ಶುಭೋದಯ. ಇದು ವಿವಿಧ ಭಾರತಿ, ಆಕಾಶವಾಣಿ ಕನ್ನಡ 102.9 ಎಫ್ಎಂ. ಇಂದು 1948 ಶಕವರ್ಷ, ಜ್ಯೇಷ್ಠ ಮಾಸದ 19 ದಿನ, ಅಂದರೆ 2026 ಇಸ್ವಿ ಜೂನ್ ತಿಂಗಳ 9 ತಾರೀಕು ಮಂಗಳವಾರ. ನಮ್ಮ ನಿಲಯದ ಇಂದಿನ ಪ್ರಸಾರ ಕಾರ್ಯವನ್ನು ಇದೀಗ ಆರಂಭಿಸುತ್ತಿದ್ದೇವೆ. ಈಗ ಸಮಯ 5:58:40. ಮಂಗಳವಾರದ ಬೆಳಗಿನ ಪ್ರಸಾರ ಕಾರ್ಯಕ್ಕೆ ನಿಮಗೆಲ್ಲ ಆತ್ಮೀಯವಾದ ಪ್ರೀತಿಯ ಸ್ವಾಗತ, ಸುಸ್ವಾಗತ. ಬೆಳಗಿನ ಈ ಪ್ರಸಾರದಲ್ಲಿ ನಿಮ್ಮ ಜೊತೆಯಾಗ್ತಾ ಇದ್ದೇನೆ ನಾನು, ಬಾನುಲಿ ಬಂಧು ಚಂದು. ನಿಮಗೆಲ್ಲ ಪ್ರೀತಿಯ ನಮಸ್ಕಾರಗಳು.

ಶ್ರೋತೃಗಳಿಗೆ ನಮಸ್ಕಾರ. ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ರಾಜ್ಯಸಭೆ ಮತ್ತು ರಾಜ್ಯ ವಿಧಾನ ಪರಿಷತ್ಗೆ ಇದೇ 18ರಂದು ಚುನಾವಣೆ ನಡೆಯಲಿರುವ ಹಿನ್ನೆಲೆಯಲ್ಲಿ ಬಿಜೆಪಿ ಅಭ್ಯರ್ಥಿಗಳು ನಾಮಪತ್ರ ಸಲ್ಲಿಸಿದ್ದಾರೆ. ರಾಜ್ಯಸಭಾ ಅಭ್ಯರ್ಥಿಯಾಗಿ ಪ್ರೊಫೆಸರ್ ಎಂ ನಾಗರಾಜ್, ವಿಧಾನ ಪರಿಷತ್ ಚುನಾವಣೆಯ ಅಭ್ಯರ್ಥಿಗಳಾಗಿ ಲಿಂಗರಾಜ್ ಪಾಟೀಲ್ ಹಾಗೂ ರಘು ಕೌಟಿಲ್ಯ ನಾಮಪತ್ರ ಸಲ್ಲಿಸಿದ್ದಾರೆ. ಸಶಸ್ತ್ರ ಪಡೆಗಳು, ಕೇಂದ್ರ ಸಶಸ್ತ್ರ ಪೊಲೀಸ್ ಪಡೆಗಳು ಹಾಗೂ ರಾಜ್ಯ ಮತ್ತು ಕೇಂದ್ರಾಡಳಿತ ಪ್ರದೇಶಗಳ ಪೊಲೀಸ್ ಸಿಬ್ಬಂದಿಗೆ ರಾಷ್ಟಪತಿ ದ್ರೌಪದಿ ಮುರ್ಮು ಅವರು ಶೌರ್ಯ ಪ್ರಶಸ್ತಿಗಳನ್ನು ಪ್ರದಾನ ಮಾಡಿದ್ದಾರೆ. ರಾಷ್ಟಪತಿ ಭವನದಲ್ಲಿ ನಿನ್ನೆ ಸಂಜೆ ನಡೆದ ಸಮಾರಂಭದಲ್ಲಿ ಈ ಪ್ರಶಸ್ತಿಗಳನ್ನು ಪ್ರದಾನ ಮಾಡಲಾಯಿತು. ಆಯುಷ್ಮಾನ್ ಭಾರತ್ ಪ್ರಧಾನಮಂತ್ರಿ ಜನ ಆರೋಗ್ಯ ಯೋಜನೆಯನ್ನು ಪಶ್ಚಿಮ ಬಂಗಾಳ ಜಾರಿಗೆ ತಂದಿದೆ. ಈ ಮೂಲಕ ಈ ಯೋಜನೆ ಜಾರಿಗೆ ತಂದ ದೇಶದ 36ನೇ ರಾಜ್ಯವಾಗಿದೆ. ಬೆಂಗಳೂರು ನಗರ ಸೇರಿದಂತೆ ರಾಜ್ಯದ ವಿವಿಧೆಡೆಗಳಲ್ಲಿ ರೌಡಿಗಳ ನಿಯಂತ್ರಣಕ್ಕೆ ಪ್ರತ್ಯೇಕ ಪಡೆ ರಚಿಸಿ ಕಾನೂನು ಮತ್ತು ಸುವ್ಯವಸ್ಥೆ ಕಾಪಾಡಬೇಕು ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹಿರಿಯ ಪೊಲೀಸ್ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ಈ ಹಿನ್ನೆಲೆಯಲ್ಲಿ ಪೊಲೀಸ್ ಠಾಣಾ ಮಟ್ಟದಲ್ಲಿ ರೌಡಿ ನಿಗ್ರಹ ಪಡೆ ರಚಿಸಲು ರಾಜ್ಯ ಪೊಲೀಸ್ ಮಹಾನಿರ್ದೇಶಕ ಡಾ ಎಂಎ ಸಲೀಂ ಆದೇಶ ಹೊರಡಿಸಿದ್ದಾರೆ. ಸಿಬಿಎಸ್ಇ 12ನೇ ತರಗತಿಯ ಪರೀಕ್ಷೆಯ ಉತ್ತರ ಪತ್ರಿಕೆಗಳಿಗೆ ಹೊಸದಾಗಿ ಪರಿಚಯಿಸಲಾದ ಆನ್ಸ್ಕ್ರೀನ್ ಮಾರ್ಕಿಂಗ್ ವ್ಯವಸ್ಥೆಯನ್ನು ಪ್ರಶ್ನಿಸಿ ಸಲ್ಲಿಸಲಾದ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿ ಕುರಿತು ದೆಹಲಿ ಹೈಕೋರ್ಟ್ ಕೇಂದ್ರ ಸರ್ಕಾರ ಮತ್ತು ಕೇಂದ್ರ ಮಾಧ್ಯಮಿಕ ಶಿಕ್ಷಣ ಮಂಡಳಿ ಸಿಬಿಎಸ್ಇಗೆ ನೋಟಿಸ್ ಜಾರಿ ಮಾಡಿದೆ. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು 7 ಗಂಟೆಗೆ.

ನಮಸ್ಕಾರ, ಕೇಳ್ತಾ ಇದ್ದೀರಾ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ಸಮಯ ಆಗಿದೆ 6:03. ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ವಾಹಿನಿಯಿಂದ ಈ ದಿನ ಪ್ರಸಾರವಾಗುವ ಕಾರ್ಯಕ್ರಮಗಳ ಪರಿಚಯವನ್ನು ಮಾಡಿಕೊಳ್ಳೋಣ. ಇನ್ನು ಮುಂದೆ 7:00 ನಾದೋಪಾಸನೆ ಭಕ್ತಿಗೀತೆಗಳ ಪ್ರಸಾರವನ್ನ ಕೇಳುತ್ತೀರಿ. 7:15 ಶುಭೋದಯ ಕರ್ನಾಟಕ. ಶುಭೋದಯ ಕರ್ನಾಟಕ ಕಾರ್ಯಕ್ರಮದಲ್ಲಿ ಮೊದಲಿಗೆ ಕನ್ನಡ ರತ್ನ ಭಂಡಾರ, ಆನಂತರ ಭಾವಗೀತೆ ಹಾಗೂ ಚಿತ್ರಗೀತೆಗಳನ್ನು ಆಲಿಸಬಹುದು. ಇಂದಿನ ವಿಶೇಷ, ಈ ಬೆಳಗ್ಗೆ 9:00 ಜೂನ್ 9 ಅಂದರೆ ಇಂದು ಬರಹಗಾರರ ಹಕ್ಕುಗಳ ದಿನ. ಈ ಸಂದರ್ಭದಲ್ಲಿ ಬರಹಗಾರರು ಹಾಗೂ ಕೈಗಾ ಅಣು ವಿದ್ಯುತ್ ಸ್ಥಾವರದ ಅಧಿಕಾರಿ

ಸಂತೋಷ್ ಕುಮಾರ್ ಮೆಹಂದಳಿ ಅವರೊಂದಿಗಿನ ಮಾತುಕತೆಯನ್ನ ಆಲಿಸಬಹುದು. 10:02 ಓಲ್ಡ್ ಇಸ್ ಗೋಲ್ಡ್ ಹಳೆಯ ಕನ್ನಡ ಚಿತ್ರಗೀತೆಗಳು, 11:02 ಬ್ಯಾಕ್ ಟು ಬ್ಯಾಕ್ ಸೂಪರ್ ಹಿಟ್ ಕನ್ನಡ ಸಾಂಗ್ಸ್, 11:30 ಕಲಾಭಾರತಿ ಕಾರ್ಯಕ್ರಮದ ಪ್ರಸಾರವಿರುತ್ತದೆ, 12:05 ಕರೆಗೊಂದು ಹಾಡು, ನೀವು ಕರೆ ಮಾಡಿ ನಿಮ್ಮ ಇಷ್ಟದ ಹಾಡುಗಳನ್ನು ಕೇಳುವಂತಹ ಅವಕಾಶ. ಇನ್ನು ಮಂಗಳವಾರ 1:20 ವಿಶೇಷ ಗೇಮ್ ಶೋ ರಸಪ್ರಶ್ನೆ ಪ್ರಸಾರವಾಗುತ್ತದೆ. ಈ ಕಾರ್ಯಕ್ರಮದಲ್ಲಿ ನೀವು ಕೂಡ ಭಾಗವಹಿಸಿ ಈ ಪ್ರಶ್ನೋತ್ತರ ಕಾರ್ಯಕ್ರಮದಲ್ಲಿ ಪ್ರಶ್ನೆಗಳಿಗೆ ಉತ್ತರವನ್ನು ನೀಡಬಹುದು. 2:15 ಎಂದಿನಂತೆ ಸ್ಪಂದನ ಕಾರ್ಯಕ್ರಮ ಪ್ರಸಾರವಾಗಲಿದೆ. 2:40 ಚಿತ್ರತಾಣ ಒಂದೇ ಚಿತ್ರದ ಹಾಡುಗಳನ್ನು ಪ್ರಸಾರ ಮಾಡುತ್ತೇವೆ. ಹಾಗೆ 3:00 ಸಖಿ ಸಹೇಲಿ ಹಿಂದಿ ಕಾರ್ಯಕ್ರಮದ ಪ್ರಸಾರ, 4:00 ಪರಿಮಳ ಮುಕ್ತ ಮಾತುಕತೆಯ ವೇದಿಕೆ ಇದು. ನಮ್ಮ ಸಂಜೆ ಪ್ರಸಾರ ಕಾರ್ಯದಲ್ಲಿ ಎಂದಿನಂತೆ 5:05 ಓಲ್ಡ್ ಇಸ್ ಗೋಲ್ಡ್ ಹಳೆಯ ಕನ್ನಡ ಚಿತ್ರಗೀತೆಗಳನ್ನು ಕೇಳ್ತೀರಿ. ಅದರಲ್ಲಿ 5:40 ಕಾನೂನು ಅರಿವಿನ ಸರಣಿ ಕಾರ್ಯಕ್ರಮ ನ್ಯಾಯವಾಣಿ, ಸಹಯೋಗ ನ್ಯಾಯ ಸಂಸ್ಥೆ ನಿರ್ಮಾಣ ಜಾಂಪಣ್ಣ ಆಶಿಹಾಳ್, ಸಮಗ್ರ ನಿರ್ವಹಣೆ ಡಾಕ್ಟರ್ ಎಎಸ್ ಶಂಕರ ನಾರಾಯಣ. 6:02 ಸೇಫ್ ಡ್ರೈವ್ ಗಾನ ಭಜನಾ ಕಾರ್ಯಕ್ರಮ ಪ್ರಸಾರವಾಗುತ್ತೆ. 6:55 ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದ ಮರು ಪ್ರಸಾರವನ್ನ ಕೇಳುತ್ತೀರಿ. ಇನ್ನು ಮಂಗಳವಾರ 8:02 ನಿಮ್ಮ ಆಯ್ಕೆ, ನೀವು ಕರೆ ಮಾಡಿ ನಿಮ್ಮಿಷ್ಟದ ಹಾಡುಗಳನ್ನು ವಿವಿಧ ಭಾರತಿಯಿಂದ ಕೇಳಬಹುದು. ಅನಂತರ 9:15 ಹಿಂದಿ ಮೆಲಡೀಸ್ ಹಿಂದಿ ಚಿತ್ರಗೀತೆಗಳ ಪ್ರಸಾರವಿರುತ್ತದೆ. 10:02 ಪ್ರೇಮ ನಿನಾದ ಪ್ರೇಮ ಗೀತೆಗಳ ಪ್ರಸಾರ. ಇದಿಷ್ಟು ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ ವಾಹಿನಿಯಿಂದ ಈ ದಿನ ಪ್ರಸಾರವಾಗುವ ಕಾರ್ಯಕ್ರಮಗಳ ವಿವರ.

ಮತ್ತೊಮ್ಮೆ ಸ್ವಾಗತ, ಸುಸ್ವಾಗತ, ನಮಸ್ಕಾರ. ಮಂಗಳವಾರದ ಬೆಳಗಿನ ಈ ಸಮಯ ಮಂಗಳಕರವಾದ ಭಕ್ತಿಗೀತೆಗಳನ್ನು ಕೇಳೋಣ. ನಾದೋಪಾಸಿನಿ ಭಕ್ತಿ ಸಂಗೀತ ಇದೀಗ ಆರಂಭ. ಕಾರ್ಯಕ್ರಮದ ಆರಂಭದಲ್ಲಿದೆ ವಿಜಯದಾಸರ ರಚನೆ ವೃಂದಗಾನದಲ್ಲಿ ವಂದಿಸುವುದಾದಿಯಲ್ಲಿ ಗಣನಾಥನ ಕೇಳಿ ಜಯ ಜಯ ಮೂಷಿಕ ಗಮ.

ನಾದೋಪಾಸನೆ ಭಕ್ತಿ ಸಂಗೀತವನ್ನ ಕೇಳ್ತಾ ಇದ್ದೀರಾ. ಯಾರ್ಯಾರ ಮನೆಗಳಲ್ಲಿ ಏನೇನು ವಿಶೇಷ ಪೂಜೆ ಪದ್ಧತಿ ಆಚರಣೆಗಳಿರುತ್ತೋ ಗೊತ್ತಿಲ್ಲ. ಆದ್ರೆ ನಾವಂತೂ ನಿಮಗೋಸ್ಕರ ಅಪರೂಪದ ಭಕ್ತಿ ಗೀತೆಗಳನ್ನ ಹಾಕ್ತೇವೆ. ಭಕ್ತಿ ಗೀತೆಗಳನ್ನ ಕೇಳ್ತಾ ಕೇಳ್ತಾ ನೀವು ಕೂಡ ನಿಮ್ಮ ದಿನನಿತ್ಯದ ಕೆಲಸಗಳನ್ನ ಸುಗಮವಾಗಿ ಮಾಡಿಕೊಂಡು ಸಾಕ್ತಾ ಇರ್ತೀರಾ. ಹೌದು, ಅದೇ ನೀವು, ಅದೇ ನಾವು. ಆದ್ರೆ ಈ ಸಮಯ ಪ್ರತಿದಿನವೂ ಹೊಸದು, ಈ ಕ್ಷಣ ಮಾತ್ರ ಹೊಚ್ಚ ಹೊಸದು. ನಾದೋಪಾಸನೆ ಈ ಕಾರ್ಯಕ್ರಮದಲ್ಲಿ ನೀವು ಕೇಳಿದ್ರಿ ಕನಕದಾಸರ ರಚನೆ ಎಲ್ಲಿರುವನೋ ರಂಗ ಎಂಬ ಸಂಶಯ ಬೇಡ. ವೃಂದಗಾನದಲ್ಲಿದ್ದ ಈ ಹಾಡಿಗೆ ಎಚ್ ಕೆ ನಾರಾಯಣ ಅವರ ಸಂಗೀತವಿತ್ತು. ಈಗ ತಾನೆ ಕೇಳಿದ್ರಿ ಸುಜನ ಅವರ ರಚನೆ ಕೊಳಲ ನುಡಿಸಿದಂಥ ತೊಟಿಯೆ, ಇದು ಕೂಡ ವೃಂದಗಾನದಲ್ಲಿ ಕೇಳಿಬಂತಹ ಗೀತೆಯಾಗಿತ್ತು.

ನಾನು ನಿಮ್ಮ ಸುಧಾಮೂರ್ತಿ. ನಾನು ಪ್ರತಿದಿನ ವಾಕಿಂಗ್ ಹೋದಾಗ ಒಂದೊಂದು ಸ್ಟೇಷನ್ ಕೇಳ್ತೀನಿ. ನಮಗೆ ಎಲ್ಲರಿಗಿಂತ ಹೆಚ್ಚು ವಿವಿಧ ಭಾರತಿ ಇಷ್ಟ. ಹಾಡುಗಳು ಬಹಳ ಉತ್ತಮವಾಗಿರ್ತದೆ. ಕೇಳ್ತಾ ಕೇಳ್ತಾ ನಾನು ಎಷ್ಟು ದೂರ ಹೋಗ್ತೀನಿ ನನಗೆ ಗೊತ್ತೇ ಆಗುದಿಲ್ಲ. ಇಷ್ಟೇ ಡಿಸ್ಟೆನ್ಸ್ ಹೋಗ್ಬೇಕು ಅಂತ ನಾನು ಇಟ್ಕೊಳ್ಳೋದಿಲ್ಲ. ಎಂಜಾಯ್ ಮಾಡಿ, ಖುಷಿ ಪಡ್ರಿ. ನಾನು ಕೇಳ್ತೀನಿ, ನೀವು ಕೇಳಿ.

0: ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ.
1: ನದೋಪಾಸನೆ ಭಕ್ತಿಗೀತೆಗಳ ಪ್ರಸಾರವನ್ನು ಮುಂದುವರಿಸ್ತಾ ನಾವೀಗ ಕೇಳೋಣ ವಿದ್ಯಾಭೂಷಣ ಅವರು ದನಿಯಾಗಿರುವ ರುದ್ರಂ ಪಶುಪತಿಂ ಮೃತ್ಯುಂಜಯ ಸ್ತೋತ್ರ.

ಪುಸ್ತಕದ ಅವಹೇಳನ ಜ್ಞಾನದ ಕೊಲೆ. ಪುಸ್ತಕ ಒಬ್ಬ ಉತ್ತಮ ಗೆಳೆಯನಿದ್ದಂತೆ. ಪ್ರಪಂಚದ ಮಹಾನ್ ವ್ಯಕ್ತಿಗಳೆಲ್ಲ ಪುಸ್ತಕ ಪ್ರೇಮಿಗಳೇ ಆಗಿದ್ದರು. ಉತ್ತಮ ಪುಸ್ತಕಗಳನ್ನು ಸಂಗ್ರಹಿಸಿ ನಮ್ಮ ಜ್ಞಾನ ಸಂಪತ್ತನ್ನು ವೃದ್ಧಿಸಿಕೊಳ್ಳೋಣ.

ನಾದೋಪಾಸನೆ ಭಕ್ತಿಗೀತೆಗಳ ಪ್ರಸಾರ 102.9 ಎಫ್ಎಂ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ವಾಹಿನಿಯಿಂದ ಕೇಳ್ತಾ ಇದ್ದೀರಾ. ಕಾರ್ಯಕ್ರಮದ ಮೊದಲ ಅರ್ಧ ಈಗ ಮುಕ್ತಾಯಾಗಿದೆ. ಇನ್ನು ಮುಂದೆ ಚಿತ್ರಗೀತೆಗಳಿಂದ ಆರಿಸಿದ ಭಕ್ತಿ ರಚನೆಗಳು. ನಾದೋಪಾಸನೆ ಕಾರ್ಯಕ್ರಮದಲ್ಲಿ ಕವಿಗಳ ನುಡಿಮುತ್ತಿನೊಂದಿಗೆ ಚಿತ್ರಗೀತೆಗಳಿಂದ ಆಯ್ದ ಭಕ್ತಿ ರಚನೆಗಳು. ಸೂರ್ಯೋದಯದ ಈ ಸಮಯದಲ್ಲಿ ಭಕ್ತಿಗೀತೆಗಳನ್ನು ನಿಮ್ಮ ವಿವಿಧ ಭಾರತಿ ನಿತ್ಯದ ಸಂಗಾತಿ 102.9 ಎಫ್ಎಂನಿಂದ ಕೇಳ್ತಾ ಇದ್ದೀರಾ. ರವಿ ಕಾಣದ್ದನ್ನ ಕವಿ ಕಂಡ ಅಂತಾರೆ, ಹಾಗೆ ಕವಿಯ ಮಾತು ಕುವೆಂಪು ಅವರ ಮಾತೊಂದು ಹೀಗಿದೆ: ಇಲ್ಲಿ ಯಾರೂ ಮುಖ್ಯರಲ್ಲ, ಯಾರೂ ಅಮುಖ್ಯರಲ್ಲ, ಯಾವುದು ಯಕಶ್ಚಿತ್ತಲ್ಲ. ಇಲ್ಲಿ ಯಾವುದಕ್ಕೂ ಮೊದಲಿಲ್ಲ, ಯಾವುದಕ್ಕೂ ತುದಿಯಿಲ್ಲ, ಯಾವುದು ಎಲ್ಲಿಯೂ ನಿಲ್ಲುವುದೂ ಇಲ್ಲ, ಕೊನೆ ಮುಟ್ಟುವುದು ಇಲ್ಲಿ ಇಲ್ಲ. ಇಲ್ಲಿ ಅವಸರವು ಸಾವಧಾನದ ಬೆನ್ನೇರಿದೆ. ಇಲ್ಲಿ ಎಲ್ಲದಕ್ಕೂ ಅರ್ಥ ಇದೆ, ಯಾವುದು ವ್ಯರ್ಥ ಅಲ್ಲ, ನೀರೆಲ್ಲವೂ ತೀರ್ಥ. ದಾಸವರೇಣ್ಯ ಶ್ರೀ ವಿಜಯದಾಸರು ಚಿತ್ರದ ರಚನೆ, ವಿಜಯದಾಸರದ್ದೇ ರಚನೆ ಇದು. ವಿಜಯಕೃಷ್ಣ ಡಿ ಇವರ ಸಂಗೀತ ಸಂಯೋಜನೆಯಲ್ಲಿ ವಿವಿ ಪ್ರಸನ್ನ ಮತ್ತು ಸಂಗಡಿಗರು ಧ್ವನಿಯಾಗಿರುವ ಈ ಭಕ್ತಿ ರಚನೆಯನ್ನು ಆಲಿಸಿ.

ಕವಿಗಳ ನುಡಿಮುತ್ತಿನೊಂದಿಗೆ ನಾದೋಪಾಸನೆ ಭಕ್ತಿ ಸಂಗೀತ ಕೇಳ್ತಾ ಇದ್ದೀರಾ. ಕಂಸಾಳೆ ಕೈಸಾಲೆ ಚಿತ್ರದ ಹಾಡೊಂದನ್ನು ಕೇಳಿ. ಜನಪದ ಶೈಲಿಯ ಈ ರಚನೆಗೆ ಕೆ ಕಲ್ಯಾಣ್ ಅವರು ಸಂಗೀತ ನೀಡಿದ್ದಾರೆ. ರಾಜಗುರು ಮತ್ತು ಸಂಗಡಿಗರು ಧನಿಯಾಗಿದ್ದಾರೆ. ಡಾಕ್ಟರ್ ಶಿವರಾಮ ಕಾರಂತರು ಹೇಳುತ್ತಾರೆ, ನಮ್ಮ ಹಾಗೆಯೇ ಸಾವಿರ ಸಾವಿರ ಅಲ್ಲ ಕೋಟಿ ಕೋಟಿ ಪ್ರಾಣಿಗಳಿವೆ. ಅವು ಯಾವುದಾದರೂ ಯಾರನ್ನಾದರೂ ಬೇಡುವುದನ್ನು ಕಂಡಿದ್ದೀರಾ? ಮತ್ತೆಲ್ಲ ಬೇಡು, ಅವು ತಮ್ಮ ಅನ್ನವನ್ನು ಬೇಡುವುದಿಲ್ಲ, ಮಲಗಲು ತಾವನ್ನೂ ಬೇಡುವುದಿಲ್ಲ, ಹುಲ್ಲೆ ಎದುರಿಗೆ ಹುಲಿ ಬಂದರೆ ಸಹಾಯ ಮಾಡು ಎಂತಲೂ ಬೇಡುವುದಿಲ್ಲ. ಬುದ್ಧಿ ಬಂದ ಮನುಷ್ಯ ಅದಕ್ಕಿಂತಲೂ ಕಳಪೆಯಾದರೆ ಹೇಗೆ? ಇದು ಶಿವರಾಮ ಕಾರಂತರು ಕೇಳಿರುವ ಮಾತುಗಳು. ಕಂಸಾಲೆ ಕೈಸಾಲೆ ಚಿತ್ರದ ಗೀತೆಯನ್ನು ಕೇಳಿ.

ಸಮಯ ಆಗಿದೆ 6:45:35. ನಾದೋಪಾಸನೆ ಭಕ್ತಿಗೀತೆಗಳ ಪ್ರಸಾರದಲ್ಲಿ ಚಿತ್ರಗೀತೆಗಳಿಂದ ಆಯ್ದ ಹಾಡುಗಳನ್ನು ಕೇಳ್ತಾ ಇದ್ರಿ. ಅಂಗೈಯಲ್ಲಿ ಅಕ್ಷರ ಚಿತ್ರದ ಹಾಡು ರಶ್ಮಿ ಮತ್ತು ಸಂಗಡಿಗರ ದನಿಯಲ್ಲಿತ್ತು. ಜ್ಞಾನೇಶ್ ಎಂಬಿ ಮತ್ತು ಶೈಲಜಾ ಎಸ್ ರಾವ್ ಅವರ ಸಾಹಿತ್ಯಕ್ಕೆ ಎಟಿ ರವೀಶ್ ಅವರ ಸಂಗೀತ ಸಂಯೋಜನೆ ಇತ್ತು. ಕವಿಗಳ ನುಡಿ ಮುತ್ತಿನೊಂದಿಗೆ ನಾದೋಪಾಸನೆ ಕಾರ್ಯಕ್ರಮ ಸಾಗ್ತಾ ಇದೆ. ಬೇಂದ್ರೆಯವರು ಹೇಳಿರುವ ಮಾತೊಂದು ಹೀಗಿದೆ: ಪ್ರಯತ್ನ ಯಾವಾಗಲೂ ರಹಸ್ಯವಾಗಿರಲಿ, ಬೆಳೆದ ಫಲ ಮಾತ್ರ ಜನರಿಗೆ ಕಾಣಿಸಲಿ. ನಿಮ್ಮ ಪ್ರಯತ್ನ ಯಾವಾಗಲೂ ರಹಸ್ಯವಾಗಿರಲಿ, ಬೆಳೆದ ಫಲ ಮಾತ್ರ ಜನರಿಗೆ ಕಾಣಿಸಲಿ ಎಂದರು. ನಿಜದಲ್ಲೇ ಒಲವಿರಲಿ, ಚೆಲುವಿನಲ್ಲಿ ನಲಿವಿರಲಿ, ಒಳಿತಿನಲ್ಲಿ ಬಲವಿರಲಿ. ಜೀವ ಕೆಳೆಯ ದೇವ ಜೀವನ ಕೇಂದ್ರ, ಒಬ್ಬೊಬ್ಬನು ಇಂದ್ರ, ಏನಿದ್ದರೂ ಎಲ್ಲ ಇಲ್ಲೇ ತಿಳಿಯ. ನಿಜದಲ್ಲೇ ಒಲವಿರಲಿ, ಚೆಲುವಿನಲ್ಲಿ ನಲಿವಿರಲಿ, ಒಳಿತಿನಲ್ಲಿ ಬಲವಿರಲಿ. ಜೀವ ಕೆಳೆಯ ದೇವ ಜೀವನ ಕೇಂದ್ರ, ಒಬ್ಬೊಬ್ಬನು ಇಂದ್ರ, ಏನಿದ್ದರೂ ಎಲ್ಲ ಇಲ್ಲೇ ತಿಳಿಯ. ದರಾಬೇಂದ್ರೆಯವರ ನುಡಿಮುತ್ತು. ಜ್ಞಾನಯೋಗಿ ಪಂಚಾಕ್ಷರ ಗವಾಯಿ ಚಿತ್ರದ ಗೀತೆಯನ್ನ ಆಲಿಸಿ ದನಿಯಾಗಿದ್ದಾರೆ ಕೆಜೆ ಯೇಸುದಾಸ್. ಸಾಹಿತ್ಯ ಸರ್ಪಭೂಷಣ ಶಿವಯೋಗಿಗಳದ್ದು, ಸಂಗೀತ ಸಂಯೋಜನೆ ಹಂಸಲೇಖ ಅವರದ್ದು.

ಹೇಮರೆಡ್ಡಿ ಮಲ್ಲಮ್ಮ ಚಿತ್ರದ ಗೀತೆಯನ್ನ ಎಸ್ ಜಾನಕಿಯವರ ಧ್ವನಿಯಲ್ಲಿ ಕೇಳಿದ್ರಿ. ದಿವಾಕರ್ ಅವರ ಸಂಗೀತವಿತ್ತು. ಡಿ ಆರ್ ರಾವ್ ಅವರು ಸಾಹಿತ್ಯವನ್ನ ನೀಡಿದ್ರು. ವಿನಾಯಕ ಕೃಷ್ಣ ಗೋಕಾಕರ ಮಾತುಗಳನ್ನ ಆಲಿಸಿ, ಕನ್ನಡದ ಕಂದರೆ ಕನ್ನಡದ ಬಾವುಟವನ್ನ ಹಾರಿಸಿ ಜಗತ್ತಿಗೆ ಬೆಳಕಾಗಿ, ಕನ್ನಡದ ಕಂದರೆ ಕನ್ನಡದ ಬಾವುಟವನ್ನ ಹಾರಿಸಿ ಜಗತ್ತಿಗೆ ಬೆಳಕಾಗಿ. ಬಾಳು ಒಂದು ದೇವಸ್ಥಾನ, ದೇಹ ಒಂದು ಗುಡಿ, ಸತ್ಯವೇ ಅದರ ಜ್ಯೋತಿ. ಬಾಳು ಒಂದು ದೇವಸ್ಥಾನ, ದೇಹ ಒಂದು ಗುಡಿ, ಸತ್ಯವೇ ಅದರ ಜ್ಯೋತಿ. ಅನುಭಾವದ ಹಾದಿಯಲ್ಲಿ ನಡೆವವನಿಗೆ ಸೋಲಿಲ್ಲ, ಜಯವಿದೆ. ಅನುಭಾವದ ಹಾದಿಯಲ್ಲಿ ನಡೆವವನಿಗೆ ಸೋಲಿಲ್ಲ, ಜಯವಿದೆ. ನಾದೋಪಾಸನೆಯ ಮುಂದಿನ ಗೀತೆ ಹಾಸ್ಯರತ್ನ ರಾಮಕೃಷ್ಣ ಚಿತ್ರದಿಂದ ಆರಿಸಿದ್ದು. ಚಿವುದೇಶಂಕರ್ ಅವರು ಬರೆದ ಗೀತೆಗೆ ಟಿಜಿ ಲಿಂಗಪ್ಪ ಅವರ ಸಂಗೀತ ಇದೆ. ಎಸ್ಪಿ ಬಾಲಸುಬ್ರಹ್ಮಣ್ಯ ಮತ್ತು ಸಂಗಡಿಗರು ದನಿಯಾಗಿದ್ದಾರೆ.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ದೇಶದ ನಾಗರಿಕ ಗೌರವವಾದ ಪದ್ಮ ಪ್ರಶಸ್ತಿಗಳ ಎರಡನೇ ಕಂತಿನ ಕಾರ್ಯಕ್ರಮ ಇದೇ 23ರಂದು ನಡೆಯಲಿದೆ. 65 ಗಣ್ಯ ವ್ಯಕ್ತಿಗಳಿಗೆ ರಾಷ್ಟಪತಿ ದ್ರೌಪದಿ ಮುರ್ಮು ಅವರು ಪದ್ಮವಿಭೂಷಣ, ಪದ್ಮಭೂಷಣ ಮತ್ತು ಪದ್ಮಶ್ರೀ ಪ್ರಶಸ್ತಿ ಪ್ರದಾನ ಮಾಡಲಿದ್ದಾರೆ. ಈ ಬಾರಿ ಕರ್ನಾಟಕದ 8 ಸಾಧಕರು ಸೇರಿದಂತೆ 5ರಿಗೆ ಪದ್ಮವಿಭೂಷಣ, 13 ಮಂದಿಗೆ ಪದ್ಮಭೂಷಣ ಮತ್ತು 113 ಮಂದಿಗೆ ಪದ್ಮಶ್ರೀ ಪ್ರಶಸ್ತಿಗಳನ್ನು ಘೋಷಿಸಲಾಗಿದೆ. ಪಶ್ಚಿಮ ಏಷ್ಯಾದಲ್ಲಿ ಮತ್ತೆ ನಡೆದ ದಾಳಿಗಳಿಗೆ ಭಾರತ ತೀವ್ರ ವಿಷಾದ ವ್ಯಕ್ತಪಡಿಸಿದೆ. ಈ ಬೆಳವಣಿಗೆಗಳು ಅಂತಾರಾಷ್ಟೀಯ ಸಮುದಾಯಕ್ಕೆ ಅತ್ಯಂತ ಕಳವಳಕಾರಿ ವಿಷಯವಾಗಿದೆ ಎಂದು ವಿದೇಶಾಂಗ ಸಚಿವಾಲಯ ಹೇಳಿದೆ. ದೇಶದಾದ್ಯಂತ 100 ಕೈಗಾರಿಕಾ ಘಟಕಗಳ ಅಭಿವೃದ್ಧಿಯನ್ನು ವೇಗಗೊಳಿಸಲು ಭವ್ಯ ಎಂಬ ಪೋರ್ಟಲ್ಗೆ ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ಚಾಲನೆ ನೀಡಿದ್ದಾರೆ. ಬಹುಮಾದರಿ ಸಂಪರ್ಕ, ಡಿಜಿಟಲ್ ಆಡಳಿತ ಕಾರ್ಯವಿಧಾನಗಳು, ಕಾರ್ಮಿಕರಿಗೆ ಬೆಂಬಲ ನೀಡುವ ಮೂಲಸೌಕರ್ಯ ಮತ್ತು ಸುಸ್ಥಿರ ಅಭಿವೃದ್ಧಿ ವೈಶಿಷ್ಟ್ಯಗಳೊಂದಿಗೆ ಸಮಗ್ರ ಕೈಗಾರಿಕಾ ಪರಿಸರ ವ್ಯವಸ್ಥೆಗಳನ್ನು ರಚಿಸುವ ಗುರಿಯನ್ನು ಈ ಪೋರ್ಟಲ್ ಹೊಂದಿದೆ. ಜಾಗತಿಕ ಮಟ್ಟದಲ್ಲಿ ಹಲವು ಸವಾಲುಗಳು ಎದುರಾಗಿದ್ದರೂ ಭಾರತ ವಿಶ್ವದ ಅತಿ ವೇಗವಾಗಿ ಬೆಳೆಯುತ್ತಿರುವ ಆರ್ಥಿಕತೆಯಾಗಿ ಹೊರಹೊಮ್ಮಿದೆ. ಮುಂದಿನ ದಿನಗಳಲ್ಲಿ ಭಾರತ ವಿಶ್ವದ ಪ್ರಮುಖ ಉತ್ಪಾದನಾ ಕೇಂದ್ರವಾಗಲಿದೆ ಎಂದು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಆಶಯ ವ್ಯಕ್ತಪಡಿಸಿದ್ದಾರೆ. ಅಪ್ರಾಪ್ತ ವಯಸ್ಕರ ಪ್ರವೇಶವನ್ನು ಕಟ್ಟುನಿಟ್ಟಾಗಿ ತಡೆಯಲು ಮತ್ತು ಮದ್ಯ ಸರಬರಾಜು ಮಾಡುವುದನ್ನು ನಿಷೇಧಿಸಲು ಬೆಂಗಳೂರಿನ ಎಲ್ಲಾ ಪಬ್ಗಳು, ಬಾರ್ಗಳು, ಕ್ಲಬ್ಗಳು ಹಾಗೂ ಮದ್ಯ ಸರಬರಾಜು ಮಾಡುವ ಇತರೆ ಸಂಸ್ಥೆಗಳಿಗೆ ನೋಟಿಸ್ ಜಾರಿ ಮಾಡುವಂತೆ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಹಿರಿಯ ಅಧಿಕಾರಿಗಳಿಗೆ ನಿರ್ದೇಶನ ನೀಡಿದ್ದಾರೆ. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:05 ಹಾಗೂ 7:35. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು 8:00.

0: ಶುಲ್ಕರಹಿತ ಕಾನೂನು ಸಲಹೆಯ ವೆಬ್ಸೈಟ್ www.tele-lawin ಅಥವಾ ಟೋಲ್ ಫ್ರೀ ಸಂಖ್ಯೆ 144454 ದಿಂದ ಸಹಾಯ ಪಡೆಯಿರಿ.
1: ಡೂಡ್, ನಾನು ಬೇಗನೆ ಏನನ್ನೋ ಕಳುಹಿಸಬೇಕು, ಸೂಪರ್ ಫಾಸ್ಟ್ ಆಯ್ಕೆ ಇದೆಯೇ?
2: ಖಂಡಿತ, ಇಂಡಿಯಾ ಪೋಸ್ಟ್ 24 ಸ್ಪೀಡ್ ಪೋಸ್ಟ್ ಅನ್ನು ಪರಿಚಯಿಸಿದೆ, ಅಂದರೆ ಒಂದೇ ದಿನದಲ್ಲಿ ತ್ವರಿತ ಬಟ್ಟವಡೆ.
1: ಹಾಗಾದರೆ ಅದು ಒಂದು ಪ್ರಮುಖ ದಾಖಲೆಯಾಗಿರಲಿ, ಪಾರ್ಸೆಲ್ ಆಗಿರಲಿ, ಅಥವಾ ಇನ್ಯಾವುದೇ ಪ್ರಮುಖ ವಸ್ತುವಾಗಿರಲಿ, ಎಲ್ಲವೂ ತಕ್ಷಣವೇ ಬಟವಾಟೆ ಆಗುತ್ತದೆಯೇ?
2: ಹೌದು ಸಹೋದರ, ನೈಜ ಸಮಯದ ಟ್ರ್ಯಾಕಿಂಗ್, ಕಡಿಮೆ ದರಗಳು ಮತ್ತು ಮುಖ್ಯವಾಗಿ ಸುರಕ್ಷಿತ ಓಟಿಪಿ ಆಧಾರಿತ ವಿತರಣೆ. ಇಂಡಿಯಾ ಪೋಸ್ಟ್ ಅನ್ನು ನಂಬು. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಅಂಚೆ ಕಚೇರಿಯನ್ನು ಸಂಪರ್ಕಿಸಿ ಅಥವಾ indiapost.gov.in ಗೆ ಭೇಟಿ ನೀಡಿ.
3: ಕಡಿಮೆ ಸಮಯದಲ್ಲಿ ಹೆಚ್ಚು ಲಾಭ, ಬರೀ ಒಂದು ಕ್ಲಿಕ್ ನಲ್ಲಿ ಅದ್ಭುತ ಸಿಕ್ಬಿದ್ರು.
4: ಅಪರಿಚಿತ ಲಿಂಕ್ ಗಳನ್ನು ಕ್ಲಿಕ್ ಮಾಡಬೇಡಿ, RBI ಹೇಳುತ್ತೆ.
5: ಜಾಣರಾಗಿರಿ, ಜಾಗರೂಕರಾಗಿರಿ.
6: ಮಕ್ಕಳಲ್ಲಿ ಪುಸ್ತಕ ಪ್ರೀತಿ ಬೆಳೆಯಬೇಕೆಂಬ ಆಸೆ ನಿಮಗಿದೆಯೇ? ಹಾಗಾದರೆ ಮೊದಲು ಅವರ ಅಭಿರುಚಿಗೆ ಹೊಂದುವಂತಹ ಆಯ್ದ ಅಂದ್ರೆ ಸದಾಭಿರುಚಿಯ ಪುಸ್ತಕಗಳನ್ನ ಅವರಿಗೆ ಓದಲು ಕೊಡಿ. ಕ್ರಮೇಣ ಪುಸ್ತಕ ಪ್ರೀತಿ ಅವರಲ್ಲಿ ಚಿಗುರೊಡೆಯುವುದಕ್ಕೆ ಆರಂಭವಾಗುತ್ತದೆ.
7: ಹಲೋ ಹಲೋ
8: ಹಲೋ, ಡ್ರೈವ್ ಮಾಡ್ತಾ ಇದ್ದೀರಾ?
7: ಹಲೋ, ಮಾತಾಡಿ, ಪರವಾಗಿಲ್ಲ.
9: ಯಾಕೆ ಸುಮ್ನೆ ರಿಸ್ಕ್? ಗಾಡಿನ ಸೈಡಿಂಗ್ ನಿಲ್ಸಿ ಮತ್ತೆ ಮಾತಾಡಿ.
10: ದ್ವಿಚಕ್ರ ಹಾಗೂ ಮೋಟಾರ್ ವಾಹನಗಳನ್ನು ಚಾಲನೆ ಮಾಡುವಾಗ ಚಾಲಕರು ಮೊಬೈಲ್ ಬಳಸುವುದು ಕಾನೂನಿನ ಉಲ್ಲಂಘನೆ. ವಾಹನ ಚಾಲನೆ ಮಾಡುತ್ತಾ ಮೊಬೈಲ್ ಬಳಸಬೇಡಿ ಎಂಬ ಕಾನೂನು ನಮ್ಮ ಒಳ್ಳೆಯದಕ್ಕೆ.

0: ಸಮಯವಾಗಿದೆ 7:05. ಇನ್ನೀಗ ಪ್ರದೇಶ ಸಮಾಚಾರ ಧಾರವಾಡ ಕೇಂದ್ರದಿಂದ.
1: ಆಕಾಶವಾಣಿ ಪ್ರದೇಶ ಸಮಾಚಾರ, ಓದುತ್ತಿರುವವರು ವಿವೇಕಾದಿತ್ಯ ಕನಿಯಾಲ. ಮುಖ್ಯಾಂಶಗಳು. ಕೇಂದ್ರ ನೀತಿ ಆಯೋಗದ ಮಹತ್ವಾಕಾಂಕ್ಷಿ ರಾಯಚೂರು ಜಿಲ್ಲೆಯಲ್ಲಿ 17,138 ಮಣ್ಣಿನ ಆರೋಗ್ಯ ಕಾರ್ಡ್ ರೈತರಿಗೆ ವಿತರಣೆ. ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ, ಸಾಮಾಜಿಕ ಅರಣ್ಯೀಕರಣ ಕಾಮಗಾರಿಗಳಿಗೆ ಜಿಯೋ ಟ್ಯಾಗಿಂಗ್. ಪ್ರಧಾನಮಂತ್ರಿ ಸುರಕ್ಷಿತ ಮಾತೃತ್ವ ಅಭಿಯಾನಕ್ಕೆ ದಶಕ ಪೂರ್ಣ, ಇಂದು ಹೊಸದಿಲ್ಲಿಯಲ್ಲಿ ನಾಣ್ಯ ಹಾಗೂ ಅಂಚೆ ಚೀಟಿ ಬಿಡುಗಡೆ. ವ್ಯಾಪಾರ ಹಾಗೂ ವ್ಯವಹಾರಗಳಲ್ಲಿ ವಿಶ್ವಾಸ ಮೂಡಿಸುವ ವಿಶ್ವ ಮಾನ್ಯತೆ ದಿನಾಚರಣೆ ಇಂದು. ಈಗ ವಾರ್ತೆಗಳ ವಿವರ. ಕೇಂದ್ರ ನೀತಿ ಆಯೋಗದ ಮಹತ್ವಾಕಾಂಕ್ಷಿ ಜಿಲ್ಲೆ ರಾಯಚೂರಿನಲ್ಲಿ ಕಳೆದ ಮಾರ್ಚ್ ಅಂತ್ಯದವರೆಗೆ 17,138 ಮಣ್ಣಿನ ಆರೋಗ್ಯ ಚೀಟಿಗಳನ್ನು ರೈತರಿಗೆ ನೀಡಲಾಗಿದೆ ಎಂದು ಕೃಷಿ ಇಲಾಖೆ ಜಂಟಿ ನಿರ್ದೇಶಕ ಪ್ರಕಾಶ್ ಚೌಹಾಣ್ ತಿಳಿಸಿದ್ದಾರೆ. ರಾಯಚೂರಿನ ಕೇಂದ್ರ ಪ್ರಭಾರಿ ಉಜ್ವಲ್ ಕುಮಾರ್ ಘೋಷ್ ಅಧ್ಯಕ್ಷತೆಯಲ್ಲಿ ಜಿಲ್ಲಾಧಿಕಾರಿ ಕಚೇರಿ ಸಭಾಂಗಣದಲ್ಲಿ ನಡೆದ ಕೇಂದ್ರ ಪುರಸ್ಕೃತ ಯೋಜನೆಗಳ ಪ್ರಗತಿ ಪರಿಶೀಲನಾ ಸಭೆಗೆ ಅವರು ಮಾಹಿತಿ ನೀಡಿದರು. ಮಹಾತ್ಮ ಗಾಂಧಿ ನರೇಗಾ ಯೋಜನೆಯಡಿ ಜಿಲ್ಲೆಯ 10,794 ಜಲಮೂಲಗಳು ಪುನರುಜ್ಜೀವಿತಗೊಂಡಿವೆ ಎಂದು ಹೇಳಿದರು. ಪಶುಪಾಲನೆ ಹಾಗೂ ಪಶು ವೈದ್ಯಕೀಯ ಇಲಾಖೆ ಅಧಿಕಾರಿಗಳು ಸಭೆಗೆ ಮಾಹಿತಿ ನೀಡಿ ಜಿಲ್ಲೆಯಲ್ಲಿ ಪ್ರಾಣಿಗಳಿಗೆ ಲಸಿಕೆ ನೀಡುವ ಗುರಿ 100% ಪೂರ್ಣಗೊಂಡಿದೆ ಎಂದರು. ವಿಶೇಷ ಘಟಕ ಯೋಜನೆ ಹಾಗೂ ಗಿರಿಜನ ಉಪಯೋಜನೆಯಡಿ ಯಾದಗಿರಿ ಜಿಲ್ಲೆಗೆ ಮಂಜೂರಾಗಿರುವ ಅನುದಾನವನ್ನು ಸಮರ್ಪಕ ಕ್ರಿಯಾಯೋಜನೆ ರೂಪಿಸಿ ನಿಗದಿತ ಕಾಲಮಿತಿಯೊಳಗೆ ಅರ್ಹ ಫಲಾನುಭವಿಗಳಿಗೆ ಲಾಭ ತಲುಪಿಸುವಂತೆ ಜಿಲ್ಲಾಧಿಕಾರಿ ರಾಹುಲ್ ತುಕಾರಾಂ ಪಾಂಡ್ವೆ ಸಂಬಂಧಿತ ಇಲಾಖೆ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ಜಿಲ್ಲಾಧಿಕಾರಿ ಕಚೇರಿ ಸಭಾಂಗಣದಲ್ಲಿ ಅವರು ಉಭಯ ಯೋಜನೆಗಳ ಪ್ರಗತಿ ಪರಿಶೀಲಿಸಿ ಅಗತ್ಯ ಸಲಹೆ ಸೂಚನೆ ನೀಡಿದರು. ಮಹಾತ್ಮ ಗಾಂಧಿ ರಾಷ್ಟೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆಯಡಿ ಕೈಗೊಳ್ಳಲಾದ ಸಾಮಾಜಿಕ ಅರಣ್ಯೀಕರಣ ಕಾಮಗಾರಿಗಳಿಗೆ ಜಿಯೋ ಟ್ಯಾಗ್ ಮತ್ತು ಸಾಮಾಜಿಕ ಲೆಕ್ಕ ತಪಾಸಣೆ ಕೈಗೊಳ್ಳುವಂತೆ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯಿತಿ ರಾಜ್ ಇಲಾಖೆ ಅಧಿಕಾರಿಗಳಿಗೆ ಸಚಿವ ಈಶ್ವರ್ ಖಂಡ್ರೆ ಸೂಚಿಸಿದ್ದಾರೆ. ಬೆಂಗಳೂರಿನಲ್ಲಿ ಸಭೆ ನಡೆಸಿದ ಸಚಿವ ಖಂಡ್ರೆ, ಗ್ರಾಮೀಣ ಭಾಗದಲ್ಲಿ ಕುಡಿಯುವ ನೀರಿನ ಗುಣಮಟ್ಟವನ್ನು ಮಾನ್ಯತೆ ಹೊಂದಿದ ಪ್ರಯೋಗಾಲಯಗಳಲ್ಲಿ ನಿಯಮಿತವಾಗಿ ಪರೀಕ್ಷಿಸಿ ಪ್ರಮಾಣೀಕರಿಸಲು ಕಟ್ಟುನಿಟ್ಟಿನ ಸೂಚನೆ ನೀಡಿದರು. ಮಳೆಗಾಲ ಆರಂಭವಾಗಿರುವ ಹಿನ್ನೆಲೆ ಕಲುಷಿತ ನೀರು ಸರಬರಾಜಾಗದಂತೆ ಕಟ್ಟೆಚ್ಚರ ವಹಿಸುವಂತೆ, ತಂತ್ರಜ್ಞಾನ ಆಧಾರಿತ ವ್ಯವಸ್ಥೆ ಜಾರಿಗೊಳಿಸುವಂತೆ ಸಚಿವ ಖಂಡ್ರೆ ನಿರ್ದೇಶಿಸಿದರು. ಕೇಂದ್ರ ಹಾಗೂ ರಾಜ್ಯ ಸರ್ಕಾರದ ಜನಪರ ಯೋಜನೆಗಳ ಸಮರ್ಪಕ ಅನುಷ್ಠಾನಕ್ಕೆ ಸೂಕ್ತ ಕ್ರಿಯಾಯೋಜನೆ ಹಾಗೂ ಬದ್ದತೆಯಿಂದ ಕೆಲಸ ಮಾಡಿ ಅರ್ಹರಿಗೆ ಫಲ ದೊರಕುವಂತೆ ಯೋಜಿಸಲು ಅಧಿಕಾರಿಗಳಿಗೆ ಹಾವೇರಿ ಗದಗ್ ಲೋಕಸಭಾ ಕ್ಷೇತ್ರದ ಸಂಸದ ಬಸವರಾಜ ಬೊಮ್ಮಾಯಿ ಸೂಚಿಸಿದ್ದಾರೆ. ಹಾವೇರಿ ಜಿಲ್ಲಾ ಪಂಚಾಯಿತಿ ಸಭಾಂಗಣದಲ್ಲಿ ಕೇಂದ್ರ ಪುರಸ್ಕೃತ ಯೋಜನೆಗಳ ಜಿಲ್ಲಾ ಅಭಿವೃದ್ಧಿ ಮತ್ತು ಉಸ್ತುವಾರಿ ಸಮಿತಿ ದಿಶಾ ಸಭೆಯಲ್ಲಿ ಅವರು ಮಾತನಾಡಿದರು. ಹಾವೇರಿ ಜಿಲ್ಲೆಯಲ್ಲಿ 2ನೇ ಆವೃತ್ತಿಯ ಬಹುಗ್ರಾಮ ಕುಡಿಯುವ ನೀರಿನ ಯೋಜನೆ ಸೇರಿದಂತೆ ರೈತರಿಗೆ ಮುಂಗಾರು ಹಂಗಾಮಿಗೆ ಬೀಜ ಮತ್ತು ರಸಗೊಬ್ಬರ ಸಮರ್ಪಕವಾಗಿ ಲಭ್ಯವಾಗುವಂತೆ ಯೋಜಿಸಲು ಆದೇಶಿಸಿದರು. ಸವಣೂರು, ಶಿಗ್ಗಾವಿ ಹಾಗೂ ರಾಣಿಬೆನ್ನೂರ ತಾಲೂಕುಗಳಲ್ಲಿ ಪ್ರಧಾನಮಂತ್ರಿ ಬೆಳೆ ವಿಮೆ ಯೋಜನೆಯಡಿ ಎಲ್ಲ ಅರ್ಹ ರೈತರ ಹೆಸರು ನೋಂದಾಯಿಸುವಂತೆ ಕೃಷಿ ಇಲಾಖೆ ಅಧಿಕಾರಿಗಳಿಗೆ ಸಂಸದ ಬೊಮ್ಮಾಯಿ ನಿರ್ದೇಶಿಸಿದರು. ಕೇಂದ್ರ ಪುರಸ್ಕೃತ ರಸ್ತೆ ಮೂಲಸೌಕರ್ಯ ಯೋಜನೆ ಸಿಆರ್ಐಎಫ್ ಅಡಿ ಬೆಳಗಾವಿ ಲೋಕಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ 22 ಕಿಲೋಮೀಟರ್ ಉದ್ದದ 3 ಮುಖ್ಯ ರಸ್ತೆಗಳ ಸುಧಾರಣೆಗೆ ಕೇಂದ್ರ ರಸ್ತೆ ಸಾರಿಗೆ ಹಾಗೂ ಹೆದ್ದಾರಿ ಖಾತೆ ಸಚಿವ ನಿತಿನ್ ಗಡ್ಕರಿ ಒಪ್ಪಿಗೆ ಸೂಚಿಸಿದ್ದಾರೆ ಎಂದು ಸಂಸದ ಜಗದೀಶ್ ಶೆಟ್ಟರ್ ತಿಳಿಸಿದ್ದಾರೆ. ಸಾಮಾಜಿಕ ಮಾಧ್ಯಮ ಎಕ್ಸ್ನಲ್ಲಿ ಈ ಮಾಹಿತಿ ನೀಡಿ 15 ಕೋಟಿ ರೂಪಾಯಿ ಅನುದಾನ ಸಹ ಬಿಡುಗಡೆ ಮಾಡಿದ್ದಾಗಿ ಮಾಹಿತಿ ನೀಡಿದ್ದಾರೆ. ಬೆಳಗಾವಿ ನಗರ ವ್ಯಾಪ್ತಿಯ ದಕ್ಷಿಣ ಕ್ಷೇತ್ರದಲ್ಲಿ 84% ಹಾಗೂ ಬೆಳಗಾವಿ ಉತ್ತರ ಕ್ಷೇತ್ರದಲ್ಲಿ 73% ಮತದಾರರ ಮ್ಯಾಪಿಂಗ್ ಕಾರ್ಯ ಪೂರ್ಣಗೊಂಡಿದೆ ಎಂದು ಜಿಲ್ಲಾಧಿಕಾರಿ ಮೊಹಮ್ಮದ್ ರೋಷನ್ ತಿಳಿಸಿದ್ದಾರೆ. ಬೆಳಗಾವಿಯ ಸುವರ್ಣಸೌಧದಲ್ಲಿ ವಿವಿಧ ರಾಜಕೀಯ ಪಕ್ಷಗಳ ಮುಖಂಡರು ಕಾರ್ಯಕರ್ತರ ಸಭೆಯಲ್ಲಿ ಮತದಾರರ ಪಟ್ಟಿ ಪರಿಷ್ಕರಣೆ ಕುರಿತು ಅವರು ವಿವರ ನೀಡಿದರು. ಬೆಳಗಾವಿ ಜಿಲ್ಲೆಯಲ್ಲಿ ಮತದಾರರ

0: ಸಮಗ್ರ ಪರಿಷ್ಕರಣೆ ಮ್ಯಾಪಿಂಗ್ ಕಾರ್ಯ ಶೇಕಡ 93% ಪೂರ್ಣಗೊಂಡಿದೆ ಎಂದರು. ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಗರ್ಭಿಣಿಯರಿಗೆ ಗುಣಮಟ್ಟದ ಪ್ರಸವ ಪೂರ್ವ ಆರೈಕೆ ಸೇವೆಗಳನ್ನು ಉಚಿತವಾಗಿ ಒದಗಿಸುವ ಪ್ರಧಾನಮಂತ್ರಿ ಸುರಕ್ಷಿತ ಮಾತೃತ್ವ ಅಭಿಯಾನ ಅನುಷ್ಠಾನಗೊಂಡು 10 ವರ್ಷಗಳನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸಿದೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು 2016 June 9 ಕೇಂದ್ರ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯದ ಸುಪರ್ದಿಯಲ್ಲಿ ಪ್ರಧಾನಮಂತ್ರಿ ಸುರಕ್ಷಿತ ಮಾತೃತ್ವ ಅಭಿಯಾನಕ್ಕೆ ಚಾಲನೆ ನೀಡಿದ್ದರು. ಕೇಂದ್ರ ಆರೋಗ್ಯ ಖಾತೆ ಸಚಿವ ಜೆಪಿ ನಡ್ಡಾ ಅವರು ಅಭಿಯಾನದ ಸ್ಮರಣಾರ್ಥ 75 ರೂಪಾಯಿ ನಾಣ್ಯ ಹಾಗೂ 5 ರೂಪಾಯಿ ಅಂಚೆ ಚೀಟಿಯನ್ನು ಇಂದು ಹೊಸದಿಲ್ಲಿಯಲ್ಲಿ ಬಿಡುಗಡೆ ಮಾಡಲಿದ್ದಾರೆ. ಇಂದಿನಿಂದ ರಾಷ್ಟವ್ಯಾಪಿ ಜನಜಾಗೃತಿ ಅಭಿಯಾನ ಹಾಗೂ ದಶಕದ ಸಂಭ್ರಮಕ್ಕೆ ಅವರು ಚಾಲನೆ ನೀಡಲಿದ್ದಾರೆ. ಆಕಾಶವಾಣಿ ಮಾಹಿತಿ ಸಂಸ್ಕೃತಿ ಹಾಗೂ ಸೃಜನಶೀಲತೆಯ ಮೂಲಕ ಜನರನ್ನು ತಲುಪುವಲ್ಲಿ ಪ್ರಮುಖ ಪಾತ್ರ ವಹಿಸಿದೆ ಎಂದು ಖ್ಯಾತ ಗೀತ ರಚನೆಕಾರ ಹಾಗೂ ಪ್ರಸಾರ ಭಾರತಿ ಅಧ್ಯಕ್ಷ ಪ್ರಸೂನ್ ಜೋಶಿ ಶ್ಲಾಘಿಸಿದ್ದಾರೆ. ಬಹುಜನ ಹಿತಾಯ ಬಹುಜನ ಸುಖಾಯ ಧ್ಯೇಯದ ಆಕಾಶವಾಣಿ ಪ್ರಸಾರ ಸೇವೆಯ 90ನೇ ವರ್ಷಾಚರಣೆ ಹಿನ್ನೆಲೆ ಹೊಸದಿಲ್ಲಿಯ ಸಂಸದ್ ಮಾರ್ಗದಲ್ಲಿರುವ ಆಕಾಶವಾಣಿ ರಂಗಭವನದಲ್ಲಿ ಸ್ಪೆಕ್ಟ್ರಮ್ ಸಂಗೀತ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಅವರು ಮಾತನಾಡಿದರು.
4: 90 ವರ್ಷ ಕೋಯಿ ಛೋಟಿ ಮೋಟಿ ಬಾತ್ ನಹಿ ಹೈ, ಐತಿಹಾಸಿಕ ಮೈ ಪಲ್ ಸಮಜ್ತಾ ಹೂಂ ಕಿ ಇತನೆ ವರ್ಷೋ ಸೆ ಸಂಚಾರ ಕಾ ಜೋ ಕಿ ರೀಡ್ ಜೋ ಹೈ ಉಸೆ ಸಂಭಾಲ್ ಕರ್ ರಖಾ ಹೈ ಔರ್ ಜಿತ್ನೆ ಸಭಿ ಕರ್ಮಿಯೋ ನೆ ಯಹಾಂ ಪೆ ಪಹಲೆ ಜೋ ಕಾಮ ಕರ್ ಚುಕೆ ಹೈ, ಕಲಾಕಾರ ಜೋ ಹೈ, ಜಿಸ್ ಭಿ ರೂಪ ಮೇ ಆಪ್ ಜುಡೆ ಹೈ, ಮಹತಿ ಕಾರ್ಯ ಹೈ, ಬಹುತ್ ಬಡಿ ಉಪಲಬ್ಧಿ ಹೈ. ಆಜ್ ಕೆ ಯುಗ ಮೇ ಜಹಾಂ ಪರ್ ಅಟೆನ್ಷನ್ ಸ್ಪ್ಯಾನ್ ಹಿ ಬಹುತ್ ಕಮ್ ಹೋ ಚುಕಾ ಹೈ, ಕ್ಷಣ ಭರ ಕಾ ರಹ ಗಯಾ ಹೈ, ವೋ ಐಸೆ ಸಮಯ ಮೇ ಭಿ ಅಪ್ನಿ ವಿಶ್ವಸನೀಯತಾ ಕೋ ಬನಾಯೆ ರಖನಾ, ಪ್ರಾಸಂಗಿಕತಾ ಕೋ ಬರ್ಕರಾರ್ ರಖನಾ, ಯೇ ಕೋಯಿ ಛೋಟಾ ಮೋಟಾ ಕಾರ್ಯ ನಹಿ ಹೈ, ತೋ ಮೈ ಸಭಿ ಕೋ ಹೃದಯ ಸೆ ಇಸ್ಕೆ ಲಿಯೆ ಬಧಾಯಿ ದೇತಾ ಹೂಂ ಔರ್ ಆನೆ ವಾಲೆ ಸಮಯ ಕೆ ಲಿಯೆ ಶುಭಕಾಮನಾಯೆ ದೇತಾ.
0: ನಾವೀನ್ಯತೆ, ನಂಬಿಕೆ ಮತ್ತು ಸುಸ್ಥಿರತೆ ಮಾನ್ಯತೆಯ ಶಕ್ತಿ ಎಂಬ ಧ್ಯೇಯದೊಂದಿಗೆ ಇಂದು ವ್ಯಾಪಾರ ಹಾಗೂ ವ್ಯವಹಾರಗಳಲ್ಲಿ ವಿಶ್ವಾಸ ಮೂಡಿಸುವ ವಿಶ್ವ ಮಾನ್ಯತೆ ದಿನಾಚರಣೆ. ಅಂತಾರಾಷ್ಟೀಯ ಮಾನ್ಯತೆ ವೇದಿಕೆ IAF ಹಾಗೂ ಅಂತಾರಾಷ್ಟೀಯ ಪ್ರಯೋಗಾಲಯ ಮಾನ್ಯತೆ ಸಹಕಾರ ILAC 2007 ವಿಶ್ವ ಮಾನ್ಯತೆ ದಿನಾಚರಣೆಗೆ ಚಾಲನೆ ನೀಡಿದವು. ರಾಜ್ಯಸಭೆ ಹಾಗೂ ವಿಧಾನ ಪರಿಷತ್ ಸ್ಥಾನಗಳಿಗೆ ಈ ತಿಂಗಳ 18 ಚುನಾವಣೆ ನಡೆಯಲಿದೆ. ಇಂದು ನಾಮಪತ್ರಗಳ ಪರಿಶೀಲನೆ ನಡೆಯಲಿದೆ. ರಾಜ್ಯಸಭೆ ಚುನಾವಣೆಗೆ ಬಿಜೆಪಿ ತನ್ನ ಅಭ್ಯರ್ಥಿಯಾಗಿ ಹಿರಿಯ ಸಾಮಾಜಿಕ ಕಾರ್ಯಕರ್ತ ಬಿಜೆಪಿ ಮುಖಂಡ ಪ್ರೊಫೆಸರ್ ಎಂ ನಾಗರಾಜ್ ಅವರನ್ನು ಕಣಕ್ಕಿಳಿಸಿದೆ. ಬಿಜೆಪಿ ಹಿರಿಯ ನಾಯಕರಾದ ಲಿಂಗರಾಜ್ ಪಾಟೀಲ್ ಹಾಗೂ ರಘು ಕೌಟಿಲ್ಯ ಅವರನ್ನು ವಿಧಾನ ಪರಿಷತ್ ಶಾಸಕ ಸ್ಥಾನದ ಅಭ್ಯರ್ಥಿಗಳಾಗಿ ಪ್ರಕಟಿಸಿದೆ. ಉಡುಪಿ, ಚಿಕ್ಕಮಗಳೂರು, ದಕ್ಷಿಣ ಕನ್ನಡ ಹಾಗೂ ಉತ್ತರ ಕನ್ನಡ ಜಿಲ್ಲೆಗಳಲ್ಲಿ ಭಾರೀ ಮಳೆಯಾಗುವ ಸಾಧ್ಯತೆ ಹಿನ್ನೆಲೆ ಭಾರತೀಯ ಹವಾಮಾನ ಇಲಾಖೆ ಇಂದು ಈ 4 ಜಿಲ್ಲೆಗಳಿಗೆ ಯೆಲ್ಲೋ ಅಲರ್ಟ್ ಪ್ರಕಟಿಸಿದೆ. ಚಿಕ್ಕಮಗಳೂರು ಜಿಲ್ಲೆಗೆ ನಾಳೆ ಹಾಗೂ ನಾಡಿದ್ದು ರೆಡ್ ಅಲರ್ಟ್ ಘೋಷಿಸಿದ್ದು ಸಾರ್ವಜನಿಕರು ಮುನ್ನೆಚ್ಚರಿಕೆ ವಹಿಸುವಂತೆ ತಿಳಿಸಿದೆ. ಇಂದು ಮತ್ತು ನಾಳೆ ಶಿವಮೊಗ್ಗ ಜಿಲ್ಲೆಯಲ್ಲಿ ಭಾರೀ ಮಳೆ ಸಾಧ್ಯತೆ. ತುರ್ತು ಸಂದರ್ಭಗಳಲ್ಲಿ ಜಿಲ್ಲಾಡಳಿತದ ಸಹಾಯವಾಣಿ ಸಂಪರ್ಕಿಸುವಂತೆ ಜಿಲ್ಲಾಧಿಕಾರಿ ಪ್ರಭುಲಿಂಗ ಕವಳಿಕಟ್ಟಿ ಕೋರಿದ್ದಾರೆ. ರಾಜ್ಯ ನೈಸರ್ಗಿಕ ವಿಕೋಪ ಮೇಲುಸ್ತುವಾರಿ ಕೇಂದ್ರ ಧಾರವಾಡ ಜಿಲ್ಲೆಗೆ ಇಂದಿನಿಂದ 3 ದಿನಗಳವರೆಗೆ ಆರೆಂಜ್ ಹಾಗೂ ರೆಡ್ ಅಲರ್ಟ್ ಪ್ರಕಟಿಸಿದೆ. ನವಲ್ಗುಂದ್, ನರಗುಂದ್, ಹುಬ್ಬಳ್ಳಿ ವ್ಯಾಪ್ತಿಯ ಬೆಣ್ಣಿಹಳ್ಳ ಮತ್ತು ತುಪ್ಪರಿಹಳ್ಳ ಅಚ್ಚುಕಟ್ಟು ಪ್ರದೇಶದಲ್ಲಿ ಭಾರೀ ಮಳೆ ಪ್ರವಾಹದ ಸಾಧ್ಯತೆ ಇದ್ದು ಹಳ್ಳಗಳ ಪಾತ್ರದ ಜನ ಮುನ್ನೆಚ್ಚರಿಕೆ ವಹಿಸುವಂತೆ ಜಿಲ್ಲಾ ವಿಪತ್ತು ನಿರ್ವಹಣಾ ಪ್ರಾಧಿಕಾರದ ಅಧ್ಯಕ್ಷೆ ಆರ್ ಸ್ನೇಹಲ್ ಕಟ್ಟುನಿಟ್ಟಿನ ಸೂಚನೆ ಹೊರಡಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಕೇಂದ್ರ ನೀತಿ ಆಯೋಗದ ಮಹತ್ವಾಕಾಂಕ್ಷಿ ರಾಯಚೂರು ಜಿಲ್ಲೆಯಲ್ಲಿ 17,138 ಮಣ್ಣಿನ ಆರೋಗ್ಯ ಕಾರ್ಡ್ ರೈತರಿಗೆ ವಿತರಣೆ. ಮಹಾತ್ಮ ಗಾಂಧಿ ರಾಷ್ಟ್ರೀಯ

0: ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ, ಸಾಮಾಜಿಕ ಅರಣ್ಯೀಕರಣ ಕಾಮಗಾರಿಗಳಿಗೆ ಜಿಯೋ ಟ್ಯಾಗಿಂಗ್, ಪ್ರಧಾನಮಂತ್ರಿ ಸುರಕ್ಷಿತ ಮಾತೃತ್ವ ಅಭಿಯಾನಕ್ಕೆ ದಶಕ ಪೂರ್ಣ, ಇಂದು ಹೊಸದಿಲ್ಲಿಯಲ್ಲಿ ನಾಣ್ಯ ಹಾಗೂ ಅಂಚೆ ಚೀಟಿ ಬಿಡುಗಡೆ, ವ್ಯಾಪಾರ ಹಾಗೂ ವ್ಯವಹಾರಗಳಲ್ಲಿ ವಿಶ್ವಾಸ ಮೂಡಿಸುವ ವಿಶ್ವ ಮಾನ್ಯತೆ ದಿನಾಚರಣೆ ಇಂದು. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟ್ರೀಯ ವಾರ್ತಾ ಪ್ರಸಾರ ಈ ಬೆಳಗ್ಗೆ 7:35.
1: ಸಮಯವಾಗಿದೆ 7:15:35. ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ, ಸದಾ ನಿಮ್ಮ ಸಂಗಡ. ಇನ್ನೀಗ ಕೇಳೋಣ ಕಾರ್ಯಕ್ರಮ ಶುಭೋದಯ ಕರ್ನಾಟಕ. ಮೊದಲಿಗೆ ಕನ್ನಡ ರತ್ನ ಭಂಡಾರ, ಭಾವಗೀತೆ, ಚಿತ್ರಗೀತೆಗಳು.

0: ಮೊದಲಿಗೆ ಕೇಳಿ
1: ಆಕಾಶವಾಣಿ.
2: ಆಯಿಸು ಕನ್ನಡ ಡಿಂಡಿಮವಾ, ಓ ಕರ್ನಾಟಕ ಹೃದಯ ಶಿವ.
0: ಕನ್ನಡ ರತ್ನ ಭಂಡಾರ. ಪ್ರೀತಿಯ ಕನ್ನಡ ಬಂಧುಗಳೇ, ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ಸಂಗೀತ ಪ್ರಪಂಚದ ದೊಡ್ಡ ಹೆಸರು ವೀಣಾ ಚೊಕ್ಕಮ್ಮ ಅವರು. ಆಗ ಅನೇಕರಿಗೆ ಕಲಿಸಿಕೊಟ್ಟು ಬಹಳಷ್ಟು ಶಿಷ್ಯರನ್ನ ತಯಾರು ಮಾಡಿದರು. ಕಲೆಗಳಲ್ಲಿ ಸ್ತ್ರೀಯರಿಗೆ ಪ್ರವೇಶ ಕಡಿಮೆ ಇದ್ದಾಗ ವೀಣೆಯೇ ನನ್ನ ಜೀವನ ಅಂದವರು ಚೊಕ್ಕಮ್ಮ. ಹಾಡುಗಾರಿಕೆಯಲ್ಲೂ ಪ್ರವೀಣರು ಪರಿಣತರು. ವೀಣಾ ಚೊಕ್ಕಮ್ಮ ಅವರ ಕಲಾ ಪ್ರೀತಿ ಹೀಗಿತ್ತು.
3: ಒಂದಿವಸ ಆಟ ಆಡ್ತಾ ಇದ್ದೆ, ಆಗ ಯಾರೋ ಒಬ್ರು ಬೀದಿಲಿ ಹೋಗ್ತಾ ಇದ್ರು, ನಮ್ಮ ಮನೆಗೆ ಬಂದರು. ಅವರು ನಾನು ಮಾತಾಡಿ ಕುಣಿತಾ ಇದ್ದಾಗ ಆಟ ಆಡೋ ಸ್ವಭಾವನೆಲ್ಲ ಕೇಳಿಕೊಂಡು, ಈ ಮಗುಗೆ ಶರೀರ ಚೆನ್ನಾಗಿದೆ, ಸಂಗೀತ ಹೇಳಿಸಿ ಅಂತ ಮನೇಲಿ. ಅವ್ರು ಹೇಳತ್ಲು, ಆಗಲೇ ನೀವು ಯಾರು ಅಂತ ವಿಚಾರಿಸ್ಲು, ಅವರು ಸಂಗೀತದ ಮೇಷ್ಟ್ರಿ ಆಗಿದ್ದರು, ವಿರೂಪಾಕ್ಷಸ್ತ್ರಿಗಳು ಅಂತ ಧಾರವಾಡದ ಕಡೆಯವರು, ಅವ್ರ ಹತ್ರ ನೀವೇ ಹೇಳ್ಕೊಡಿ ಅಂತ. ಆರನೇ ವಯಸ್ಸಿಗೆನೆ ನನಗೆ ಹಾರ್ಮೋನಿಯಂ ಮೇಲೆ ಹಾಡುಗಾರಿಕೆ ಒಂದೆರಡು ಕೀರ್ತನೆವರೆಗೂ ಹೇಳ್ಕೊಟ್ರು. ಆಮೇಲೆ ಅದಾದ ನಂತರ ಅವರು ಏನೋ ಕಾರಣಕ್ಕೆ ಅವ್ರ ಊರಿಗೆ ಹೋಗ್ಬಿಟ್ಟು ಬರ್ತೀನಿ ಅಂದರು, ಬರಲೇ ಇಲ್ಲ. ಹಾಗೇನೆ ಸಂಗೀತ ಸ್ವಲ್ಪ ದಿವಸ ನಿಂತೋಯ್ತು. ಆಮೇಲೆ ಯಾರೋ ದೇವಪ್ಪನವರು ಅಂತ ಅವ್ರ ಹತ್ರ ಪಾಠ ಹೇಳಿಸಿ ಅಂದರು. ಆಮೇಲೆ ಅವರು ವೀಣೆ ಹಾಡುಗಾರಿಕೆ ಎರಡೂ ಹೇಳಿಕೊಟ್ರು. ಮೊದಲನೇ ಕಚೇರಿ ಆಕಾಶವಾಣಿ ಗೋಪಾಲ ಸ್ವಾಮಿಯವರು ನಡೆಸ್ತಾ ಇದ್ರು 38ನೇ ಇಸ್ವಿಲಿ. ನಾನು ಗಾಯನ ಸಮಾಜದಲ್ಲಿ ಬೆಂಗಳೂರಿನಲ್ಲಿ 42ರಲ್ಲಿ ನುಡಿಸ್ದೆ. ಆಮೇಲೆ 43ರಲ್ಲಿ ಟ್ರಿಪ್ಲಿಕೇನು ಮದ್ರಾಸ್ನಲ್ಲಿ ಪಾಶ್ಚಾತ್ಯ ಸಭಾನಲ್ಲಿ ಕಚೇರಿ ಮಾಡಿದೆ. ಅಲ್ಲಿ ತುಂಬ ಚೆನ್ನಾಗಿ ಸಂಗೀತ ಕೇಳಿ ಅನೇಕರು ನನ್ನನ್ನು ಅಭಿನಂದಿಸಿದರು. ನನಗೆ ಆವಾಗ ನಾನು ಇಷ್ಟು ಮಟ್ಟಿಗೆ ಹಾಡ್ತೀನಿ ಅನ್ನೋದು ನನ್ನ ಮನಸ್ಸಿಗಾಯಿತು. ಒಂದ್ಸಲ ಪ್ರಸನ್ನ ಸೀತಾರಾಮ ಮಂದಿರದಲ್ಲಿ ಚಂಪೆ ಬರೋದು ಲೇಟ್ ಆಗೋಯ್ತು, ಆಗ ನೀನೇ ಕೂತ್ಕೊಂಡು ಒಂದು ಸ್ವಲ್ಪ ಅವ್ರು ಬರೋ ತನಕ ನುಡಿಸು ಅಂತ ನನ್ನನ್ನು ಬಲವಂತ ಮಾಡಿ ಆವಾಗ ಒಂದು ಪ್ರೋಗ್ರಾಮ್ ಕೊಟ್ಟೆ ಅಲ್ಲಿ. ಆಮೇಲೆ ಮದ್ರಾಸ್ನಲ್ಲಿ ಕಲಾಕ್ಷೇತ್ರದಲ್ಲಿ ಟೈಗರ್ ವರದಾಚಾರ್ಯ ಅಲ್ಲಿ ಅವ್ರನ್ನ ಹೋಗಿ ನೋಡೋಣ ಅಂತ ಹೋಗಿದ್ದೆ. ಅಕಸ್ಮಾತ್ ಆಗಿ ರುಕ್ಮಿಣಿ ದೇವಿಯವರು ಅಲ್ಲಿ ಬಂದಿದ್ರು. ಆವಾಗ ನೀನು ಒಂದು ಎರಡು ಕೀರ್ತನೆ ನುಡಿಸು ಅಂದರು. ಅಲ್ಲೇ ಅವರೇ ಒಂದು ವೀಣೆ ತರಿಸ್ಕೊಟ್ರು, ನುಡಿಸ್ದೆ. ಆಮೇಲೆ ಅವರು ಬಹಳವಾಗಿ ಸಂತೋಷಪಟ್ಟು ಆಶೀರ್ವಾದ ಮಾಡಿದ್ರು. ಆ ಸನ್ನಿವೇಶನ ಮರೆಯೋಕ್ಕಾಗೋದಿಲ್ಲ. ಅಚ್ಚುಮೆಚ್ಚಿನ ಕೀರ್ತನೆ ಅಂತಂದರೆ ರಾಮಾಯಕನನ್ನು ತಮ್ಮ ಸಂಭುಜೇ ಸೀತೆ ಇಕತಾಳನು ಪರುಲನು ವೇಡನು. ಈ ಅರ್ಥ ಇದ್ರದ್ದು ಪರುಲನು ವೇಡನು ಅನ್ನೋದು ಅರ್ಥ ನನ್ನ ಮೇಲೆ ಬಹಳ ಪರಿಣಾಮ ಮಾಡುತ್ತೆ. ಹಾಗೇನೆ ತ್ಯಾಗರಾಜರದು ನೀದಯರಾದ, ಆಮೇಲೆ ಶ್ಯಾಮಶಾಸ್ತ್ರಿಗಳದಳು ಓಜಗದಂಬ ಕೀರ್ತನೆಯಲ್ಲಿ ವರಸಿತಗಿರಿ ನಿಲಯುನಿ ಪ್ರಿಯ ಪ್ರಣಯಿನಿ ಪರಾಶಕ್ತಿ

0: ಮನಸ್ಸಿನ ಮೇಲೆ ಪರಿಣಾಮ ಮಾಡಿದೆ. ನನಗೆ ವೀಣೆ ಮೇಲೆ ಅಭ್ಯಾಸ, ಆದ್ರೂ ತಂಬೂರಿ ಮೇಲೆ ಹಾಡಿ ಅಭ್ಯಾಸ ಇದೆ, ಅದು ಕಚೇರಿ ಮಾಡ್ತೀನಿ. ಬರೀ ವೀಣೆ ಏನು ನುಡಿಸಿನ ಅಭ್ಯಾಸ ಇದೆ, ಆದರೆ ವೀಣೆ ತೆಗೆದುಕೊಂಡು ಕೂತ್ಕೊಂಡ್ರೆ ನನ್ನ ಮನಸ್ಸಿಗೆ ಜಾಸ್ತಿಯಾಗಿ ಸ್ಫೂರ್ತಿ ಬರುತ್ತೆ, ಸಂತೋಷ ಉಂಟಾಗುತ್ತೆ.
1: ಕಲಾವಿದೆ ವೀಣಾ ಚೊಕ್ಕಮ್ಮ ಅವರ ಮಾತನ್ನು ಕೇಳಿದಿರಿ ಇವತ್ತಿನ ರತ್ನ ಭಂಡಾರದಲ್ಲಿ. ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದ ಪ್ರಸ್ತುತಿ ಬಿಕೆ ಸುಮತಿ, ಪರಿಕಲ್ಪನೆ ಡಾಕ್ಟರ್ ಎಎಸ್ ಶಂಕರ ನಾರಾಯಣ. ಪ್ರತಿದಿನ ಆಲಿಸಿ ಕನ್ನಡ ರತ್ನ ಭಂಡಾರ.
2: ಸರ್ವೋದಯವಾಗಲಿ ಸರ್ವರಲಿ.
3: ವೀಣೆ ಚೊಕ್ಕಮ್ಮ ಅವರ ಮಾತುಗಳನ್ನು ಮತ್ತೆ ಈ ಸಂಜೆ 6:55 ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದ ಮರುಪ್ರಸಾರದಲ್ಲಿ ಕೇಳಬಹುದು.
4: ಆಕಾಶವಾಣಿ ಬಾನ ಬಣ್ಣಗಳ ಬದುಕಲಿ ತುಂಬುತಿಹ ಬಾನುಲಿ,
5: ವನಸುಮಗಳ ಮನದಿ ಅರಳಿಸುತಿಹ ಜೇನುಲಿ,
4: ಜಡ ದಿನವ ಮುದಗೊಳಿಸೋ ಸಹಪಾಠಿ,
5: ಪ್ರತಿ ಕ್ಷಣವೂ ಜೊತೆಯಾಗಿರೋ ಸಂಗಾತಿ,
4: ನಿಮ್ಮ ಭಾವಲೋಕದ ರಾಯಭಾರಿ ಈಗ 90ರ ತಾರುಣ್ಯ. ನಿಮ್ಮ ಪ್ರೀತಿ ಹಾರೈಕೆ ಹೀಗೆ ಇರಲಿ ನಮ್ಮೊಂದಿಗೆ, ನಾವು ಎಂದೆಂದು ಜೊತೆಯಾಗಿರುವೆವು ನಿಮ್ಮೊಂದಿಗೆ.

92.9 FM. ಕೇಳ್ತಾ ಇದ್ದೀರಾ ಶುಭೋದಯ ಕರ್ನಾಟಕ ಕಾರ್ಯಕ್ರಮವನ್ನು. 7:21:55 ಸಮಯ ಆಗಿದೆ. 102.9 FM ಇದು ವಿವಿಧ ಭಾರತಿ, ಅಂದರೆ ನಿಮ್ಮ ನಿತ್ಯದ ಸಂಗಾತಿ. ನಾದೋಪಾಸನೆ ಆಯಿತು, ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮ ಕೂಡ ಕೇಳಿ ಆಯಿತು. ನಿಮ್ಮೆಲ್ಲರ ಸಂದೇಶಗಳ ಸುರಿಮಳೆ ಕೂಡ ಆಗಿದೆ. ಬೆಳಗಿನಿಂದನೂ ಕೂಡ ಕಾರ್ಯಕ್ರಮ ಕೇಳ್ತಾ ಕೇಳ್ತಾ ನಾವು ಕೂಡ ನಿಮ್ಮ ಜೊತೆಯಾಗಿದ್ದೇವೆ ಅಂಥೇಳಿ ಸಂದೇಶಗಳನ್ನು ಕಳಿಸಿದ್ದೀರಿ. ನಾವೀಗ ಭಾವಗೀತೆಗಳನ್ನು ಕೇಳ್ತಾ ಸಾಗೋಣ. ಇಂದಿನ ಭಾವಗೀತೆಗಳ ಕಾರ್ಯಕ್ರಮದಲ್ಲಿ MN ವ್ಯಾಸರವರ ಕವಿತೆಗಳನ್ನು ಕೇಳ್ತಾ ಹೋಗೋಣ. ವಿಶೇಷವಾಗಿ ನಿನ್ನ ಕಂಗಳ ಕೊಳದಿ ಈ ಹಾಡನ್ನು ಕೇಳೋಣ. ಅದಾದ ನಂತರ ಒಲವಿನ ಬನದಲ್ಲಿ, ಹಾಗೆ ಏಕೆ ಹೀಗೆ ಮನವೇ ನೀನು ಸುಮ್ಮನೇಕೆ ಅಲೆಯುವೆ ಈ ಹಾಡುಗಳನ್ನು ಕೇಳ್ತಾ ಹೋಗೋಣ. ನಿನ್ನ ಕಂಗಳ ಕೊಳದಿ ಈ ಹಾಡು ರತ್ನಮಾಲಾ ಪ್ರಕಾಶ್ ಅವರ ಧ್ವನಿಯಲ್ಲಿದೆ. ಕೇಳಿ ಭಾವಗೀತೆಗಳ ಕಾರ್ಯಕ್ರಮದಲ್ಲಿ ಮೊದಲನೇದಾಗಿ ಈ ಗೀತೆ.

ಎಂಎನ್ ವ್ಯಾಸರಾವ್ ಅವರು ಬರೆದ ಭಾವಗೀತೆಗಳನ್ನ ಕೇಳಿದ್ರಿ. ನಿನ್ನ ಕಂಗಳ ಕೊಳದಿ ಬೆಳದಿಂಗಳಿಳಿದಂತೆ ನನ್ನೆದೆಯ ಕಡಲೇಕೆ ಬೀಗುತ್ತಿಹುದು. ವಿರಹದ ಭಾವವನ್ನ ಹೊತ್ತ ಹಾಡು. ನಲ್ಲ ತನ್ನ ನಲ್ಲ ನನ್ನ ಯಾವಾಗ ಕಾಣ್ತೀನೋ ಅಂತ ಹಂಬಲಿಸುವ ಈ ಗೀತೆ. ಹಾಗೆ ಏಕೆ ಹೀಗೆ ಮನವೇ ನೀನು ಸುಮ್ಮನೇಕೆ ಅಲೆಯುವೆ. ಮನದ ಚಿತ್ತ ಭಿತ್ತಿಯಲ್ಲಿ ಬರುವ ಹಲವಾರು ಭಾವಗಳನ್ನು ಒಂದೆಡೆಗೆ ನಿಲ್ಲಿಸುವ ಪ್ರಯತ್ನವನ್ನು ಮಾಡು ಅಂತ ಹೇಳುವಂತಹ ಈ ಗೀತೆಯನ್ನು ಕೇಳಿದ್ರಿ. ಎಂ ಎನ್ ವ್ಯಾಸರಾವ್ ಅವರ ಈ ರಚನೆಗೆ ಉಪಾಸನಾ ಮೋಹನ್ ಅವರು ಸಂಗೀತ ಸಂಯೋಜನೆ ಮಾಡಿ ಏಕೆ ಹೀಗೆ ಮನವಿ ಈ ಗೀತೆಯನ್ನು ಹಾಡಿದ್ರು.

ರಾಷ್ಟ್ರಕವಿ ಡಾಕ್ಟರ್ ಜಿಎಸ್ ಶಿವರುದ್ರಪ್ಪ ಅವರು ಹೀಗೆನ್ನುತ್ತಾರೆ, ಬದುಕು ಎಂದರೆ ಕೇವಲ ನಮ್ಮ ಸಹಜೀವಿಗಳಾದ ಮನುಷ್ಯರ ಜೊತೆಯ ಸಂಬಂಧವಷ್ಟೇ ಅಲ್ಲ, ನಮ್ಮ ಬದುಕಿನ ಬೇರೊಂದು ಅಭಿವ್ಯಕ್ತಿಯಂತಿರುವ ನಿಸರ್ಗವನ್ನ ಕುರಿತ ಪ್ರೀತಿಯೂ ಇದರಲ್ಲಿ ಸೇರುತ್ತದೆ. ಒಂದು ಗಿಡವನ್ನು, ಮರವನ್ನು, ಹೂವನ್ನು, ಹಕ್ಕಿಯನ್ನು, ಬೆಟ್ಟವನ್ನು, ಹೊಳೆಯನ್ನು, ಮಳೆಯನ್ನು, ಬೆಳೆಯನ್ನು ಪ್ರೀತಿಸಲಾರದವನು ಮನುಷ್ಯರನ್ನು ಪ್ರೀತಿಸಲಾರ.

ನಿಸರ್ಗ ಪ್ರೀತಿ ವಾಸ್ತವವಾಗಿ ಜೀವನ ಪ್ರೀತಿಯ ಒಂದು ವಿಸ್ತರಣೆ. ನಿಸರ್ಗದ ಭವ್ಯಾದ್ಭುತ ಅಭಿವ್ಯಕ್ತಿಗಳ ಎದುರು ನಾವೆಷ್ಟು ಸಣ್ಣವರು

0: ಎಂಬ ಅರಿವು ಮನುಷ್ಯನಿಗೆ ಅಗತ್ಯವಾದುದು.
1: ಸಮಯ 7:35 ಕನ್ನಡದಲ್ಲಿ ವಾರ್ತಾ ಪ್ರಸಾರ ಕೇಳುತ್ತೀರಿ.
2: ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಅಕ್ಷಯ್ ಹೆಚ್ಎಂ. ಮುಖ್ಯಾಂಶಗಳು: ಸಶಸ್ತ್ರ ಪಡೆಗಳು ಕೇಂದ್ರ ಹಾಗೂ ರಾಜ್ಯ ಪೊಲೀಸ್ ಸಿಬ್ಬಂದಿಗೆ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರಿಂದ ಶೌರ್ಯ ಪ್ರಶಸ್ತಿ ಪ್ರದಾನ. ಭೂಬಂದರು ನಿರ್ವಹಣಾ ವ್ಯವಸ್ಥೆಗೆ ಇಂದು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಚಾಲನೆ. ಮುಂದಿನ 5 ವರ್ಷಗಳಲ್ಲಿ ಭಾರತದ ಔಷಧ ಉದ್ಯಮ ದ್ವಿಗುಣಗೊಳ್ಳುವ ನಿರೀಕ್ಷೆ, ಪಿಯೂಷ್ ಗೋಯಲ್. ಹಾಗೂ ವಿಶಾಖಪಟ್ಟಣಂ ಉಕ್ಕು ಸ್ಥಾವರದಲ್ಲಿ ಅಗ್ನಿ ಅವಘಡ, ಮೃತಪಟ್ಟ ಕುಟುಂಬಕ್ಕೆ ಕೇಂದ್ರದಿಂದ ಪರಿಹಾರ ಘೋಷಣೆ. ವಾರ್ತೆಗಳ ವಿವರ: ರಾಷ್ಟ್ರಪತಿ ಭವನದಲ್ಲಿ ನಿನ್ನೆ ನಡೆದ ರಕ್ಷಣಾ ಪುರಸ್ಕಾರ ಸಮಾರಂಭದಲ್ಲಿ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ಸಶಸ್ತ್ರ ಪಡೆಗಳು, ಕೇಂದ್ರ ಸಶಸ್ತ್ರ ಪೊಲೀಸ್ ಪಡೆಗಳು ಹಾಗೂ ರಾಜ್ಯ ಹಾಗೂ ಕೇಂದ್ರಾಡಳಿತ ಪ್ರದೇಶದ ಪೊಲೀಸ್ ಸಿಬ್ಬಂದಿಗೆ ಶೌರ್ಯ ಪ್ರಶಸ್ತಿಗಳನ್ನು ಪ್ರದಾನ ಮಾಡಿದರು. ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್, ಪ್ರಧಾನಿ ನರೇಂದ್ರ ಮೋದಿ, ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಮತ್ತು ಇತರ ಕೇಂದ್ರ ಸಚಿವರು ಮತ್ತು ಸಶಸ್ತ್ರ ಪಡೆಗಳ ಹಿರಿಯ ಅಧಿಕಾರಿಗಳು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ಸಮಾರಂಭದಲ್ಲಿ ರಾಷ್ಟ್ರಪತಿಗಳು, ರಕ್ಷಣಾ ಪಡೆಗಳು, ಕೇಂದ್ರ ಸಶಸ್ತ್ರ ಪೊಲೀಸ್ ಪಡೆಗಳು ಮತ್ತು ರಾಜ್ಯ ಮತ್ತು ಕೇಂದ್ರಾಡಳಿತ ಪ್ರದೇಶದ ಪೊಲೀಸರ ಸಿಬ್ಬಂದಿಗೆ 7 ಕೀರ್ತಿಚಕ್ರಗಳು, 15 ವೀರಚಕ್ರಗಳು ಮತ್ತು 29 ಶೌರ್ಯಚಕ್ರಗಳನ್ನು ಪ್ರದಾನ ಮಾಡಿದರು. ರಾಜ್ಯದಲ್ಲಿ ನಕ್ಸಲ್ ವಿರೋಧಿ ಕಾರ್ಯಾಚರಣೆಗಳ ಸಮಯದಲ್ಲಿ ಅಸಾಧಾರಣ ಧೈರ್ಯಕ್ಕಾಗಿ ಛತ್ತೀಸ್ಗಢ ಪೊಲೀಸ್ ಇನ್ಸ್ಪೆಕ್ಟರ್ ಲಕ್ಷ್ಮಣ್ ಕೇವತ್ ಮತ್ತು ಇನ್ಸ್ಪೆಕ್ಟರ್ ರಾಮೇಶ್ವರ್ ಪ್ರಸಾದ್ ದೇಶ್ಮುಖ್ ಅವರಿಗೆ ಶೌರ್ಯಚಕ್ರವನ್ನು ನೀಡಲಾಯಿತು. ಅರುಣಾಚಲ ಪ್ರದೇಶದಲ್ಲಿ ದಂಗೆಕೋರರ ಪ್ರಮುಖ ದಾಳಿಯನ್ನು ವಿಫಲಗೊಳಿಸುವಲ್ಲಿ ಅಸಾಧಾರಣ ಶೌರ್ಯಕ್ಕಾಗಿ ಮೇಜರ್ ಆದಿತ್ಯ ಪ್ರತಾಪ್ ಸಿಂಗ್ ಅವರಿಗೆ ಶೌರ್ಯಚಕ್ರವನ್ನು ನೀಡಲಾಯಿತು. ಲ್ಯಾನ್ಸ್ ನಾಯಕ್ ಮೀನಾಚಿ ಸುಂದರಂ ಎ ಅವರಿಗೆ ಅವರ ಅಸಾಧಾರಣ ಶೌರ್ಯಕ್ಕಾಗಿ ಕೀರ್ತಿಚಕ್ರವನ್ನು ನೀಡಲಾಯಿತು. ಭಾರತದ ಮೊದಲ ಮಾನವ ಬಾಹ್ಯಾಕಾಶ ಹಾರಾಟ ಮಿಷನ್ ಗಗನಯಾನ್ಗೆ ಆಯ್ಕೆಯಾದ 4 ಗಗನಯಾತ್ರಿಗಳಲ್ಲಿ ಒಬ್ಬರಾದ ಗ್ರೂಪ್ ಕ್ಯಾಪ್ಟನ್ ಪ್ರಶಾಂತ್ ಬಾಲಕೃಷ್ಣನ್ ನಾಯರ್ ಅವರಿಗೆ ಕೀರ್ತಿಚಕ್ರವನ್ನು ನೀಡಲಾಯಿತು. ಜಮ್ಮುವಿನ ಅಂತಾರಾಷ್ಟೀಯ ಗಡಿಯಲ್ಲಿ ಕರ್ತವ್ಯದ ವೇಳೆ ತಮ್ಮ ಪ್ರಾಣವನ್ನು ಅರ್ಪಿಸಿದ ಬಿಎಸ್ಎಫ್ನ ಸಬ್ ಇನ್ಸ್ಪೆಕ್ಟರ್ ಎಂಡಿ ಇಮ್ತಿಯಾಜ್ ಮತ್ತು ಕಾನ್ಸ್ಟೇಬಲ್ ದೀಪಕ್ ಚಿಂಗಖಂ ಅವರಿಗೆ ಮರಣೋತ್ತರವಾಗಿ ವೀರಚಕ್ರವನ್ನು ನೀಡಲಾಯಿತು. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಇಂದು ನವದೆಹಲಿಯಲ್ಲಿ ಲ್ಯಾಂಡ್ ಪೋರ್ಟ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಎಲ್ಪಿಎಂಎಸ್ಗೆ ಚಾಲನೆ ನೀಡಲಿದ್ದಾರೆ. ಈ ಉಪಕ್ರಮವು ಸ್ಮಾರ್ಟ್ ಗಡಿ ನಿರ್ವಹಣೆಗೆ ಸರ್ಕಾರದ ಬದ್ದತೆಯನ್ನು ತೋರಿಸುತ್ತದೆ. ತಂತ್ರಜ್ಞಾನ ಆಧಾರಿತ ಪರಿಹಾರಗಳ ಮೂಲಕ ಗಡಿಯಾಚೆಗಿನ ವ್ಯಾಪಾರ ಮತ್ತು ಪ್ರಯಾಣಿಕರ ಸಂಚಾರದಲ್ಲಿ ದಕ್ಷತೆ, ಪಾರದರ್ಶಕತೆ ಮತ್ತು ಸುರಕ್ಷತೆಯನ್ನು ಹೆಚ್ಚಿಸುವ ಗುರಿಯನ್ನು ಇದು ಹೊಂದಿದೆ. ಆಧುನಿಕ ತಂತ್ರಜ್ಞಾನ, ಸಕ್ರಿಯಗೊಳಿಸಿದ ಗಡಿ ನಿರ್ವಹಣಾ ವ್ಯವಸ್ಥೆಯತ್ತ ಭಾರತದ ನಡೆಯಲ್ಲಿ ಲ್ಯಾಂಡ್ ಪೋರ್ಟಲ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಅನ್ನು ಪ್ರಾರಂಭಿಸುತ್ತಿರುವುದು ಒಂದು ಮಹತ್ವದ ಹೆಜ್ಜೆಯಾಗಿದೆ ಎಂದು ಗೃಹ ವ್ಯವಹಾರಗಳ ಸಚಿವಾಲಯ ಹೇಳಿದೆ. ಎಲ್ಪಿಎಂಎಸ್ ಎಂಬುದು ಭೂ ಬಂದರುಗಳಾದ್ಯಂತ ಕಾರ್ಯಾಚರಣೆಗಳನ್ನು ಏಕೀಕೃತ ವ್ಯವಸ್ಥೆಯಲ್ಲಿ ಸಂಯೋಜಿಸಲು ವಿನ್ಯಾಸಗೊಳಿಸಲಾದ ಡಿಜಿಟಲ್ ವೇದಿಕೆಯಾಗಿದೆ. ಇದು ಲಾಜಿಸ್ಟಿಕ್ಸ್ ಮತ್ತು ನಿಯಂತ್ರಕ ಮಾಹಿತಿಯ ಸುರಕ್ಷಿತ ನೈಜ ಸಮಯದ ವಿನಿಮಯವನ್ನು ಸಕ್ರಿಯಗೊಳಿಸುತ್ತದೆ. ವಿಮಾನ ನಿಲ್ದಾಣಗಳು ಮತ್ತು ಬಂದರುಗಳಲ್ಲಿ ಈಗಾಗಲೇ ಜಾರಿಯಲ್ಲಿರುವ ಡಿಜಿಟಲ್ ವ್ಯವಸ್ಥೆಗಳಿಗೆ ಸಮಾನವಾಗಿ ಭೂ ಬಂದರುಗಳಲ್ಲಿ ಇದು ಕಾರ್ಯನಿರ್ವಹಿಸುತ್ತದೆ. ಚಂಡೀಗಢದ ಹರಿಯಾಣ ವಿಧಾನಸಭೆಯಲ್ಲಿ ನಿನ್ನೆ ನಡೆದ ಕಾಮನ್ವೆಲ್ತ್ ಪಾರ್ಲಿಮೆಂಟರಿ ಅಸೋಸಿಯೇಷನ್ ಸಿಪಿಎ ಭಾರತ ವಲಯದ ಪ್ರದೇಶ ವಲಯ 2ರ ಸಮ್ಮೇಳನವನ್ನು ಲೋಕಸಭಾ ಸ್ಪೀಕರ್ ಓಂ ಬಿರ್ಲಾ ಉದ್ಘಾಟಿಸಿದರು. ಸಮ್ಮೇಳನವನ್ನು ಉದ್ದೇಶಿಸಿ ಮಾತನಾಡಿದ ಅವರು ಪ್ರಜಾಪ್ರಭುತ್ವ ಸಂಸ್ಥೆಗಳ ಮಹತ್ವವನ್ನು ಒತ್ತಿ ಹೇಳಿದರು ಮತ್ತು ಪರಸ್ಪರ ಸಂವಾದ ಮತ್ತು ಸಾಮೂಹಿಕ ಪ್ರಯತ್ನಗಳ ಮೂಲಕ ವಿಕಸಿತ ಭಾರತದ ಐತಿಹಾಸಿಕ ಸಂಕಲ್ಪವನ್ನು ಸಾಕಾರಗೊಳಿಸುವುದು ಈ ಸಮ್ಮೇಳನದ ಉದ್ದೇಶವಾಗಿದೆ ಎಂದು ಅವರು ಹೇಳಿದರು. ರಾಜ್ಯಸಭೆಯ ಉಪಾಧ್ಯಕ್ಷ ಹರಿವಂಶ್ ಸಮ್ಮೇಳನವನ್ನು ಉದ್ದೇಶಿಸಿ ಮಾತನಾಡಿ ರಾಷ್ಟವನ್ನು ಅಭಿವೃದ್ಧಿ ಹೊಂದಿದ ದೇಶವನ್ನಾಗಿ ಪರಿವರ್ತಿಸಲು ನಡೆಯುತ್ತಿರುವ ಪ್ರಯತ್ನಗಳು ಮತ್ತು ಇಲ್ಲಿಯವರೆಗೆ ಮಾಡಿದ ಸಾಧನೆಗಳ ಬಗ್ಗೆ ಅವರು ಬೆಳಕು ಚೆಲ್ಲಿದರು. ಈ ಸಂದರ್ಭದಲ್ಲಿ ರಾಜ್ಯಸಭೆಯ ಉಪಾಧ್ಯಕ್ಷ ಹರಿವಂಶ್, ಹರಿಯಾಣ ಮುಖ್ಯಮಂತ್ರಿ ನಯಾಬ್ ಸಿಂಗ್ ಸೈನಿ, ಹರಿಯಾಣ ವಿಧಾನಸಭಾ ಸಭಾಪತಿ ಹರ್ವಿಂದರ್ ಕಲ್ಯಾಣ್ ಮತ್ತಿತರರು ಉಪಸ್ಥಿತರಿದ್ದರು. ದೆಹಲಿ, ಗೋವಾ, ಹರಿಯಾಣ, ಹಿಮಾಚಲ ಪ್ರದೇಶ, ಜಮ್ಮು ಮತ್ತು ಕಾಶ್ಮೀರ, ಮಧ್ಯಪ್ರದೇಶ, ಮಹಾರಾಷ್ಟ, ಪಂಜಾಬ್, ರಾಜಸ್ಥಾನ, ಸಿಕ್ಕಿಂ, ಉತ್ತರ ಪ್ರದೇಶ ಮತ್ತು ಪಶ್ಚಿಮ ಬಂಗಾಳ ಸೇರಿದಂತೆ 12 ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳ ಸಭಾಪತಿಗಳು, ಉಪಸಭಾಪತಿಗಳು ಮತ್ತು ಕಾರ್ಯದರ್ಶಿಗಳು ಈ ಸಮ್ಮೇಳನದಲ್ಲಿ ಭಾಗವಹಿಸುತ್ತಿದ್ದಾರೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.

ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್, ಭಾರತದ ಔಷಧ ಉದ್ಯಮವು ಮುಂದಿನ 5 ವರ್ಷಗಳಲ್ಲಿ ದ್ವಿಗುಣಗೊಳ್ಳುವ ನಿರೀಕ್ಷೆ ಇದೆ. ಇದಕ್ಕೆ ನಾವೀನ್ಯತೆ, ಜಾಗತಿಕ ಪಾಲುದಾರಿಕೆಗಳು ಮತ್ತು ಅಂತಾರಾಷ್ಟೀಯ ಮಾರುಕಟ್ಟೆ ಪ್ರವೇಶದ ವಿಸ್ತರಣೆ ಕಾರಣ ಎಂದು ಹೇಳಿದರು. ಭಾರತವು ಜೆನೆರಿಕ್ ಔಷಧಗಳಲ್ಲಿ ತನ್ನ ಸಾಂಪ್ರದಾಯಿಕ ಶಕ್ತಿಯನ್ನು ಮೀರಿ ಮುಂದುವರಿಯುತ್ತಿದೆ ಮತ್ತು ಸಂಶೋಧನೆ, ನಾವೀನ್ಯತೆ ಮತ್ತು ಹೆಚ್ಚಿನ ಮೌಲ್ಯದ ಔಷಧ ಉತ್ಪನ್ನಗಳ ಮೇಲೆ ಹೆಚ್ಚು ಗಮನ ಹರಿಸುತ್ತದೆ ಎಂದು ಸಚಿವರು ಹೇಳಿದರು. ಅಗತ್ಯ ವೈದ್ಯಕೀಯ ಉತ್ಪನ್ನಗಳ ಸಮಾನ ವಿತರಣೆ ಹಾಗೂ ಭಾರತವು ಕೈಗೆಟುಕುವ ಆರೋಗ್ಯ ರಕ್ಷಣಾ ಪರಿಹಾರಗಳನ್ನು ಒದಗಿಸುತ್ತಿದೆ ಎಂದು ಅವರು ಹೇಳಿದರು. ಜಾಗತಿಕ ಆರೋಗ್ಯ ರಕ್ಷಣೆಯ ಭವಿಷ್ಯವನ್ನು ರೂಪಿಸುವಲ್ಲಿ ಮತ್ತು ವಿಶ್ವದಾದ್ಯಂತ ಲಕ್ಷಾಂತರ ಜನರಿಗೆ ಕೈಗೆಟುಕುವ ದರದಲ್ಲಿ ಔಷಧಿಗಳನ್ನು ತಲುಪಿಸುವಲ್ಲಿ ಭಾರತದ ಔಷಧ ವಲಯವು ಪ್ರಮುಖ ಪಾತ್ರ ವಹಿಸುತ್ತದೆ ಎಂದು ಸಚಿವ ಪಿಯೂಷ್ ಗೋಯಲ್ ಹೇಳಿದ್ದಾರೆ. ಆಂಧ್ರಪ್ರದೇಶದ ವಿಶಾಖಪಟ್ಟಣದಲ್ಲಿ ನಿನ್ನೆ ಸಂಜೆ ರಾಷ್ಟೀಯ ಇಸ್ಪತ್ ನಿಗಮ್ ಲಿಮಿಟೆಡ್ ವಿಶಾಖಪಟ್ಟಣಂನ ಉಕ್ಕು ಸ್ಥಾವರದಲ್ಲಿ ಸಂಭವಿಸಿದ ಬೆಂಕಿ ಅವಘಡದಲ್ಲಿ 8 ಜನರು ಸಾವಿಗೀಡಾಗಿದ್ದು 6 ಜನರು ಗಾಯಗೊಂಡಿದ್ದು ಇಬ್ಬರ ಸ್ಥಿತಿ ಗಂಭೀರವಾಗಿದೆ. ಸ್ಟೀಲ್ ಮೆಲ್ಟ್ ಶಾಪ್ 1 ಕ್ಯಾಸ್ಟರ್ 2 ನಿನ್ನೆ ಸಂಜೆ 4:15 ಸುಮಾರಿಗೆ ಈ ಅಪಘಾತ ಸಂಭವಿಸಿದೆ. ಗಾಯಾಳುಗಳನ್ನು ಆಸ್ಪತ್ರೆಗೆ ದಾಖಲಿಸಲಾಗಿದ್ದು ಚಿಕಿತ್ಸೆ ನೀಡಲಾಗುತ್ತಿದೆ. ಅಪಘಾತದ ಬಗ್ಗೆ ರಾಷ್ಟೀಯ ಇಸ್ಪತ್ ನಿಗಮ್ ಲಿಮಿಟೆಡ್ ತನಿಖೆ ಆರಂಭಿಸಿದೆ. ಇದರ ಜೊತೆಗೆ ಬೊಕಾರೋ ಸ್ಟೀಲ್ ಪ್ಲಾಂಟ್ ಆಫ್ ಸ್ಟೀಲ್ ಅಥಾರಿಟಿ ಆಫ್ ಇಂಡಿಯಾ ಲಿಮಿಟೆಡ್ನ ಪ್ರಭಾರಿ ನಿರ್ದೇಶಕರ ನೇತೃತ್ವದ 3 ಸದಸ್ಯರ ಬಾಹ್ಯ ತನಿಖಾ ಸಮಿತಿಯನ್ನು ಘಟನೆಯ ತನಿಖೆಗಾಗಿ ನಿಯೋಜಿಸಲಾಗಿದೆ ಎಂದು ಕೇಂದ್ರ ಉಕ್ಕು ಸಚಿವಾಲಯ ತಿಳಿಸಿದೆ. ಅವಘಡದಲ್ಲಿ ಮೃತಪಟ್ಟವರ ಕುಟುಂಬಗಳಿಗೆ ರಾಷ್ಟಪತಿ ದ್ರೌಪದಿ ಮುರ್ಮು, ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಮತ್ತು ಪ್ರಧಾನಿ ನರೇಂದ್ರ ಮೋದಿ ಸಂತಾಪ ವ್ಯಕ್ತಪಡಿಸಿದ್ದು ಗಾಯಗೊಂಡವರು ಶೀಘ್ರವಾಗಿ ಚೇತರಿಸಿಕೊಳ್ಳಲಿ ಎಂದು ಹಾರೈಸಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿಗಳ ರಾಷ್ಟೀಯ ಪರಿಹಾರ ನಿಧಿಯಿಂದ ಮೃತರ ಸಂಬಂಧಿಕರಿಗೆ 2 ಲಕ್ಷ ರೂಪಾಯಿ ಮತ್ತು ಗಾಯಗೊಂಡವರಿಗೆ 50,000 ರೂಪಾಯಿಗಳ ಪರಿಹಾರವನ್ನು ಘೋಷಿಸಿದ್ದಾರೆ. ಕೇಂದ್ರ ಉಕ್ಕು ಸಚಿವ ಎಚ್ಡಿ ಕುಮಾರಸ್ವಾಮಿ ಮತ್ತು ನಾಗರಿಕ ವಿಮಾನಯಾನ ಸಚಿವ ರಾಮ್ ಮೋಹನ್ ನಾಯ್ಡು ಅವರು ನಿನ್ನೆ ರಾತ್ರಿ ವಿಶಾಖಪಟ್ಟಣಂನ ಉಕ್ಕು ಸ್ಥಾವರ ಅಪಘಾತ ಸ್ಥಳಕ್ಕೆ ಭೇಟಿ ನೀಡಿ ದುರಂತದಲ್ಲಿ ಮೃತಪಟ್ಟವರ ಸಂಬಂಧಿಕರಿಗೆ 25 ಲಕ್ಷ ರೂಪಾಯಿ ಮತ್ತು ಗಾಯಗೊಂಡವರಿಗೆ 10 ಲಕ್ಷ ರೂಪಾಯಿ ಪರಿಹಾರ ಘೋಷಣೆ ಮಾಡಿದ್ದಾರೆ. ಆಕಾಶವಾಣಿ ನಿನ್ನೆಗೆ ತನ್ನ 90 ವರ್ಷಗಳನ್ನು ಪೂರೈಸಿದೆ. 1936 ಜೂನ್ 8 ಭಾರತೀಯ ರಾಷ್ಟೀಯ ಪ್ರಸಾರ ಸೇವೆಯನ್ನು ಆಲ್ ಇಂಡಿಯಾ ರೇಡಿಯೋ ಎಂದು ಮರುನಾಮಕರಣ ಮಾಡಲಾಯಿತು. ಈ ಸಂದರ್ಭದಲ್ಲಿ ನವದೆಹಲಿಯ ಆಕಾಶವಾಣಿಯ ರಂಗ್ ಭವನದಲ್ಲಿ ಸ್ಪೆಕ್ಟ್ರಮ್ ಎಂಬ ಹೆಸರಿನ ಸಾಂಸ್ಕೃತಿಕ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿತ್ತು. ಆಕಾಶವಾಣಿ ನ್ಯೂಸ್ನೊಂದಿಗೆ ಮಾತನಾಡಿದ ಪ್ರಸಾರ ಭಾರತಿ ಅಧ್ಯಕ್ಷ ಪ್ರಸೂನ್ ಜೋಶಿ, ಆಕಾಶವಾಣಿ ಹಲವು ವರ್ಷಗಳಿಂದ ಸಮಾಜದ ಬೆನ್ನೆಲುಬಾಗಿ ಸೇವೆ ಸಲ್ಲಿಸಿದೆ. ಮಾಹಿತಿ, ಸಂಸ್ಕೃತಿ ಮತ್ತು ಸೃಜನಶೀಲತೆಯ ಮೂಲಕ ಜನರನ್ನು ಸಂಪರ್ಕಿಸುವಲ್ಲಿ ಆಕಾಶವಾಣಿ ಪ್ರಮುಖ ಪಾತ್ರ ವಹಿಸಿದೆ ಎಂದು ಅವರು ಹೇಳಿದರು. ಪ್ರಸಾರ ಭಾರತಿಯ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಗೌರವ್ ದ್ವಿವೇದಿ ಮಾತನಾಡಿ, ತ್ವರಿತ ತಾಂತ್ರಿಕ ಪ್ರಗತಿಯ ಹೊರತಾಗಿಯೂ ಆಕಾಶವಾಣಿಯು ಭಾರತದ ಮೂಲೆ ಮೂಲೆಯಲ್ಲಿರುವ ಜನರಿಗೆ ವಿಶ್ವಾಸಾರ್ಹ ಸುದ್ದಿ, ಮಾಹಿತಿ ಮತ್ತು ಮನೋರಂಜನೆಯನ್ನು ತಲುಪಿಸುವುದನ್ನು ಮುಂದುವರಿಸಿದೆ ಎಂದು ಹೇಳಿದರು. ಪ್ರಸ್ತುತ ದೇಶದಾದ್ಯಂತ ಆಕಾಶವಾಣಿಯು 591 ಕೇಂದ್ರಗಳನ್ನು ನಿರ್ವಹಣೆ ಮಾಡುತ್ತಿದ್ದು ಭಾರತದ ಜನಸಂಖ್ಯೆಯ 98% ತಲುಪುತ್ತಿದೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಸಶಸ್ತ ಪಡೆಗಳು, ಕೇಂದ್ರ ಹಾಗೂ ರಾಜ್ಯ ಪೊಲೀಸ್ ಸಿಬ್ಬಂದಿಗೆ ರಾಷ್ಟಪತಿ ದ್ರೌಪದಿ ಮುರ್ಮು ಅವರಿಂದ ಶೌರ್ಯ ಪ್ರಶಸ್ತಿ ಪ್ರದಾನ. ಭೂಬಂದರು ನಿರ್ವಹಣಾ ವ್ಯವಸ್ಥೆಗೆ ಇಂದು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಚಾಲನೆ. ಮುಂದಿನ 5 ವರ್ಷಗಳಲ್ಲಿ ಭಾರತದ ಔಷಧ ಉದ್ಯಮ ದ್ವಿಗುಣಗೊಳ್ಳುವ ನಿರೀಕ್ಷೆ, ಸಚಿವ ಪಿಯೂಷ್ ಗೋಯಲ್. ಹಾಗೂ ವಿಶಾಖಪಟ್ಟಣಂ ಉಕ್ಕು ಸ್ಥಾವರದಲ್ಲಿ ಅಗ್ನಿ ಅವಘಡ, ಮೃತಪಟ್ಟ ಕುಟುಂಬಕ್ಕೆ ಕೇಂದ್ರದಿಂದ ಪರಿಹಾರ ಘೋಷಣೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 12:00 PM.

0: ಬಾಸ್, ಮನೆಗೆ ಎಲ್ಲ ಕೆಲ್ಸ ನಾನೇ ಮಾಡ್ಬೇಕು. ಕ್ಲೀನಿಂಗ್, ಶಾಪಿಂಗ್, ಒಂದ್ ಕಿಲೋ ಶುದ್ಧ ಉಪ್ಪು ಕೊಡಿ. ಶುದ್ಧ ಅಂದ್ರೆ ತಿಳಿಯೋದಿಲ್ವೇನು? ಶುದ್ಧ ಉಪ್ಪು ಬಿಳಿ, ಸ್ವಚ್ಛ, ಫ್ರೀ ಫ್ಲೋ, ವ್ಯಾಕ್ಯೂಮ್ ಡ್ರೈಡ್ ನ ಪ್ರತಿ ಕಣವು ಸಮಾನ.
1: ಹಾಗೆ ಹೇಳು ಮತ್ತೆ.
0: ನಿರ್ಮಾ ಶುದ್ಧ ಉಪ್ಪು.
2: ನಿರ್ಮಾ ಶುದ್ಧ ಉಪ್ಪು ಎಷ್ಟು ಶುದ್ಧ ಅಂದ್ರೆ ಮಕ್ಕಳಿಗೂ ತಿಳಿದಿದೆ ಇದ್ರ ಎಲ್ಲ ಗುಣ.
3: ಮತ್ತೊಮ್ಮೆ ನಿಮ್ಮೆಲ್ರಿಗೂ ಸ್ವಾಗತ, ಸುಸ್ವಾಗತ. ವಿವಿಧ ಭಾರತಿ 102.9 FM ಟ್ಯೂನ್ ಮಾಡಿ ಕೇಳ್ತಾ ಇದ್ದೀರಾ. ಇನ್ನೀಗ ಭಾವಗೀತೆಗಳ ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಸಾಗೋಣ. ವಿಜಯಮೂರ್ತಿ ಅವರು ಬರೆದಿರುವ ಕವಿತೆಗಳನ್ನು ಕೇಳಿ. ಶಂಕರ್ ಶಾನ್ಬಾಗ್ ಹಾಗೂ ಕುಸುಮ ಅವರ ಧ್ವನಿಗಳಲ್ಲಿದೆ. ಬದುಕಿಗೊಂದು ಆಸೆ ಇದೆ, ಆಸೆಯನ್ನೇ ಬದುಕು ಎಂದೆ. ಪ್ರೀತಿ ಎಂಬ ಆಸೆ ಹಿರಿದು ನಂಬಿ ಅದನ್ನು ಸೋತೆ ಸೋತೆ. ಬಾಳು ಬರಿಯ ನಾಟಕ ರಂಗ, ಪ್ರೀತಿ ಅದರ ಮುಖವಾಡ. ನಿಜವರಿತ ಕ್ಷಣದಲ್ಲಿ ಮನವು ಬರಿಯ ಗೊಂದಲ.

ವಿಜಯಮೂರ್ತಿಯವರ ಎರಡು ಕವಿತೆಗಳನ್ನ ಕೇಳಿದ್ರಿ. ಮೌನದ ಬದಲು ಪ್ರೀತಿ ಸ್ನೇಹ ವಿಶ್ವಾಸ ಇದ್ದಲ್ಲಿ ಮಧುರ ನಾದ ಹೊಮ್ಮತ್ತೆ. ಮೌನ ರಾಗ ಹಾಡಿದ್ರೆ ಎಲ್ಲಿ ಸುಮಧುರ ಸಂಗೀತ ಅಲ್ವಾ? ಭಾವಗೀತೆಗಳಲ್ಲಿ ಬದುಕಿನ ಹಲವು ನೋವು ನಲಿವುಗಳ ಮನದ ಮಾತುಗಳನ್ನ ಕವಿಗಳು ತಮ್ಮ ಕವಿತೆಗಳಲ್ಲಿ ತರ್ತಾರೆ. ಆ ಕವಿತೆಗಳಿಗೆ ಜೀವ ತುಂಬಿ ಗಾಯಕರು ಹಾಡ್ತಾರೆ. ಮಧುರವಾದ ಸಂಗೀತ ಇದ್ರೆ ಭಾವಗೀತೆಗಳ ಸೊಗಸೆ ಸೊಗಸು. ನನಗೆ ಭಾವಗೀತೆಗಳನ್ನು ಕೇಳ್ತಾ ಭಾವಗೀತೆಗಳನ್ನು ಹಾಡಿದವ್ರು ಯಾರು ಅಂತ ಹೇಳದೇ ಇದ್ರು ಕೂಡ ಹೇಳುವಷ್ಟು ಸಾಮರ್ಥ್ಯ ಬಂದಿದೆ. ಯಾಕಂದರೆ ವಿವಿಧ ಭಾರತಿಯಲ್ಲಿ ಪ್ರತಿದಿನವೂ ಕೂಡ ನೀವು ಭಾವಗೀತೆಗಳನ್ನು ಪ್ರಸಾರ ಮಾಡ್ತಾ ಇರೋದ್ರಿಂದ ಅಂಥೇಳಿ ನಮ್ಮ ಕೇಳುಗರೊಬ್ಬರು ಸಂದೇಶವನ್ನು ಕಳಿಸಿದರೆ, ಹೌದು, ಪ್ರತಿ ಬೆಳಗ್ಗೆ 7:20 8:00 ಭಾವಗೀತೆಗಳನ್ನು ನಾವು ಪ್ರಸಾರ ಮಾಡ್ತೇವೆ. ಕೇಳ್ತಾ ಇದ್ದೀರಾ 107.9 FM ವಿವಿಧ ಭಾರತಿ ಆಕಾಶವಾಣಿ ಕನ್ನಡ, ಸದಾ ನಿಮ್ಮ ಸಂಗಡ. ಸಮಯ ಆಗಿದೆ 8:00. ಇನ್ನೀಗ ಸುದ್ದಿ ಮುಖ್ಯಾಂಶಗಳು.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ರಾಷ್ಟ್ರಪತಿ ಭವನದಲ್ಲಿ ನಿನ್ನೆ ನಡೆದ ರಕ್ಷಣಾ ಪುರಸ್ಕಾರ ಸಮಾರಂಭದಲ್ಲಿ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ಸಶಸ್ತ್ರ ಪಡೆಗಳು, ಕೇಂದ್ರ ಸಶಸ್ತ್ರ ಪೊಲೀಸ್

ಗಳು ಮತ್ತು ರಾಜ್ಯ ಹಾಗೂ ಕೇಂದ್ರಾಡಳಿತ ಪ್ರದೇಶದ ಪೊಲೀಸ್ ಸಿಬ್ಬಂದಿಗೆ ಶೌರ್ಯ ಪ್ರಶಸ್ತಿಗಳನ್ನು ಪ್ರದಾನ ಮಾಡಿದರು. ನವದೆಹಲಿಯಲ್ಲಿ ನಡೆದ ಔಷಧ ವಲಯದ ಜಾಗತಿಕ ರಾಯಭಾರಿ ಸಭೆ ಮತ್ತು 2026 ಅಂತಾರಾಷ್ಟೀಯ ಔಷಧ ಮತ್ತು ಆರೋಗ್ಯ ರಕ್ಷಣೆ ಪ್ರದರ್ಶನದ ಕರ್ಟನ್ ರೈಸರ್ ಸಮಾರಂಭದಲ್ಲಿ ಭಾಗವಹಿಸಿ ಮಾತನಾಡಿದ ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್, ಭಾರತದ ಔಷಧ ಉದ್ಯಮವು ಮುಂದಿನ 5 ವರ್ಷಗಳಲ್ಲಿ ದ್ವಿಗುಣಗೊಳ್ಳುವ ನಿರೀಕ್ಷೆ ಇದೆ ಎಂದು ತಿಳಿಸಿದ್ದಾರೆ. ಸಂಚಾರ ಉಲ್ಲಂಘನೆಯ ಬಾಕಿ ದಂಡ ಪಾವತಿಗೆ ರಾಜ್ಯ ಸರ್ಕಾರ ಮತ್ತೊಂದು ಅವಕಾಶ ನೀಡಿದೆ. 50% ರಿಯಾಯಿತಿ ದರದಲ್ಲಿ ದಂಡ ಕಟ್ಟಲು ಅವಕಾಶ ಇದೆ. ಇದೇ 21 ಜುಲೈ 10 ಕಾಲಾವಕಾಶ ಕಲ್ಪಿಸಿ ಆದೇಶ ಹೊರಡಿಸಿದ್ದು, ವಾಹನ ಸವಾರರು ಸದುಪಯೋಗ ಪಡಿಸಿಕೊಳ್ಳುವಂತೆ ಶಿವಮೊಗ್ಗ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ನಿಖಿಲ್ ಹೇಳಿದ್ದಾರೆ. ಸರ್ಕಾರಿ ಪ್ರೌಢಶಾಲಾ ಸಹ ಶಿಕ್ಷಕವೃಂದದಿಂದ ಸರ್ಕಾರಿ ಪದವಿ ಪೂರ್ವ ಶಿಕ್ಷಣ ಇಲಾಖೆಯ ಉಪನ್ಯಾಸಕ ವೃಂದದ ಹುದ್ದೆಗೆ ಬಡ್ತಿ ನೀಡುವುದಕ್ಕಾಗಿ ನಡೆಸಿದ ಅರ್ಹತಾ ಪರೀಕ್ಷೆಯ ಫಲಿತಾಂಶವನ್ನು ಶಾಲಾ ಶಿಕ್ಷಣ ಇಲಾಖೆಯ ಕೇಂದ್ರೀಕೃತ ದಾಖಲಾತಿ ಘಟಕವು ಪ್ರಕಟಿಸಿದೆ. ಪುರುಷರ ಕ್ರಿಕೆಟ್ನಲ್ಲಿ ಭಾರತ ಎ ತಂಡವು ಇಂದು ಬೆಳಗ್ಗೆ ಶ್ರೀಲಂಕಾದ ರಂಗಿರಿ ದಂಬುಲ್ಲಾ ಅಂತಾರಾಷ್ಟೀಯ ಕ್ರೀಡಾಂಗಣದಲ್ಲಿ ತ್ರಿಕೋನ ಸರಣಿಯ ಉದ್ಘಾಟನಾ ಪಂದ್ಯದಲ್ಲಿ ಶ್ರೀಲಂಕಾ ಎ ತಂಡವನ್ನು ಎದುರಿಸಲಿದೆ. ಪಂದ್ಯವು ಭಾರತೀಯ ಕಾಲಮಾನ ಬೆಳಗ್ಗೆ 10 ಆರಂಭವಾಗಲಿದೆ. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು 10 ಗಂಟೆಗೆ.

0: ಡೂಡ್, ನಾನು ಬೇಗನೆ ಏನನ್ನೋ ಕಳುಹಿಸಬೇಕು. ಸೂಪರ್ ಫಾಸ್ಟ್ ಆಯ್ಕೆ ಇದೆಯೇ?
1: ಖಂಡಿತ. ಇಂಡಿಯಾ ಪೋಸ್ಟ್ 24 ಸ್ಪೀಡ್ ಪೋಸ್ಟ್ ಅನ್ನು ಪರಿಚಯಿಸಿದೆ, ಅಂದರೆ ಒಂದೇ ದಿನದಲ್ಲಿ ತ್ವರಿತ ಬಟ್ಟವಾಡೆ.
0: ಹಾಗಾದರೆ ಅದು ಒಂದು ಪ್ರಮುಖ ದಾಖಲೆಯಾಗಿರಲಿ, ಪಾರ್ಸೆಲ್ ಆಗಿರಲಿ, ಅಥವಾ ಇನ್ಯಾವುದೇ ಪ್ರಮುಖ ವಸ್ತುವಾಗಿರಲಿ, ಎಲ್ಲವೂ ತಕ್ಷಣವೇ ಬಟವಾಟೆ ಆಗುತ್ತದೆಯೇ?
1: ಹೌದು ಸಹೋದರ, ನೈಜ ಸಮಯದ ಟ್ರ್ಯಾಕಿಂಗ್, ಕಡಿಮೆ ದರಗಳು ಮತ್ತು ಮುಖ್ಯವಾಗಿ ಸುರಕ್ಷಿತ ಓಟಿಪಿ ಆಧಾರಿತ ವಿತರಣೆ. ಇಂಡಿಯಾ ಪೋಸ್ಟ್ ಅನ್ನು ನಂಬು. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಅಂಚೆ ಕಚೇರಿಯನ್ನು ಸಂಪರ್ಕಿಸಿ ಅಥವಾ indiapost.gov.in ಗೆ ಭೇಟಿ ನೀಡಿ.
2: ತಂದೆ ಮಕ್ಕಳ ಸಂಬಂಧ ಒಂದು ಸುಂದರ ಪಯಣ.
3: ಅಪ್ಪ ಸೂತ್ರಧಾರ ಕೇಳು ಕನಸು ಕಂಡಿರೆ.
2: ಅಪ್ಪ ಎಂದರೆ ಆಪ್ತತೆ, ಅಪ್ಪ ಎಂದರೆ ಆತ್ಮವಿಶ್ವಾಸ.
4: ಅಪ್ಪ ಅಮ್ಮ ಇಲ್ಲ ಅನ್ನೋ ನೋವು ಬೇಡಮ್ಮ, ನನ್ನ ನೋಡಮ್ಮ.
2: ಪಿತೃದೇವೋಭವ, ಇದು ಭಾರತೀಯ ಸಂಸ್ಕೃತಿ ತೋರಿದ ಪರಮ ಗೌರವ.
5: ನಾನು ನೋಡಿದ ಮೊದಲ ವೀರ, ಬಾಳು ಕಲಿಸಿದ ಸಲಹೆಗಾರ, ಬೆರಗು ಮೂಡಿಸೋ ಜಾದುಗಾರ.
2: ತನ್ನ ಮಗುವನ್ನು ತಂದೆಯಷ್ಟು ಚೆನ್ನಾಗಿ ಯಾರೂ ಅರ್ಥ ಮಾಡಿಕೊಳ್ಳಲಾರರು, ಇದು ಶೇಕ್ಸ್ಪಿಯರ್ ಹೇಳಿರುವ ಮಾತು.

ಯಾರೇ ನೀನು ಚೆಲುವೆ ಚಿತ್ರದ ಹಾಡನ್ನ ನೀವು ಕೇಳಿದ್ರಿ. ಸಾಹಿತ್ಯ ಮತ್ತು ಸಂಗೀತವನ್ನ ನೀಡಿದ್ರು ಹಂಸಲೇಖ. ಹಾಡಿಗೆ ದನಿಯಾಗಿದ್ರು ಶ್ರೀನಿವಾಸ್ ಹಾಗೂ ಅನುರಾಧ ಶ್ರೀರಾಮ್. 102.9 FM ಇದು ವಿವಿಧ ಭಾರತಿ, ನಿಮ್ಮ ನಿತ್ಯದ ಸಂಗಾತಿ. ಸಮಯ ಆಗಿದೆ 8:08:55. ಬಹಳಷ್ಟು ಜನ ನಾದೋಪಾಸನೆಗಿಂತ ಮುಂಚೆನೆ ರೇಡಿಯೋ ಕೇಳ್ತಾ ಹಾಗೆ ಗುಡ್ ಮಾರ್ನಿಂಗ್, ಶುಭೋದಯ, ನುಡಿ ಮುತ್ತುಗಳು, ಬೇರೆ ಬೇರೆ ರೀತಿಯಲ್ಲಿ ನೀವು ನಮ್ಮ ಜೊತೆಗೆ ಕನೆಕ್ಟ್ ಆಗ್ತಾ ಇದ್ದೀರಾ. ನಾವು ವಿವಿಧ ಭಾರತಿ ಜೊತೆಗಿದ್ದೀವಿ ಅಂತ ಹೇಳಲಿಕ್ಕೆ ನಿಮ್ಮ ಈ ಒಂದು ಪ್ರಯತ್ನಗಳು ನಿಜವಾಗ್ಲೂ ತುಂಬ ಖುಷಿ ಕೊಡುತ್ತೆ. 5 ಗಂಟೆಯಿಂದಾನೇ ನಮಗೆ ಶುಭಾಶಯಗಳನ್ನು ಕಳಿಸೋದಕ್ಕೆ ಶುರು ಮಾಡಿದ್ದೀರಿ. ಯಾರ್ಯಾರು ಏನೇನು ಹೇಳ್ತಾ ಇದ್ರಿ ಅಂತ ನಾವು ಚೆಕ್ ಮಾಡ್ತಾ ಹೋಗೋದಾದರೆ ಬಹಳಷ್ಟು ಜನರ ಸಂದೇಶಗಳು ಬಂದಿದೆ. ಇನ್ನೊಂದು ಹಾಡನ್ನು ಕೇಳಿ, ಈ ಹಾಡಿನ ನಂತರ ನಾವು ಯಾರ್ಯಾರು ಏನೇನು ಹೇಳ್ತಾ ಇದ್ರಿ ಅನ್ನೋದನ್ನು ಗಮನಿಸೋಣ. ಈಗ ನೀವು ಕೇಳುವಂಥ ಹಾಡು ಅಮೃತ ಘಳಿಗೆ ಚಿತ್ರದ್ದು. ವಿಜಯ ನರಸಿಂಹ ಅವರ ರಚನೆ, ಬಿ ಆರ್ ಛಾಯಾ ಹಾಗೂ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು ಹಾಡಿದ್ದಾರೆ. ವಿಜಯ ಭಾಸ್ಕರ್ ಅವರ ಸಂಗೀತ ಇದೆ.

ಅದು 102.9 ಎಫ್ಎಂ ವಿವಿಧ ಭಾರತಿ ನಿತ್ಯದ ಸಂಗಾತಿ. ಈ ಬೆಳಗ್ಗೆ 9 ಗಂಟೆಗೆ ಕೇಳಿ ಜೂನ್ 9 ಬರಹಗಾರರ ಹಕ್ಕುಗಳ ದಿನ. ಈ ಸಂದರ್ಭದಲ್ಲಿ ಬರಹಗಾರರು ಹಾಗೂ ಕೈಗಾ ಅಣು ವಿದ್ಯುತ್ ಸ್ಥಾವರದ ಅಧಿಕಾರಿ ಸಂತೋಷ್ ಕುಮಾರ್ ಮೆಹಂದಳೆ ಅವರೊಂದಿಗೆ ಮಾತುಕತೆ. ಶುಭೋದಯ ಕರ್ನಾಟಕ ಕಾರ್ಯಕ್ರಮ ಮುಂದುವರಿಯುತ್ತೆ. 7:30 ಸಮಯ ಆಗಿದೆ. 7:14:40 ನಿಮ್ಮ ಸಂದೇಶಗಳನ್ನು ಮತ್ತಷ್ಟು ಚಿತ್ರಗೀತೆಗಳನ್ನು 8:30 ದಿಂದ ಆಲಿಸೋಣ.

ಆಕಾಶವಾಣಿ ಪ್ರೆಸೆಂಟ್ಸ್ ಮಾರ್ನಿಂಗ್ ನ್ಯೂಸ್. ಗುಡ್ ಮಾರ್ನಿಂಗ್, ಐ ಆಮ್ ಸರಬ್ಜೀತ್ ಕೌರ್. ದ ಹೆಡ್ಲೈನ್ಸ್: ಯೂನಿಯನ್ ಹೋಮ್ ಮಿನಿಸ್ಟರ್ ಅಮಿತ್ ಶಾ ಟು ಲಾಂಚ್ ಲ್ಯಾಂಡ್ ಪೋರ್ಟ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಇನ್ ನ್ಯೂ ಡೆಲ್ಲಿ ಟುಡೇ. 5-day BRICS agriculture ministers meeting to begin today in Indore, Madhya Pradesh. Indian embassy in Muscat confirms rescue of all 24 Indian seafarers aboard MT Merrivex after fire incident south of Strait of Hormuz. Iran and Israel

0: ಶುಭೋದಯ ಕರ್ನಾಟಕ ಕಾರ್ಯಕ್ರಮ ಮುಂದುವರಿತಾ ಇದೆ. ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಪ್ರೀತಿಯ ಸ್ವಾಗತ, ಸುಸ್ವಾಗತ.
1: ಹಿಂಗ್ಯಾಕ ಯವ್ವ ನಿನ್ ಕೂಸು ಅಳ್ಳಿಕತ್ತದ, ಎದಿ ಹಾಲ್ ಕುಡಿಸಿ ಸಮಾಧಾನ ಮಾಡು.
2: ಆಶಕ್ಕ, ಈ ಕೂಸಿಗೆ ಈಗ 3 ತಿಂಗಳಾಗ್ಯದ. ಆಕಳ ಹಾಲ್ ಕೊಟ್ರ ಒಲ್ಲಂತ ಹಠ ಮಾಡ್ಲಿಕತ್ತದ?
1: ಎಂತ ತಪ್ಪು ಮಾಡ್ಲಿಕತ್ತಿದಿ? ಕೂಸಿಗೆ 6 ತಿಂಗಳ ತನಕ ಎದಿ ಹಾಲ್ ಮಾತ್ರ ಕೊಡ್ಬೇಕು, ಆಮೇಲೆ ಅದ್ರ ಜೊತೆ ಬ್ಯಾರೆ ಆಹಾರನು ಕೊಡು. 2 ವರ್ಷದ ತನಕ ಎದಿ ಹಾಲೇ ಕೊಡು, ಅಂದ್ರನೆ ನಿನ್ ಕೂಸು ಗಟ್ಟಿ ಮುಟ್ಟಿರ್ತದ.
3: ತಾಯಿ ಎದೆ ಹಾಲು ಅಮೃತಕ್ಕೆ ಸಮಾನ. 6 ತಿಂಗಳಿನವರೆಗೆ ತಾಯಿ ಹಾಲು ಮಾತ್ರ ಉಣಿಸಿ ಮಕ್ಕಳನ್ನು ಅಪೌಷ್ಟಿಕತೆಯಿಂದ ರಕ್ಷಿಸಿ. ಸಮತೋಲನ ಆಹಾರ, ಸಮತೋಲನ ಆರೋಗ್ಯ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.
4: ಬ್ರಿಟಿಷರ ಆಳ್ವಿಕೆಯಲ್ಲಿ ನಲುಗಿದ್ದ ಭಾರತಕ್ಕೆ ಮೈ ಕೊಡವಿ ಸಿಡಿದೇಳಲು ಶಕ್ತಿಯನ್ನು ನೀಡಿದಂತಹ ಮಂತ್ರ ವಂದೇ ಮಾತರಂ. ಕವಿ ಬಂಕಿಮಚಂದ್ರರ ಈ ಗೀತೆಗೆ ಇದೀಗ 150 ವರ್ಷ. 1896 ಕೋಲ್ಕತ್ತಾ ಕಾಂಗ್ರೆಸ್ ಅಧಿವೇಶನದಲ್ಲಿ ನಮ್ಮ ರಾಷ್ಟ್ರಗೀತೆಯ ಕವಿ ರವೀಂದ್ರನಾಥ ಠಾಗೂರರು ಮೊಟ್ಟ ಮೊದಲ ಬಾರಿಗೆ ಹಾಡಿದ ಗೀತೆ ವಂದೇ ಮಾತರಂ. ಹೇರಳವಾದ ಪ್ರಾಕೃತಿಕ ಸಂಪತ್ತಿನ ಖನಿಯಷ್ಟೇ ಅಲ್ಲದೆ ನಮ್ಮ ಭರತ ಮಾತೆ ದಶಭುಜೆ ದುರ್ಗೆಯೂ ಹೌದು, ಕಮಲವಾಸಿನಿ ಲಕ್ಷ್ಮಿಯೂ ಹೌದು, ವೀಣಾಪಾಣಿ ಸರಸ್ವತಿ.

0: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೇ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೇ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.
1: ವಿವಿಧ ಭಾರತಿಯನ್ನ ಕೇಳ್ತಾ ಕೇಳ್ತಾ ಬೆಳಗಿನಿಂದನೂ ಕೂಡ ಸಂದೇಶಗಳನ್ನ ಕಳಿಸ್ಕೊಟ್ಟಿದ್ದಾರೆ ಸಾಕಷ್ಟು ಜನ. ಗುಡ್ ಮಾರ್ನಿಂಗ್, ಶುಭೋದಯ. ನಾದೋಪಾಸನೆ ಕಾರ್ಯಕ್ರಮ ಚೆನ್ನಾಗಿತ್ತು, ಕವಿಗಳ ನುಡಿಮುತ್ತು ಚೆನ್ನಾಗಿತ್ತು ಅಂತ ಹೇಳ್ತಾ ಇದ್ದಾರೆ. ಯಾರ್ಯಾರು ಎಲ್ಲೆಲ್ಲಿಂದ ಹೇಳ್ತಾ ಇದ್ದಾರೆ ಅಂತ ನೋಡ್ಕೊಂಡು ಬರೋಣ. ಬನ್ನಿ, ಶುಭ ಮುಂಜಾನೆ, ಶುಭವನ್ನ ತರಲಿ ಅಂತ ಹೇಳಿ ಸಂದೇಶ ಕಳಿಸಿದ್ದಾರೆ ಹೊನ್ನೂರು ಅಲಿಯವರು. ಕೌಸಲ್ಯ ಬನಶಂಕರಿಯಿಂದ ಶುಭೋದಯ ಅಂತ ಹೇಳಿದ್ರೆ, ಬೀದರ್ ಗಣೇಶ್ ನಗರದ ಮುದ್ದ ಮಹೇಶ್, ಗಣೇಶ್, ರಶ್ಮಿ, ಶಾಂಭವಿ, ನಮಸ್ಕಾರ. ನಾವಂತೂ ವಿವಿಧ ಭಾರತಿ ಕಾರ್ಯಕ್ರಮ ಶುರು ಆಗೋದನ್ನೇ ಕಾಯ್ತಾ ಇರ್ತೇವೆ ಅಂತ ಹೇಳ್ತಾರೆ. ಮಂಡಿಕಲ್ ಕೃಪಾ ಉಮೇಶ್ ಇವರು ಕೂಡ ಸ್ವಾಗತ, ಸುಸ್ವಾಗತ ಅಂತ ಹೇಳಿದ್ರೆ, ಶುಭೋದಯ ಅಂತ ತೀರ್ಥೇಶ್ ಚನ್ನಪಟ್ಟಣದಿಂದ ಹೇಳ್ತಾರೆ. ಪೂರ್ಣಿಮಾ ಮೇಸ್ತ್ರಿ ನಾರಾಯಣ ಧಾರವಾಡದಿಂದ ಹಾಯ್ ಅಂತ ಹೇಳಿದ್ರೆ, ಡಾಕ್ಟರ್ ಅನಂತಕುಮಾರ್ ಅರಸ್ ಕಡಬಾ ಗುಬ್ಬಿ ಇಲ್ಲಿಂದ ಇವರು ಶುಭೋದಯ ಅಂತ ಹೇಳ್ತಾರೆ. ಬೋಪ ವೆಂಕಟೇಶ್ ಅವರು ಬೋಧನಹೊಸಳ್ಳಿಯಿಂದ ಸಂದೇಶ ಕಳಿಸ್ಕೊಟ್ರೆ. ಪ್ರಶಾಂತ್ ಸ್ನೇಹ, ಆರ್ಯನ್ ಧೀಮಂತ್ ಇವರು ಗಣಪತಿಯ ಇಂಪಾದ ಹಾಡು ನಾದೋಪಾಸನೆಯಲ್ಲಿ ಅಂತ ಹೇಳ್ತಾರೆ. ರಾಜು ರುಕ್ಮಿಣಿ ಇವರು ಇಲ್ಲಿಂದ ಕಮತೇನಹಟ್ಟಿ ಚಿಕ್ಕೋಡಿಯಿಂದ, ಮಧು ಅವರು ಚಿತ್ರದುರ್ಗದಿಂದ, ಗೋಕಾಕ್ ತಾಲೂಕು ಬೈರ್ನಟ್ಟಿ ಗ್ರಾಮದ ಧನುಷ್, ದರ್ಶನ್, ರಾಜಶ್ರೀ, ಖಿಲಾರಿ ಮನೆಯವರು, ನಲ್ ಬೆಳಗು ಅನುದಿನದ ಸಂಗಾತಿ ನಮ್ಮ ವಿವಿಧ ಭಾರತಿ ಅಂತ ಹೇಳ್ತಾರೆ. ಉಮೇಶ್ ಅವರು ದಾವಣಗೆರೆಯಿಂದ ಸಂದೇಶ ಕಳಿಸ್ಕೊಟ್ಟಿದ್ದಾರೆ. ಕಲಬುರಗಿ ಜಿಲ್ಲೆ ಕಡಗಂಚಿಯ ಧರ್ಮಣ್ಣ ಧನ್ನಿ, ಕೊಳಲು ನುಡಿಸಿದ ಅನ್ನುವ ಕೃಷ್ಣನ ಹಾಡನ್ನು ಕೇಳಿ ಮನಸ್ಸಿಗೆ ಆನಂದವಾಯಿತು ಅಂತ ಹೇಳಿದರೆ, ಎನ್ ಆರ್ ಕೃಷ್ಣಮೂರ್ತಿ ಅರಸೀಕೆರೆಯಿಂದ ಶುಭೋದಯ, ಮಂಗಳವಾರದ ಶುಭ ಮುಂಜಾನೆಯಲ್ಲಿ ಭಕ್ತಿ ಆರಾಧನೆ ಸೊಗಸಾಗಿದೆ ಅಂತ ಹೇಳ್ತಾರೆ. ಹನುಮಂತಪ್ಪ ಹುಲಗಮ್ಮನವರು ಅಕ್ಷಯ ಪಾರ್ಕ್ ಗೋಕುಲ ಹುಬ್ಬಳ್ಳಿಯಿಂದ, ಸಿ ಎನ್ ಲಕ್ಷ್ಮಣ ಅವರು ಮಲ್ಲೇಶ್ವರಂಯಿಂದ, ನಾದೋಪಾಸನೆ ಅದ್ಭುತವಾಗಿದೆ ಅಂತ ಹೇಳ್ತಾರೆ. ಕಿಷ್ಕಿಂದ ನಗರದ ಗಂಗಾವತಿ ಈರಣ್ಣ ಎಲ್ರಿಗೂ ನಮಸ್ಕಾರ ಅಂತ ಹೇಳ್ತಾರೆ. ನಲ್ಬೆಳಗು ಮಂಗಳದ ಈ ಸುದಿನ ಮಧುರವಾಗಿರಲಿ. ನಾದೋಪಾಸನೆಯಲ್ಲಿ ರುದ್ರಾಷ್ಟಕ ವಿಜಯದಾಸ ವಿಠಲ ಅವರ ರಚನೆ, ಕವಿಮುತ್ತುಗಳು, ವಿಶಿಷ್ಟವಾದ ಭಕ್ತಿ ಗೀತೆಗಳ ಪ್ರಯೋಗ, ಮನಕ್ಕೆ ರಸದೌತಣ ಅಂತ ನೆಲ ರಾಮಮೂರ್ತಿ ಅವರ ಸಂದೇಶ ಬಂದಿದೆ. ಶುದತ್ಮುಳೆ ನೇತಾಜಿ ರಸ್ತೆ ಶುಭೋದಯ ಅಂತ ಹೇಳಿದ್ರೆ, ನಳಿನ ಲಂಕೇಶ್ ವಿಜಯನಗರದಿಂದ ಗುಡ್ ಮಾರ್ನಿಂಗ್ ಅಂತಾರೆ. ಉಮೇಶ ಸಂಕೇಶ್ವರ ಶುಭೋದಯ, ನಮಸ್ಕಾರ, ಕವಿಗಳ ನುಡಿಮುತ್ತು ಕೇಳಿ ಮನಸ್ಸಿಗೆ ಸಮಾಧಾನ ಆಯಿತು ಅನ್ನೋದು ಇವರ ಸಂದೇಶ. ಶುಭ ದಿನ ಬಾನುಲಿ ಬಂಧು, ನುಡಿಮುತ್ತುಗಳೊಂದಿಗೆ ಚಂದ.

ಭಕ್ತಿಗೀತೆಗಳನ್ನು ಕೇಳ್ತಾ ಕೇಳ್ತಾ ನಮ್ಮ ಕೆಲಸ ಕೂಡ ಸಾಗ್ತಾ ಇದೆ ಅಂತಾರೆ ಗೀತಾ ಜೋಶಿ ಕಲಬುರಗಿಯಿಂದ. ಹಾಗೆ ಸಂಧ್ಯಾ ಮೋಹನ್ ಅವರು ಆರ್ ಎಂ ನಗರ ಕೆ ಆರ್ ಪುರದಿಂದ, ಶುಭೋದಯ, ಇಂದು ಪ್ರಸಾರವಾದ ಭಕ್ತಿಗೀತೆಗಳೆಲ್ಲವೂ ಕೂಡ ಇಂಪಾಗಿತ್ತು, ವಂದನೆಗಳು ಅಂತ ಹೇಳಿದರೆ. ವರಲಕ್ಷ್ಮಿ ಅವರು ಪೀಣ್ಯದಿಂದ ಸಂದೇಶ ಕಳಿಸಿ ಹೇಳ್ತಾ ಇದ್ರೆ, ನಾದೋಪಾಸನೆಯಲ್ಲಿ ಶಿವರಾಮ ಕಾರಂತರ ನುಡಿಮುತ್ತು ಬೇಂದ್ರೆ ಅವರ ಮಾತು ಕೇಳಿ ಖುಷಿಯಾಯಿತು. ಚಿತ್ರಗೀತೆಗಳಿಂದ ಆರಿಸಿದ ಭಕ್ತಿಗೀತೆಗಳು, ಆಂಜನೇಯನ ಭಕ್ತಿಗೀತೆ ತುಂಬಾ ಇಷ್ಟ ಆಯಿತು. ಕನ್ನಡ ರತ್ನ ಭಂಡಾರದಲ್ಲಿ ವೀಣೆ ಚೊಕ್ಕಮ್ಮ ಅವ್ರ ಮಾತು ಕೇಳಿದ್ವಿ, ಅವ್ರ ಪರಿಚಯ ನಮಗಿರಲಿಲ್ಲ, ಖಂಡಿತವಾಗ್ಲೂ ಇಷ್ಟ ಆಯಿತು. ಮಾತು ಮನರಂಜನೆ ಪ್ರಚಲಿತ ವಿದ್ಯಮಾನಗಳಿಗೆ ವಿವಿಧ ಭಾರತಿ ನಮ್ಮ ಸಂಗಾತಿಯಾಗಿರೋದು ವಿಶೇಷ. ಭಾವಗೀತೆಗಳು ಅಂದರೆ ತುಂಬಾ ಖುಷಿಯಾಗತ್ತೆ ಅಂತ ಹೇಳ್ತಾರೆ. ಮತ್ತು ಎಸ್ ರಾಜು ಚಿಕ್ಕಂಕನಹಳ್ಳಿಯಿಂದ, ಅನುದಿನದ ಸಂಗಾತಿ ವಿವಿಧ ಭಾರತಿ ನಮಸ್ಕಾರ ಅಂತ ಹೇಳಿದ್ರೆ, ಹರಿಪ್ರಕಾಶ್ ಮಲ್ಲೇಶ್ವರಂಯಿಂದ, ಗುಡ್ ಮಾರ್ನಿಂಗ್, ತುಂಬ ಚೆನ್ನಾಗಿದೆ ಕಾರ್ಯಕ್ರಮ, ನಾನು ಕೇಳ್ತಾ ಇದ್ದೀನಿ, ಧನ್ಯವಾದಗಳು ಅಂತ ಹೇಳ್ತಾರೆ. ಕವಿತಾ ಶ್ರೀನಿವಾಸ್ ವಯಸ್ ಕಾಲನಿ ಧಾರವಾಡದಿಂದ, ವಾಣಿಶ್ರೀ ಧಾರವಾಡದಿಂದ, ಮತ್ತೊಬ್ಬರು ಅರುಣ ಮೈತ್ರಿ ಜೆ ಸಿ ನಗರ ಪೋಸ್ಟ್ ಆಫೀಸ್ ರಸ್ತೆಯಿಂದ, ಮತ್ತು ಸೌಭಾಗ್ಯ ರಾಜನಕುಂಟೆಯಿಂದ ಹೇಳ್ತಾ ಇದ್ರೆ, ಯಾರೇ ನೀನು ಚಲುವೆ ಚಿತ್ರದ ಹಾಡು ಅಂತೂ ವಿವಿಧ ಭಾರತಿಗೆ ಬಂತು, ಈ ಹಾಡನ್ನು ಕೇಳಬೇಕು ಅಂತ ಎಷ್ಟು ಸಲ ಪ್ರಯತ್ನ ಮಾಡಿದ್ವಿ ಆಗಿರಲಿಲ್ಲ. ಅಂತೂ ಇವತ್ತು ನನ್ನ ದಿನ ತುಂಬ ಬ್ರೈಟಾಗಿದೆ, ಒಳ್ಳೊಳ್ಳೆ ಹಾಡುಗಳನ್ನು ಪ್ರಸಾರ ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರೆ, ಅಥಣಿ ಅನಿತಾ ಚಂದ್ರಕಾಂತ್ ಗುಡ್ ಮಾರ್ನಿಂಗ್ ವಿವಿಧ ಭಾರತಿ ಅಂತಾರೆ ಇವರು ಕೂಡ. ಮತ್ತು ಟಿ ಎಚ್ ನಾಯಕ್ ಜಮಖಂಡಿಯಿಂದ, ಸೂಪರ್ ಹಾಡುಗಳು, ಸೂಪರ್ ಕಾರ್ಯಕ್ರಮ ಅಂತ ಹೇಳಿದರೆ, ಆದೂರು ಪ್ರಕಾಶ್ ಆನೇಕಲ್ ಇವರು ಶುಭೋದಯ ಕರ್ನಾಟಕ ಅಂತ ಹೇಳ್ತಾರೆ. ಮತ್ತು ಧಾರವಾಡ ತಾಲೂಕು ಹೆಬ್ಬಳ್ಳಿ ಗ್ರಾಮದ ಶಿವಾನಂದ ಪುರುತಪ್ಪ ಹುಗರ್ ಶಿಕ್ಷಕರು, ಅವ್ರ ಜೊತೆಗೆ ಇವರು ಸಂದೇಶ ಕಳಿಸಿದರೆ, ಇವ್ರ ಜೊತೆಗೆ ಒಂದಷ್ಟು ಜನರ ಹೆಸರನ್ನು ಕೂಡ ಹಾಕಿದರೆ, ಬೆಳಗಿನ ಕಾರ್ಯಕ್ರಮ ಆರಂಭ ಮಾಡಿದ್ರೆ ನಮಗೆ ಮೃಷ್ಟಾನ್ನ ಭೋಜನದ ಅನುಭವ, ಬೆಳಗ್ಗೆ 6 ಗಂಟೆಯಿಂದ ಪೂರ್ತಿ ಕಾರ್ಯಕ್ರಮ ಕೇಳ್ತಾ ಇರ್ತೇವೆ, ಇಂಪಾದ ಮೃದು ಮಧುರವಾದ ಧ್ವನಿ, ಮಾತಾಡುವಂಥ ಭಾಷಾ ಶೈಲಿ, ವಿಷಯ ಸಂಗ್ರಹ ಎಲ್ಲವೂ ಕೂಡ ನಮಗೆ ತುಂಬ ತುಂಬ ಇಷ್ಟ ಆಗುತ್ತೆ, ವಿವಿಧ ಭಾರತಿಯನ್ನು ಕೇಳೋದೇ ನಮ್ಮ ಪುಣ್ಯ ಅಂತ ಇವರು ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಮತ್ತು ಹುಬ್ಬಳ್ಳಿಯ ಕೇಶವಪುರದ ನಿವೇದಿತಾ ಗುರುರಾಜ ನವಲ್ಗುಂದ, ಅದರ ಜೊತೆಗೆ ಮಂಜುಳಾ ಮತ್ತು ಸಮರ್ಥ ಕವಳಿ ಇಳಕಲ್ದಿಂದ ಗುಡ್ ಮಾರ್ನಿಂಗ್ ವಿವಿಧ ಭಾರತಿ ಅಂತ ಸಂದೇಶ ಕಳಿಸ್ಕೊಟ್ಟಿದ್ರೆ. ಹೀಗೆ ವಿವಿಧ ಭಾರತಿಯ ಎಲ್ಲ ಕಾರ್ಯಕ್ರಮಗಳನ್ನು ನೀವು ಕೇಳ್ತಾ ಇರ್ತೀರಾ, ನಮ್ಮ ಜೊತೆಗೆ ಕನೆಕ್ಟ್ ಆಗಿರ್ತೀರಾ, ಸಂದೇಶಗಳನ್ನು ಕಳಿಸ್ತಾ ಇರ್ತೀರಾ. ನಿಮ್ಮ ಸಂದೇಶಗಳು, ನಿಮ್ಮ ಮಾತು ಎಲ್ಲವೂ ಕೂಡ ನಮಗೆ ಬಹಳ ಬಹಳ ಮುಖ್ಯ. ನಾವು ಈ ದಿನ ಜೂನ್ ತಿಂಗಳ 9ನೇ ತಾರೀಕು ಶುಭೋದಯ ಕರ್ನಾಟಕ ಕಾರ್ಯಕ್ರಮದಲ್ಲಿದ್ದೇವೆ, ಚಿತ್ರಗೀತೆಗಳ ಜೊತೆಗೆ ನಮ್ಮ ಈ ಪ್ರಯಾಣ ಸಾಗುತ್ತೆ. ಎಲ್ಲೂ ಹೋಗ್ಬಿಡಿ, ಕೇಳ್ತಾರಿ, ನಮ್ಮ ಜೊತೆಯಾಗಿರಿ. 102.9 FM ವಿವಿಧ ಭಾರತಿ, ಎಂದೆಂದಿಗೂ ನಿಮ್ಮ ಸಂಗಾತಿಯೇ.

ಪಿಸು ಪಿಸು ಮಾತು ಸೋನು ನಿಗಮ್ ಅವರ ಧ್ವನಿಯಲ್ಲಿ ಕೇಳಿದ್ರಿ. ಎಸ್ ನಾರಾಯಣ್ ಅವರ ಸಾಹಿತ್ಯ ಮತ್ತು ಸಂಗೀತ ಇತ್ತು. 5D ಚಿತ್ರದ ಹಾಡು ಇದಾಗಿತ್ತು. 8:43:15 ಸಮಯ ಆಗಿದೆ. 102.9 FM ಟ್ಯೂನ್ ಮಾಡಿ ಕೇಳ್ತಾ ಇದ್ದೀರಾ. ಶುಭೋದಯ ಕರ್ನಾಟಕ ಕಾರ್ಯಕ್ರಮ ಸಾಗ್ತಾ ಇದೆ. ಈ ದಿನ ಜೂನ್ ತಿಂಗಳ 9th ವಿಶ್ವ ಮಾನ್ಯತೆ ದಿನಾಚರಣೆ. ಹೌದು, ನಂಬಿಕೆ, ವಿಶ್ವಾಸ, ನಾವೀನ್ಯತೆ ಇವೆಲ್ಲ ಬದುಕಿಗೆ ಬೇಕೇ ಬೇಕು. ಅದರಲ್ಲೂ ವ್ಯಾಪಾರ ವಹಿವಾಟು ಅಥವಾ ಬೇರೆ ಬೇರೆ ಸಾಮಾಜಿಕ ಕೆಲಸಗಳಲ್ಲಿ ತೊಡಗಿಸಿಕೊಂಡಿರುವವ್ರಿಗಂತೂ ಮಾನ್ಯತೆ ಬೇಕೇ ಬೇಕು ಅಂತಲೇ ಒಂದು ದಿನವನ್ನು ಮೀಸಲಿಟ್ಟು ಅದರ ಸುತ್ತ ಒಂದಷ್ಟು ಚರ್ಚೆ ವಿಚಾರ ವಿನಿಮಯಗಳನ್ನು ನಡೆಸುವಂಥ ದಿನ ವಿಶ್ವ ಮಾನ್ಯತಾ ದಿನಾಚರಣೆ ಅಂಥೇಳಿ ಪ್ರತಿ ವರ್ಷ ಜೂನ್ ತಿಂಗಳ 9th ಆಚರಣೆ ಮಾಡಲಾಗುತ್ತೆ. ಕೇಳೋಣ, ಎಲ್ಲಿಗೆ ಪಯಣ ಯಾವುದೋ ದಾರಿ ಚಿತ್ರದ ಹಾಡು. ವಾಸುಕಿ ವೈಭವ್, ಶ್ರೀಲಕ್ಷ್ಮಿ ಬೆಳ್ಮಣ್ಣವರು ಧ್ವನಿಯಾಗಿದ್ದಾರೆ. ಪ್ರಮೋದ್ ಮರವಂತಿಯವರ ಸಾಹಿತ್ಯ ಇದೆ. ಪ್ರಣವ್ ರಾವ್ ಸಂಗೀತ ಸಂಯೋಜನೆ ಮಾಡಿದ್ದಾರೆ.

ಇನ್ನು ಜೂನ್ ತಿಂಗಳ 9ನೇ ತಾರೀಕಿನ ಮತ್ತೊಂದು ವಿಶೇಷತೆ ಕೂಡ ಇದೆ. ಅಂದರೆ 1934 ಜೂನ್ 9ಕ್ಕೆ ಡೊನಾಲ್ಡ್ ಡಕ್, ಇದೊಂದು ಅನಿಮೇಟೆಡ್ ಮೂವಿ ಕ್ಯಾರೆಕ್ಟರ್, ದಿ ವೈಸ್ ಲಿಟಲ್ ಹೆನ್ ಅಂತ, ಇದನ್ನ ಮೂವಿಯಲ್ಲಿ ತೋರಿಸಿದ್ದು ಕೂಡ ಇದೇ ದಿನ ಅಂತ ಹೇಳಿ. ಅಂದರೆ ಅವತ್ತಿನಿಂದ 1934 ಇವತ್ತಿನವರೆಗೂ ಕೂಡ ಮಕ್ಕಳಿಂದ ಹಿಡಿದು ದೊಡ್ಡವರು ಎಲ್ಲರಿಗೂ ಕೂಡ ಇಷ್ಟ ಆಗುವಂಥ ಒಂದು ಕಾರ್ಟೂನ್ ಪಾತ್ರ ಡೊನಾಲ್ಡ್ ಡಕ್. ಈ ಒಂದು ಡೊನಾಲ್ಡ್ ಡಕ್ ಏನಿದೆಯಲ್ಲ, ಇದು ಮಿಕ್ಕಿ ಮೌಸ್ನ ಒಂದು ಜೊತೆಗೆ ಬರುವಂಥ ಒಂದು ಪಾತ್ರ. ಅಂದರೆ ಡೊನಾಲ್ಡ್ ಡಕ್ ಅಂತ ಹೇಳಿದ್ರೆ ಇದನ್ನು ಬೇರೆ ಬೇರೆಯವರು ಬೇರೆ ಬೇರೆ ರೀತಿಯಲ್ಲಿ ಅರ್ಥ ಮಾಡ್ಕೊಳ್ತಾರೆ. ಅಂದರೆ ಸಾಮಾನ್ಯ ಜನರ ಒಂದು ಪ್ರತಿಬಿಂಬ ಅನ್ನುವ ಹಾಗೆ ಡೊನಾಲ್ಡ್ ಡಕ್ ಏನು ಆ ಕಾರ್ಟೂನಲ್ಲಿ ಬರುತ್ತಲ್ಲ, ಒಂದು ರೀತಿಯ ಅಹಂಕಾರದ ಮನೋಭಾವ, ನನಗೆ ಅದೃಷ್ಟನೇ ಇಲ್ಲ ಅಂತ ಅಂದ್ಕೊಳ್ಳೋದು, ದಿನನಿತ್ಯದ ಬದುಕಿನಲ್ಲಿ ಸಮಸ್ಯೆಗಳು ಬಂದಾಗ ತೋರಿಸ್ಕೊಳ್ಳುವಂಥ ಒಂದು ಕೋಪ, ಒಂದು ಅಸಹನೆ, ಇವೆಲ್ಲವೂ ಕೂಡ ಡೊನಾಲ್ಡ್ ಡಕ್ನಲ್ಲಿ ಸಮೀಕರಣ ಮಾಡಿ ಒಂದು ಮನುಷ್ಯನ ದೇಹವನ್ನು ಹೋಲುವಂಥ ಒಂದು ಬಾತುಕೋಳಿ ಇದು ಕಾರ್ಟೂನ್ ಪಾತ್ರ. ಇದು ಎಲ್ಲರಿಗೂ ಇಷ್ಟ ಆಗುವಂಥದ್ದು, ಎಲ್ಲರೂ ಕೂಡ ಇದನ್ನು ನೋಡಿ ಎಂಜಾಯ್ ಮಾಡ್ತಾರೆ. ಕಾರ್ಟೂನ್ ಸೀರೀಸ್ ಇದು ಕಳೆದ 90 ವರ್ಷಗಳಿಂದನೂ ಕೂಡ ಬಹಳಷ್ಟು ಜನರ ಮನಸ್ಸನ್ನು ಗೆಲ್ತಾ ಬಂದಿರುವಂಥ ಒಂದು ಕಾರ್ಟೂನ್ ಇದು. ಇದು 9ನೇ ತಾರೀಕು, ಜೂನ್ 9ನೇ ತಾರೀಕು ಈ ಒಂದು ಡೊನಾಲ್ಡ್ ಡಕ್ ಬರ್ಡೇ ಅಂತ ಕೂಡ ಆಚರಿಸ್ತಾರೆ. ಡೊನಾಲ್ಡ್ ಡಕ್ ಮತ್ತು ಮಿಕ್ಕಿ ಮೌಸ್ ಇವೆರಡೂ ಕೂಡ ತುಂಬ ತುಂಬ ತುಂಬ ಜನಪ್ರಿಯತೆಯನ್ನು ಪಡ್ಕೊಂಡಿರುವಂಥ ಒಂದು ಕ್ಯಾರೆಕ್ಟರ್ಗಳು, ಕಾರ್ಟೂನ್ ಕ್ಯಾರೆಕ್ಟರ್ಗಳು. ಸುಮಾರು 200 ಸಿನಿಮಾಗಳಲ್ಲಿ ಈ ಒಂದು ಡೊನಾಲ್ಡ್ ಡಕ್ ಮತ್ತು ಮಿಕ್ಕಿ ಮೌಸ್ನಂತಹ ಪಾತ್ರಗಳು ಬರುತ್ತವೆ. ಬಂದು 128 ವಿಡಿಯೋಗಳಲ್ಲಿ ಬರುತ್ತೆ, ಮತ್ತು 1943 ಆಮೇಲೆ 1953 ಸಾಕಷ್ಟು ಪ್ರಶಸ್ತಿಗಳನ್ನು ಕೂಡ ಪಡ್ಕೊಂಡಂಥ ಕ್ಯಾರೆಕ್ಟರ್ಗಳಿವು. ಎಲ್ಲರ ಹೃದಯವನ್ನು ಗೆದ್ದಂಥ ಡೊನಾಲ್ಡ್ ಡಕ್ 1934 ಅನಿಮೇಟೆಡ್ ಮೂವಿಯಲ್ಲಿ ಒಂದು ಕ್ಯಾರೆಕ್ಟರಾಗಿ ಬಂದದ್ದು ಇವತ್ತಿಗೂ ಕೂಡ ತನ್ನ ಜನಪ್ರಿಯತೆಯನ್ನು ಉಳಿಸ್ಕೊಂಡಿದೆ. ಜನರ ಮನಸ್ಸಿಗೆ ಒಂದಷ್ಟು ನಗುವನ್ನು ತರೋದಕ್ಕೆ, ಯಾವುದೋ ಒಂದು ಬೇಸರ ಆದಾಗ, ನೋವಾದಾಗ ಅದನ್ನು ನೋಡಿದ್ರೆ ಎಲ್ಲ ಒಂದು ಕ್ಷಣ ಖುಷಿಯನ್ನು ಅನುಭವಿಸುವಂಥ ಒಂದು ಕ್ಯಾರೆಕ್ಟ್ರು. ಅದರ ಒಂದು ಜನ್ಮದಿನ ಅಂತ ಕೂಡ ಒಂದಷ್ಟು ಕಡೆಗಳಲ್ಲಿ ಆಚರಣೆ ಮಾಡಲಾಗುತ್ತೆ.

ಶುಭೋದಯ ಕರ್ನಾಟಕ ಕಾರ್ಯಕ್ರಮದಲ್ಲಿ ಕೇಳಿದ್ರೆ ದಿಲ್ಕುಶ್ ಚಿತ್ರದ ಗೀತೆಯನ್ನ ನಿಹಾಲ್ ತಾರೋ ಮತ್ತು ಆರತಿ ಅಶ್ವಿನ್ ಅವರ ಧ್ವನಿಗಳಲ್ಲಿತ್ತು. ಗೌಸ್ಪೀರ್ ಅವರು ಬರೆದ ಗೀತೆಗೆ ಪ್ರಸಾದ್ ಕೆ ಶೆಟ್ಟಿ ಅವರ ಸಂಗೀತ ಸಂಯೋಜನೆ ಇತ್ತು. ಆದಿಪರ್ವ ಚಿತ್ರದ ಹಾಡನ್ನ ನೀವು ಕೇಳಿದ್ರಿ, ರಾಮ್ ಸುಧಿ ಅವರು ವೀಣಾ ಸೂರಿ ಅವರ ಜೊತೆಗೆ ಹಾಡಿದ್ರು. ಈ ಹಾಡಿಗೆ ಸಾಹಿತ್ಯ ಮತ್ತು ಸಂಗೀತವನ್ನ ನೀಡಿದ್ದು ರಾಮ್ ಸುಧಿ. ಶುಭೋದಯ ಕರ್ನಾಟಕ ಕಾರ್ಯಕ್ರಮ ಇಲ್ಲಿಗೆ ಮುಕ್ತಾಯವಾಯಿತು.

0: ಸುದ್ದಿ ವಾರ್ತೆ ಆಕಾಶವಾಣಿ ಕನ್ನಡ ವಾಹಿನಿಯನ್ನ ಕೇಳ್ತಾ ಇದ್ರೆ 9:02 ಸಮಯ ಆಗಿದೆ. ಇಂದಿನ ವಿಶೇಷ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ, ಸುಸ್ವಾಗತ. ಈ ದಿನ ಜೂನ್ 9 ಮತ್ತೊಂದು ವಿಶೇಷತೆಯನ್ನು ಕೂಡ ತಿಳ್ಕೊಳ್ಳುವಂತಹ ಸಮಯ ಬಂದಿದೆ. ಬರಹಗಾರರ ಹಕ್ಕುಗಳ ದಿನ. ಬರಹಗಾರರ ಹಕ್ಕುಗಳ ದಿನದ ಈ ಸಂದರ್ಭದಲ್ಲಿ ನಾವು ಕಾದಂಬರಿಕಾರರು, ಅಂಕಣಕಾರರು ಆಗಿರುವಂಥ ಸಂತೋಷ್ ಕುಮಾರ್ ಮೆಹಂದಳೆ ಅವರ ಜೊತೆಗೆ ಮಾತಾಡ್ತಾ ಹೋಗೋಣ. ಸಂತೋಷ್ ಕುಮಾರ್ ಮೆಹಂದಳೆ ಅವರು ಅರ್ಥಶಾಸ್ತ್ರದಲ್ಲಿ ಪದವೀಧರರು, ಮಾನವ ಸಂಪನ್ಮೂಲ ನಿರ್ವಹಣೆಯಲ್ಲಿ ಸ್ನಾತಕೋತ್ತರ ಡಿಪ್ಲೊಮೋ ಪಡ್ಕೊಂಡಿದ್ದಾರೆ, ಪತ್ರಿಕೋದ್ಯಮದಲ್ಲಿ ಕೂಡ ಸ್ನಾತಕೋತ್ತರ ಡಿಪ್ಲೊಮೆ ಪಡ್ಕೊಂಡಿದ್ದಾರೆ. ಹಾಗೆಯೇ ಅವರು ಕೈಗಾ ಅಣು ವಿದ್ಯುತ್ ಸ್ಥಾವರದ ಕೇಂದ್ರ ಸರ್ಕಾರದ ಸೇವೆಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಸಾಕಷ್ಟು ಬರವಣಿಗೆಗಳು, ಅಂದರೆ ಅವರು ಬೇರೆ ಬೇರೆ ಕಾರ್ಯಾಗಾರಗಳಿಗೆ ಸಂಪನ್ಮೂಲ ವ್ಯಕ್ತಿಯಾಗಿ ಕೆಲಸ ಮಾಡ್ತಾ ಇದ್ದಾರೆ. ಬೇರೆ ಬೇರೆ ವಿಚಾರ ಸಂಕಿರಣಗಳನ್ನು ಆಯೋಜನೆ ಮಾಡ್ತಾರೆ. ಕಾದಂಬರಿಗಳು, ಅಂಕಣ ಬರಹ, ಪ್ರವಾಸ ಕಥನ, ಸುಮಾರು 30 ಪುಸ್ತಕಗಳ ಪ್ರಕಟಣೆಯನ್ನು ಮಾಡಿದ್ದಾರೆ. ಬಹಳಷ್ಟು ಕತೆ, ಕಾದಂಬರಿ, ಪ್ರವಾಸಿ, ಬರಹ, ಅಂಕಣ, ಹೀಗೆ ಕಳೆದ 20 ಕೂಡ ಬರವಣಿಗೆಯಲ್ಲಿ ಸಕ್ರಿಯರಾಗಿದ್ದಾರೆ. ಬೇರೆ ಬೇರೆ ಕಥನಗಳನ್ನು ಕೂಡ ಬರೆಯುವಂಥವರಿದ್ದಾರೆ. ಸಾಕಷ್ಟು ಬರಹಗಾರರಾಗಿ ಹೆಸರಾಗಿರುವಂಥ ಸಂತೋಷ್ ಕುಮಾರ್ ಮೆಹಂದಳೆ ಅವರು ನಮ್ಮ ಇಂದಿನ ಕಾರ್ಯಕ್ರಮದಲ್ಲಿ ಬರಹಗಾರರ ಹಕ್ಕುಗಳ ದಿನದ ಸಂದರ್ಭದಲ್ಲಿ ನಮ್ಮ ಜೊತೆಯಾಗ್ತಾ ಇದ್ದಾರೆ. ಈ ಬಗ್ಗೆ ಒಂದಷ್ಟು ಮಾತುಕತೆಯನ್ನು ದೂರವಾಣಿ ಮೂಲಕ ಅವರ ಜೊತೆಗೆ ನಡೆಸೋಣ. ಇಂದಿನ ವಿಶೇಷ ಕಾರ್ಯಕ್ರಮದಲ್ಲಿ ಜೂನ್ 9 ಬರಹಗಾರರ ಹಕ್ಕುಗಳ ದಿನದ ಸಂದರ್ಭದಲ್ಲಿ ಕೈಗಾ ಅಣು ಸ್ಥಾವರದ ಅಧಿಕಾರಿ, ಬರಹಗಾರರಾಗಿರುವಂಥ ಸಂತೋಷ್ ಕುಮಾರ್ ಮೆಹಂದಳೆ ಅವರೊಂದಿಗಿನ ನಮ್ಮ ಈ ಸಂಭಾಷಣೆ ಮುಂದುವರಿಯುತ್ತೆ. ಕೇಳ್ತಾ ರೀ ಇಂದಿನ ವಿಶೇಷ ಕಾರ್ಯಕ್ರಮ.
1: ಸರಿ,

0: ಬರಹಗಾರರ ಹಕ್ಕುಗಳ ದಿನದ ಈ ಸಂದರ್ಭದಲ್ಲಿ ಸಂತೋಷ್ ಕುಮಾರ್ ಮೆಹಂದಳೆಯವರು ನಮ್ಮ ಜೊತೆಯಾಗ್ತಾ ಇದ್ದಾರೆ. ಸರ್ ನಮಸ್ತೆ.
1: ನಮಸ್ತೆ.
0: ನಮ್ಮ ವಿವಿಧ ಭಾರತೀಯ ಕಾರ್ಯಕ್ರಮಕ್ಕೆ ನಿಮಗೆ ಪ್ರೀತಿಯ ಸ್ವಾಗತ.
1: ಥ್ಯಾಂಕ್ ಯು.
0: ಬರಹಗಾರರ ಹಕ್ಕುಗಳ ದಿನದ ಈ ಸಂದರ್ಭದಲ್ಲಿ ನಿಮ್ಮ ಜೊತೆ ಮಾತಾಡುವಂತಹ ಒಂದು ಅವಕಾಶ ನಮಗೆ ಸಿಕ್ಕಿದೆ. ಇವತ್ತಿನ ದಿನಗಳ ಮಟ್ಟಿಗೆ ಹೇಳೋದಾದ್ರೆ 2026 ಇಸ್ವಿನಲ್ಲಿ ಇದ್ದೀವಿ ನಾವು. ತುಂಬಾ ಗ್ಯಾಜೆಟ್ಗಳು ಎಲ್ಲರ ಕೈಯಲ್ಲಿ ಬಂದಿದೆ. ಬರಹಗಾರರ ಹಕ್ಕುಗಳು ಅಂತ ಹೇಳಿದಾಗ ಬರವಣಿಗೆನೇ ಕೈ ತಪ್ಪಿ ಹೋಗ್ತಾ ಇದೆಯೇನೋ ಅನ್ನುವಂಥ ಒಂದು ಆತಂಕ ಕೂಡ ಶುರುವಾಗಿದೆ. ಈ ಒಂದು ದಿಕ್ಕಿನಲ್ಲೇ ನಮ್ಮ ಒಂದು ಮಾತುಕತೆಯನ್ನು ಆರಂಭ ಮಾಡೋಣ. ನಿಮಗೂ ಕೂಡ ಹಾಗೆ ಅನಿಸುತ್ತಾ ಬರವಣಿಗೆ ಅನ್ನೋದು ಕೈ ತಪ್ತಾ ಇದೆ, ಬರವಣಿಗೆ ಕಡಿಮೆ ಆಗ್ತಾ ಇದೆ ಅಂತ ಅನಿಸುತ್ತಾ ಸರ್?
1: ಖಂಡಿತ ಅಲ್ಲ. ಕನ್ನಡ ಸಾಹಿತ್ಯವನ್ನ ನೀವು ಗಮನಿಸಿದ್ರೆ ಪ್ರತಿ ವರ್ಷ ಬರೆಯುವವರ ಸಂಖ್ಯೆ ಸಿಕ್ಕಾಪಟ್ಟೆ ಜಾಸ್ತಿ ಆಗ್ತಾ ಇದೆ. ಅದರ ಜೊತೆಗೆ ಬರಹಗಳ ಪ್ರಕಟಣೆ ಕೂಡ ಸಾಕಷ್ಟು ಜಾಸ್ತಿಯಲ್ಲಿದೆ. ಆದ್ರೆ ಓದುಗರನ್ನ ಎಷ್ಟು ಮಟ್ಟಿಗೆ ಎಲ್ಲಾ ಬರಹಗಳು ತಲುಪ್ತಾ ಇದಾವೆ ಅಂತ ಅನ್ನೋದು ಮುಖ್ಯ ಪ್ರಶ್ನೆ. ಯಾಕಂದ್ರೆ ಬರವಣಿಗೆ ಏನಾಗಿದೆ ಅಂತಂದ್ರೆ ಎಲ್ಲರ ಮಾಧ್ಯಮ ಆಗುವಂತ ಒಂದು ಸಾಧ್ಯತೆಯನ್ನ ಸೋಷಿಯಲ್ ಮೀಡಿಯಾ ನಿಮ್ಗೆ ಕಟ್ಕೊಟ್ಟಿದೆ. ಇವತ್ತು ಏನು ಬರೀದೇ ಇದ್ದವರು ಕೂಡ ಇವತ್ತು ಬರೀಬಹುದು ಅನ್ನೋಂತ ಸಾಧ್ಯತೆಯನ್ನ ಸೋಷಿಯಲ್ ಮೀಡಿಯಾ ಕಟ್ಕೊಟ್ಟಿದೆ. ಹಾಗಾಗಿ ಬರಹಗಾರರ ಹಕ್ಕುಗಳು ಏನು ಅಂತ ನಿಜವಾದ ಕೃತಿಸ್ವಾಮ್ಯತೆ ಇರ್ಬೋದು, ಅಥವಾ ಆತನ ಬರಹಗಳ ಮೇಲಿನ ಹಿಡಿತ ಇರ್ಬೋದು, ಅಥವಾ ಬರಹಗಳನ್ನ ಬಳಸ್ಕೊಳ್ತಾ ಇರ್ಬೋದು ಅಂತಂದ್ರೆ ವಾಣಿಜ್ಯಾತ್ಮಕವಾದಂತ ಯಾವುದೇ ಒಂದು ಪ್ಲಾಟ್ಫಾರ್ಮ್ ಗಳಲ್ಲಿ ಅದನ್ನ ಯಾರೋ ಯಾವ ರೀತಿಯಲ್ಲೂ ಇವತ್ತು ದಕ್ಕಿಸ್ಕೊಳ್ದೇ ಇರುವಂತ ಸ್ಥಿತಿ ಹೋಗ್ಬಿಟ್ಟಿದೆ. ಕಾರಣ ಅಷ್ಟೊಂದು ಬರಹಗಾರರು ಅಷ್ಟು ವಿಭಿನ್ನವಾಗಿ ಒಂದೇ ವಿಷಯನ ಕೊಡ್ತಿರುವಂತ ಸಾಧ್ಯತೆಗಳು ಬೇಕಾದಷ್ಟು ಬಂದ್ಬಿಟ್ಟಿದ್ದಾವೆ. ಸೊ ಈ ಕಾರಣದಿಂದಾಗಿ ಬರಹಗಾರರಲ್ಲಿ ಸಾಮಾಜಿಕ ಏನು ಈಗ ಸಾಮಾಜಿಕ ಜಾಲತಾಣಗಳಿರ್ಬೋದು ಅಥವಾ ಗ್ಯಾಜೆಟ್ಸ್ಗಳು ಬಳಸ್ಕೊಳ್ತಾ ಇರೋದಿರ್ಬೋದು, ಗೂಗಲ್ ಇರ್ಬೋದು, ಚಾಟ್ GPT ಇದು ಏನೇ ಬಂದ್ರೂ ಕೂಡ ಒಬ್ಬ ಸಮರ್ಥ ಲೇಖಕ ದಕ್ಷವಾಗಿ ಎಲ್ಲಿವರೆಗೆ ಬರೀತಾನೆ ಅಲ್ಲಿವರೆಗೆ ಇತರ ಯಾವುದೇ ದಾಳಿಗಳನ್ನು ಕೂಡ ಸಮರ್ಥವಾಗಿ ತಡೀಬಲ್ಲ. ಯಾಕಂದ್ರೆ ನೀವು ಓದಿಸುವಂತ ಭಾವಗಳನ್ನು ನೀವು ಮಾತ್ರ ಬರೆಯೋದಕ್ಕೆ ಸಾಧ್ಯ. ಯಾವುದೇ ಕಂಪ್ಯೂಟರ್ ರೋಬೋಟ್ ಅದು ಎಷ್ಟೇ ಚೆನ್ನಾಗಿ ಜನರೇಟ್ ಮಾಡತ್ತೆ ಅಂತಂದ್ರು ಕೂಡ ನೀವು ಕೊಡುವಂತ ಇನ್ಪುಟ್ ಮೇಲೆ ಅದು ಡಿಪೆಂಡ್ ಆಗಿರುತ್ತೆ. ಅದರ ನಂತರ ಅದು ಒಂದು ಸ್ಟ್ಯಾಟಿಸ್ಟಿಕಲ್ ಸ್ಟಡಿ ಅಂತ ಹೇಳ್ತೇವೆ, ಅದ್ರ ರೀತಿ ಒಂದು ಆವರೇಜ್ ಕೊಡತ್ತದು. ಆ ಆವರೇಜ್ ಬರುತ್ತೆ ಹೊರತಾಗಿ ಆ ಒಂದು ಸ್ಮೂತ್ ಫಿನಿಶಿಂಗ್ ಅಂತ ಏನಿರುತ್ತೆ ಅದನ್ನ ನಮ್ಮ ಭಾವಲೋಕ ಮಾತ್ರ ಕಟ್ಟಿಕೊಡ್ಬೋದು. ಅಂತ ಸಾಧ್ಯತೆಯನ್ನ ಲೇಖಕರ ಒಂದು ಬರೆಯುವ ತಾಕತ್ತು ಅಥವಾ ಕೆಪಾಸಿಟಿ ಅಂತ ಏನ್ ಹೇಳ್ತೀವಿ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಹೊರತಾಗಿ ಸಾಮಾಜಿಕ ಜಾಲತಾಣಗಳು ಅದನ್ನ ನಿರ್ಧಾರ ಮಾಡೋದಿಲ್ಲ. ಕೇವಲ ತಲುಪುವಿಕೆಗೆ ಮಾತ್ರ ಸಹಾಯ ಆಗ್ತಾ ಇದೆ. ಗ್ಯಾಜೆಟ್ಗಳು ಬೇಕಾದಷ್ಟು ಬಂದಿರೋದ್ರಿಂದ ಸಾಕಷ್ಟು ಇವತ್ತು ಬರಹಗಾರಿಗೆ ಅನುಕೂಲ ಕೂಡ ಆಗಿದೆ ಅದು. ಯಾಕಂದ್ರೆ ಪತ್ರಿಕೆಗಳ ಹಿಡಿತದಿಂದ, ಆಮೇಲೆ ಒಂದೇನು ಈ ಗುಂಪುಗಾರಿಕೆ ಹಿಡಿತದಿಂದ, ಇವೆಲ್ಲದ್ರಿಂದ ಲೇಖಕ ಹೊರಗೆ ಬಂದು ತನ್ನದೇ ಆದಂತ ಓದುಗ ವಲಯನ್ನ ಸೃಷ್ಟಿ ಮಾಡಿಸ್ಕೊಳ್ಳೋದಕ್ಕೆ ಗ್ಯಾಜೆಟ್ಗಳು ತುಂಬಾನೇ ಹೆಲ್ಪ್ ಸಹಾಯ ಮಾಡಿದಾವೆ. ಯಾಕಂದ್ರೆ ಅದ್ರ ಮೂಲಕ ಇವತ್ತು ಪ್ರತಿ ಓದುಗರನ್ನ ತಲುಪುವಲ್ಲಿ ಬಹಳ ಸುಲಭದ ಅನುಕೂಲವಾದಂತ ಒಂದು ಸ್ಥಿತಿ ಇದೆ.
0: ಒಂದು ಉತ್ತಮ ಬರಹಗಾರರು ಆಗ್ಬೇಕು ಅಂತ ಹೇಳಿದ್ರೆ ಏನೆಲ್ಲ ಪ್ರಯತ್ನಗಳನ್ನ ಮಾಡಬೇಕಾಗತ್ತೆ?
1: ಮೊಟ್ಟ ಮೊದಲಿಗೆ ಬರೆಯೋದಕ್ಕೆ ಬರಬೇಕು. ಇದು ಪ್ರಯತ್ನ. ಒಬ್ಬ ಬರಹಗಾರ ಉತ್ತಮ ಬರಹಗಾರ ಆಗ್ಬೇಕಂದ್ರು ಓದಿಸಬಲ್ಲಂತ ಬರಹಗಳನ್ನ ಕೊಡುವಂತದ್ದು ಅದಕ್ಕಾಗಿ ಅಭ್ಯಾಸ, ಅಧ್ಯಯನ ಮತ್ತು ಅಧ್ಯಾಪನ ನಾನು ಎರಡೂ ಹೇಳ್ತೇನೆ ಯಾವಾಗ್ಲೂ. ಅದು ಗೊತ್ತಿರಬೇಕು. ಉತ್ತಮ ಬರಹ ಅಂತ ಅನ್ನೋದು ಕೇವಲ ವ್ಯಾಕರಣ ಬದ್ಧವಾಗಿ ಬರೆಯುವಂತದ್ದು ಬರಹ ಅಲ್ಲ. ಪ್ರತಿ ಓದುಗನಿಗೂ ಅಥವಾ ಓದಿದವರಿಗೆ ಇದು ನನಗೆಂತ ಒಂದ್ ಕಡೆ ಕನೆಕ್ಟ್ ಆಗುತ್ತಲ್ಲ, ಇದು ನನಗೂ ಕೂಡ ಹೀಗೆ ಅನ್ಸಿತ್ತು ಅಂತ ಯಾವುದೋ ಅಪರಿಚಯ ಓದುಗ ಕೂಡ ಆ ಬರಹಗಾರನನ್ನ ಒಂದು ಇದಕ್ಕೆ ಸೇರ್ಸ್ಕೊಳ್ಬೇಕು. ಹಾಗೆ ಇವ ನನಗೆ ಅರ್ಥ ಆಗೋ ರೀತಿ ಬರೀತಾನೆ ಅಂತ ಸುಲಭಕ್ಕೆ ಅರ್ಥ ಆಗ್ಬೇಕು. ಜೊತೆಗೆ ಅದು ಅವ್ರಿಗೆ ಅನ್ನಿಸ್ಬೇಕು ಇದನ್ನ ಓದೋಣ ಇನ್ನೊಂದ್ಸಲ ಇರ್ಲಿ ನಮ್ಮ ಕಲೆಕ್ಷನ್ ನಲ್ಲಿ ಅನ್ನೋ ರೀತಿ ಯಾವ ಬರಹ ಇದ್ರು ಕೂಡ ಅದೊಂದು ಒಳ್ಳೆ ಬರಹನೆ. ಆ ಬರಹಗಳನ್ನ ಪ್ರೆಸೆಂಟ್ ಮಾಡೋದಿದ್ದೇವೆ, ಅದೊಂದು ಶೈಲಿ. ಇದು ಪ್ರಯತ್ನ ಅನ್ನೋದಕ್ಕಿಂತ ಆ ಶೈಲಿ ಮತ್ತು ಬರಹವನ್ನು ಮಾಡೋಕೆ ಬೇಕಾದಂತ ಇನ್ಪುಟ್ ಲೇಖಕನಲ್ಲಿ ಇದ್ರೆ ಆಲ್ರೆಡಿ ಬರಹ ಸುಲಭ ಆಗುತ್ತೆ. ಅದಕ್ಕೆ ಅಧ್ಯಯನ ಬೇಕು. ಅಧ್ಯಯನ ಇಲ್ಲದೆ ನಾವು ಏನು ಪ್ರೆಸೆಂಟೇಬಲ್ ಅನ್ನೋ ರೀತಿಯಲ್ಲಿ ಬರಹಗಳನ್ನ ಮಾಡೋದಿದೆ ಅದು ಸಾಧ್ಯ ಇಲ್ಲ ಬರೆಯೋದಕ್ಕೆ. ಹಾಗಾಗಿ ಒಳ್ಳೆ ಬರಹಗಾರಿಗೆ ಪ್ರಯತ್ನ ಅನ್ನೋದಕ್ಕಿಂತನೂ ಜೊತೆಗೆ ಅದೊಂದು ಪ್ಯಾಷನ್ ಬೇಕು. ಸುಲಭವಾಗಿ ನಾನು ಇವತ್ತೇನಾಗಿದೆ ಕೇಳಿದ್ರೆ ಕನ್ನಡದಲ್ಲಿ ಒಂದು 8,000 ಚಿಲ್ಲರೆ ಪುಸ್ತಕಗಳು ಬರ್ತಿರುವಂತ ಸಂದರ್ಭದಲ್ಲಿ ವರ್ಷಕ್ಕೆ

0: ಬರ ಅಂತ ಅನ್ನೋದು ವೇದಿಕೆಗಳನ್ನ ಬಯಸುವಂತ ಒಂದು ಸಾಧ್ಯತೆಯನ್ನ ತೆರೆದುಕೊಟ್ಟಿದೆ ಬಹಳಷ್ಟು ಜನಕ್ಕೆ. ಇದರಲ್ಲಿ ಎಲ್ಲರೂ ಬರಹಾಗ ಅದರಲ್ಲ ಚಟಕ್ ಬಿದ್ದು ಬರೀತಿರೋರೆ ಬಹಳ ಜನ ಆಗಿದ್ದಾರೆ ವೇದಿಕೆ ಬೇಕು ಅನ್ನೋ ಕಾರಣಕ್ಕೆ. ಹಾಗಾಗಿ ಅದು ಪ್ಯಾಷನ್ ಪ್ಯಾಷನ್ ಆಗದೆ ಹೋದ್ರೆ ನಿಮ್ಗೆ ಆ ರೀತಿಯ ಒಂದು ಸಾಧ್ಯತೆ ಮತ್ತು ಓದುಗರನ್ನ ಹಿಡ್ಕೊಳ್ಳುವಂತದ್ದು ಇರೋದಿಲ್ಲ. ಯಾಕಂದ್ರೆ ನಮಗೆ ನೋಡಿ ಯಾವ ಲೇಖಕನು ಬರಹಗಾರನು ಇವತ್ತಿನ ತಾರೀಕಲ್ಲಿ ತತ್ಕ್ಷಣಕ್ಕೆ ನಮ್ಮ ಲಕ್ಷ್ಯಕ್ಕೆ ಬರೋದಿಲ್ಲ. ಮತ್ತೆ ಆದ್ರೂ ಅಷ್ಟೊಂದು ಪುಸ್ತಕಗಳು ಕನ್ನಡವನ್ನ ಸೇರ್ತಾ ಇದಾವೆ, ಪತ್ರಿಕೆಗಳಲ್ಲಿ ಬರ್ತಾ ಇದೆ, ಸಾವಿರಾರು ಲೇಖನಗಳು ಪ್ರಕಟ ಆಗ್ತವೆ. ಬರಹದ ಸಾಧ್ಯತೆ ಇದೆ, ತಲುಪುವಿಕೆಯಲ್ಲಿ ಸಾಧ್ಯತೆ ಆಗ್ತಾ ಇಲ್ಲ.
1: ಅಂದ್ರೆ ರೀಲ್ಸ್ ಇರಬಹುದು, ವಿಡಿಯೋ ಇರಬಹುದು, ಏನೇ ಇದ್ರು ಕೂಡ ಕಂಟೆಂಟ್ ಇದ್ರೆ, ನಮ್ಮ ಹತ್ರ ಒಂದು ಮೆಟೀರಿಯಲ್ ಇದ್ರೆ, ಅಧ್ಯಯನ ಅಧ್ಯಾಪನದ ಮೂಲಕ ನಾವು ಒಂದಷ್ಟು ವಿಷಯಗಳನ್ನ ಕೊಟ್ಟಾಗ ಓದುಗರು ತಗೊಳ್ತಾರೆ ಅದನ್ನ, ಅದನ್ನ ಭದ್ರವಾಗಿ ಇಟ್ಕೊಳ್ತಾರೆ, ಕಾಪಿಟ್ಕೊಳ್ತಾರೆ ಅಂತ ನಿಮ್ಮ ಮಾತುಗಳಲ್ಲಿ ಹೇಳ್ತೀರಿ.
0: 200% ಕರೆಕ್ಟ್, ಖಂಡಿತವಾಗ್ಲೂ ಹಾಗೆ ಆಗ್ತಾರೆ. ಯಾಕಂತಂದ್ರೆ ನಾವು ಒಂದ್ ಕಾಲದಲ್ಲಿ ಅಂದ್ರೆ ಕಳೆದ 10 ವರ್ಷಗಳಿಂದ ಇತ್ತೀಚೆಗೆ ನೋಡ್ತೇನೆ, ಬಹಳಷ್ಟು ಪ್ರಕಾಶಕರು ಲೇಖಕರುಗಳು ವೇದಿಕೆ ಮೇಲೆ ಒಂದು ಹೇಳಿರ್ತಾರೆ, ಕನ್ನಡದಲ್ಲಿ ಓದುಗರು ಕಡಿಮೆ ಆಗ್ತಾರೆ, ಓದುಗರು ಇಲ್ಲ, ಇವುಗಳೆಲ್ಲ ಬಂದ್ಬಿಟ್ಟು ಸಾಮಾಜಿಕ ಜಾಲತಾಣ ಅಥವಾ ಗ್ಯಾಜೆಟ್ಗಳು ರೀಲ್ಸ್ಗಳು ಬಂದ್ಬಿಟ್ಟು ಓದುಗರನ್ನ ಕಳ್ ಖಂಡಿತವಾಗ್ಲೂ ಇಲ್ಲ. ಇವತ್ತು 300-400 ಪುಟದ ಪುಸ್ತಕದ ಕಾದಂಬರಿಗಳನ್ನು ಕೊಟ್ಟರು ಓದುವಂತ ಓದುಗರು ಈಗಲೂ ಹುಡುಕಾಡಿ ಬಂದು ತಗೊಂಡು ಹೋಗುವಂತ ಓದುಗರು ಈಗಲೂ ಇದ್ದಾರೆ. ಅಕಸ್ಮಾತ್ ಅಷ್ಟು ಇದ್ದಿದ್ದೆ ಆದ್ರೆ ಪುಸ್ತಕ ವ್ಯವಹಾರ ಮತ್ತು ಪತ್ರಿಕೋದ್ಯಮ ಅನ್ನೋದು ಇಷ್ಟೊಂದು ಬೆಳೀತಿತ್ತು ಹೇಗೆ ಆಗಿದ್ರೆ ಕನ್ನಡದಲ್ಲಿ? ಓದುಗರು ಖರೀದಿನೇ ಮಾಡದೆ ಹೋದ್ರೆ ಪುಸ್ತಕವನ್ನ ತಗೊಳ್ಳದೇ ಇರೋರು ಅಥವಾ ಪತ್ರಿಕೆಗಳನ್ನು ತಗೊಳ್ಳೋರು ಇದ್ರ ಮೇಲೆ ವಾಣಿಜ್ಯಾತ್ಮಕವಾಗಿ ಹೂಡುವಂತ ಸಾಧ್ಯತೆಗಳನ್ನ ಏನು ಈಗ್ಲೂ ತೆರೆದುಕೊಳ್ತಾ ಇದೆ, ಅದ್ ಹೇಗ್ ಸಾಧ್ಯ ಆಗ್ತಾ ಇದೆ? ಯಾರು ಇದನ್ನ ಹೇಳ್ತಾ ಇದಾರೆ ಅಂದ್ರೆ ಇಲ್ಲಿವರೆಗೂ ಒಂದು ಗುಂಪುಗಾರಿಕೆ ಮಾಡಿಕೊಂಡು ಸಾಹಿತ್ಯ ವಲಯದ ಮೇಲೆ ಹಿಡಿತ ಸಾಧಿಸಿದವರಿಗೆ ಯಾವಾಗ ಮಾರುಕಟ್ಟೆ ಕಡಿಮೆ ಆಗುತ್ತೋ ಅವಾಗ ಇಂತಹ ಸ್ಟೇಟ್ಮೆಂಟ್ಗಳು ಬರ್ತವೆ.
1: ಅಂದ್ರೆ ಕೆಲವರು ಹೇಳೋದನ್ನ ನಾವು ಕೇಳಿರ್ತೀವಿ ನೋಡಿ, ಗಮನಿಸ್ತೀವಿ ಆಗಾಗ ಬೇರೆ ಬೇರೆ ಒಂದು ಮೂಲಗಳಿಂದ ಬರುತ್ತೆ, ಅಯ್ಯೋ ಇವತ್ತಿನ ಕಾಲದಲ್ಲಿ ಪುಸ್ತಕಗಳನ್ನ ಯಾರು ಓದ್ತಾರೆ, ಎಲ್ಲ ವಿಡಿಯೋ ಮಾಡ್ತಾರೆ, ರೀಲ್ಸ್ ಯುಗಾರಿ, ಸೆಕೆಂಡ್ಗಳಲ್ಲಿ ಮುಗಿದು ಹೋಗ್ಬೇಕು ಅಷ್ಟೊಂದು ಅಂತ ಹೇಳುವಂತ ಮಾತುಗಳನ್ನು ಕೂಡ ಕೇಳಿದಾಗ, ನಿಮ್ಮ ಮಾತನ್ನು ಕೇಳಿದಾಗ ಎಲ್ಲ ತರದ ಜನರು ಇದ್ದಾರೆ ಅಂತ ಅನ್ಕೊಳ್ಬಹುದು ನಾವು. ಯಾಕಂದ್ರೆ ಇಷ್ಟು ದೊಡ್ಡ ಇದರಲ್ಲಿ ಅದೇ ರೀತಿಯ ಒಂದು ವರ್ಗಗಳು ಕೂಡ ಇರುತ್ತೆ. ಬಟ್ ಚೆನ್ನಾಗಿ ಬರೆಯುವಂಥವ್ರಿಗೆ ಒಂದು ಒಳ್ಳೆಯ ಸಾಹಿತ್ಯವನ್ನಾಗಲಿ ಅಥವಾ ಬೇರೆ ಬೇರೆ ವಿಷಯಗಳ ಮೇಲೆ ಬರವಣಿಗೆ ಮಾಡುವಂಥ ಸಂದರ್ಭದಲ್ಲಿ ಅವರಿಗೂ ಕೂಡ ಒಂದು ಭವಿಷ್ಯ ಇದೆ ಅನ್ನೋದು ಕೂಡ ನಾವು ಅರ್ಥ ಮಾಡ್ಕೊಳ್ಬೇಕು.
0: ಖಂಡಿತವಾಗ್ಲೂ ಅದು ಇದ್ದೇ ಇದೆ ನಿಜವಾಗ್ಲೂ. ಯಾಕಂದ್ರೆ ರೀಲ್ಸ್ಗಳು ಇನ್ನಿತರ ಇನ್ಯಾವುದೇ ವಿಷಯಗಳಿರ್ಬೋದು ಆಯಾ ವರ್ಗಕ್ಕೆ ಒಂದಷ್ಟು ಜನಕ್ಕೆ ಅದು ಬೇಕಿರುತ್ತೆ, ಅದು ಸೂಕ್ತವಾಗಿರುತ್ತೆ. ಎಲ್ಲಾ ಓದುಗರು ಅದ್ರ ಮೇಲೆ ಇರೋದಿಲ್ಲ. ಇವತ್ತು ಎಲ್ಲರೂ ಸಾಮಾಜಿಕ ಜಾಲತಾಣದಲ್ಲಿ ಬರುವಂತ ಮಾಹಿತಿಗಳನ್ನ ಹಂಚ್ಕೊಳ್ತೇವೆ, ರೀಲ್ಸ್ ಅನ್ನು ನೋಡ್ತೇವೆ, ಚಾಟ್ GPT ಇರ್ಬೋದು ಬಳಸ್ಕೊಳ್ತೇವೆ. ಆದ್ರೆ ಓದೋದನ್ನ ಓದುವ ವರ್ಗ ಕಡಿಮೆ ಮಾಡೋದಿಲ್ಲ.
1: ಮತ್ತೆ ಗ್ರಾಮೀಣ ಪ್ರದೇಶದಲ್ಲಿರುವಂತವ್ರಿಗೆ ಸಿಗುತ್ತೆ ಅಂತ ಹೇಳಿದ್ರು ಕೂಡ ಕೆಲವೊಂದಷ್ಟು ಜನ ಬಯಸಿ ಬಯಸಿ ಪುಸ್ತಕವನ್ನ ಅಥವಾ ಬೇರೆ ಬೇರೆ ರೀತಿಯ ಸಾಹಿತ್ಯವನ್ನು ಓದ್ಲಿಕ್ಕೂ ಕೂಡ ಇಷ್ಟಪಡ್ತಾರೆ. ಸರ್, ಇವಾಗ ಕೈ ಬರಹ ಅಂದ್ರೆ ಮೊದಲೆಲ್ಲ ನಾವು ಪೆನ್ನು ಪೇಪರ್ ಇಟ್ಕೊಂಡು ಸ್ಲೇಟುಗಳಲ್ಲಿ ಅದರಲ್ಲಿ ಇದರಲ್ಲಿ ಬರೀತಾ ಇದ್ವಲ್ಲ, ಇವತ್ತಿನ ಕಾಲಕ್ಕೆ ಎಲ್ಲ ಟೈಪಿಂಗು ಮತ್ತೆ ChatGPT ಬೇರೆ ಬೇರೆ ಮೀಡಿಯಾಗಳು ಬಂದಿರೋದ್ರಿಂದ ಹಸ್ತ ಕೈ ಬರಹಗಳ ಬಗ್ಗೆ ಅದು ಕೂಡ ಬೇಕಾ ಅಥವಾ ಟೈಪಿಂಗ್ ಏನಾ ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನಿದೆ?
0: ಕೈ ಬರಹಗಳು ಸಾಮಾನ್ಯ ನಿಂತು ಹೋಗ್ಬಿಟ್ಟಿದೆ. ಯಾಕಂದ್ರೆ ಕನ್ನಡದ ಮೊಟ್ಟ ಮೊದಲ ಸಾಫ್ಟ್ವೇರ್ ಬಂದಾಗಲಿಂದಾನೇ ನಾನು ಕೂಡ ಅಡಾಪ್ಟ್ ಆದ ಅನ್ನೋದಕ್ಕೆ ಟೈಪ್ ಮಾಡೋದಕ್ಕೆ ಇವತ್ತು ಅರ್ಧ ಪುಟ ಕೂಡ ಬರೆಯೋದು ಭಾರಿ ಕಷ್ಟ ಆಗತ್ತೆ ನನ್ಗೆ. ಜೊತೆಗೆ ಇತ್ತೀಚಿನ ವರ್ಷಗಳಲ್ಲಿ ಸಹಜವಾಗಿ ತಂತ್ರಜ್ಞಾನ ಬೆಳೆದ ಹಾಗೆ ಬರೆಯೋದಕ್ಕಿಂತನೂ ಇದು ಟೈಪ್ ಮಾಡೋದು ಅಥವಾ ನೀವು ಯಾವುದೇ ಕನ್ನಡದ ಸಾಫ್ಟ್ವೇರ್ ಗಳನ್ನ ಬಳಸ್ಕೊಳ್ಳೋದೇ ಅನುಕೂಲ. ಯಾಕಂತಂದ್ರೆ ಪತ್ರಿಕೆಯವರಾಗ್ಲಿ ನಿಮ್ಮ ಪುಸ್ತಕಗಳನ್ನು ಪ್ರಕಟಣೆ ಮಾಡೋ ಮುಂಚೆ ಪ್ರಕಾಶಕರಾಗ್ಲಿ ಕೇಳೋದು ನೀವು ಮಾಡಿರುವಂತ ಸಾಫ್ಟ್ ಕಾಪಿಯನ್ನು ಕಳಿಸಿ ಅಂತ ಕೇಳ್ತಾರ ಹೊರತಾಗಿ ಬರೆದಿರೋ ಕಾಪಿ ಕಳಿಸಿ ಅಂತ ಕೇಳ್ತಿರುವಂತ ಪ್ರಶ್ನೆ ಇವತ್ತಿನ ತಾರೀಕಲ್ಲಿ ಬರ್ತಾನೆ ಇಲ್ಲ.
1: ಹೌದು,
0: ಹಾಗಾಗಿ ಅದು ಅಡಾಪ್ಟ್ ಮಾಡ್ಕೊಳ್ಳೇಬೇಕು. ಜೊತೆಗೆ ಅದು ಬಹಳ ಸುಲಭ ಕೂಡ, ತಿದ್ದುವಿಕೆ ಸುಲಭ, ಕರೆಕ್ಷನ್ ಮಾಡೋದಕ್ಕೆ ಸುಲಭ, ಕಾಯ್ದಿಟ್ಕೊಳ್ಳೋದಕ್ಕೆ ಸುಲಭ. ಹಾಗಾಗಿ ತಂತ್ರಜ್ಞಾನಗಳನ್ನ ಸೂಕ್ತವಾಗಿ ಬಳಸ್ಕೊಳ್ಳೋದು ಸರಿ ಅದು ಕೂಡ. ಯಾಕಂತಂದ್ರೆ ಅದರ ಲಭ್ಯತೆ ನಮ್ಗೆ ಅಷ್ಟೊಂದು ಅನುಕೂಲಗಳನ್ನ ಪ್ರೊವೈಡ್ ಮಾಡ್ತಾ ಇದೆಯಲ್ಲ, ವೇಗ ಕೂಡ ಆಗುತ್ತೆ.
1: ಕರೆಕ್ಟ್ ಕರೆಕ್ಟ್. ನಿಮ್ಮ ಜೊತೆಗಿನ ಒಂದು ಮಾತುಕತೆಯನ್ನ ಮುಂದುವರಿಸೋಣ ಸರ್. ಒಂದೇ ಒಂದು ಸಣ್ಣ ಹಾಡನ್ನ ಕೇಳ್ಬಿಟ್ಟು ಮತ್ತೆ ಮಾತಾಡೋಣ, ನಮ್ ಜೊತೆಯಾಗಿರಿ.
0: ಓಕೆ ಓಕೆ, ಥ್ಯಾಂಕ್ ಯು.

0: ವಿಶೇಷ ಕಾರ್ಯಕ್ರಮದಲ್ಲಿ ಬರಹಗಾರರ ಹಕ್ಕುಗಳ ದಿನ. ಈ ಸಂದರ್ಭದಲ್ಲಿ ನಮ್ಮ ಜೊತೆಗಿದ್ದಾರೆ ಕಾದಂಬರಿಕಾರರು, ಅಂಕಣಕಾರರು ಆಗಿರುವಂತಹ ಸಂತೋಷ್ ಕುಮಾರ್ ಮೆಹಂದಳೆ ಅವರು. ಸರ್, ಮತ್ತೊಮ್ಮೆ ನಿಮಗೆ ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ. ಹಲೋ.
1: ಹಲೋ.
0: ಇವಾಗ ನೀವು ಕೂಡ ಬರವಣಿಗೆನಲ್ಲಿ ತೊಡಗಿಸ್ಕೊಂಡಿದ್ದೀರಿ, ನಿಮ್ಮ ಈ ಒಂದು ಬರವಣಿಗೆಯ ಪ್ರೀತಿ, ಇತಿಹಾಸ ಬರೆದಿದ್ದೀರಿ, ಪ್ರವಾಸಿ ಕಥನಗಳು, ಕಾದಂಬರಿ, ಪ್ರೀತಿ, ಪ್ರೇಮ, ಈ ಬಗ್ಗೆ ಒಂದಷ್ಟು ಅಂಕಣಗಳು ಬೇರೆ ಬೇರೆ ಪತ್ರಿಕೆಗಳಲ್ಲಿ ಕೂಡ ಪ್ರಕಟ ಆಗಿದೆ. ಈ ಬರವಣಿಗೆಯ ಪ್ರೀತಿ ಹೇಗೆ ಶುರುವಾಯಿತು ನಿಮ್ಮಲ್ಲಿ?
1: ಬರಹ ಅನ್ನೋದು ಓದಿನ ಮೂಲಕ ಶುರುವಾಗಿರುವಂತಹದ್ದು ಒಂದದು. ಸಹಜವಾಗಿ ಬಹಳ ಚಿಕ್ಕಂದಿನಿಂದ ನಮ್ಮ ಮನೆಯಲ್ಲಿ ಓದುವ ಒಂದು ಅಭ್ಯಾಸವನ್ನು ಬೆಳೆಸಿದ್ದ ಕಾರಣಕ್ಕೆ ಹೀಗೆ ಓದ್ತಾ ಓದ್ತಾ ಬರಿಬೋದಲ್ಲ ಅನ್ನುವಂಥದ್ದು ಆರಂಭವಾಗಿದ್ದು ಲೇಖನಗಳ ಮೂಲಕ ಆರಂಭವಾದಂಥದ್ದು. ಕ್ರಮೇಣ ಅಂಕಣಗಳು, ಪುಸ್ತಕಗಳು, ಕಾದಂಬರಿಗಳನ್ನ ಧಾರಾವಾಹಿ ರೂಪದಲ್ಲಿ ಪ್ರಕಟಿಸ್ತಾ ಇದ್ರು. ಆ ಕಾಲದಲ್ಲಿ ತರಂಗ ಇರ್ಬೋದು, ಕರ್ಮವಿರ್ಬೋದು, ಕನ್ನಡದ ಸುಮಾರಾಗಿ ಅಷ್ಟು ಪತ್ರಿಕೆಗಳು ಕನಿಷ್ಠ ಏನಿಲ್ಲ ಅಂದ್ರೂ ಒಂದು 10 ಕಾದಂಬರಿಗಳನ್ನ ಆರಂಭದಲ್ಲಿ ಪ್ರಕಟ ಮಾಡಿದಾಗ ಅಂಕಣಗಳನ್ನ ಶುರು ಮಾಡಿದೆ. ಆಗ ಬರೀತಿದ್ದಾಗ ಒಂದು ಗಮನಕ್ಕೆ ಬಂದದ್ದೇನಂದ್ರೆ, ಓದುಗನಿಗೆ ನಾವು ಡಿಫ್ರೆಂಟ್ ಜಾನರ್ ಅಲ್ಲಿ ಬರೀಬೇಕು. ಈಗ ನಾನು ಪ್ರವಾಸ ಲೇಖನಗಳನ್ನ ಬರೀತಾ ಹೋದ್ರೆ ಅದಷ್ಟು ನಂತರ ಏನಾಗುತ್ತೆ, ಪ್ರವಾಸ ಲೇಖನದ ಒಂದು ಇದು ಸಿಕ್ಬಿಡುತ್ತೆ, ಟ್ರ್ಯಾಕ್ ಸಿಕ್ಬಿಡುತ್ತೆ ಓದುಗರಿಗೆ. ಜೊತೆಗೆ ಏನಾಗುತ್ತೆ ಅಂದ್ರೆ, ಬರ್ತಾ ಬರ್ತಾ ಸಾಮಾಜಿಕ ಜಾಲತಾಣಗಳು ನಿಮಗೆ ಬೇಕಾದಂತ ಎಲ್ಲ ವಿಷಯಗಳನ್ನ ಬೆರಳ ತುದಿಯಲ್ಲಿ ಕಟ್ಟಿಕೊಡ್ತಾ ಇದಾವೆ. ನಾವು ಅದನ್ನ ಅವರಿಗೆ ಪದೇ ಪದೇ ಓದುಗರಿಗೆ ಅದನ್ನೇ ನಾವು ಹೇಳೋದಾದ್ರೆ, ಸಾಮಾಜಿಕ ಜಾಲತಾಣಕ್ಕೂ ಸರ್ಚ್ ಎಂಜಿನ್ಗೂ ನಮಗೂ ವ್ಯತ್ಯಾಸ ಇರೋದಿಲ್ಲ. ಅದು ಕಟ್ಟಿ ಕೊಡದಿರುವಂತ ವಿಷಯಗಳನ್ನ ಹುಡುಕಿಡಿದ್ರೆ ಬೇಕಾದಷ್ಟು ಸಬ್ಜೆಕ್ಟ್ ಗಳಿದಾವೆ. ಅಂತ ವಿಷಯಗಳನ್ನ ಮಾಡಬೇಕು ಅಂತಂದಾಗ ನಾನು ವಿಭಿನ್ನವಾದ ಪುಸ್ತಕಗಳಿಗೆ, ವಿಷಯಗಳಿಗೆ ಕೈ ಹಾಕಿದ್ದು, ಕಾದಂಬರಿಗಳಿಗೂ ಮತ್ತು ಅಂಕಣ ಲೇಖನಗಳು ಇರಬಹುದು. ಯಾಕಂದ್ರೆ ಸಹಜವಾಗಿ ಸಿಕ್ಕುವಂತ ಸಬ್ಜೆಕ್ಟ್ ಗಳನ್ನ ಓದುಗ ಇವತ್ತು ಇಷ್ಟ ಪಡೋದಿಲ್ಲ. ಯಾಕಂದ್ರೆ ನಮಗಿಂತ ಬುದ್ಧಿವಂತ ಓದುಗರು, ನಾನು ಯಾವಾಗ್ಲೂ ಹೇಳ್ತೇನೆ, ಅವರು ತತ್ಕ್ಷಣಕ್ಕೆ ನಿಮ್ಮ ಸರ್ ನೋಡ್ತಿದ್ದಾಗೆ ಆ ವಿಷಯನ ಇನ್ನೊಂದ್ ಕಡೆ ಸರ್ಚ್ ಮಾಡ್ತಾ ಇರ್ತಾರೆ, ಕರೆಕ್ಟ್ ಆಗಿದೆಯಲ್ವ ಅಂತ. ಹಾಗಾಗಿ ಕೊಡುವಂತ ವಿಷಯನ ವಿಭಿನ್ನವಾಗಿ ನಾವು ಕೊಡೋದಾದ್ರೆ ಅದನ್ನ ಜೊತೆಗೇನಂದ್ರೆ ಅದನ್ನ ನೀವು ಹೇಗೆ ಪ್ರಸ್ತುತ ಪಡಿಸ್ತೀರಿ ಅಂತ ಅನ್ನೋದು. ಯಾಕಂದ್ರೆ ಒಂದೇ ತರದ ಸಿನಿಮಾನ 10 ತರದಲ್ಲಿ ಹೇಳಿದಾಗ ಒಂದ್ ಯಾವ್ದೋ ಕ್ಲಿಕ್ ಆಗುತ್ತೆ.
0: ಅದೇ ಪ್ರೀತಿ, ಅದೇ ಪ್ರೇಮ, ಅದೇ ಎಲ್ಲಾನು ಇರುತ್ತೆ.
1: ಮುಗಿಯುವಂತ ಒಂದು ಸರಕ ಅಲ್ಲ, ಆದ್ರೆ ಅದನ್ನ ಹೇಗೆ ಹೇಳ್ತಾರೆ ಮೇಲೆ ಹೋಗುತ್ತೆ. ಎಲ್ಲಾ ಮೂವಿಗಳಲ್ಲೂ ಅದನ್ನೇ ತಗೊಂಡಿರ್ತಾರೆ, ಆದ್ರೆ ಒಂದೊಂದು ಪ್ರೆಸೆಂಟ್ ಮಾಡಿದಾಗ್ಲೂ ನಮ್ಗೆ ಡಿಫ್ರೆಂಟ್ ಅನ್ಸುತ್ತೆ. ವಿಷಯ ಒಂದೇ ಇರುತ್ತೆ. ಸೊ ನೀವ್ ಹೇಗೆ ಹೇಳ್ತೀರಿ ಅನ್ನೋದ್ರ ಮೇಲೆ, ಅದೇ ರೀತಿ ಬರಹಗಾರನೊಬ್ಬ ಹೇಗೆ ಬರಿತಾನೆ ಅನ್ನೋದ್ರ ಮೇಲೆ ಅದು ಸಕ್ಸಸ್ ಆಗತ್ತೆ. ಸೊ ಅಂಥದ್ದು ವಿಷಯ ತಗೊಂಡಾಗ ಸಹಜವಾಗಿ ನಿಮ್ಗೆ ಬೇರೆ ಬೇರೆ ವಿಷಯಗಳ ಪುಸ್ತಕ ಮಾಡುವಾಗ ಒಂದು ಹುಮ್ಮಸ್ಸು ಸಿಗತ್ತೆ. ಓದುಗ ರಿಸೀವ್ ಮಾಡ್ಕೊಳ್ತಿರುವಾಗಲೂ ನಿಮ್ಗೆ ಅದೊಂದು ಜಜ್ಮೆಂಟ್ ಸಿಗತ್ತೆ, ಹೀಗಿದ್ರೆ ಹೀಗ್ ಕೊಡ್ಬಹುದು ಮುಂದಿನ ಪುಸ್ತಕ, ಮುಂದಿನ ವಿಷಯಗಳು ಅಂತನ್ನೋದು. ಹಾಗೆ ನಾನು ಮೊದಲೇ ಹೇಳಿದಾಗೆ ಬರಹ ಅಂತ ಅನ್ನೋದು ನಿಮ್ಗೆ ಒಂದು ಪ್ಯಾಷನ್ ಆಗ್ಬೇಕದು. ಸೊ ಅವಾಗ ನಿಮ್ಮ ಆಸಕ್ತಿ ಅನ್ನೋದು ಉಳಿಸ್ಕೊಂಡಿದ್ರೆ ನೀವ್ ಅದ್ರದ್ದು ಹುಡುಕಾಟ ಇರ್ಬೋದು, ಅದಕ್ಕೋಸ್ಕರ ಒದ್ದಾಡೋದಿರ್ಬೋದು, ನೀವ್ ಹಾಕುವಂತ ಎಫರ್ಟ್ ಇರ್ಬೋದು. ಅಂತ ಸಹಜವಾಗಿ ಒಬ್ಬ ಕ್ರಿಕೆಟ್ ಆಟಗಾರ ಕ್ರಿಕೆಟ್ ಅನ್ನ ಇಷ್ಟ ಪಡುವಂಗ ಅವನು ಹಗಲೂ ರಾತ್ರಿ ಗ್ರೌಂಡ್ ಅಲ್ಲೇ ಇರ್ತಾನ. ಸೊ ಅದು ಸಕ್ಸಸ್ ಇದು. ಸೊ ಹಾಗೆ ಅದರಲ್ಲೇ ನಿಮ್ಮ ನೀವು ತೊಡಗಿಸ್ಕೊಳ್ಳೋನಿದೆ, ಅದು ನಿಮ್ಮ ಬರಹದ ಪ್ರೀತಿಯನ್ನ ಆ ರೀತಿ ಉಳಿಸ್ಕೊಳ್ಬೇಕು. ಅದು ಒಂಥರ ನಿಮ್ಮ ಇದ್ರ ತರ ಹಿಮಾಲಯಿಸ್ತಾ ಇರ್ಬೇಕು ನೀವು ಅದನ್ನ ಬಿಟ್ಟು ಬಿಡದೆ. ಹಾಗಾದಾಗ ಮಾತ್ರ ಸಾಧ್ಯ ಆಗತ್ತೆ. ಅದು ಒಳ್ಳೆ ಬರಹಗಳು ಮತ್ತೆ ಇಷ್ಟು ಹರವಾದ ವಿಷಯಗಳಿದಾವೆ ಅಂತಂದ್ರೆ ಬರೆದು ಮುಗಿಯೋದು ನಮ್ಮ ಕಾಲಕ್ಕೆ ಅಲ್ಲ ಅದು. ಹಾಗಾಗಿ ಬರಹದ ವಿಷಯಗಳಿಗೆ ಕೊರತೆ ಇಲ್ಲ, ಆಯ್ಕೆ ಮಾಡೋದ್ರ ನಮ್ಮ ಮೇಲೆ ಇರುತ್ತೆ.
0: ವಿಷಯಗಳಿಗೆ ಕೊರತೆ ಇಲ್ಲ, ಮತ್ತೆ ಪ್ರೆಸೆಂಟ್ ಮಾಡೋ ಸ್ಟೈಲ್ ಅಲ್ಲಿ ನಾವು ಗಮನ ಇಡಬೇಕು, ಪ್ಯಾಷನ್ ಮಾಡ್ಕೊಳ್ಬೇಕು, ಪ್ರೀತಿ ಬೆಳೆಸ್ಕೋಬೇಕು ಅದ್ರ ಬಗ್ಗೆ. ಹಾಗಾಗಿ ನೀವ್ ಹೇಳ್ದಂಗೆ ಇವತ್ತು ಎಲ್ಲರೂ ತುಂಬಾ ಬುದ್ಧಿವಂತರು, ಬೆರಳ ತುದಿಯಲ್ಲಿ ಇಂಟರ್ನೆಟ್ ಮೊಬೈಲ್ ಇಟ್ಕೊಂಡು ಕೂತ್ಕೊಂಡೆ ಚೆಕ್ ಮಾಡ್ತಾ ಇರ್ತಾರೆ ಏನು ಹೇಗೆ ಎತ್ತ ಅಂತ ಹೇಳಿ. ಅಂತ ತುಂಬಾ ಜವಾಬ್ದಾರಿ ಇದೆ, ತುಂಬಾ ಸೂಕ್ಷ್ಮವಾಗಿ ವಿಷಯಗಳನ್ನ ಅವಲೋಕಿಸ್ಬೇಕಾಗತ್ತೆ ಅಂತ ಹೇಳ್ತೀರಿ. ಬರಹಗಾರರ ಬೌದ್ಧಿಕ ಆಸ್ತಿ ಹಕ್ಕು ಅಂತ ಕೂಡ ಒಂದು ವಿಚಾರ ಬರುತ್ತೆ ಬರಹಗಾರರ ಹಕ್ಕುಗಳ ದಿನದ ಈ ಸಂದರ್ಭದಲ್ಲಿ. ಹಾ ಹಾ, ಅದ್ರ ಬಗ್ಗೆ ಹೇಳಿ ಸರ್.
1: ಕೃತಿಸ್ವಾಮ್ಯ ಅಂತಂದಾಗ ಎರಡ್ ರೀತಿಲಿ ಬರುತ್ತೆ. ಒಂದು ಕಂಪ್ಲೀಟ್ ಸೃಜನಾತ್ಮಕವಾದಂತ ಸಾಹಿತ್ಯಕ್ಕೆ ಕೃತಿಸ್ವಾಮ್ಯ ನಿಮ್ಮದಾಗತ್ತೆ. ಅಂದ್ರೆ ನಾನೊಂದು ಪುಸ್ತಕವನ್ನ ಜನರೇಟ್ ಮಾಡ್ತೀನಿ ಅಥವಾ ಬರಿತೀನಿ, ಕಾದಂಬರಿನ ನಾನು ಸೃಜನಾತ್ಮಕವಾಗಿ ಇಟ್ಟುಕೊಡ್ತೀನಿ, ನನ್ನಿಂದಾನೇ ಅದು ಸೃಷ್ಟಿಯಾಗಿದ್ದು ಅಂದಾಗ ಅದು ಸಂಪೂರ್ಣವಾದ ಕೃತಿಸ್ವಾಮ್ಯ ನನ್ನ ಹತ್ರ ಇರುತ್ತೆ. ಇದ್ರ ಜೊತೆಗೆ ಇನ್ನೊಂದೇನಂತಂದ್ರೆ, ಲೇಖಕನದ್ದೇ ಕೃತಿಸ್ವಾಮ್ಯ ಅಂತ ಅನ್ನೋದು ಮುಂಚಿನಿಂದನೂ ಬೆಳೆದುಕೊಂಡು ಬಂದಿರುವಂತ ಪರಿಪಾಠ. ಆದ್ರೆ ಬರ್ತಾ ಬರ್ತಾ ಈಗ ಪ್ರಕಾಶಕರು ಏನ್ ಮಾಡ್ತಾರಂದ್ರೆ, ಕೆಲವು ಪ್ರಕಾಶಕರು ಕನ್ನಡದಲ್ಲಿ ಬಹಳ ವೃತ್ತಿಪರವಾದಂತ ಪ್ರಕಾಶಕರು ಇಲ್ವೇ ಇಲ್ಲ. ನೇರವಾಗಿ ಹೇಳ್ಬೇಕು ಅಂದ್ರೆ ಬೆರಳೆಣಿಕೆ ಒಂದು 2, 3, 4 ಜನ ಇರ್ಬೋದೇನೋ, ಅತ್ಯಂತ ವೃತ್ತಿಪರವಾಗಿ ಪ್ರಕಾಶನ ಒಂದು ಕೆಲಸ ಮಾಡ್ತಾ ಇರ್ತಾರೆ, ಅವರು ಕೂಡ ಏನಂತ ಇತ್ತೀಚೆಗೆ ನಿಮ್ಮ ಎಲ್ಲಾ ಕೃತಿಗಳ ಸ್ವಾಮ್ಯ ಅಂತಂದ್ರೆ ಈಗ ಡಿಜಿಟಲ್ ಪ್ಲಾಟ್ಫಾರ್ಮ್ ಉಪಯೋಗಿಸೋದಿರ್ಬೋದು, ಆಡಿಯೋ ಪ್ಲಾಟ್ಫಾರ್ಮ್ ಅಲ್ಲಿ ಉಪಯೋಗಿಸೋದಿರ್ಬೋದು, ಬರಹದ ಪ್ಲಾಟ್ಫಾರ್ಮ್ ಅಲ್ಲಿ ಆಲ್ರೆಡಿ ತರ್ತಾ ಇರ್ತಾರೆ. ಸೊ ಸಾಧ್ಯವಾಗಬಹುದಾದಂತ ಕಮರ್ಷಿಯಲ್ ಪ್ಲಾಟ್ಫಾರ್ಮ್ ವಾಣಿಜ್ಯಾತ್ಮಕ ಸ್ಥಿತಿಗಳು ಏನಿದೆ ಅದನ್ನ ಎಲ್ಲದಕ್ಕೂ ಈ ಒಂದು ಕೃತಿಸ್ವಾಮ್ಯವನ್ನ ಪ್ರಕಾಶಕರಿಗೆ ಇದು ಮಾಡಲಾಗಿದೆ ಅನ್ನೋ ರೀತಿ ಅಂತ ಅಗ್ರಿಮೆಂಟ್ ಗಳನ್ನ ಈಗ ಮಾಡಿಸ್ಕೊಡ್ತಾ ಇದ್ದಾರೆ. ಇದು ಏನಾಗುತ್ತೆ ಕೇಳಿದ್ರೆ ಮುಂದೆ ಯಾವತ್ತು ಒಂದು ದಿವಸ ನಿಮ್ಮ ಒಂದು ಕೃತಿ ಸೃಜನಾತ್ಮಕವಾಗಿದ್ದು ಅತ್ಯಂತ ಸಕ್ಸಸ್ ಆದಂತ ಒಂದು ವೆಬ್ ಸಿರೀಸ್ ಆಗ್ಬೇಕು ಮೂವಿ ಆಗ್ಬೇಕು ಅಂತ ಬಂದಾಗ ಲೇಖಕ ಇಲ್ಲಿ ಹೊಡೆತ ತಿಂತಾನೆ. ಆರ್ಥಿಕವಾಗಿ ಹೌದು, ಹೆಸರಿನ ದೃಷ್ಟಿಯಿಂದನೂ ಹೌದು, ದಕ್ಷತೆಯಿಂದ ಹೌದು, ಸಾಮಾಜಿಕವಾಗಿ ಹೌದು. ಯಾಕಂತಂದ್ರೆ ಅದರ ಕೃತಿಸ್ವಾಮ್ಯ ಆಲ್ರೆಡಿ ಪ್ರಕಾಶಕರತ್ತೆ, ಅದು ಅವ್ರು ಏನು ಯಾವ ರೀತಿ ಬಳಸ್ಕೊಳ್ತಾರೆ ತೊಡಗಿಸ್ತಾರೆ ಅನ್ನೋದ್ರ ಮೇಲೆ ಹೋಗುತ್ತೆ. ಹಾಗಾಗಿ ಕೃತಿಸ್ವಾಮ್ಯವನ್ನ ಕೊಡದೆ ವೃತ್ತಿಪರವಾಗಿ ಮಾಡುವಂತಹ ಏನು ಒಂದು ವ್ಯವಹಾರ ಇದೆಯಲ್ಲ ಅದನ್ನ ಲೇಖಕರು ಬೆಳೆಸ್ಕೊಳ್ಬೇಕು. ಅದು ಯಾವಾಗ ಬರುತ್ತೆ ಅಂದ್ರೆ ನನ್ನ ಪುಸ್ತಕನ ಬೇಕಿದ್ರೆ ಪ್ರಕಾಶಕರು ಪ್ರಕಟಪಡಿಸ್ಲಿ ಇಲ್ಲದಿದ್ದಿರಲಿಲ್ಲ, ಯಾಕಂದ್ರೆ ನನಗೆ ಓದುಗರಿದ್ದಾರೆ, ಓದುಗರಿಂದ ನನ್ನ ಬರಹದಿಂದಾನೆ ಹಿಡಿದುಕೊಳ್ತೇನೆ ಅನ್ನೋಂತ ಲೇಖಕ ಯಾವತ್ತು ನಿಲ್ತಾನೆ ಆ ದಿವಸ ಇದು ಸಾಧ್ಯ ಆಗತ್ತೆ. ಇಲ್ಲದಿದ್ರೆ ಏನಾಗುತ್ತೆ, ನನ್ನ ಪುಸ್ತಕ ಪ್ರಕಟ ಆದ್ರೆ ಸಾಕು ಅಂತ ನಿಂತಿರುವಂತ 8,000 ಜನ ಲೇಖಕರು ಇದಾರಲ್ಲ ಇವತ್ತು ಕನ್ನಡದಲ್ಲಿ ಪ್ರತಿ ವರ್ಷ ಪುಸ್ತಕ ತರ್ತಿರೋರು, ಅವ್ರಿಗೆ ಕೃತಿಸ್ವಾಮ್ಯ ಅಂದ್ರೆ ಏನ್ ಕೇಳಿ ನೋಡಿ, ಅದು ಗೊತ್ತೇ ಇರೋದಿಲ್ಲ.
0: ಅದೇ ನಿಜ ಅಂದ್ರೆ ಎರಡೂ ತರದ ಜನರನ್ನ ನಾವು ಗಮನಿಸಬಹುದು. ಕೆಲವರಿಗೆ ಗಟ್ಟಿತನ ಇರುತ್ತೆ, ಇರಲಿ ಪರವಾಗಿಲ್ಲ, ನನ್ನ ಒಂದು ಶ್ರಮ ಏನಿದೆ ಅದು ನನಗೆ ಸಲ್ಲಬೇಕು, ನನ್ನ ಹತ್ರನೇ ಇರಲಿ ಎನ್ನುವಂತ

0: ಅವರಿದ್ದಾಗ ಕೃತಿಸ್ವಾಮ್ಯದ ಬಗ್ಗೆ ಅವ್ರ ಹತ್ರನೇ ಇರುತ್ತೆ, ಯಾವತ್ತು ಬೇಕಾದ್ರೂ ಅವರು ಅದನ್ನ ಚಲಾಯಿಸಬಹುದು. ಇನ್ನ ಪರವಾಗಿಲ್ಲ, ನಮ್ಮ ಪುಸ್ತಕಗಳು ಜನರಿಗೆ ತಲುಪಲಿ ಅಥವಾ ಹೋಗ್ಬೇಕು, ಹೆಚ್ಚು ಜನರಿಗೆ ತಲುಪಲಿ, ನಾವೆಲ್ಲ ಅಧಿಕಾರವನ್ನು ಅವ್ರಿಗೆ ಬಿಟ್ಕೊಡ್ತೀವಿ ಅಂತ ಹೇಳುವಂತ ಬರಹಗಾರರು ಕೂಡ ಇದ್ದಾರೆ. ಹಾಗಿರ್ಬೇಕಾದ್ರೆ ಅವ್ರಿಗೆ ಬಿಟ್ಟಂತ ವಿಚಾರ ಅದು, ಹೇಗೆ ಅವರು ಮಾಡ್ಕೊಳ್ತಾರೆ ಏನು ಎತ್ತ ಅನ್ನುವಂಥದ್ದು. ಇನ್ನು ಸಂಭಾವನೆಗಳು, ಒಪ್ಪಂದಗಳು ಕೂಡ ಇದ್ರ ಒಂದು ಅಡಿಯಲ್ಲೇ ಬರುವಂತಹ ವಿಚಾರಗಳು, ಅದ್ರ ಬಗ್ಗೆ ನೀವೇನ್ ಹೇಳ್ತೀರಿ?
1: ಹೌದು, ಆದ್ರೆ ಲೇಖಕ ವೃತ್ತಿಪರನಾದಾಗ, ಯಾಕಂದ್ರೆ ಪ್ರಕಾಶನ ಅನ್ನೋದು ವೃತ್ತಿಪರತೆ, ಪತ್ರಿಕೋದ್ಯಮ ಅನ್ನೋದೇ ವೃತ್ತಿಪರತೆ ಅಂತಿದ್ದಾಗ ಲೇಖಕನು ವೃತ್ತಿಪರವಾಗಿ ಕೆಲಸ ಮಾಡ್ಬೇಕು. ಕೃತಿಸ್ವಾಮ್ಯದ ವಿಷಯ ಬರ್ಬೇಕು ಯಾವ ಬರುತ್ತೆ ಯಾವಾಗ ಅಂದ್ರೆ ಲೇಖಕ ವೃತ್ತಿಪರವಾಗಿದ್ದಾಗ. ಸೊ ಪ್ರೊಫೆಷನಲ್ ಆಗಿ ನೀವು ರೈಟಪ್ ನ ಮಾಡ್ತೀರಿ ಅಂತಂದಾಗ ಮಾತ್ರ ಈ ಸಾಧ್ಯತೆ ಬರುತ್ತೆ. ಇಲ್ಲದಿದ್ರೆ ನೀವು ಹೇಳಿದಾಗೆ ಸಹಜವಾಗಿ ನನ್ನ ಪುಸ್ತಕ ಪ್ರಕಟ ಆದ್ರೆ ಸಾಕು, ಓದುಗರು ತಲುಪಿದ್ರು ಸಾಕು, ಹಂಚಿಕೊಂಡ್ರೆ ಸಾಕು ಅನ್ನೋದು ಬಂದಾಗ ಕೃತಿಸ್ವಾಮ್ಯದ ವ್ಯವಹಾರಗಳೇ ನಡೆಯೋದಿಲ್ಲ ಅದರಲ್ಲಿ. ಅದ್ರ ಮುಖ್ಯವಾಗಿ ಲೇಖಕರನ್ನ ಹತ್ರವೇ ಕೃತಿಸ್ವಾಮ್ಯ ಇರಬೇಕಾದದ್ದು ನ್ಯಾಯ, ಅದು ಇಲ್ಲಿವರೆಗೆ ಬಂದಿರುವಂತ ಸಿದ್ಧ ಸೂತ್ರ ಕೂಡ. ಸಹಜವಾಗಿ ಈಗೇನಂತಾರೆ, ಪ್ರಕಾಶಕರು ಬರ್ಸ್ಕೊಂಡ್ಬಿಡ್ತಾ ಇದ್ರೆ ಕೆಲವು ಕಡೆ ಕೆಲವು ಲೇಖಕರು ಗೊತ್ತಿಲ್ಲದೇನು ಕೊಟ್ಬಿಡ್ತಾರೆ, ಗೊತ್ತಿದ್ದು ಕೊಡ್ತಾರೆ, ಅದು ಬೇರೆ. ಆದ್ರೆ ಕೃತಿಸ್ವಾಮ್ಯ ಅಂತ ಅದು ಖಂಡಿತವಾಗ್ಲ. ಆದ್ರೆ ಇನ್ನು ಎರಡನೇ ರೀತಿ ಇನ್ನೊಂದೇನಂದ್ರೆ ಕೆಲವು ಕೃತಿಸ್ವಾಮ್ಯಗಳು ಏನಾಗುತ್ತೆ ಅಂದ್ರೆ ಲೇಖಕರಾಗ್ಲಿ ಪ್ರಕಾಶಕರಾಗ್ಲಿ ಅಥವಾ ಸಾಮೂಹಿಕವಾಗಿ ಯಾವುದೇ ವ್ಯವಸ್ಥೆ ಕೃತಿಸ್ವಾಮ್ಯವನ್ನು ಹಿಡಿತಕ್ಕೆ ಒಳಕ್ಕಾಗೋದಿಲ್ಲ. ಉದಾಹರಣೆಗೆ ನಾನು ಮಾಡಿರುವಂತ ಐತಿಹಾಸಿಕ ಕಾದಂಬರಿಗಳ ವಿಷಯ, ಈಗ ವೈಜಯಂತಿಪುರ ಇರ್ಬೋದು, ವಾತಾಪಿ ಇರ್ಬೋದು, ಅಥವಾ ಇಮ್ಮಡಿ ಪುಲಕೇಶಿಯ ಮಗನಾದ ವಿಕ್ರಮಾದಿತ್ಯನ ಪುಸ್ತಕ ಇರ್ಬೋದು, ಇದರಲ್ಲಿ ಮೂರರಲ್ಲಿ ವ್ಯತ್ಯಾಸ ಹೇಳ್ತೇನೆ ಕೃತಿಸ್ವಾಮ್ಯ ಹೇಗೆ ಬಳಸ್ಕೊಳ್ಬಹುದು ಅಂತ. ಹಲವು ವಿಷಯಗಳನ್ನ ಪ್ರಥಮ ಬಾರಿಗೆ ಪುಸ್ತಕಗಳಲ್ಲಿ ಇತಿಹಾಸದಿಂದ ತೆಗೆದು ತಂದವನು ನಾನೇ. ಇದು ಸಿದ್ಧ ಇದು, ಯಾಕಂತಂದ್ರೆ ಇವತ್ತಿನವರೆಗೂ ಸಾಹಿತ್ಯದಲ್ಲಿ ಆ ವಿಷಯಗಳನ್ನ ಬಳಸ್ಕೊಂಡೇ ಇಲ್ಲ. ಕೇವಲ ಇನ್ಸ್ಕ್ರಿಪ್ಷನ್ಗಳಲ್ಲಿ ಶಾಸನಗಳು ಅಂತ ಏನ್ ಹೇಳ್ತೇವೆ ಅದರಲ್ಲಿ, ಹಾಗೂ ಪುರಾತತ್ವ ಇಲಾಖೆ ಬಿಡುಗಡೆ ಮಾಡಿರುವಂತಹ ಒಂದಷ್ಟು ಪ್ರಕಟಣೆಗಳಲ್ಲಿ ಮತ್ತು ಬೇರೆ ಬೇರೆ ಈ ಮೊದಲು ಬರೆದಿರುವಂತ ಸಾಹಿತಿಗಳ ಅತ್ಯಂತ ಅಧಿಕೃತವಾದಂತ ಮಾಹಿತಿಗಳಲ್ಲಿ ಈ ವಿಷಯನ ಇಟ್ಟುಕೊಂಡು ಕಾದಂಬರಿಗಳನ್ನ ಮಾಡಿದ್ದು ಬಹಳ ಕಡಿಮೆ. ಅಂತ ಸಂದರ್ಭದಲ್ಲಿ ನೀವು ಬಳಸಿದ ಕಾದಂಬರಿಗೆ ಒಂದಷ್ಟು ಸೃಜನಾತ್ಮಕವಾಗಿ ನೀವು ಅದು ಪೊಯೆಟಿಕ್ ಲಿಬರ್ಟಿ ಅಂತ ಹೇಳ್ತೀವಿ ನಾವು, ಆ ಪೊಯೆಟಿಕ್ ಲಿಬರ್ಟಿನ ಬಳಸ್ಕೊಂಡು ಐತಿಹಾಸಿಕ ಕಾದಂಬರಿಗಳನ್ನು ಮಾಡಿದಾಗ ಒಂದಷ್ಟು ಕ್ರಿಯೇಟಿವಿಟಿನ ನೀವು ಕ್ರಿಯೇಟ್ ಮಾಡಿರ್ತೀರಿ. ಆ ವಿಷಯ ಕೂಡ ಪಾರ್ಟ್ ಆಫ್ ಇತಿಹಾಸನೇ ಅನ್ನೋ ರೀತಿ ಬಂದ್ಬಿಡುತ್ತೆ ಕಾದಂಬರಿಯಲ್ಲಿ. ಅದನ್ನ ಇನ್ನೊಬ್ಬ ಯಾವತ್ತರ ಬಳಸ್ಕೊಳ್ತಾನಂತಂದ್ರೆ ಆವಾಗ ಮಾತ್ರ ನೀವಂತ ಪೊಯೆಟಿಕ್ ಲಿಬರ್ಟಿ ಇರುವಂತ ಬಳಸ್ಕೊಂಡಿರುವಂತ ವಿಷಯದಲ್ಲಿ ಮಾತ್ರ ಕೃತಿಸ್ವಾಮ್ಯತೆ ನಿಮ್ಗೆ ದಕ್ಕತ್ತೆ. ಯಾಕಂದ್ರೆ ಅದು ನಿಮ್ಮ ಕ್ರಿಯೇಟಿವಿಟಿ ಇತಿಹಾಸದಲ್ಲೂ, ಅದರ ಹೊರತಾಗಿ ಸಂಪೂರ್ಣ ಇತಿಹಾಸದ ಕಾದಂಬರಿನೇ ನಿಮ್ಮ ಕೃತಿಸ್ವಾಮ್ಯಕ್ಕೆ ದಕ್ಕಿಸ್ಕೊಳಕ್ ಆಗೋದಿಲ್ಲ. ಲೇಖಕ ಇಲ್ಲಿ ಅದರ ಬಗ್ಗೆ ಆ ರೀತಿಯ ಕೃತಿಸ್ವಾಮ್ಯವನ್ನ ಕಾಯ್ದುಕೊಳ್ಬೇಕಾಗತ್ತೆ. ಆದ್ರೆ ವಿಕ್ರಮಾದಿತ್ಯ ಅನ್ನುವಂತ ಪುಸ್ತಕವನ್ನು ಏನ್ ಈಗ ಮಾಡಿದ್ದೀನಿ, ಕನ್ನಡದಲ್ಲೇ ಮೊಟ್ಟ ಮೊದಲ ಪುಸ್ತಕ, ಹಾಗಾಗಿ ಅದ್ರ ಸಂಪೂರ್ಣ ಕೃತಿಸ್ವಾಮ್ಯ ನನಗೆ ಸೇರುತ್ತೆ. ಈ ಪುಸ್ತಕನೇ ಇನ್ಯಾರೋ ತರೋದಕ್ಕೆ ತಂದ ನಂತರ ಕೂಡ ಇದರಿಂದ ಹೊರತಾದ ಇತಿಹಾಸನ ಹುಡುಕಿ ಬರಿಬೇಕೆ ಹೊರತಾಗಿ, ಅಂದ್ರೆ ಇದಕ್ಕಿಂತನೂ ಇನ್ಡೆಪ್ತ್ ಅಲ್ಲಿ ಹೋಗಿ ಸಂಶೋಧನೆಗಳನ್ನ ಮಾಡಿ ಪುಸ್ತಕನ ತರಬೇಕೆ ಹೊರತಾಗಿ, ನಾನು ಮಾಡಿರುವಂತ ಪುಸ್ತಕದ ಮುಂದಿನ ಅವತರಣಿಕೆ ಏನಾದ್ರು ಮಾಡಿದ್ರೆ ಅದು ನೇರವಾದ ಕೃತಿಸ್ವಾಮ್ಯದ ಕೃತಿಚೌರಿ ಆಗ್ಬಿಡುತ್ತವ.
0: ಅಂದ್ರೆ ನೀವು ಹೇಳೋದು, ನೀವು ಹೇಳಿರುವುದಕ್ಕಿಂತ ಭಿನ್ನವಾಗಿ ಅವ್ರು ಅಲ್ಲಿ ಹೋಗಿ ಅದ್ರ ಸುತ್ತಮುತ್ತ ಹುಡುಕಾಟ ಮಾಡಿ ಸಂಶೋಧನೆಯನ್ನ ಮಾಡಿ ಮುಂದಿನ ಭಾಗ ಏನಾದ್ರು ಅವ್ರು ನಿಮಗೆ ನೀವು ಹೇಳಿಲ್ದೇ ಇರುವಂತ ವಿಷಯಗಳನ್ನ ಅವರು ತಂದಾಗ ಅದು ಅವ್ರದ್ದಾಗುತ್ತೆ. ಇಲ್ಲಿರುವಂತದ್ದನ್ನೇ ಬಳಸಿದಾಗ ಖಂಡಿತವಾಗ್ಲೂ ಅದು ಆಗೋದಿಲ್ಲ ಅನ್ನುವ ಮಾತನ್ನ ಹೇಳ್ತೀರಿ. ಹೌದು ಹೌದು, ಅದು ಹೌದು ನಿಜ.
1: ಹಾಗೆ ಕೃತಿಸ್ವಾಮ್ಯ ಏನಾಗುತ್ತೆ ಅಂದ್ರೆ ಲೇಖಕನಿಗೆ ಈ ರೀತಿಯಾಗಿ ಯಾವ ರೀತಿ ಕೆಲಸ ಮಾಡ್ತಾನೆ ವೃತ್ತಿಪರವಾಗಿ, ಯಾವ ರೀತಿಯಾಗಿ ವಿಷಯಗಳನ್ನ ಬೆಳೆಸ್ತಾನೆ ಬಳಸ್ಕೊಳ್ತಾನೆ ಸಾಹಿತ್ಯ ಅನ್ನೋದ್ರ ಮೇಲೆ ಕೃತಿಸ್ವಾಮ್ಯಗಳು ಬದಲಾವಣೆ ರೂಪದಲ್ಲಿದ್ದಾವೆ. ಹೀಗೆ ಅದು ಹಕ್ಕುಗಳ ಲೇಖಕರ ಹಕ್ಕುಗಳು ಹೌದು, ಆ ಹಕ್ಕುಗಳನ್ನ ಕಾಯ್ಕೊಳ್ಬಹುದಾದಂತ ಬದ್ಧತೆ ಇರಬೇಕಾದಂತ ಅನಿವಾರ್ಯತೆ ಕೂಡ ಹೌದು. ಅದು ನಮ್ಗೆ ವೃತ್ತಿಪರವಾದ ಲೇಖಕನಿಗೆ ಆ ವಿಷಯದ ಬಗ್ಗೆ ಸ್ಪಷ್ಟತೆ ಮತ್ತು ಬದ್ಧತೆ ಎರಡೂ ಇರಬೇಕಾಗತ್ತೆ. ಅಂದಾಗ ಮಾತ್ರ ಅದು ಕೃತಿಸ್ವಾಮ್ಯತೆ ಉಳ್ಕೊಳ್ಳುತ್ತೆ. ಈಗ ವಿಕ್ರಮಾದಿತ್ಯದ ಪುಸ್ತಕ ಕನ್ನಡದ ಇತಿಹಾಸದಲ್ಲೇ ಕನ್ನಡದ ಸಾಹಿತ್ಯದಲ್ಲೇ ಮೊಟ್ಟ ಮೊದಲ ಪುಸ್ತಕ ಅದು. ಆ ವಿಷಯದಲ್ಲಿ ಯಾವ ಪುಸ್ತಕಗಳು ಬಂದೇ ಇಲ್ಲ.
0: ಅದರ ಬಗ್ಗೆ ಒಂದಷ್ಟು ನೀವು ಅಧ್ಯಯನಗಳನ್ನ ಮಾಡಿ ಅದನ್ನ ಬರೆದಿದ್ದೀರಿ ಅನ್ನೋದು ಕೂಡ ಹೌದು. ಇನ್ನು ಸರ್, ಇವಾಗ ಪುಸ್ತಕದ ಬರಹ ಮತ್ತೆ ಜಾಲತಾಣಗಳಲ್ಲಿ, ಈಗ ನೀವು ಅವಾಗ್ಲೇ ಕೂಡ ಹೇಳಿದ್ರಿ ಮೊದಲಲ್ಲಿ ಸಾಕಷ್ಟು ಬೇರೆ ಬೇರೆ ಜಾಲತಾಣಗಳ ಮೂಲಕ ತಲುಪ್ತಾ ಇದ್ದಾರೆ ಅಂತ ಹೇಳಿ, ಏನು ಒಂದು ವ್ಯತ್ಯಾಸವನ್ನ ಮುಖ್ಯವಾದ ವ್ಯತ್ಯಾಸವನ್ನ ಗಮನಿಸಬಹುದು ನಾವು ಪುಸ್ತಕದ ಬರಹ ಮತ್ತೆ ಈ ಜಾಲತಾಣಗಳ ಬರಹಗಳಿಗೆ ಸಂಬಂಧಿಸಿದ ಹಾಗೆ?
1: ಜಾಲತಾಣಗಳಲ್ಲಿ ಬರಹ ಹೇಗಿದೆ ಅಂತಂದ್ರೆ ನೀವು ಏನ್ ಬೇಕಾದ್ರೂ ಬರೀಬಹುದು. ಸ್ವತಂತ್ರ ಅಂತನ್ನೋದು ಅತ್ಯಂತ ಸ್ವತಂತ್ರವಾಗಿ
0: ಒಂದು ಅವಕಾಶ ಅಂತಾನು ಕೂಡ ನಾವು ಭಾವಿಸಬಹುದು,
1: ಅವಕಾಶ ಅಂತಾನು ಬಾಳಿಸಬಹುದು. ಹಾಗೂ ಸಾಕಷ್ಟು ವೆಬ್ ಪ್ಲಾಟ್ಫಾರ್ಮ್ ಗಳೇನಿದಾವೆ ಬರಹಗಾರಿಗೆ ಅವಕಾಶಗಳನ್ನು ಕೊಡ್ತಾ ಇದೆ. ನೀವು ಏನ್ ಬೇಕಾದ್ರೂ ಬರೀರಿ, ನಮ್ಮ ವೆಬ್ ಅಲ್ಲಿ ಬರೀರಿ, ನಮ್ಮ ಪುಟಗಳಲ್ಲಿ ಬರೀರಿ, ನಮ್ಮ ಪೇಜ್ ಗಳಲ್ಲಿ ಬರೀರಿ ಅಂತ ಇದೊಂದು ಅವಕಾಶ ಏನು ಇಲ್ದೇ ಇರೋರ್ಗೆ. ಯಾಕೆಂದ್ರೆ ಪತ್ರಿಕೋದ್ಯಮದ ಈಗ ಪ್ರಿಂಟೆಡ್ ಮೀಡಿಯಾ ಅಂತ ನಡೆಸ್ತೀವಿ ಅದರಲ್ಲಿ ಎಲ್ಲರಿಗೂ ಅವಕಾಶ ಸಿಗೋದಿಲ್ಲ. ಹಾಗೂ ಒಂದು ಕಾಲದಲ್ಲಿ ಏನಂದ್ರೆ ಅದನ್ನ ನೀವು ಕಳಿಸಿದ ನಂತರ ಕಾಯ್ದು ನೋಡಿ ಬರೆದಿದ್ದು ಆಯ್ಕೆ ಆದ ನಂತರ ಪ್ರಕಟ ಆಗ್ತಾ ಇತ್ತು, ಒಳ್ಳೊಳ್ಳೆ ಬರಹಗಳು ಬರ್ತಾ ಇದ್ದು. ಖಂಡಿತವಾಗ್ಲೂ ಕಲೆಕ್ಷನೇಬಲ್ ಅನ್ನುವಂತ ಪತ್ರಿಕೋದ್ಯಮ

0: ಹದಿನೈದು ವರ್ಷದ ಹಿಂದೆನೆ ನಿಂತು ಹೋಗ್ಬಿಟ್ಟಿದೆ. ಈಗ ನೀವ್ ಏನ್ ಬರೆದ್ರು ಬೇಕಾದ್ರೆ ಪತ್ರಿಕೆ ಎಲ್ಲ ಪ್ರಕಟಿಸಬಹುದು ಅನ್ನೋ ಅಷ್ಟದ ಮಟ್ಟಿಗೆ ಸಾಧ್ಯತೆ ಬಂದಿದೆ. ಯಾಕಂದ್ರೆ ಅಲ್ಲಿ ಕೂಡ ವ್ಯವಸ್ಥಿತವಾದಂತಹ ಗುಂಪುಗಾರಿಕೆಗಳು ನಡೀತಿರೋದ್ರಿಂದ ಈ ಬರಹಗಾರಿಗೆ ಪ್ಲಾಟ್ಫಾರ್ಮ್ ಹೇಗಂದ್ರೆ ಒಂದು ಅವಕಾಶ ಒದಗಿಸ್ಕೊಡ್ತಾ ಇದೆ. ಯಾಕಂದ್ರೆ ಎಲ್ಲರಿಗೂ ಅದು ಸಾಧ್ಯ ಆಗೋದಿಲ್ಲ. ಆ ಸಂದರ್ಭದಲ್ಲಿ ಈ ಪ್ಲಾಟ್ಫಾರ್ಮ್ ಗಳು ಏನಿದೆ, ಸಾಮಾಜಿಕ ಜಾಲತಾಣಗಳು ನೆಮ್ಮದಿನ ಕೊಡ್ತವೆ ಲೇಖಕನಿಗೆ, ನನಗೆ ಬರ್ಕೊಳಕ್ ಒಂದು ಜಾಗ ಇದೆಯಪ್ಪ ಅಂತ.
1: ಮತ್ತೆ ಅವರಿಗೆ ಅವ್ರದ್ದು ಆದಂತ ಫಾಲೋವರ್ಸ್ ಕೂಡ ಇರ್ತಾರೆ, ಅವರು ಒಟ್ಟಲ್ಲಿ ತಲುಪುತ್ತೆ, ತುಂಬಾ ಜನಕ್ಕೆ ತಲುಪುತ್ತೆ.
0: ತಲುಪತ್ತೆ ಇದು ಬಹಳ ದೊಡ್ಡ ಉಪಕಾರ ಆಗಿರೋದು ಲೇಖಕರಿಗೆ. ನಿಜವಾಗ್ಲೂ
1: ಯಾರಿಗೆ ಒಂದು ವೇದಿಕೆ ಸಿಗ್ತಾ ಇರಲಿಲ್ಲ, ಯಾರಿಗೆ ಅವಕಾಶಗಳಿರಲಿಲ್ಲ, ಅವ್ರಿಗೊಂದು ವೇದಿಕೆ ಅಂತಾನು ಕೂಡ, ಅವಕಾಶ ಅಂತಾನು ಕೂಡ ಅನ್ಕೊಳ್ಬಹುದು.
0: ಅನ್ಕೊಳ್ಬಹುದು ನಾವು ಹಾಗೆ ಬಳಸ್ಕೊಳ್ಳೋದಕ್ಕೆ ಒಂದು ಬಹಳ ದೊಡ್ಡ ಇದು ಅಪರ್ಚುನಿಟಿ. ಜೊತೆಗೆ ಓದುಗರನ್ನ ತಲುಪಬೇಕಾದ ತಲುಪಬಹುದಾದ ಸಾಧ್ಯತೆಗಳಲ್ಲಿ ಉಳಿದ ಕಡೆ ನಿಮಗೆ ಅವಕಾಶಗಳು ಲಭ್ಯತೆ ಇಲ್ಲದೆ ಇದ್ದಾಗ ಅವಕಾಶಗಳನ್ನ ಕಡಿಮೆ ಮಾಡ್ತಾ ಇದ್ದಾರೆ ಅಂತ ಅನಿಸಿದಾಗ ನೇರವಾಗಿ ಓದುಗರನ್ನ ತಲುಪೋದಕ್ಕೂ ಸಾಮಾಜಿಕ ಜಾಲತಾಣಗಳು ಬಹಳ ದೊಡ್ಡ ಮಟ್ಟದ ಕೊಡುಗೆ ನೀಡ್ತಾ ಇದೆ. ಇದು ನಾನು ಪ್ರಾಕ್ಟಿಕಲಿ ಪ್ರಾಯೋಗಿಕವಾಗಿ ಪಾಲ್ಗೊಂಡಂತ ವಿಷಯ ಇದು. ಬಹಳ ದೊಡ್ಡ ಓದುಗರಂಧವನ್ನ ನಾವು ಇವತ್ತು ತಲುಪೋದಕ್ಕೆ ಮತ್ತು ನಮ್ಮದೇ ಆದಂತ ಓದುಗರಂಧವನ್ನ ನಾವು ಮಾಡ್ಕೊಳ್ಳೋದಕ್ಕೆ ಕಾಯ್ದುಕೊಳ್ಳೋದಕ್ಕೆ ಸಾಧ್ಯ ಆಗಿದೆ ಸಾಮಾಜಿಕ ಜಾಲತಾಣ. ಯಾವುದೇ ಇನ್ಯಾವುದೇ ಮೀಡಿಯಾಗಳು, ಸಿದ್ಧ ಸೂತ್ರದ ಮೀಡಿಯಾಗಳು ಏನ್ ಬಂದಿದ್ದಾವೆ, ಕನ್ವೆನ್ಷನಲ್ ಮೀಡಿಯಾಸ್ ಅಂತ ಹೇಳ್ತೀವಿ, ಅವುಗಳ ಮೂಲಕ ಆಗಬಹುದಾದ ಸಾಧ್ಯತೆಯನ್ನ ಇವತ್ತು ಹೊಡೆದಾಕಿರೋದು ಸಾಮಾಜಿಕ ಜಾಲತಾಣ. ಬಹಳ ಒಳ್ಳೆ ಒಂದು ಪ್ಲಾಟ್ಫಾರ್ಮ್ ಗಳಿವು ಬಳಸ್ಕೊಂಡ್ರೆ ನೀವು ಬಹಳ ಒಳ್ಳೆ ಪ್ಲಾಟ್ಫಾರ್ಮ್, ಬರೀ ಬರೆಯೋದಕ್ಕೆ ಮಾತ್ರ ಅಂತಲ್ಲ, ಸಾಹಿತ್ಯದ ಮಟ್ಟಿಗಂತೂ ಹೌದೇ ಹೌದು. ಇನ್ನೊತ್ರ ಗಳಿಗೂ, ಕಾರ್ಯಕ್ರಮಗಳಿಗಿರ್ಬೋದು ಅಥವಾ ಸಾಹಿತ್ಯಿಕವಾದಂತಹ ಸಂವಾದಗಳಿಗಿರ್ಬೋದು, ಹಲವು ರೀತಿಯಲ್ಲಿ ಪ್ಲಾಟ್ಫಾರ್ಮ್ ಗಳು ಬಳಕೆಗೆ ಬರ್ತಾ ಇದಾವೆ.
1: ಇನ್ನು ಅಂದ್ರೆ 1992 ಈ ಒಂದು ಬರಹಗಾರರ ಹಕ್ಕುಗಳ ದಿನ ಅಂತ ಹೇಳಿ ಆಚರಣೆ ಮಾಡಲಾಗ್ತಾ ಇದೆ. ಬರಹಗಾರರ ಹಕ್ಕುಗಳ ರಕ್ಷಣೆಯನ್ನ ಮಾಡುವುದರ ಬಗ್ಗೆ ಅಥವಾ ಹೇಗೆ ಮಾಡಬಹುದು, ಏನಿದೆ ಇದ್ರ ಸಂಬಂಧಪಟ್ಟಂಗೆ ಬರಹಗಾರರ ಹಕ್ಕು ರಕ್ಷಣೆ ಹೇಗೆ?
0: ಬರಹಗಾರರ ಹಕ್ಕಿಗೆ ರಕ್ಷಣೆ ಕೊಡುವಂತ ಪ್ಲಾಟ್ಫಾರ್ಮ್ ಆಗ್ಲಿ ಅಥವಾ ಒಂದು ಸಿದ್ಧ ಸೂತ್ರದ ಒಂದು ಅಧಿಕೃತ ಸಂಸ್ಥೆಗಳಾಗ್ಲಿ ಕಾನೂನುಗಳಾಗ್ಲಿ ಯಾವುದು ನೇರವಾಗಿ ಬರಹಗಾರನ ರಕ್ಷಣೆ ಮಾಡ್ತಾ ಇಲ್ಲ. ಬರಹಗಾರ ತನ್ನ ಬರಹಗಳನ್ನ ತಾನೇ ರಕ್ಷಣೆ ಮಾಡ್ಕೊಳ್ಬೇಕು ಸದ್ಯದ ಹೊಟ್ಟಿಗೆ. ಜೊತೆಗೇನು ಅಂತಂದ್ರೆ, ಸಾಧ್ಯ ಆದ್ರೆ ಅಂದ್ರೆ ಈಗ ನಮ್ಮ ಬರಹಗಳನ್ನ ಇನ್ನೊಬ್ರು ಕದಿದೇ ಇರ್ಲಿ ಅಥವಾ ಇನ್ನೊಬ್ರು ಧಾರಾಳವಾಗಿ ಬಳಸ್ಕೊಳ್ಳದೇ ಇರ್ಲಿ, ನನಗೆ ಗೊತ್ತಿಲ್ಲದೆ ಅದನ್ನ ಅದರ ಮೇಲಿನ ರೈಟ್ಸ್ ಅಂತ ಏನಿದೆ ಅದನ್ನ ಇನ್ನೊಂದು ರೀತಿಯಲ್ಲಿ ಬಳಸ್ಕೊಳ್ಳದೇ ಇರ್ಲಿ ಅಂತಂದಾಗ ನಾವು ಕಾನೂನಿನ ಸಹಾಯನ ಪಡ್ಕೊಳ್ಬಹುದು. ಕೋರ್ಟ್ಗಳಲ್ಲಿ ಅದರ ಬಗ್ಗೆ ನಾವು ರಿಜಿಸ್ಟ್ರೇಷನ್ ಇದನ್ನ ಮಾಡ್ಕೊಳ್ಬಹುದು. ನಮ್ಮ ಹಕ್ಕು ಸ್ವಾಮ್ಯದ ರಿಜಿಸ್ಟ್ರೇಷನ್ ಗಳು ಸಾಧ್ಯತೆ, ಕೃತಿಗಳ ಮೇಲೆ ಇದು ಮಾಡ್ಕೊಳ್ಬಹುದಾದಂತದ್ದು, ಅದನ್ನ ಮಾಡ್ಕೊಳ್ಬಹುದು. ಅದರ ಹೊರತಾಗಿ ಬರಹಗಾರರ ಹಕ್ಕುಗಳನ್ನ ರಕ್ಷಣೆ, ಈಗ ನಮ್ಮ ಮೂಲಭೂತ ಹಕ್ಕುಗಳೇನಿದೆ ಈ ರೀತಿ ನಮ್ಮನ್ನ ರಕ್ಷಣೆ ಮಾಡುತ್ತೆ, ಆ ರೀತಿ ಸಂವಿಧಾನಾತ್ಮಕವಾಗಿ ಬರಹಗಾರಗಳ ಹಕ್ಕುಗಳನ್ನ ರಕ್ಷಣೆ ಮಾಡೋದಕ್ಕೆ ಏನಾದ್ರೂ ವ್ಯವಸ್ಥೆ ಇದೆಯಾ ಅಂತ ನನಗೆ ಗೊತ್ತಿದ ಮಟ್ಟಿಗೆ ಇಲ್ಲ. ಅಥವಾ ಅದರ ಹೊರತಾಗಿ ಕೂಡ ಮಾಹಿತಿ ಇದ್ದಲ್ಲಿ ಓದುಗಳು ಕೊಡಬಹುದು ಕೂಡ. ಅಂತ ವ್ಯವಸ್ಥೆನೇ ಸ್ವತಃ ಬರಹಗಾರನೆ ಮಾಡ್ಕೊಳ್ಬೇಕಾಗತ್ತೆ. ನಿಮ್ಮ ಪುಸ್ತಕಗಳನ್ನ ಏನಂತ ಹೇಳ್ತೀವಿ ಅಥೆಂಟಿಸಿಟಿ ಕಾಯ್ದುಕೊಳ್ಬೇಕು ಅಂದ್ರೆ ನೀವು ಮಾಡ್ಕೊಳ್ಬಹುದು. ಕಾನೂನು ಅದಕ್ಕೆ ನಿಮ್ಗೆ ಸಹಾಯ ಮಾಡುತ್ತೆ, ಕಾನೂನು ಪ್ರಾಧಿಕಾರಗಳಿದಾವೆ ಅದ್ರ ಮೂಲಕ ನೀವು ಪಡ್ಕೊಳ್ಬಹುದು. ವಕೀಲರ ಮೂಲಕ ಇದನ್ನ ವ್ಯವಸ್ಥೆ ಮಾಡ್ಕೊಳ್ಬಹುದು, ರಿಜಿಸ್ಟ್ರೇಷನ್ ಮಾಡ್ಕೊಳ್ಬಹುದು. ಆ ರೀತಿ ಅಂದ್ರೆ ಅಷ್ಟೊಂದು ಅಥೆಂಟಿಕ್ ಬರಹ ಬೇರೆ ಎಲ್ಲೂ ಇಲ್ಲ, ನಿಮ್ಮದನ್ನ ಬೇರೆಯವ್ರು ಬಳಸ್ಕೊಳ್ಬಾರ್ದು ಅಂದಾಗ ಈ ರೀತಿ ಮಾಡ್ಕೊಳ್ಬಹುದು, ನಾವು ಕಾಯ್ಕೊಳ್ಬೇಕು. ಅದ್ರ ಹೊರತಾಗಿ ಲಕ್ಷಾಂತರ ಪುಟಗಳು ಪ್ರತಿ ದಿವಸ ಜನರೇಟ್ ಆಗ್ತಿರುವಂತ ಬರಹಗಳಿಗೆ ಹಕ್ಕುಗಳು ಇಲ್ಲ ನನ್ನ ಲೆಕ್ಕದಲ್ಲಿ. ಹಕ್ಕುಗಳನ್ನ ಕಾಯ್ದುಕೊಳ್ಬೇಕು ಅಂತ ಬರಹಗಾರರು ಇಷ್ಟ ಕೂಡ ಪಡೋದಿಲ್ಲ. ಯಾಕಂದ್ರೆ ಏನೋ ಒಂದು ಬರ್ಕೊಂಡು ಹೋಗೋರಿಗೆ ಇಷ್ಟೊಂದು ಅವಶ್ಯಕತೆ ಇರೋದು ಇಲ್ಲ ಕೂಡ. ಬರವನ್ನ ಬಹಳ ಪ್ಯಾಷನೇಟ್ ಆಗಿ ಆರಂಭಿಸೋನ್ಗೆ ಅಥವಾ ಬರೆದಿರೋನ್ಗೆ ಬರೆಯೋವನಿಗೆ ಈ ಒಂದು ಎಲ್ಲ ರೀತಿಯ ಇದು ಬೇಕಾಗತ್ತೆ. ಇದರ ಹೊರತಾಗಿ ಹಕ್ಕುಗಳ ರಕ್ಷಣೆ ಅಂತ ಅನ್ನೋದು ಹೇಗ್ ಮಾಡ್ಬೇಕು ಏನ್ ಮಾಡ್ಬೇಕು ಅನ್ನೋದು ಒಂದು ಅಧಿಕೃತವಾದಂತ ಒಂದು ಪ್ಯಾಟರ್ನ್ ಇಲ್ಲ ಎಲ್ಲೂ ಕೂಡ. ಅದಕ್ಕೆ ನನ್ಗೆ ಗೊತ್ತಿದ ಮಟ್ಟಿಗೆ ಇಲ್ಲ, ಇದ್ರೆ ಅದನ್ನು ಕೂಡ ಯಾರಾದ್ರೂ ತಿಳಿಸಬಹುದೇನೋ, ಕೇಳಿಸ್ಕೊಂಡಿರೋದು
1: ಯಾರಾದ್ರೂ ರೆಸ್ಪಾಂಡ್ ಮಾಡ್ತಾರಾ ಹೇಗೆ ಅಂತ. ಆಕ್ಚುಲಿ ಹೌದು ಸರ್, ನೀವು ಅಂದ್ರೆ ಇವತ್ತು ನಮ್ಮ ಜೊತೆಯಾಗಿ ವಿವಿಧ ಭಾರತೀಯ ನಮ್ಮ ಕೇಳುಗರೆಲ್ಲರ ಜೊತೆಗೆ ಬರಹಗಾರರ ಹಕ್ಕುಗಳ ದಿನದ ಈ ಸಂದರ್ಭದಲ್ಲಿ ಎಷ್ಟೊಂದು ವಿಷಯಗಳನ್ನ ನಮ್ಮ ಜೊತೆ ನೀವು ಹಂಚ್ಕೊಂಡ್ರಿ. ನೀವು ಏನು ಕೈಗಾಣು ವಿದ್ಯುತ್ ಸ್ಥಾವರದ ಕೇಂದ್ರ ಸರ್ಕಾರದ ಸೇವೆಯಲ್ಲಿ ಕೂಡ ಇದ್ದೀರಿ. ಬಹಳಷ್ಟು ಬರವಣಿಗೆ, ನಿಮ್ಮ ಬರವಣಿಗೆ ಬಹಳಷ್ಟು ಜನರಿಗೆ ತಲುಪಿದೆ. ಇತಿಹಾಸ, ಪ್ರವಾಸಿ ಕಥನ, ಕಾದಂಬರಿ, ಬೇರೆ ಬೇರೆ ಪತ್ರಿಕೆಗಳಲ್ಲಿ ಅಂಕಣಗಳನ್ನು ಕೂಡ ಬರೆದಿದ್ದೀರಿ. ನೀವು ನಮ್ಮ ಈ ಒಂದು ಕಾರ್ಯಕ್ರಮದ ಮೂಲಕ ನಮ್ಮ ಜೊತೆಯಾಗಿದ್ದು ನಮಗೆ ಬಹಳ ಸಂತೋಷ ಆಯಿತು. ನಿಮ್ಮೆಲ್ಲ ಮಾತುಗಳಿಗಾಗಿ ತುಂಬ ತುಂಬ ಧನ್ಯವಾದಗಳು ಸರ್. ನಮಸ್ತೆ.
0: ನಮಸ್ತೆ.

ಉಪಾಸನೆ ಚಿತ್ರದ ಹಾಡನ್ನ ನೀವು ಕೇಳಿದ್ರಿ. ಚಿ ಉದಯಶಂಕರ್ ಅವರು ಬರೆದಿದ್ದು, ವಿಜಯ ಭಾಸ್ಕರ್ ಅವರ ಸಂಗೀತ ಇತ್ತು, ವಾಣಿ ಜಯರಾಮ್ ಅವರು ಹಾಡಿಗೆ ದನಿಯಾಗಿದ್ರು. ಇನ್ನು ಕಾರ್ಯಕ್ರಮವನ್ನ ಕೇಳ್ತಾ ನಮ್ಮ ಕೇಳುವರು ಸಂದೇಶ ಕಳಿಸ್ಕೊಟ್ಟಿದ್ದಾರೆ. ಮಂಗಳ ಅವರು ಮೈಸೂರಿನಿಂದ ಹೇಳ್ತಾ ಇದ್ರೆ, ನಾನು ಕೂಡ ಬಹಳ ವರ್ಷಗಳಿಂದ ಸಂತೋಷ್ ಅವರ ಅನೇಕ ವೈಜ್ಞಾನಿಕ ರೋಚಕ ಬರಹಗಳನ್ನ ಓದ್ತಾ ಬಂದಿರುವಂತಹ ಅಭಿಮಾನಿ. ಇವತ್ತಿನ ಅವರ ಮಾತುಗಳು ನೇರ, ವಾಸ್ತವಿಕ ಮತ್ತೆ ಪ್ರಸ್ತುತ. ಅವರಿಗೆ ನನ್ನ ವಂದನೆಗಳನ್ನ ತಿಳಿಸಿ ಅಂತ ಹೇಳ್ತಾ ಇದ್ದಾರೆ. ಹುಬ್ಬಳ್ಳಿಯ ಕೇಶವಾಪುರದಿಂದ ನಿವೇದಿತಾ ಗುರುರಾಜ ನವಲ್ಗುಂದ ಮನೆಯವರು, ಕಾರ್ಯಕ್ರಮ ಇಷ್ಟ ಆಯಿತು ಅಂತ ಹೇಳಿದ್ರೆ, ನ್ಯಾಮತಿ ಶ್ರದತ್ ಮುಳೆ ಇವರು ಕೂಡ ಕಾರ್ಯಕ್ರಮ ಇಷ್ಟ ಆಯಿತು ಅಂತ ಹೇಳ್ತಾರೆ. ಮತ್ತು ಸುಮಿತ್ರಾ ಮೂರ್ತಿ ಮಲ್ಲೇಶ್ವರಂಯಿಂದ ಹೇಳ್ತಾ ಇದ್ರೆ, ಬರಹಗಾರರ ಹಕ್ಕುಗಳ ದಿನದ ಅಂಗವಾಗಿ ನನ್ನ ನೆಚ್ಚಿನ ಬರಹಗಾರರು ಸಂತೋಷ್ ಕುಮಾರ್ ಮೆಹಂದಳೆ ಅವರ ಜೊತೆಗಿನ ಮಾತುಕತೆ ತುಂಬಾ ಸಂತೋಷ. ಅವರ ಸುಮಾರು ಪುಸ್ತಕಗಳ ಪ್ರೇಮಿ ನಾನು. ವಿಕ್ರಮಾದಿತ್ಯ, ವಾತಾಪಿ, ಅಘೋರಿಗಳ ಲೋಕದಲ್ಲಿ, ಮಹಾಪತನ ಇಂಥ ಬಹಳಷ್ಟು ಪುಸ್ತಕಗಳನ್ನು ನಾನು ಓದಿದ್ದೇನೆ. ಅವರಿಗೆ ನನ್ನ ನಮಸ್ಕಾರಗಳು ಅಂತ ಹೇಳ್ತಾರೆ. ಮತ್ತು ಯಾರಿದೋ ಶುಭೋದಯ ಬರಹಗಾರರ ಹಕ್ಕಿನ ಬಗ್ಗೆ ಮಾಹಿತಿಯನ್ನು ಕೊಟ್ರಿ, ಧನ್ಯವಾದ ಅಂತ ವಿಜಯ್ ಕುಮಾರ್, ಆರಾಧ್ಯ, ರಕ್ಷಿತಾ, ಹಳೆಯೂರು.

ಕೋಟಿಗೊಬ್ಬ ಟೂ ಚಿತ್ರದ ಹಾಡು ಕೇಳಿ ಬಂತು. ಶ್ರೇಯಾ ಘೋಷಾಲ್, ವಿಜಯಪ್ರಕಾಶ್ ಅವರ ಧ್ವನಿ, ವಿ ನಾಗೇಂದ್ರ ಪ್ರಸಾದ್ ಅವರ ರಚನೆ, ಜಯಮ್ಮನವರ ಸಂಗೀತ ಇತ್ತು. ಇನ್ನು ಇಂದಿನ ವಿಶೇಷ ಕಾರ್ಯಕ್ರಮದಲ್ಲಿ ಜೂನ್ 9 ಬರಹಗಾರರ ಹಕ್ಕುಗಳ ದಿನದ ಸಂದರ್ಭದಲ್ಲಿ ಬರಹಗಾರರು ಕೈಗಾ ಅಣು ವಿದ್ಯುತ್ ಸ್ಥಾವರದ ಅಧಿಕಾರಿ ಸಂತೋಷ್ ಕುಮಾರ್ ಮೆಹಂದಳೆ ಅವರ ಜೊತೆಗಿನ ಮಾತುಕತೆ ತುಂಬ ಖುಷಿ ತಂತು ಅಂತ ಹೇಳಿ ಬಳ್ಳಾರಿಯ ಏಳುಬಂಚಿ ಭರಮಪ್ಪ ಮತ್ತು ಮಕ್ಕಳೆಲ್ಲರೂ ಕೂಡ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಹಾಯ್, ಸಂದರ್ಶನ ತುಂಬ ಚೆನ್ನಾಗಿತ್ತು ಅಂತ ನೆಲಪ್ರಸಾದ್ ಬಸವನಗುಡಿಯಿಂದ ಹೇಳಿದರೆ, ಕನ್ನಡದ ಇತ್ತೀಚಿನ ಬರಹಗಾರರಲ್ಲಿ ನಾನು ಪುಸ್ತಕ ಓದಿ ಇಷ್ಟ ಆಗಲಿಲ್ಲ ಅಂದರೆ ಹಣ ವಾಪಸ್ ಮಾಡ್ತೀನಿ ಅಂತ ಹೇಳುವಂಥ ಏಕೈಕ ಬರಹಗಾರ ಸಂತೋಷ್ ಕುಮಾರ್ ಮೆಹಂದಳೆ ಅವರು. ನಿಜಕ್ಕೂ ನಮ್ಮ ವಿವಿಧ ಭಾರತಿಯಲ್ಲಿ ಮಾತಾಡಿದ್ದು ಖುಷಿಯಾಯಿತು ಅಂತ ಡಾಕ್ಟರ್ ಅರ್ಚನಾ ಆರ್ ಇವರ ಸಂದೇಶ ಹೇಳುತ್ತೆ. ಲಕ್ಷ್ಮೀ ಬೆಂಗಳೂರಿನಿಂದ ಹೇಳ್ತಾ ಇದ್ರಿ, ನಮಸ್ಕಾರ. ಯಾವುದೇ ಸಂದರ್ಶನ ಯಶಸ್ವಿಯಾಗೋದು ಒಳ್ಳೆಯ ಮಾತುಕತೆಯಿಂದ, ಅದನ್ನು ಸಮರ್ಥವಾಗಿ ನಿಭಾಯಿಸಿದ್ದೀರಿ ಅಂತ ಹೇಳ್ತಾರೆ. ಮತ್ತು ಯಾರಿವರು, ಉಮೇಶ್ ಅವರು ಸಿರಿಗೆರೆ, ಇವರು ಕೂಡ ಕಾರ್ಯಕ್ರಮವನ್ನು ಕೇಳ್ತಾ ಇದ್ದೀನಿ, ನನಗೂ ಕೂಡ ಕಾರ್ಯಕ್ರಮ ಇಷ್ಟ ಆಗ್ತಾ ಇದೆ ಅಂತ ಹೇಳಿದ್ರೆ, ನವೋದಯ ನಾಗರಾಜ್ ಅವರು ಕೂಡ ಕಾರ್ಯಕ್ರಮಕ್ಕಾಗಿ ಧನ್ಯವಾದಗಳು ಅಂತ ಹೇಳ್ತಾ ಇದ್ದಾರೆ. ಹೀಗೆ ಬಹಳಷ್ಟು

ಭೀಮಾ ಚಿತ್ರದ ಹಾಡನ್ನ ಕೇಳಿದ್ರಿ. ಚರಣ್ ರಾಜ್ ಹಾಗೂ ವೈಶ್ಯವರ ಧ್ವನಿ, ಕವಿರಾಜ್ ಅವರ ರಚನೆ, ಚರಣ್ ರಾಜ್ ಅವರದ್ದೇ ಸಂಗೀತ ಸಂಯೋಜನೆ ಇತ್ತು. ಇನ್ನು ಈಗ ತಾನೇ ಮೂಡಿ ಬಂದ ಸಂದರ್ಶನ ಕಾರ್ಯಕ್ರಮದಲ್ಲಿ ಮಾತನಾಡಿದ ಶೈಲಿ, ಕನ್ನಡ ಪದಗಳ ಸ್ವಚ್ಛ ಬಳಕೆ ನಮಗೂ ಸಹ ಕನ್ನಡವನ್ನ ಇನ್ನೂ ಚೆನ್ನಾಗಿ ಮಾತಾಡೋದಕ್ಕೆ, ಪದಗಳನ್ನ ಬಳಸೋದಕ್ಕೆ ದಾರಿ ಮಾಡಿಕೊಟ್ಟ ಹಾಗೆ ಆಯ್ತು. ಚಂದದ ನಿರೂಪಣಾ ಶೈಲಿ, ಕನ್ನಡದ ಮಾತುಗಳು ಕೇಳ್ತಾ ಇದ್ರೆ ಖುಷಿಯಾಗುತ್ತೆ. ಸುಮಧುರವಾದ ಹಾಡುಗಳ ಜೊತೆಗೆ ನಮ್ಮ ಮನಸ್ಸನ್ನ ಕಾರ್ಯಕ್ರಮ ಗೆದ್ದಿದೆ ಅಂತ ಹೇಳಿ ಉಮೇಶ್ ಅವರು ಸಂದೇಶ ಕಳಿಸ್ಕೊಟ್ಟಿದ್ದಾರೆ. ಮತ್ತೆ ಬೆಂಗಳೂರಿನಿಂದ ಮಧುಸೂದನ್ ಅವರು ಹೇಳ್ತಾ ಇದ್ದಾರೆ, ನಾನು ಕೂಡ ಸಂತೋಷ್ ಕುಮಾರ್ ಮೆಹಂದಳೆ ಅವರ ಅಭಿಮಾನಿ, ಅವರಿಗೆ ಹೇಳ್ಬಿಡಿ ಅಂತ ಕೂಡ ಹೇಳ್ತಾ ಇದ್ದಾರೆ. ಕಾರ್ಯಕ್ರಮ ಮೌಲ್ಯಯುತವಾಗಿ ಮೂಡಿ ಬಂತು, ಅವರ ಮಾತುಗಳಿಗೆ ಪ್ರೇರಣೆ ನಿಮ್ಮ ಪ್ರಶ್ನೆಗಳು ಕೂಡ, ಸತ್ವಯುತವಾದ ಪ್ರಶ್ನೆಯನ್ನ ಕೇಳಿದ್ರಿ, ಒಳ್ಳೆಯ ಕಾರ್ಯಕ್ರಮ ನಡೆಸ್ಕೊಡ್ರಿ ಅಂತ ಹೇಳಿ ಸಂದೇಶವನ್ನ ಕಳಿಸ್ಕೊಟ್ಟಿದ್ದಾರೆ. ಅನಂತಮೂರ್ತಿ ಅವರು ಶೃಂಗೇರಿಯಿಂದ ಹೇಳ್ತಾ ಇದ್ರೆ, ವಿಷಯ ಚೆನ್ನಾಗಿತ್ತು, ಬಹಳಷ್ಟು ವಿಷಯಗಳನ್ನ ತಿಳ್ಕೊಳ್ಳೋದಕ್ಕೆ ಸಾಧ್ಯ ಆಯಿತು ಅಂತ ಹೇಳಿದ್ರೆ, ಸಂತೋಷ್ ಕುಮಾರ್ ಅವರ ಕಾರ್ಯಕ್ರಮ

ಚೆನ್ನಾಗಿತ್ತು, ನಾನು ಅವರ ಬರಹಗಳನ್ನ ಓದಿದ್ದೇನೆ ಅಂತ ವಸುಂಧರಾ ರಮೇಶ್ ಅವರು ಬೆಂಗಳೂರಿನಿಂದ ಸಂದೇಶವನ್ನ ಕಳಿಸ್ಕೊಟ್ಟಿದ್ರೆ. ಹೌದು, ಇಂದಿನ ವಿಶೇಷ ಕಾರ್ಯಕ್ರಮದಲ್ಲಿ ಇವತ್ತು ಬರಹಗಾರರ ಹಕ್ಕುಗಳ ದಿನದ ಸಂದರ್ಭದಲ್ಲಿ ಸಂತೋಷ್ ಕುಮಾರ್ ಮೆಹಂದಳೆ ಅವರು ನಮ್ಮ ಜೊತೆಗೆ ಮಾತಾಡಿ ಸಾಕಷ್ಟು ವಿಷಯಗಳನ್ನ ತಿಳಿಸಿದ್ರು. ಅವರಿಗೆ ನಮ್ಮ ಧನ್ಯವಾದಗಳನ್ನ ತಿಳಿಸೋಣ.

9:52:32 ಸಮಯ ಆಗಿದೆ. ಶಾಖಾಹಾರಿ ಚಿತ್ರದ ಒಂದು ಹಾಡನ್ನ ನೀವು ಕೇಳ್ತೀರಿ. ಈಗ ಸಿದ್ಧಾರ್ಥ್ ಬೆಳ್ಮಣ್ಣು ಮತ್ತು ಐಶ್ವರ್ಯ ರಂಗರಾಜನ್ ಅವರ ಜೋಡಿ ದನಿಗಳು ಸಂದೀಪ್ ಸುಕ್ಕ ಸುನಾಕ್ ಮಯೂರ್ ಅಂಬೇಕಲ್ಲು ಅವರ ಸಂಗೀತ ಸಂಯೋಜನೆ ಇದೆ. ಸಂದೀಪ್ ಸುನ್ಕಾಡ್ ಅವರ ಸಾಹಿತ್ಯ ಈ ಹಾಡಿಗೆ.

ಅವರ ಕಾರ್ಯಕ್ರಮದಲ್ಲಿ ಅಂತ ಹೇಳ್ತಾ ಇದ್ರೆ, ಇನ್ನು ನಮ್ಮ ಈ ಒಂದು ಕಾರ್ಯಕ್ರಮದ ಕೊನೆಯ ಹಾಡೊಂದನ್ನು ಕೇಳಿ, ಕೋಟೆ ಚಿತ್ರದ ಗೀತೆ, ಸಿದ್ಧಾರ್ಥ್ ಬೆಳ್ಮಣ್ಣು, ಅನನ್ಯ ಭಟ್ ಅವರ ಧ್ವನಿಗಳು, ವೀಣಾ ಯೋಗರಾಜ್ ಭಟ್ ಅವರ ಸಾಹಿತ್ಯದೇ, ವಾಸುಕಿ ವೈಭವ್ ಸಂಗೀತ ಸಂಯೋಜನೆ ಮಾಡಿದ್ದಾರೆ.

ಸಂತೋಷ್ ಕುಮಾರ್ ಅವರ ಜೊತೆಗೆ ನಡೆಸಿದ ಸಂಭಾಷಣೆ ತುಂಬಾ ಉಪಯುಕ್ತ ಆಯಿತು. ಇಂಥ ಸಂದರ್ಶನಗಳು ಮೇಲಿಂದ ಮೇಲೆ ಪ್ರಸಾರ ಮಾಡಿ ಅಂತ ಹನುಮಸಾಗರದಿಂದ ಉಮಾ ಚಂದ್ರಶೇಖರ್ ಅವರು ಸಂದೇಶ ಕಳಿಸಿದ್ರೆ, ಇವರ ಸಂಶೋಧನೆಯ ಶೈಲಿಯೇ ಬಹಳ ರೋಚಕ. ಒಂದು ಕಾದಂಬರಿಯನ್ನು ಬರೆಯೋದಕ್ಕೆ 4-6 ವರ್ಷಗಳನ್ನು ತಗೊಳ್ತಾರೆ. ಅಭಿನಂದನೆಗಳು ಸಂತೋಷ್ ಕುಮಾರ್ ಸರ್ ಅವರಿಗೆ ಅಂತ ನವೋದಯ ನಾಗರಾಜ್ ಅವರು ತಮ್ಮ ಸಂದೇಶದಲ್ಲಿ ಹೇಳಿದರೆ. ಇದಿಷ್ಟು ಇಂದಿನ ವಿಶೇಷ ಕಾರ್ಯಕ್ರಮದಲ್ಲಿ ನಾವು ನೀವು ಮಾತಾಡಲಿಕ್ಕೆ ಸಾಧ್ಯ ಆಯಿತು. ಸಂತೋಷ್ ಕುಮಾರ್ ಅವರಿಗೆ ಧನ್ಯವಾದಗಳನ್ನು ಹೇಳೋಣ. ಅವರು ನಮ್ಮ ಕಾರ್ಯಕ್ರಮದಲ್ಲಿ ವಿವಿಧ ಭಾರತೀಯ ಎಲ್ಲ ಕೇಳುಗರ ಜೊತೆಗೆ ಮಾತಾಡಿದ್ದಕ್ಕಾಗಿ, ಹಾಗೆ ನಿಮ್ಮೆಲ್ಲರ ಒಂದು ಪ್ರೀತಿಯ ಸಂದೇಶಗಳಿಗೆ ಕೂಡ ವಿವಿಧ ಭಾರತಿ ವತಿಯಿಂದ ತುಂಬ ತುಂಬ ಧನ್ಯವಾದಗಳು. ಕಾರ್ಯಕ್ರಮವನ್ನು ಕೇಳ್ತಾ ಕೇಳ್ತಾ ಸಂದೇಶ ಕಳಿಸಿದವರಿಗೆ, ಹಾಗೆ ಸಂದೇಶ ಕಳಿಸ್ತಾ ಇದ್ರೂ ಪರವಾಗಿಲ್ಲ, ಬಹಳಷ್ಟು ಜನ ಕಾರ್ಯಕ್ರಮವನ್ನು ಕೇಳ್ತಾ ಇದ್ದೀರಿ, ಕಾರ್ಯಕ್ರಮ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಇಲ್ಲಿ ಬಂದಿರುವಂತಹ ಸಂದೇಶಗಳೇ ಹೇಳ್ತಾ ಇದೆ. ಇಂದಿನ ವಿಶೇಷ ಕಾರ್ಯಕ್ರಮವನ್ನು ನಾವು ಇಲ್ಲಿಗೆ ಮುಕ್ತಾಯ ಮಾಡ್ತಾ ಇದ್ದೇವೆ.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಇಂದು ನವದೆಹಲಿಯಲ್ಲಿ ಭೂಬಂದರು ನಿರ್ವಹಣಾ ವ್ಯವಸ್ಥೆ ಎಲ್ಪಿಎಂಎಸ್ ಚಾಲನೆ ನೀಡಲಿದ್ದಾರೆ. ಈ ಉಪಕ್ರಮವು ಸ್ಮಾರ್ಟ್ ಗಡಿ ನಿರ್ವಹಣೆಗೆ ಸರ್ಕಾರದ ಬದ್ಧತೆಯನ್ನು ತೋರಿಸುತ್ತದೆ. ಹಾರ್ಮೋಸ್ ಜಲಸಂಧಿಯ ದಕ್ಷಿಣ ಭಾಗದಲ್ಲಿ ಬೆಂಕಿ ಅವಘಡ ಸಂಭವಿಸಿದ ನಂತರ ಎಂಟಿ ಮಾರಿವೆಕ್ಸ್ನಲ್ಲಿ 24 ಭಾರತೀಯರ ನಾವಿಕರ ರಕ್ಷಣೆಯನ್ನು ಒಮಾನ್ನ ಮಸ್ಕತ್ನಲ್ಲಿರುವ ಭಾರತೀಯ ರಾಯಭಾರ ಕಚೇರಿ ದೃಢಪಡಿಸಿದೆ. ಕೇಂದ್ರ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವ ಜೆಪಿ ನಡ್ಡಾ ಅವರು ಇಂದು ನವದೆಹಲಿಯಲ್ಲಿ ಪ್ರಧಾನಮಂತ್ರಿ ಸುರಕ್ಷಿತ ಮಾತೃತ್ವ ಅಭಿಯಾನ ಪಿಎಂಎಸ್ಎಂಎ ಒಂದು ದಶಕ ಪೂರೈಸಿದ ಹಿನ್ನೆಲೆ ರಾಷ್ಟ್ರವ್ಯಾಪಿ ಸಂಭ್ರಮಾಚರಣೆಗೆ ಚಾಲನೆ ನೀಡಲಿದ್ದಾರೆ. ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳ ನೇಮಕಾತಿಗೆ ನಾಳೆಯಿಂದ ಅರ್ಜಿ ಸಲ್ಲಿಕೆ ಆರಂಭವಾಗಲಿದೆ ಎಂದು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ತಿಳಿಸಿದೆ. ಅರ್ಜಿ ಸಲ್ಲಿಸಲು ಜುಲೈ 3 ಕೊನೆಯ ದಿನವಾಗಿದೆ ಎಂದು ಕೆಇಎ ಕಾರ್ಯನಿರ್ವಾಹಕ ನಿರ್ದೇಶಕ ಎಚ್ ಪ್ರಸನ್ನ ತಿಳಿಸಿದ್ದಾರೆ. ರಾಷ್ಟೀಯ ಮಾನಸಿಕ ಆರೋಗ್ಯ ಮತ್ತು ನರವಿಜ್ಞಾನ ಸಂಸ್ಥೆ ಆರೋಗ್ಯ ತಂತ್ರಜ್ಞಾನ ವಲಯದಲ್ಲಿ ಮಹತ್ವದ ಮೈಲಿಗಲ್ಲು ಸ್ಥಾಪಿಸಿದ್ದು ರಕ್ತನಾಳಗಳ ಒಳಗಿನಿಂದ ಮಾಡುವ ಚಿಕಿತ್ಸೆಗೆ ದೇಶದ ಮೊದಲ ಎಂಡೋವಾಸ್ಕ್ಯುಲರ್ ರಿಸರ್ಚ್ ಅಂಡ್ ಇನ್ನೋವೇಷನ್ ಪ್ರಯೋಗಾಲಯವನ್ನು ಆರಂಭಿಸಿದೆ. ಇಂದಿನಿಂದ ಆಸ್ಟ್ರೇಲಿಯನ್ ಬ್ಯಾಡ್ಮಿಂಟನ್ ಪಂದ್ಯಾವಳಿ ಆರಂಭವಾಗಲಿದೆ. ಸೂಪರ್ 500 ಬ್ಯಾಡ್ಮಿಂಟನ್ ಟೂರ್ನಿಯಲ್ಲಿ

0: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೇ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೇ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.
1: ಬೆಳ್ಳಿ ತೆರೆಯ ಬೆಳಗಿದ ಬಂಧುರದ ಹಾಡುಗಳು.
2: ನೀ ಬಂದು ನಿಂತಾಗ ನಿಂತು ನೀನಾಗ
3: ಭಾವ ಭಿತ್ತಿಯೊಳಗೆ ಅಚ್ಚೊತ್ತಿದ ನಮ್ಮೆಲ್ಲರ ಅಚ್ಚುಮೆಚ್ಚಿನ ಸಾಲುಗಳು.
1: ನೆನಪಿನ ನೆಪದಲ್ಲಿ ನಮ್ಮನ್ನು ಹಿಡಿದಿಡುವ ಒನಪಾದ ಪದಗಳು. ಹಾಡು ಹಳೆತು, ಭಾವ ಎಂದಿದ್ದರೂ ಹೊಸತು.
3: ಹಳೆಯ ಬಂಗಾರದ ಗೀತೆಗಳು.
1: ವಿವಿಧ ಭಾರತೀಯ ಅಂಗಳದಿಂದ ನಿಮ್ಮ ಅಂತರಾಳಕ್ಕೆ ತಪ್ಪದೆ ಕೇಳಿ ಓಲ್ಡ್ ಇಸ್ ಗೋಲ್ಡ್.
3: ಪ್ರತಿ ಬೆಳಿಗ್ಗೆ 10:02 ಓಲ್ಡ್ ಇಸ್ ಗೋಲ್ಡ್,
1: ಹಾಗೂ ಸಂಜೆ 5:02
4: 10:04:55 ಸಮಯ. 102.9 FM ವಿವಿಧ ಭಾರತಿ, ಆಕಾಶವಾಣಿ ಕನ್ನಡ.
5: ನಗು ನೆಮ್ಮದಿಯ ಪ್ರತೀಕ. ನಾವು ನಕ್ಕು ಇತರರೂ ನಗುತ್ತಾ ನೆಮ್ಮದಿಯಿಂದ ಬಾಳುವಂತೆ ಮಾಡೋಣ.
6: ನಗೆದೀಪ ಕಣ್ಣಲ್ಲಿರಿಸು ಎಂದರು ಕವಿ ಡಾಕ್ಟರ್ NS ಲಕ್ಷ್ಮೀನಾರಾಯಣ ಭಟ್ಟ. ಸಂಸಾರ ಸೌಖ್ಯದ ಕುರಿತು ಹೊರಗೆ ಮಂಜಿರಲೇನು, ಒಳಗೆ ನಿತ್ಯವೂ ಇವಳ ನಗೆ ಮಲ್ಲಿಗೆ ಎಂದರು ರಾಷ್ಟ್ರಕವಿ ಡಾಕ್ಟರ್ GS ಶಿವರುದ್ರಪ್ಪ. ಮರದ ಅಡಿಗೆ ಗುಡಿಸಲಿರಲಿ, ಅಲ್ಲೇ ಒಲವು ಮೆರೆಯದೆ, ನಲಿವು ಮೇರೆ ಬರೆಯದೆ ಎಂದರು ವರಕವಿ ಬೇಂದ್ರೆ.
5: ಪ್ರೀತಿ ಸ್ನೇಹ ಸಹಬಾಳ್ವೆ, ಆ ಮೂಲಕ ಹೊರಹೊಮ್ಮುವ ನೆಮ್ಮದಿ, ಇವು ಬದುಕಿನ ಕತ್ತಲೆಯನ್ನು ಹೊಡೆದೋಡಿಸುವ ನಗೆದೀಪ.

ಗುಡ್ ಮಾರ್ನಿಂಗ್, ಶುಭ ದಿನ, ಮಂಗಳಕರವಾದ ಮಧುರ ಮಂಗಳವಾರ, ಜೂನ್ ತಿಂಗಳ 9ನೇ ತಾರೀಕು. ದಿನ ವಿಶೇಷವನ್ನ ತಿಳ್ಕೊಂಡ್ವಿ ನಾವು. ಇನ್ನೀಗ ಮಧುರ ನಾದ ನಿನಾದ ಹಳೆಯ ಹಾಡುಗಳ ಕಾರ್ಯಕ್ರಮ ಓಲ್ಡ್ ಈಸ್ ಗೋಲ್ಡ್ನತ್ತ ಸಾಗೋಣ. ಈ ಕಾರ್ಯಕ್ರಮದಲ್ಲಿ ಬೆಳಗಿನಿಂದಲೂ ಕೂಡ ಪ್ರಸಾರದಲ್ಲಿ ನಿಮ್ಮ ಜೊತೆಯಾಗಿದ್ದೇನೆ ಚಂದು ಬಾನುಲಿ ಬಂಧು. ಅಪರೂಪದ ಚಂದದ ಹಾಡುಗಳಿಗಾಗಿ ಟ್ಯೂನ್ ಮಾಡಿರಿ ನಿಮ್ಮ ಚಾನೆಲ್ ವಿವಿಧ ಭಾರತಿ, ನಿಮ್ಮ ನಿತ್ಯದ ಸಂಗಾತಿ. ಓಲ್ಡ್ ಈಸ್ ಗೋಲ್ಡ್ ಹಳೆಯ ಹಾಡುಗಳ ಪ್ರಸಾರಕ್ಕೆ ಮತ್ತೊಮ್ಮೆ ಎಲ್ರಿಗೂ ಆತ್ಮೀಯವಾದ ಪ್ರೀತಿಯ ಸ್ವಾಗತ, ಸುಸ್ವಾಗತ.

ಬನ್ನಿ ಹಳೆಯ ಹಾಡುಗಳನ್ನ ಕೇಳ್ತಾ ಸಾಗೋಣ. 11 ಗಂಟೆವರೆಗೂ ನಮ್ಮ ಈ ಒಂದು ಪ್ರಯಾಣ ಮುಂದುವರಿಯುತ್ತೆ. ಓಲ್ಡ್ ಇಸ್ ಗೋಲ್ಡ್ ಕಾರ್ಯಕ್ರಮದ ಮೊದಲ 2 ಹಾಡುಗಳನ್ನು ಕೇಳ್ಕೊಂಡು ಬನ್ನಿ. ಫೋನಿಕ್ಸ್ ಚಿತ್ರದ ಒಂದು ಹಾಡಿದೆ, ಅದು ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಿಯವರ ಧ್ವನಿಯಲ್ಲಿದೆ. ಚೌದೇ ಶಂಕರ್ ಅವರು ಹಾಡನ್ನು ಬರೆದಿದ್ದಾರೆ, ರಾಜನ್ ನಾಗೇಂದ್ರ ಅವರ ಸಂಗೀತದಲ್ಲಿದೆ. ಇನ್ನೊಂದು ಹಾಡು ಸುಳಿ ಚಿತ್ರದಿಂದ ಆರಿಸಿಕೊಂಡಿದ್ದು, ಇದು ಟಿ ಎಂ ಸೌಂದರ್ ರಾಜನ್ ಮತ್ತು ಕಸ್ತೂರಿ ಶಂಕರ್ ಅವರ ಯುಗಳ ಹಾಡುಗಾರಿಕೆಯಲ್ಲಿದೆ. ಚಿವದೇಶಂಕರ್ ಅವರೇ ಗೀತೆಯನ್ನ ಬರೆದಿದ್ದಾರೆ, ಉಪೇಂದ್ರ ಕುಮಾರ್ ಅವರ ಸಂಗೀತ ಹಾಡಿಗಿದೆ. ಕೇಳಿ 2 ಸೊಗಸಾದ ಹಾಡುಗಳು.

0: ಕೇಳುಗರೆ, ಪ್ರಸಾರ ಭಾರತಿ ನ್ಯೂಸ್ ಆನ್ AIR ಆಪ್ನಲ್ಲಿ ಭಾರತದ ಎಲ್ಲಾ ಭಾಷೆಯ ಸುದ್ದಿ, ಕಾರ್ಯಕ್ರಮ ಹಾಗೂ ಸಂಗೀತವನ್ನ ಕೇಳಬಹುದು.
1: ಕರ್ನಾಟಕದ 17 ಕೇಂದ್ರಗಳನ್ನೊಳಗೊಂಡಂತೆ ದೇಶದ 165 ಆಕಾಶವಾಣಿ ಕೇಂದ್ರಗಳ ಕಾರ್ಯಕ್ರಮಗಳನ್ನು ನ್ಯೂಸ್ ಆನ್ AIR ಆಪ್ ಮೂಲಕ ಪ್ರಪಂಚದಾದ್ಯಂತ ಎಲ್ಲೇ ಇದ್ದರೂ ಕೇಳಬಹುದು.
2: کاشر زبان ہند پروگرام تو خبری تھی نیوز آن AIR ایپ پر دستیاب
3: آکاشوانی انیت تمل نگلچگلوم نیوز آن AIR ایپل کڑیکم

ರಾಗಂ 24x7 ಡಿಟಿಎಚ್ ವಾಹಿನಿ, ಎಫ್ಎಂ ರೈನ್ಬೋ, ವಿವಿಧ ಭಾರತಿ ಮತ್ತು ಭಾರತದ ಎಲ್ಲ ಆಕಾಶವಾಣಿ ಕೇಂದ್ರ ಮತ್ತು 8 ದೂರದರ್ಶನದ ಚಾನೆಲ್ಗಳು ನ್ಯೂಸ್ ಆನ್ AIR ನಲ್ಲಿ ಲಭ್ಯ. ಇಂದೇ ಪ್ರಸಾರ ಭಾರತಿ ನ್ಯೂಸ್ ಆನ್ AIR ಆಪ್ನ ಪ್ಲೇಸ್ಟೋರ್ನಿಂದ ಡೌನ್ಲೋಡ್ ಮಾಡಿ ಜಗತ್ತಿನಾದ್ಯಂತ ಎಲ್ಲೆಂದರಲ್ಲಿ ನಿಮ್ಮ ಭಾಷೆಯ ಕಾರ್ಯಕ್ರಮ ಕೇಳಿ.

0: ಅಪರೂಪದ ಹಳೆಯ ಹಾಡುಗಳ ಕಾರ್ಯಕ್ರಮ ಓಲ್ಡ್ ಇಸ್ ಗೋಲ್ಡ್ ಕೇಳ್ತಾ ಇದ್ದೀರಾ. ಸೊಗಸಾದ ಹಾಡುಗಳು ಮೂಡಿ ಬರ್ತಾ ಇದೆ ಅಂತ ನೀವು ಮತ್ತೆ ಸಂದೇಶವನ್ನು ಕಳಿಸ್ಕೊಡ್ತಾ ಇದ್ದೀರಾ. ಬಹಳಷ್ಟು ಜನರಿಗೆ ಫೀನಿಕ್ಸ್ ಚಿತ್ರದ ಹಾಡು ಇಷ್ಟ ಆಯಿತು ಅಂತ ಹೇಳ್ತಾ ಇದ್ದಾರೆ. ಗಾನಸುಮ್ಮ ಪಟ್ಟಸೋಮನಹಳ್ಳಿ ನನ್ನ ಇಷ್ಟದ ಹಾಡಿದು, ಧನ್ಯವಾದ ವಿವಿಧ ಭಾರತಿ ಅಂತ ಹೇಳ್ತಾರೆ. ಉಮೇಶ್ ಅವರು ಕೂಡ ಅದನ್ನೇ ಹೇಳ್ತಾ ಇದ್ದಾರೆ. ನಮ್ಮನ್ನ ಬಾನಲ್ಲಿ ಹೊತ್ತೊಯ್ದು ಬೇರೊಂದು ಸುಂದರ ಲೋಕದ ದರ್ಶನ ಮಾಡಿಸಿದ ಹಾಗೆ ಇತ್ತು ಅಂತ ಹೇಳಿದರೆ, ಹೆಬ್ಬಾಳದ ರಮೇಶ್ ಅವರು ಕೂಡ ಆರಂಭದ ಎರಡು ಹಾಡುಗಳು ತುಂಬ ಚೆನ್ನಾಗಿತ್ತು, ಧನ್ಯವಾದ ಅಂತಾರೆ. ನಾಗರಾಜ್ ಕೊಡೇಕಲ್, ವಿವಿಧ ಭಾರತಿ ಅಂದ್ರೇ ಹೊಸತನ, ಆರಂಭದ ಎರಡು ಹೊಸ ನಮೂನೆಯ ಹಾಡುಗಳನ್ನು ಕೇಳಿ ತುಂಬ ಖುಷಿಯಾಯಿತು ಅಂತ ಹೇಳ್ತಾರೆ. ಇದೇ ಮಾತನ್ನು ಹೇಳಿದ್ದು ನಿರ್ಮಲ ಅವರು ಗೊರಗುಂಟೆಪಾಳ್ಯದಿಂದ. ಅನಂತಕುಮಾರ್ ಅರಸ್ ಅವರು ಕೂಡ ಅದನ್ನೇ ಹೇಳ್ತಾ ಇದ್ದಾರೆ. ಬನಶಂಕರಿಯಿಂದ ಆರ್ತಿ ಅವರು ಕೂಡ ಎಕ್ಸಲೆಂಟ್ ಹಾಡುಗಳು ಅಂತ ಹೇಳಿ, ಹಳೆಯ ಹಾಡುಗಳು ಅಂದರೆ ನಿಮಗಿಷ್ಟ, ನಿಮಗಾಗಿ ಅಪರೂಪದ ವಿಶೇಷವಾದಂಥ ಹಾಡುಗಳನ್ನು ಪ್ರಸಾರ ಮಾಡೋದು ಅಂದರೆ ನಮಗೂ ಕೂಡ ತುಂಬಾ ಇಷ್ಟ. ನೀವು ಕೇಳಿದ ಹಾಡು ತಾಯಿಗೆ ತಕ್ಕ ಮಗ ಚಿತ್ರದ ಗೀತೆಯಾಗಿತ್ತು, ಚಳಿ ಚಳಿ ಅಂತ. ಡಾಕ್ಟರ್ ರಾಜ್ಕುಮಾರ್ ಹಾಗೂ ಎಸ್ ಜಾನಕಿ ಅವರು ಹಾಡಿದರು. ಚಿ ಉದಯಶಂಕರ್ ಅವರು ಹಾಡನ್ನು ಬರೆದಿದ್ದರು. ಟಿ ಜಿ ಲಿಂಗಪ್ಪ ಅವರ ಸಂಗೀತ ಇತ್ತು. ಅದರ ಜೊತೆಗೆ ವಸಂತಲಕ್ಷ್ಮಿ ಚಿತ್ರದ ಹಾಡು ದೇವನು ತಂದ ಈ ಅನುಬಂಧ ಪಿ ಸುಶೀಲ್ ಅವರ ಧ್ವನಿಲಿತ್ತು. ಚಿ ಉದಯಶಂಕರ್ ಅವರ ಸಾಹಿತ್ಯ ಆಗಿತ್ತು. ವಿಜಯ ಭಾಸ್ಕರ್ ಅವರ ಸಂಗೀತ ಇತ್ತು.
1: ಹಲೋ, ಯಾರು? ರಜನಿಕಾಂತ. ಏನಪ್ಪ ಚೆನ್ನಾಗಿದೆಯಾ? ಒಂದ್ ನಿಮಿಷ ಇರೋಮರಿ. ಹಲೋ,
2: ನಮಸ್ಕಾರ. ನಾನು ಮುಖ್ಯಮಂತ್ರಿ ಚಂದ್ರು. ನನಗೆ ಬಹಳ ಸಂತೋಷ ಆಗುತ್ತೆ ಒಂದು ವಿಚಾರಕ್ಕೆ. ವಿವಿಧ ಭಾರತೀಯ ಎಲ್ಲ ಕಾರ್ಯಕ್ರಮಗಳನ್ನು ನಾನು ಕೇಳ್ತಾ ಇದ್ದೀನಿ, ನೀವು ಕೇಳಿ. ಕೇವಲ ಮನೋರಂಜನೆ ಅಲ್ಲ, ವಿಚಾರಪೂರ್ವಕವಾದ ವಿಚಾರಗಳಿರ್ತವೆ ಮತ್ತು ಪರಿವರ್ತನೆಗೆ ಅನುಕೂಲಗಳಾಗುತ್ತೆ. ಅದರಲ್ಲಿ ಭಾವನೆಗಳಿಗೆ ಮತ್ತು ಬದುಕಿಗೆ ಮತ್ತು ಪ್ರಗತಿಪರ ಚಿಂತನೆಯನ್ನು ಇಟ್ಟುಕೊಂಡು ಶುದ್ಧವಾದ ಅಚ್ಚ ಕನ್ನಡದಲ್ಲಿ ಕಾರ್ಯಕ್ರಮ ಕೊಡ್ತಾ ಇರತಕ್ಕಂಥ ವಿವಿಧ ಭಾರತೀನ ಕೇಳಿ ಆನಂದಿಸಿ ದಯಮಾಡಿ ಎಲ್ಲರೂ ಕೇಳಬೇಕು, ಕೇಳೋರಿಗೂ ಪುಸ್ತಾಯಿಸಿ ಅಂತ ಹೇಳಿ ನಾನು ನಮಸ್ಕಾರ ಮಾಡ್ತೀನಿ.

0: ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ.
1: ಮಮ್ಮಿ ಮಮ್ಮಿ ಮಮ್ಮಿ ಆಟ ಆಡಕ್
2: ಬೇಡ ಬೇಡ ಬೇಡ.
3: ಮಕ್ಕಳ ಉತ್ತಮ ಕೆಲಸ ಅದು ಎಷ್ಟೇ ಸಣ್ಣದಾದರೂ ಅದನ್ನು ಗುರುತಿಸಿ ಬೆನ್ನು ತಟ್ಟಬೇಕು.
1: ತಟ್ಟು ತಟ್ಟು ಚಪ್ಪಾಳೆ ಪುಟ್ಟ ಮಗು.
3: ಹೆತ್ತವರ ಇಂತಹ ಪ್ರೋತ್ಸಾಹದಿಂದ ಮಕ್ಕಳಲ್ಲಿ ಆತ್ಮವಿಶ್ವಾಸ ಬೆಳೆಯಲು ಸಾಧ್ಯ.

10:25 55 ಸೆಕೆಂಡುಗಳ ಸಮಯ ಆಗಿದೆ. ನೀವು ರೇಡಿಯೋ ಬಿಟ್ಟು, ಅದರಲ್ಲೂ ವಿಶೇಷವಾಗಿ ವಿವಿಧ ಭಾರತಿ ಬಿಟ್ಟು 102.9 FM ವಿವಿಧ ಭಾರತಿ ಬಿಟ್ಟು ಆಚೆಚೆ ಕದಲಕ್ಕೆ ಸಾಧ್ಯನೇ ಇಲ್ಲ. ಯಾಕಂದರೆ ಮತ್ತಷ್ಟು ಚಂದದ ಹಾಡುಗಳು ನಿಮಗಾಗಿ ಬರ್ತಾ ಇದೆ. ಉಡುಗೊರೆ ಚಿತ್ರದ ಹಾಡೊಂದು ಕೇಳಿ ಬರ್ತಾ ಇದೆ. ಸಾಹಿತ್ಯ ಮತ್ತು ಸಂಗೀತ ಚಂದ್ರಶೇಖರ ಕಂಬಾರ ಅವರದ್ದು, ಗೀತೆಗೆ ಧ್ವನಿಯಾಗಿದ್ದಾರೆ ಸುರೇಶ್ ಹೆಬ್ಳಿಕರ್. ಇದರ ಜೊತೆಗೆ ಇನ್ನೊಂದು ಸೊಗಸಾದ ಹಾಡು ಕುದುರೆಮುಖ ಚಿತ್ರದ ಗೀತೆ. ಹಾಡನ್ನು ಬರೆದಿದ್ದು ವಿಜಯ್ ನರಸಿಂಹ ಅವರು, ಸಂಗೀತಕ್ಕೆ ಅಳವಡಿಸಿದ್ದು ಟಿ ಜಿ ಲಿಂಗಪ್ಪ ಅವರು, ದನಿ ನೀಡಿದವರು ಎಸ್ ಪಿ ಬಾಲಸುಬ್ರಹ್ಮಣ್ಯಂ, ಎಸ್ ಜಾನಕಿ ಮತ್ತು ಸಂಗಡಿಗರು. ಓಲ್ಡ್ ಇಸ್ ಗೋಲ್ಡ್ ಹಳೆಯ ಹಾಡುಗಳ ಈ ಪ್ರಸಾರ 102.9 FM ಕೇಳ್ತಾನೆ ರೀ. 11 ಗಂಟೆವರೆಗೂ ವಿಶೇಷವಾದ ಹಾಡುಗಳ ಈ ಒಂದು ಸೊಗಸಾದ ಪ್ರಯಾಣ.

0: ನೀವು ತಯಾರಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೆ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೆ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ, ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com.
1: ಮನೆ ಎಲ್ಲ ಕೆಲ್ಸ ನಾನೇ ಮಾಡ್ಬೇಕು. ಕ್ಲೀನಿಂಗು, ಶಾಪಿಂಗು. ಒಂದ್ ಕಿಲೋ ಶುದ್ಧ ಉಪ್ಪು ಕೊಡಿ. ಶುದ್ಧ ಅಂದ್ರೆ ತಿಳಿಯೋದಿಲ್ವೇನು? ಶುದ್ಧ ಉಪ್ಪು ಬಿಳಿ, ಸ್ವಚ್ಛ, ಫ್ರೀ ಫ್ಲೋ, ವ್ಯಾಕ್ಯೂಮ್ ಡ್ರೈಡ್ ನ ಪ್ರತಿ ಕಣವು ಸಮಾನ.
2: ಹಾಗೆ ಹೇಳು ಮತ್ತೆ.
1: ನಿರ್ಮಾ ಶುದ್ಧ ಉಪ್ಪು.
3: ನಿರ್ಮಾ ಶುದ್ಧ ಉಪ್ಪು ಎಷ್ಟು ಶುದ್ಧ ಅಂದ್ರೆ ಮಕ್ಕಳಿಗೂ ತಿಳಿದಿದೆ ಇದರ ಎಲ್ಲ ಗುಣ.

0: ಅಪರೂಪದ ಹಾಡುಗಳನ್ನ ಕೇಳೋದೇ ಚಂದ. ಎಷ್ಟು ಚಂದದ ಹಾಡುಗಳನ್ನ ಪ್ರಸಾರ ಮಾಡ್ತಾ ಇದ್ದೀರಾ, ಒಂದಕ್ಕಿಂತ ಒಂದು ಅಪರೂಪ ಅನ್ಸುತ್ತೆ. ತುಂಬಾ ವಿಶೇಷವಾದ ಹಾಡುಗಳು ಅಂತ ಹೇಳಿ ನೀವೆಲ್ಲ ಹೇಳ್ತಾ ಇದ್ರ. ಸೋಮಶೇಖರ್ ತಟ್ಟಿ ಹಂಪಸಾಗರದಿಂದ, ಮತ್ತೆ ಸುಮಾ ಸುಂಕದ ಕಟ್ಟೆಯಿಂದ, ಸಮಂತ್ ಸವಿತಾ ಗಿರೀಶ್ ಸುಂದರಕುಪ್ಪೆಯಿಂದ, ಮತ್ತೆ ರಾಮಚಂದ್ರಪ್ಪ ಅವರು ನಾನು ಪೇಂಟಿಂಗ್ ಕೆಲಸ ಮಾಡಿಕೊಂಡು ಸಂಡೂರಿನಿಂದ ಕಾರ್ಯಕ್ರಮ ಕೇಳ್ತಾ ಇದ್ದೀನಿ ಅಂತಾರೆ, ಹಲಸೂರಿನ ರಾಜೇಶ್ ಅವರು, ಎಲ್ಲ ಹಳೆ ಹಾಡುಗಳನ್ನು ಕೇಳೋದಕ್ಕೆ ತುಂಬಾ ಚಂದ ಅಂತ ಹೇಳಿದ್ರೆ, ನವೀನ್ ಕಾವ್ಯ ವಿವರ್ಸ್ ಕಾಲನಿಂದ ಕಾರ್ಯಕ್ರಮ ಅಂತೂ ತುಂಬಾ ಸೊಗಸಾಗಿದೆ ಅಂತ ಹೇಳ್ತಾರೆ. ಹಳೆಯ ಹಾಡುಗಳೇ ಚಂದ. ಧನ್ಯವಾದ ವಿವಿಧ ಭಾರತಿ ಅನ್ನೋದು ಅಮರಾವತಿ ಹರಿಕುಮಾರ್ ಸೌರಾಷ್ಟ್ರಪೇಟೆ ಬೆಂಗಳೂರಿನಿಂದ ಕಳಿಸಿರುವಂತಹ ಸಂದೇಶ. ಪ್ರಸನ್ನ ಕುಮಾರ್ ಅವರು ದಾವಣಗೆರೆ ಅಂತ ಹೇಳ್ತಾ ಇದ್ರೆ, ನನ್ನ ಫೇವರೇಟ್ ಹಾಡು ಇದು ಹಾರಿ ಹಾರೈಸುತ್ತಾ ಅಂತ ಪ್ರಸಾರ ಮಾಡಿದ್ದಕ್ಕೆ ಧನ್ಯವಾದ ಅಂತ ಹೇಳಿದ್ರೆ, ಓಲ್ಡ್ ಇಸ್ ಗೋಲ್ಡ್ನಲ್ಲಿ ಬರ್ತಾ ಇರುವ ಹಾಡುಗಳು ಮಧುರವಾಗಿದೆ. ವಸಂತ ಲಕ್ಷ್ಮಿ ಸಿನಿಮಾದ ದೇವರು ತಂದ ಏನು ಬಂಧ ಅಪರೂಪದಲ್ಲಿ ಅಪರೂಪ, ಎಲ್ಲ ಹಾಡುಗಳು ಕೂಡ ತುಂಬ ದಿನಗಳ ನಂತರ ಕೇಳ್ತಾ ಇದ್ದೀವಿ, ಪ್ರಸಾರ ಮಾಡ್ತಾ ಇದ್ದೀರಾ, ಧನ್ಯವಾದ ಅಂತ ವರಲಕ್ಷ್ಮಿಯವರು ಪೇಣ್ಯದಿಂದ. ತುಂಬ ತುಂಬ ಚಂದದ ಹಾಡುಗಳನ್ನು ಪ್ರಸಾರ ಮಾಡ್ತಾ ಇದ್ದೀರಾ ಅಂತ ಹೇಳ್ತಾ ಇದ್ರೆ, ಭವ್ಯ ಹೆಸರುಘಟ್ಟದಿಂದ, ಯಾವ ಸಿನಿಮಾ ಹಾಡುಗಳಪ್ಪ ಗೊತ್ತಾಗ್ತಾನೆ ಇಲ್ಲ ಅಂತ ಹೇಳ್ತಾ ಇದ್ರೆ, ಸಪ್ನ ಹೊಯ್ಸಳ ಯಶವಂತಪುರದಿಂದ, ಮತ್ತು ಈ ಸೈ ಸೈ ಸೈಲೇ ಯಾವ ಹಾಡ್ದು ದಯವಿಟ್ಟು ಹೇಳಿ ಅಂತ ಕೂಡ ಒಂದಷ್ಟು ಜನರ ಸಂದೇಶ ಬಂದಿದೆ. ಯಾವುದು ಅಂದರೆ ಕುದುರೆ ಮುಖ ಚಿತ್ರದ ಹಾಡು ಸೈ ಸೈ ಸೈಲೆ. ಈ ಹಾಡು ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೆ ಎಸ್ ಜಾನಕಿ ಸಂಗಡಿಗರು ಹಾಡಿದ್ದು, ವಿಜಯ್ ನರಸಿಂಹ ಅವರ ರಚನೆ, ಟಿ ಜಿ ಲಿಂಗಪ್ಪ ಅವರ ಸಂಗೀತ ಇತ್ತು. ಹಾಗೆ ಸಂದರ್ಭ ಚಿತ್ರದ ಹಾಡು ಎಲ್ಲಿ ನನ್ನ ಕುದುರೆ ಹೋಯಿತು ಅಂತ ಈ ಹಾಡು ಬಂತಲ್ಲ, ಎ ಎಂ ಗೌರಿ ಮತ್ತು ಎ ಚಾರ್ಯ ಇವರಿಬ್ಬರು ಹಾಡಿದ್ದು, ಇದು ಕೂಡ ಡಾಕ್ಟರ್ ಚಂದ್ರಶೇಖರ ಕಂಬಾರ ಅವರ ಸಾಹಿತ್ಯ. ಡಾಕ್ಟರ್ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು ಈ ಹಾಡಿಗೆ ಸಂಗೀತ ಸಂಯೋಜನೆಯನ್ನು ಮಾಡಿದರು.
1: ಈ ಭೂಮಿ ನಾವು ಸಂಪಾದಿಸಿದ್ದಲ್ಲ, ಪ್ರಾಣಿ ಸಂಕುಲ, ಗಗಕುಲ, ಸಸ್ಯರಾಶಿ, ಜಲ, ಶಿಲೆ, ಮಣ್ಣು, ಬೆಟ್ಟ, ಬಯಲು ಯಾವು ನಮ್ಮ ಸುತ್ತಲ್ಲ. ತಲೆ ತಲಾಂತರದಿಂದ ಮುಂದಿನ ತಲೆಮಾರಿಗೆ ಬಳುವಳಿಯಾಗಿ ಇರಿಸಿದ್ದು. ಇದನ್ನು ಸುಂದರವಾಗಿ ಉಳಿಸುವುದು, ಚೆನ್ನಾಗಿ ಬೆಳೆಸುವುದು, ಜಾಗರೂಕತೆಯಿಂದ ಬಳಸುವುದು ನಮ್ಮೆಲ್ಲರ ಕರ್ತವ್ಯ.
0: ಎಲ್ಲಿತ್ತು ಇಷ್ಟೊಂದು ಚಂದದ ಹಾಡುಗಳು, ತುಂಬ ತರತರದ ಹಾಡುಗಳನ್ನು ಪ್ರಸಾರ ಮಾಡ್ತಾ ಇದ್ದೀರಾ, ಧನ್ಯವಾದಗಳು ಅಂತ ನಾಗರಾಜ್ ಶರ್ಮಾ ಅವರು ಹೇಳ್ತಾ ಇದ್ದಾರೆ. ಎಂಥ ಸೊಗಸಾದ ಹಾಡುಗಳು, ಇಂಥ ಹಾಡುಗಳನ್ನು ವಿವಿಧ ಭಾರತಿಯಲ್ಲಿ ಕೇಳೋದೇ ಚಂದ ಅಂತ ಹೇಳಿ ಸಂದೇಶ ಕಳಿಸ್ಕೊಟ್ಟಿದ್ರೆ, ಮುಂದಿನ ಸೊಗಸಾದ ಮತ್ತೆ ಎರಡು ಹಾಡುಗಳಿದೆ. ಕಾಡು ಕುದುರೆ ಚಿತ್ರದ ಗೀತೆಯನ್ನು ನೀವು ಕೇಳಿ, ಶಿವಮೊಗ್ಗ ಸುಬ್ಬಣ್ಣ ಹಾಗೆ ಕಲ್ಪನಾ ಶಿರೂರ್ ಮತ್ತು ಸಂಗಡಿಗರು ಹಾಡಿರುವ ಈ ಹಾಡು ನಿಮಗೆಲ್ಲ ಗೊತ್ತೇ ಇದೆ, ಡಾಕ್ಟರ್ ಚಂದ್ರಶೇಖರ ಕಂಬಾರ ಅವರ ಸಾಹಿತ್ಯ ಹಾಗೆ ಸಂಗೀತ ಸಂಯೋಜನೆ ಕೂಡ ಅವರದ್ದೇ.

ನನ್ನ ಆಸೆ ಬಿಟ್ಟು ನೀನು ಹಣೆಯ ಚಚ್ಚಿಕೋ, ಗಂಡು ಬೀರು ಹುಡ್ಗಿ ನಿನ್ನ ಬಾಯಿ ಮುಚ್ಚಿಕೋ. ನನ್ನ ಆಸೆ ಬಿಟ್ಟು ನೀನು ಹಣೆಯ ಚಚ್ಚಿಕೋ. ಸುಮ್ ಸುಮ್ಕೆ ಯಾಕಿಂಗೆ ನೀ ತಂತೆ ಮಾಡ್ತಿ.

0: ರಾಜ ನನ್ನವನೇ, ಈ ರಾಜ ನನ್ನವನೇ, ನಿನ್ ಸೇರೋಗ್ಬಿಟ್ಟೇನೆ. ಸೌತಿ ಅಂತ ಬಂದ್ರೆ ನೀನು ಕೊಯ್ತೀನಿ ಮೂಗನ್ನೇ. ನಿಂಗಿಂತ ಮೊದ್ಲೇನೆ ನಂಗಿಷ್ಟ ಆಗವನೆ, ನಿಂಗಿಂತ ಮೊದ್ಲೇನೆ ನಂಗಿಷ್ಟ ಆಗವನೆ. ನನ್ ಸುದ್ದಿಗ್ ನೀ ಬಂದ್ರೆ ಮುರಿತೀನಿ ಸ್ವಂತ.
1: ಯೋದ್ಯಾವ್ರೆ ಕಾಪಾಡ್ಬೇಕು ನೀನೆ
0: ರಾಜ,
1: ಗಂಡು ಬೀರ್ ಬುಡ್ಗಿ ನಿನ್ನ ಬಾಯಿ ಮುಚ್ಚಿಕೋ, ನನ್ನ ಆಸೆ ಬಿಟ್ಟು ನೀನು ಹಣೆಯ ಚಚ್ಚಿಕೋ. ಸುಮ್ ಸುಮ್ಕೆ ಯಾಕಿಂಗೆ ನೀ ತಂಟೆ ಮಾಡ್ತೀಯೇ.

0: ತುಂಟಾಟವು ನನ್ನ ಹತ್ರ ನಡೆಯೋಲ್ಲ, ಈ ತುಂಟಾಟವು ನನ್ನ ಹತ್ರ ನಡೆಯೋಲ್ಲ. ನಂಗೇನಾದ್ರೂ ಕೋಪ ಬಂದ್ರೆ ಯಾರು ಉಳಿಯೋಲ್ಲ, ನೀವ್ ಯಾರು ಉಳಿಯೋಲ್ಲ. ಬೆಂಗಳೂರ್ನಾಗೆ ನಮ್ಮವನ ಮಗಳವಳೆ, ಬೆಂಗಳೂರ್ನಾಗ ನಮ್ಮವನ ಮಗಳವಳೆ. ನನ್ ಮದುವೆ ಯಾವತ್ತಿದ್ರು ಅವಳ ಜೊತೆಯಾಗ, ಆ ಹುಡ್ಗಿ ಜೊತೆಯಾಗ, ಆ ಹುಡ್ಗಿ ಜೊತೆಯಾಗ.
1: ಅಯ್ಯೋ ದೇವ್ರೆ ಕಾಪಾಡ್ಬೇಕು ನೀನೇ.

ಭೂಲೋಕದಲ್ಲಿ ಯಮರಾಜ ಚಿತ್ರದ ಹಾಡು ಕೇಳಿದ್ರಿ. ಎಸ್ ಪಿ ಬಾಲಸುಬ್ರಹ್ಮಣ್ಯಂ, ಎಸ್ ಜಾನಕಿ, ವಾಣಿ ಜಯರಾಮ್ ಅವರು ಹಾಡಿದ್ದು, ದೊಡ್ಡ ರಂಗೇಗೌಡರ ಕವಿತೆ, ಸಿ ಅಶ್ವಥ್ ಅವರು ಸಂಗೀತವನ್ನ ನೀಡಿದ್ರು. ಹಳೆಯ ನೆನಪುಗಳನ್ನ ನೆನಪು ಮಾಡುವಂತ ಅಪರೂಪದ ಹಾಡುಗಳು ವಿವಿಧ ಭಾರತಿಯಿಂದ. ಧನ್ಯವಾದಗಳು ಅಂತ ಎನ್ ಆರ್ ಕೃಷ್ಣಮೂರ್ತಿ ಅರಸೀಕೆರೆಯಿಂದ. ಮತ್ತೊಬ್ಬರು ಹೇಳ್ತಾ ಇದ್ದಾರೆ, ಎಲ್ಲ ಹಾಡುಗಳು ಕೂಡ ವಿಶೇಷ ಹಾಡುಗಳು ಅನ್ನೋದು. ಮತ್ತು ಕಾಡು ಕುದುರೆ ಕನ್ನಡದ ರಾಷ್ಟ್ರ ಪ್ರಶಸ್ತಿ ಪಡ್ಕೊಂಡಂಥ ಹಾಡು ಅಂತ ಎನ್ ಎಚ್ ಸತೀಶ್ ನಗರಕೆರೆಯಿಂದ ಹೇಳಿದ್ರೆ, ಲೀಲಾ ಬೇಗೂರಿನಿಂದ ಶಿವಮೊಗ್ಗ ಸುಬ್ಬಣ್ಣ ಅವರು ಹಾಡಿದ ಕಾಡು ಕುದುರೆ ಓಡಿ ಬಂದಿತ್ತ, ತುಂಬ ಚೆನ್ನಾಗಿತ್ತು ವಿವಿಧ ಭಾರತಿ, ಧನ್ಯವಾದಗಳು ಅಂತ ಹೇಳ್ತಾರೆ. ಮಂಗಳೂರಿನ ಮಂಗಳೇಶ ಸ್ವಾಮಿಯವರು ಕೂಡ ಹಳೆ

0: ರೀತಿಯ ಅಪರೂಪದ ಹಾಡು ಕೇಳಿ ಖುಷಿಯಾಯಿತು ಅಂತ ಹೇಳಿದ್ರೆ, ಗಾನಸಮ್ಮ ಪಟ್ಟಸೋಮನಹಳ್ಳಿ ಒಂದು ಸಂದರ್ಶನದಲ್ಲಿ ಕಾಡು ಕುದುರೆ ಹಾಡೋದಕ್ಕೆ ಬಂದ ಎಸ್ ಪಿ ಬಿ ಅವರು, ಇನ್ನೊಂದು ಹಾಡು ಹಾಡಲಿಕ್ಕೆ ಬಂದಂಥ ಶಿವಮೊಗ್ಗ ಸುಬ್ಬಣ್ಣ ಅವ್ರ ದನಿ ಕೇಳಿ ಈ ಹಾಡಿಗೆ ಇವರ ದನಿನೇ ಸರಿ ಹೋಗುತ್ತೆ ಅಂತ ಹೇಳಿ ಬಿಟ್ಕೊಟ್ಟು ಶಿವಮೊಗ್ಗ ಸುಬ್ಬಣ್ಣ ಅವರು ಹಾಡಬೇಕಾಗಿದ್ದ ಹಾಡನ್ನು ಹಾಡಿದ್ರಂತೆ. ಕೊನೆಗೆ ಹಿನ್ನೆಲೆ ಗಾಯನಕ್ಕಾಗಿ ಸುಬ್ಬಣ್ಣ ಅವ್ರಿಗೆ ಪ್ರಶಸ್ತಿ ಕೂಡ ಬಂತು ಎಸ್ ಪಿ ಬಿ ಅವರದ್ದು. ಎಂಥ ಔದಾರ್ಯ ಅಲ್ವಾ, ಹಾಡನ್ನು ಕೇಳಿ ಇದು ಕೂಡ ನೆನಪಾಯಿತು ಅಂತ ಹೇಳ್ತಾರೆ. ಏನು ಶ್ರೀನಿವಾಸ್ ಪದ್ಮನಾಭನಗರದಿಂದ, ನಾನು ಕೂಡ ವಿವಿಧ ಭಾರತಿ ಟೀಮಲ್ಲಿದ್ದೇನೆ, ನಾನು ಕೂಡ ಕಾರ್ಯಕ್ರಮ ಕೇಳ್ತಾ ಇದ್ದೀನಿ ಅಂತ ಹೇಳ್ತಾ ಇದ್ದಾರೆ.
1: ಶರೀರದ ಅಂಗಗಳಲ್ಲಿ ಯಾವುದೇ ದೋಷ ಅಥವಾ ಕೊರತೆ ಯಾರೂ ಬಯಸಿ ಬರುವುದಿಲ್ಲ.
2: ಅದು ಹುಟ್ಟಿನಿಂದ ಬಂದಿರಬಹುದು ಅಥವಾ ಆಕಸ್ಮಿಕವಾಗಿ ಅಪಘಾತದಿಂದಾಗಿ ಬಂದಿರಬಹುದು.
1: ಎಲ್ಲರಂತೆ ಜೀವಿಸುವ ಹಕ್ಕು ದಿವ್ಯಾಂಗರಿಗಿದೆ.
2: ದಿವ್ಯಾಂಗರ ಬಗ್ಗೆ ಕೇವಲ ಅನುಕಂಪ ತೋರಿಸದೆ ಅವರು ಸ್ವತಂತ್ರವಾಗಿ ಧೈರ್ಯದಿಂದ ಬಾಳುವ ವಾತಾವರಣವನ್ನು ಸೃಷ್ಟಿಸುವುದು ನಾಗರಿಕ ಸಮಾಜದ ಕರ್ತವ್ಯ.
0: ಹತ್ತು ಗಂಟೆ 48:55 ಸಮಯ ಆಗಿದೆ. ಓಲ್ಡ್ ಇಸ್ ಗೋಲ್ಡ್ ಹಳೆಯ ಹಾಡುಗಳು 107.9 FM ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ ವಾಹಿನಿಯಿಂದ ಕೇಳ್ತಾ ಇದ್ದೀರಾ. ಮುಂದಿನ ಹಾಡುಗಳು ಚಿತೆಗೂ ಚಿಂತೆ ಚಿತ್ರದ ಹಾಡು, ಕೆ ಜೆ ಯೇಸುದಾಸ್ ಬಿ ಕೆ ಸುಮಿತ್ರ ಅವರ ಯೋಗಗಳ ಹಾಡುಗಾರಿಕೆ, ಎಸ್ ಎ ರಾಮಸ್ವಾಮಿಯವರು ಬರೆದ ಗೀತೆಗೆ ಬಿ ಜಿ ರಾಮನಾಥ್ ಅವರ ಸಂಗೀತ ಇದೆ. ಇದರ ಜೊತೆಗೆ ಕೇಳುವ ಇನ್ನೊಂದು ಹಾಡು ಮೈತ್ರಿ ಚಿತ್ರದ ಗೀತೆ, ಎಸ್ ಜಾನಕಿ ಅವರ ಧ್ವನಿಯಲ್ಲಿದೆ. ಆರ್ ಎನ್ ಜಯಗೋಪಾಲ್ ಅವರು ಬರೆದದ್ದು, ಸತ್ಯಮ್ಮ ಅವರ ಸಂಗೀತ ಹಾಡಿಗೆ.

ಮೈತ್ರಿ ಚಿತ್ರದ ಗೀತೆಯನ್ನ ಕೇಳಿದ್ರಿ. ಆರ್ ಎನ್ ಜಯಗೋಪಾಲ್ ಅವರು ಬರೆದದ್ದು, ಸತ್ಯಮ್ ಅವರ ಸಂಗೀತ ಆಯಿತು, ಎಸ್ ಜಾನಕಿ ಅವರು ಧ್ವನಿಯಾಗಿದ್ರು. ಹೀಗೆ ನಿಮ್ಮ ಜೊತೆಗೆ ನೀವು ನಿಮ್ಮ ಕೆಲಸ ಕಾರ್ಯಗಳನ್ನು ಮಾಡ್ಕೊಳ್ಳೋದಕ್ಕೆ ನಾವು ಸಹಾಯ ಮಾಡ್ತಾ, ಅಂದರೆ ಚಂದ ಚಂದದ ಹಾಡುಗಳನ್ನು ಕೇಳಿಸ್ತಾ, ಅದನ್ನು ಕೇಳ್ತಾ ಕೇಳ್ತಾ ನೀವು ನಮಗೆ ಸಂದೇಶಗಳನ್ನು ಕಳಿಸ್ತಾ, ಅದನ್ನು ನಾವು ರೇಡಿಯೋದಲ್ಲಿ ಓದ್ತಾ, ಈ ಒಂದು ಗಂಟೆಗಳ ಕಾಲ ಹೇಗೆ ಸರಿದು ಹೋಗುತ್ತೆ ಅನ್ನೋದೇ ಗೊತ್ತಾಗೋದಿಲ್ಲ. ನಮಸ್ಕಾರ, ಒಳ್ಳೆಯ ಹಾಡುಗಳನ್ನು ಪ್ರಸಾರ ಮಾಡ್ತಾ ಇದ್ದೀರಾ ಅಂತ ಉದಯ್ ಕಲ್ಬುರ್ಗಿ ಅವರು ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಇವತ್ತಿನ ಕಾರ್ಯಕ್ರಮದಲ್ಲಿ ಹಾಡುಗಳು ತುಂಬಾ ಚೆನ್ನಾಗಿತ್ತು ಅಂತ ಹುಬ್ಬಳ್ಳಿ ಗಣೇಶ್ಪೇಟೆಯಿಂದ ಪ್ರವೀಣ್ ಮಾಧವಿ, ಉಳ್ಳೇಕಟ್ಟಿ ರಮ್ಯಾ, ರಾಹುಲ್, ಸ್ಮಿತಾ, ಯಜ್ಞ, ಆರಾಧ್ಯ, ರೇವತಿ ಇವರೆಲ್ಲರೂ ಧನ್ಯವಾದಗಳನ್ನು ಹೇಳಿದ್ದಾರೆ. ಶುಭೋದಯ ಅಂತ ರಮೇಶ್ ರಂಗ ವಿದ್ಯಾರ್ಥಿ, ಧ್ರುವ, ರೋಹಿತ್, ಅರ್ಜುನ್, ರಾಯಚೂರು. ಅಪರೂಪದ ಅದ್ಭುತ ಹಾಡುಗಳು ಕೇಳಿ ಮನಸ್ಸಿಗೆ ಹಿಡಿಸಲಾರದಷ್ಟು ಖುಷಿಯಾಯಿತು ಅಂತ ಹೇಳ್ತಾರೆ. ರಾಜಶೇಖರ ಪಾಪನಾಳ, ಭೋಪಾಲ್, ಮಧ್ಯಪ್ರದೇಶದಿಂದ. ಬರವಣಿಗೆ ಕುರಿತು ಸಂತೋಷ್ ಕುಮಾರ್ ಮೆಹಂದಳೆಯವರ ಮಾತು ಚೆನ್ನಾಗಿತ್ತು. ನಿಜವಾಗ್ಲೂ ಇವತ್ತು ಅಪರೂಪದಲ್ಲಿ ಅಪರೂಪದ ಹಾಡುಗಳನ್ನು ಪ್ರಸಾರ ಮಾಡ್ತಾರವ ವಿವಿಧ ಭಾರತಿಗೆ, ಎಷ್ಟು ಧನ್ಯವಾದಗಳನ್ನು ಹೇಳಿದ್ರು ಕೂಡ ಕಡಿಮೆ ಅಂತ ಹೇಳ್ತಾರೆ. ಎಂತೆಂಥ ಅಪರೂಪದ ಹಾಡುಗಳನ್ನು ಪ್ರಸಾರ ಮಾಡ್ತಾ ಇದ್ದೀರಾ ಅಂತ ನಿರ್ಮಲ ಅವರು ಹೇಳ್ತಾ ಇದ್ರೆ, ಗುಡ್ ಮಾರ್ನಿಂಗ್ ಸತೀಶ್ ಕುಮಾರ್ ದೇವರಾಯನ ದುರ್ಗದಿಂದ. ನಮ್ಮ ಅಚ್ಚುಮೆಚ್ಚಿನ ಕಾರ್ಯಕ್ರಮ ಓಲ್ಡ್ ಈಸ್ ಗೋಲ್ಡ್ನಲ್ಲಿ ಈ ದಿನ ಪ್ರತಿಯೊಂದು ಕೂಡ ಸೂಪರ್ ಹಾಡುಗಳು, ಫ್ಯಾಂಟಾಸ್ಟಿಕ್. ಅದರಲ್ಲೂ ಕಾಡು ಕುದುರೆ ಓಡಿ ಬಂದಿದ್ದ ಸುಬ್ಬಣ್ಣ ಅವರ ಹಾಡನ್ನು ಕೇಳೋದಕ್ಕೆ ಅವಕಾಶ ಸಿಕ್ತು ಅಂತ ಹೇಳ್ತಾ ಇದ್ದಾರೆ. ಗಿರಿಜಾ ಐಗೋಳ ಬೆಂಗಳೂರಿನಿಂದ, ಇವತ್ತಿನ ಎಲ್ಲ ಹಾಡುಗಳು ಮನಸ್ಸಿಗೆ ಮುದ ನೀಡಿದ್ವು ಅಂತ ಹೇಳಿದ್ರೆ,

ಅಕ್ಕಮಹಾದೇವಿ ಕೊಡೇಕಲ್ ಇವರು ಹೇಳ್ತಾರೆ, ಬೇಸಿಗೆ ಮುಗೀತು, ನದಿಗಳಿಗೆ ಹಳೆಯ ಹಾಡುಗಳು ಹೊಸ ಹೊಸ ರೂಪವನ್ನು ಪಡ್ಕೊಂಡು ಭೋರ್ಗರಿತ ಹರಿದಾಡ್ತಾ ಇದೆ. ಮಳೆಗಾಲದ ಆನಂದವೋ ಆನಂದ ಅಂತ ಹೇಳ್ತಾರೆ. ಸುಭಾನ್ ಕೋರಿ, ಅಪರೂಪದಲ್ಲಿ ಅಪರೂಪದ ಹಾಡುಗಳನ್ನು ನೀವು ನಮಗೋಸ್ಕರ ಕೇಳಿಸಿದ್ರಿ, ಧನ್ಯವಾದಗಳು ಅಂತ ಹೇಳ್ತಾ ಇದ್ರೆ, ಹೌದು, ಬೆಳಗಿನಿಂದ ಇಷ್ಟೂ ಹೊತ್ತು ನಿಮಗಾಗಿ ಕಾರ್ಯಕ್ರಮದಲ್ಲಿ ಜೊತೆಯಾಗಿದ್ದದ್ದು ನಾನು ಚಂದು ಬಾನುಲಿ ಬಂಧು. ಈಗ ನಮ್ಮ ಓಲ್ಡ್ ಇಸ್ ಗೋಲ್ಡ್ ಹಳೆಯ ಹಾಡುಗಳ ಈ ಪ್ರಸಾರ ಇಲ್ಲಿಗೆ ಮುಕ್ತಾಯ ಆಗುತ್ತೆ. ನಾನು ಮತ್ತೊಮ್ಮೆ ಮತ್ತೊಂದು ಪ್ರಸಾರದಲ್ಲಿ ನಿಮ್ಮನ್ನು ಭೇಟಿಯಾಗ್ತೇನೆ. ಅಲ್ಲಿವರೆಗೂ ನೀವೆಲ್ಲರೂ ತಪ್ಪದೇ ವಿವಿಧ ಭಾರತಿಯನ್ನು ಕೇಳ್ತಾ ಇರಿ ಅಂತ ಹೇಳ್ತಾ ಟಾಟಾ ಬಾಬಾಯ್.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಕಳೆದ 12 ವರ್ಷಗಳಿಂದ ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಎಂಬ ನೀತಿಯಿಂದ ಪ್ರೇರಿತರಾಗಿ ನಿರಂತರ ಪ್ರಯತ್ನಗಳ ಮೂಲಕ ದೇಶವು ಬಲವಾದ ಮತ್ತು ಸ್ವಾವಲಂಬಿ ಭಾರತವಾಗುವತ್ತ ಸಾಗುತ್ತಿದೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಹೇಳಿದ್ದಾರೆ. ಕೇಂದ್ರ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವ ಜಗತ್ ಪ್ರಕಾಶ್ ನಡ್ಡಾ ಇಂದು ನವದೆಹಲಿಯಲ್ಲಿ ಪ್ರಧಾನಮಂತ್ರಿ ಸುರಕ್ಷಿತ ಮಾತೃತ್ವ ಅಭಿಯಾನ ಪಿಎಂಎಸ್ಎಂಇ 1 ದಶಕ ಪೂರೈಸಿದ ಹಿನ್ನೆಲೆ ರಾಷ್ಟ್ರವ್ಯಾಪಿ ಸಂಭ್ರಮಾಚರಣೆಗೆ ಚಾಲನೆ ನೀಡಲಿದ್ದಾರೆ. ಇಂದು ಮಧ್ಯಪ್ರದೇಶದ ಇಂದೋರ್ನಲ್ಲಿ ಅಂತಾರಾಷ್ಟೀಯ ಬ್ರಿಕ್ಸ್ ಕೃಷಿ ಸಮ್ಮೇಳನ ಆರಂಭವಾಗಲಿದೆ. ಬ್ರೆಜಿಲ್, ಚೀನಾ, ರಷ್ಯಾ ಮತ್ತು ದಕ್ಷಿಣ ಆಫ್ರಿಕಾ ಸೇರಿ 21 ದೇಶಗಳ ಕೃಷಿ ಸಚಿವರು, ಹಿರಿಯ ಅಧಿಕಾರಿಗಳು ಮತ್ತು ತಜ್ಞರು ಸಮ್ಮೇಳನದಲ್ಲಿ ಭಾಗವಹಿಸಲಿದ್ದಾರೆ. ರಾಜ್ಯದ ಕರಾವಳಿ ಮತ್ತು ಮಲೆನಾಡಿನ ಶಿವಮೊಗ್ಗ ಜಿಲ್ಲೆ ಸೇರಿದಂತೆ ಹಲವು ಜಿಲ್ಲೆಗಳಲ್ಲಿ ಭಾರೀ ಮಳೆಯಾಗಲಿದೆ ಎಂದು ಭಾರತೀಯ ಹವಾಮಾನ ಇಲಾಖೆ ಎಚ್ಚರಿಕೆ ನೀಡಿದೆ. ಈ ಹಿನ್ನೆಲೆಯಲ್ಲಿ ಜಿಲ್ಲೆಯ ಜನರು ಮುನ್ನೆಚ್ಚರಿಕಾ ಕ್ರಮ ವಹಿಸುವಂತೆ ಸೂಚಿಸಲಾಗಿದೆ. ಹವಾಮಾನ ಇಲಾಖೆ ಮುನ್ಸೂಚನೆಯಂತೆ ರೆಡ್ ಅಲರ್ಟ್ ಘೋಷಿಸಲಾಗಿದ್ದು ಭಾರೀ ಮಳೆಯಾಗುವ ಸಾಧ್ಯತೆ ಇದೆ ಎಂದು ಜಿಲ್ಲಾಡಳಿತ ಎಚ್ಚರಿಕೆ ನೀಡಿದೆ. ಪಶ್ಚಿಮ ರಾಜಸ್ಥಾನ ಮತ್ತು ವಿದರ್ಭ ಸೇರಿದಂತೆ ವಾಯುವ್ಯ ಮತ್ತು ಉತ್ತರ ರಾಜ್ಯಗಳಲ್ಲಿ ಇಂದು ಬಿಸಿ ಹವೆ ವಾತಾವರಣ ಇರಲಿದೆ ಎಂದು ಭಾರತೀಯ ಹವಾಮಾನ ಇಲಾಖೆ ಐಎಂಡಿ ಮುನ್ಸೂಚನೆ ನೀಡಿದೆ. ಮುಂಬೈ ಷೇರು ಮಾರುಕಟ್ಟೆಯಲ್ಲಿ ಇಂದು ಆರಂಭಿಕ ವಹಿವಾಟಿನಲ್ಲಿ ಸಂವೇದಿ ಸೂಚ್ಯಂಕ ಸೆನ್ಸೆಕ್ಸ್ 355 ಅಂಕಗಳ ಏರಿಕೆಯೊಂದಿಗೆ 73,875 ವಹಿವಾಟು ನಡೆಸಿದೆ. ಅಂತೆಯೇ ರಾಷ್ಟೀಯ ಸಂವೇದಿ ಸೂಚ್ಯಂಕ ನಿಫ್ಟಿ ಕೂಡ 114 ಅಂಕ ಏರಿಕೆಯ ನಂತರ 23,237 ಆರಂಭಿಕ ವಹಿವಾಟು ನಡೆಸಿದೆ. ವಿದೇಶಿ ವಿನಿಮಯ ಮಾರುಕಟ್ಟೆಯಲ್ಲಿ ಪ್ರತಿ ಅಮೆರಿಕನ್ ಡಾಲರ್ ಎದುರು ಭಾರತೀಯ ರೂಪಾಯಿ ಮೌಲ್ಯ 20 ಪೈಸೆ ಏರಿಕೆಯೊಂದಿಗೆ 95.41 ರೂಪಾಯಿಯಷ್ಟಿದೆ. ನಮ್ಮ ಮುಂದಿನ ವಾರ್ತಾ ಪ್ರಸಾರ 12 ಗಂಟೆಗೆ. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು 1 ಗಂಟೆಗೆ.

0: ಡೂಡ್, ನಾನು ಬೇಗನೆ ಏನನ್ನೋ ಕಳುಹಿಸಬೇಕು. ಸೂಪರ್ ಫಾಸ್ಟ್ ಆಯ್ಕೆ ಇದೆಯೇ?
1: ಖಂಡಿತ. ಇಂಡಿಯಾ ಪೋಸ್ಟ್ 24 ಸ್ಪೀಡ್ ಪೋಸ್ಟ್ ಅನ್ನು ಪರಿಚಯಿಸಿದೆ, ಅಂದರೆ ಒಂದೇ ದಿನದಲ್ಲಿ ತ್ವರಿತ ಬಟ್ಟವಾಡೆ.
0: ಹಾಗಾದರೆ ಅದು ಒಂದು ಪ್ರಮುಖ ದಾಖಲೆಯಾಗಿರಲಿ, ಪಾರ್ಸಲ್ ಆಗಿರಲಿ, ಅಥವಾ ಇನ್ಯಾವುದೇ ಪ್ರಮುಖ ವಸ್ತುವಾಗಿರಲಿ, ಎಲ್ಲವೂ ತಕ್ಷಣವೇ ಬಟವಾಟೆ ಆಗುತ್ತದೆಯೇ?
1: ಹೌದು ಸಹೋದರ. ನೈಜ ಸಮಯದ ಟ್ರ್ಯಾಕಿಂಗ್, ಕಡಿಮೆ ದರಗಳು ಮತ್ತು ಮುಖ್ಯವಾಗಿ ಸುರಕ್ಷಿತ ಓಟಿಪಿ ಆಧಾರಿತ ವಿತರಣೆ. ಇಂಡಿಯಾ ಪೋಸ್ಟ್ ಅನ್ನು ನಂಬು. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಅಂಚೆ ಕಚೇರಿಯನ್ನು ಸಂಪರ್ಕಿಸಿ ಅಥವಾ indiapost.gov.in ಗೆ ಭೇಟಿ ನೀಡಿ.

ನಮಸ್ಕಾರ, ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ 102.9 FM. 11:04 ಪ್ರೀತಿಯ ಎಲ್ಲ ಕೇಳುಗರಿಗೂ ಕೆಎನ್ ಅನುಪಮಾ ಮಾಡುವ ನಮಸ್ಕಾರಗಳು. ಇನ್ನೀಗ ಕೇಳೋಣ ಬ್ಯಾಕ್ ಟು ಬ್ಯಾಕ್ ಸೂಪರ್ ಹಿಟ್ ಹಾಡುಗಳು. ಯುವ ಚಿತ್ರದ ಹಾಡು ಸಂಜಿತ್ ಹೆಗ್ಡೆ ಅವರ ಧ್ವನಿಯಲ್ಲಿ

ಬ್ಯಾಕ್ ಟು ಬ್ಯಾಕ್ ಸೂಪರ್ ಹಿಟ್ ಹಾಡುಗಳನ್ನ ಕೇಳ್ತಾ ಇದ್ದೀರಾ. ಇನ್ನೀಗ ರೈಡರ್ ಚಿತ್ರದ ಹಾಡು ಅರ್ಮಾನ್ ಮಲ್ಲಿಕ್ ಅವರ ಧ್ವನಿಯಲ್ಲಿ. ಚೇತನ್ ಕುಮಾರ್ ಅವರು ಈ ಗೀತೆಯನ್ನು ಬರೆದಿದ್ದಾರೆ. ಅರ್ಜುನ್ ಜನ್ಯ ಅವರ ಸಂಗೀತ.

ಇನ್ನೀಗ ಕೇಳೋಣ ಬೆಲ್ ಬಾಟಮ್ ಚಿತ್ರದ ಹಾಡು. ವಿಜಯಪ್ರಕಾಶ್ ಅವರ ಧ್ವನಿಯಲ್ಲಿ ಯೋಗರಾಜ್ ಭಟ್ ಅವರು ಈ ಗೀತೆಯನ್ನು ಬರೆದಿದ್ದಾರೆ. ಅಜನೀಶ್ ಬಿ ಲೋಕನಾಥ್ ಅವರ ಸಂಗೀತ.

ಅನನ್ಯ ಭಟ್ ಅವರ ಧ್ವನಿಯಲ್ಲಿ ಅಂಬಾನಿ ಪುತ್ರ ಚಿತ್ರದ ಹಾಡನ್ನ ಕೇಳಿದ್ರಿ. ಹೊಸ ಹಾಡುಗಳನ್ನ ಕೇಳ್ತಾ ಇದ್ರ, ಬ್ಯಾಕ್ ಟು ಬ್ಯಾಕ್ ಸೂಪರ್ ಹಿಟ್ ಹಾಡುಗಳು ಇವು. ಇನ್ನೀಗ ಲವ್ ಮಾಕ್ ಟೇಲ್ ಚಿತ್ರದ ಹಾಡು ರಘು ದೀಕ್ಷಿತ್ ಅವರ ಧ್ವನಿಯಲ್ಲಿ. ಒಂದು ರೀತಿ ವಿಶೇಷವಾಗಿ ಹಾಡಿದ್ದಾರೆ ರಘು ದೀಕ್ಷಿತ್ ಅವರ ಧ್ವನಿ ಅಂದ್ರೇನೆ ಅಷ್ಟು ವಿಶೇಷವಾಗಿ ಇರತ್ತೆ. ಅರುಣ್ ಕುಮಾರ್ ಅವರು ಈ ಗೀತೆಯನ್ನ ಬರೆದಿರೋದು, ರಘು ದೀಕ್ಷಿತ್ ಅವರದೇ ಸಂಗೀತ ಇದೆ.

ಇನ್ನೀಗ ಕೇಳೋಣ ಸಮರ್ಥ ಚಿತ್ರದ ಹಾಡು. ಅಭಿಮಾನ್ ರಾಯ್ ಮತ್ತು ಮಾರ್ಗರೇಟ್ ಈ ಗೀತೆಯನ್ನು ಹಾಡಿದ್ದಾರೆ. ವಿಘ್ನೇಶ್ವರ ವಿಶ್ವ ಅವರ ರಚನೆಗೆ ಜಿ ಅಭಿಮಾನ್ ರಾಯ್ ಅವರ ಸಂಗೀತವಿದೆ.

0: ವಿವಿಧ ಭಾರತಿ ಆಕಾಶವಾಣಿ ಕನ್ನಡ 102.9 ಎಫ್ಎಂ. ಹನ್ನೊಂದು ಗಂಟೆ 28 ನಿಮಿಷಗಳಾಗಿದೆ. ಕೆಳಗರೆ ಕಲಾ ಭಾರತಿ ಕಾರ್ಯಕ್ರಮವನ್ನು ಆರಂಭ ಮಾಡೋಣ. ಇವತ್ತು ಕಲಾಭಾರತಿ ಕಾರ್ಯಕ್ರಮದಲ್ಲಿ ನಾವು ರಂಗಭೂಮಿಯ ಹೆಸರಾಂತ ಕಲಾವಿದರಾದಂತಹ ಬಿಜಯಶ್ರೀಯವರ ಕುರಿತಾದ ಕಾರ್ಯಕ್ರಮವನ್ನು ಕೇಳಲಿದ್ದೀರಿ. ಬಿಜಯಶ್ರೀಯವರು ಗಾಯಕಿಯೂ ಹೌದು, ನಟಿಯೂ ಹೌದು, ಅದರಲ್ಲೂ ರಂಗಭೂಮಿ ಕಲಾವಿದರು. ಇವರ ಕಲಾ ಜೀವನದ ಪುಟ್ಟ ಪರಿಚಯ ನಿಮಗಾಗಿ ಇವತ್ತಿನ ಕಲಾ ಭಾರತಿಯಲ್ಲಿ.
1: ಅವಳ್ಯಾವಳ

ಬಿ ಜಯಶ್ರೀಯವರ ಧ್ವನಿಯಲ್ಲಿ ಕೌರವ ಚಿತ್ರದ ಒಂದು ಒಳ್ಳೆ ಹಾಡನ್ನ ಕೇಳಿದ್ರಿ. ಕೆಳಗ್ರೆ ಇವತ್ತು ಜೂನ್ 9 ತಾರೀಕು, ಬಿ ಜಯಶ್ರೀಯವರ ಹುಟ್ಟು ಹಬ್ಬ. ಹಾಗಾಗಿ ಕಲಾ ಭಾರತಿಯಲ್ಲಿ ನಮಗೆಲ್ಲರಿಗೂ ಹಬ್ಬ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಬಿ ಜಯಶ್ರೀಯವರು ಹಾಡಿರುವ, ಅವರು ಅಭಿನಯಿಸಿರುವ ಹಾಡುಗಳನ್ನ ಕೇಳ್ತಾ ಇದ್ದೀವಿ. ಬಿ ಜಯಶ್ರೀಯವರು ವೃತ್ತಿ ರಂಗಭೂಮಿಯ ಹೆಸರಾಂತ ಕಲಾವಿದ ಗುಬ್ಬಿ ವೀರಣ್ಣ ಅವರ ಮೊಮ್ಮಗಳು. ರಂಗಭೂಮಿ ಮತ್ತು ಚಲನಚಿತ್ರ ಕ್ಷೇತ್ರಗಳಲ್ಲಿ ಹಿರಿಯ ಕಲಾವಿದರು, ವಿಶಿಷ್ಟ ಗಾಯಕರು ಹೌದು. 2013 ಪದ್ಮಶ್ರೀ ಪ್ರಶಸ್ತಿ ಭಾಜನರು, ಹಾಗೆಯೇ ರಂಗಾಯಣದ ಮುಖ್ಯಸ್ಥರಾಗಿ 2010 ರಾಜ್ಯಸಭಾ ಸದಸ್ಯರಾಗಿಯೂ ಆಯ್ಕೆಯಾಗಿದ್ದರು. ರಂಗುರಂಗಿನ ಅಪ್ಪಟ ದೇಸಿ ಜಾನಪದ ಶೈಲಿಯ ವಸ್ತ್ರಾಭರಣಗಳಿಂದ ಹೆಸರಾಗಿರುವಂತಹ ಶ್ರೀಮತಿ ಬಿ ಜಯಶ್ರೀಯವರ ಪರಿಚಯ ಆಗ್ತಾ ಇದೆ ಇವತ್ತಿನ ಕಲಾಭಾರತಿಯಲ್ಲಿ.

ಇನ್ನು ಬಿ ಜಯಶ್ರೀ ಅವರು ನಮ್ಮ ಕನ್ನಡ ಚಿತ್ರರಂಗಕ್ಕೆ ಹೇಗೆ ಎಂಟ್ರಿಯನ್ನು ತೆಗೆದುಕೊಂಡ್ರು ಅಂತ ನೋಡೋದಾದರೆ ಖಂಡಿತ ಕುತೂಹಲಕರವಾಗಿದೆ. ಕೆಲವರೇ, ಬಿ ಜಯಶ್ರೀ ಅವರೇ ಹೇಳ್ತಾರೆ, ಪ್ರಸನ್ನ ಅವರ ನಿರ್ದೇಶನದ ತಾಯಿ ನಾಟಕದಲ್ಲಿ ನಾನು ಅಭಿನಯಿಸ್ತಾ ಇದ್ದೆ 23 ವಯಸ್ಸಿನಲ್ಲಿ. ಅಂದರೆ ಬಿ ಜಯಶ್ರೀ ಅವರ 23 ವಯಸ್ಸಿನಲ್ಲಿ ತಾಯಿ ಪಾತ್ರವನ್ನು ಅವರು ಮಾಡಿದ್ರಂತೆ. ಆ ನಾಟಕವನ್ನು ಸಿನಿಮಾ ನಿರ್ದೇಶಕರಾದ ಭಾರ್ಗವ ಅವರು ನೋಡಿದರು, ನನ್ನ ಮನೆಗೆ ಕಾಲ್ ಮಾಡಿ ನನ್ನನ್ನು ಕರೆಸಿಕೊಂಡ್ರು. ನನ್ನ ಅತ್ತಿಗೆಯ ಒತ್ತಾಯಕ್ಕೆ ಮಣಿದು ಭಾರ್ಗವ ಅವರನ್ನು ಭೇಟಿ ಮಾಡೋಕ್ಕೆ ಹೋದೆ. ಆಗ ಅವರು ಬಬ್ರುವಾಹನ ಸಿನಿಮಾವನ್ನು ಮಾಡ್ತಾಯಿದ್ರು. ಆ ಸಿನಿಮಾಕ್ಕೆ ಮಾತಿನ ಮರುಲೇಪನ ಅಂದರೆ ವಾಯ್ಸ್ ಓವರಿಂಗ್ ಅಂತ ಹೇಳ್ತೀವಲ್ಲ, ಆ ಕಾರ್ಯ ನಡೀತಾ ಇತ್ತು. ನನಗೆ ಕಾಂಚನ ಅವರಿಗೆ ವಾಯ್ಸ್ ಕೊಡೋದಕ್ಕೆ ಹೇಳಿದ್ರು. ಕಾಂಚನ ಅನ್ನೋ ನಟಿಗೆ ವಾಯ್ಸ್ ಓವರ್ ಮಾಡ್ತೀರಾ ಅಂತ ಅವರು ಕೇಳಿದ್ರು. ನೀವು ಹೇಗೆ ಹೇಳ್ತಿರೋ ಹಾಗೆ ಮಾಡ್ತೀನಿ ಅಂದೆ. ಒಂದೇ ಟೇಕ್ನಲ್ಲಿ ವಾಯ್ಸ್ ಟೆಸ್ಟಲ್ಲಿ ಪಾಸ್ ಸಹ ಆಯಿತು. ಹೀಗೆ ನನ್ನ ಸಿನಿಮಾ ರಂಗದ ಪರಿಚಯ ಆಯಿತು ಅಂತ ಹೇಳ್ತಾರೆ ಬಿ ಜಯಶ್ರೀ ಅವರು.

0: ಕಲಾಭಾರತಿ ಕಾರ್ಯಕ್ರಮ ಕೇಳ್ತಾ ಇದ್ದೀರಾ 102.9 ಎಫ್ಎಂ ಅಲ್ಲಿ. ಇವತ್ತು ಬಿ ಜಯಶ್ರೀ ಅವರ ಹುಟ್ಟುಹಬ್ಬ, ಹಾಗಾಗಿ ಕಲಾಭಾರತಿಯಲ್ಲಿ ಬಿ ಜಯಶ್ರೀ ಅವರ ಕಲಾ ಪಯಣದ ಬಗ್ಗೆ ಮಾತಾಡ್ತಾ ಇದ್ದೀವಿ. ಅವರ ಅಭಿನಯದ ಮತ್ತೆ ಅವರೇ ಹಾಡಿರುವ ಕೆಲವು ಹಾಡುಗಳನ್ನು ಸಹ ಕೇಳ್ತಾ ಇದ್ದೀವಿ. ಕನ್ನಡದ ಜನಪ್ರಿಯ ಧಾರಾವಾಹಿ ಪ್ರೀತಿ ಇಲ್ಲದ ಮೇಲೆ, ಈ ಒಂದು ಧಾರಾವಾಹಿಯಲ್ಲಿ ಅಜ್ಜಿ ಪಾತ್ರದಲ್ಲಿ ಪ್ರೇಕ್ಷಕರ ಮನಸ್ಸನ್ನ ಗೆದ್ದಿದ್ದಂತಹ ಅಪೂರ್ವ ನಟಿ ಇವರು. ಇವರ ಅಭಿನಯದ ಲಕ್ಸಾಪತಿ, ರಾಜನ ಕತೆ ವಿದೇಶದಲ್ಲೂ ಪ್ರದರ್ಶನಗೊಂಡಿತ್ತು, ಹಾಗೆಯೇ ಜನಮೆಚ್ಚುಗೆಯನ್ನ ಗಳಿಸಿದಂತಹ ನಾಟಕ ಇದು. ಕಿನ್ನರಿ ಜೋಗಿರಾಟ ಇವರ ವೃತ್ತಿ ಜೀವನದ ಮೈಲುಗಲ್ಲುಗಳು. ಇನ್ನು ಸ್ವೀಡನ್, ಕೈರೋ, ಸ್ಕಾಟ್ಲ್ಯಾಂಡ್ ರಂಗೋತ್ಸವಗಳಲ್ಲಿ ಭಾಗವಹಿಸಿದ್ದಾರೆ. ಇವರು ಅಮೆರಿಕದಲ್ಲಿ ಹೂವಿ ನಾಟಕವನ್ನ ನಿರ್ದೇಶನ ಸಹ ಮಾಡಿದ್ದಾರೆ.
1: ರೀ ಮಾಲತಿ, ಏನ್ರಿ ನಮ್ಮ ಯಜಮಾನ್ರ ಜೊತೆ ಶಾಪಿಂಗ್ ಹೋಗಿದ್ದೆ,
2: ಕಾಣ್ತಾ ಇದೆಯಲ್ರಿ
1: ಫ್ರಿಡ್ಜ್ 18,000,
3: ಅಯ್ಯೋ ನಿನ್ನ
1: ಟಿವಿ 14,000,
3: ಎಲ್ಲ ಇವಳ
1: ಈ ವಾಷಿಂಗ್ ಮೆಷಿನ್ 8,000,
3: ಶಿವನೇ ಗತಿ
1: ಗ್ಯಾಸ್ ಸಿಲಿಂಡರ್ 10,000,
3: ರಾಮ ರಾಮ
2: ಅಮ್ಮಮ್ಮ ಇದೆಲ್ಲ ನಿಮ್ ಯಜಮಾನ್ರು ಕೊಡಿಸಿದ್ರು ಅಂದ್ರೆ ನಂಗೆ ನಂಬೋಕೆ.

ಶಬ್ದವೇದಿ ಚಿತ್ರದ ಒಂದು ಹಾಡನ್ನ ಕೇಳಿದ್ರಿ ಅಲ್ವಾ? ಇದರಲ್ಲಿ ಡಾಕ್ಟರ್ ರಾಜ್ಕುಮಾರ್ ಹಾಗೂ ಜಯಪ್ರದಾ ಅವರು ನಟಿಸಿದ್ರು. ನಾಯಕಿ ಜಯಪ್ರದಾ ಅವರ ಧ್ವನಿಗೆ ಬಿ ಜಯಶ್ರೀ ಅವರು ಧ್ವನಿಯನ್ನ ನೀಡಿದ್ರು. ಬಿ ಜಯಶ್ರೀ ಅವರು ಕಂಠಧಾನ ಕಲಾವಿದೆಯಾಗಿಯೂ ಕನ್ನಡ ಚಿತ್ರರಂಗದಲ್ಲಿ ಕೆಲಸ ಮಾಡಿದ್ದಾರೆ. ಬಬ್ರುವಾಹನ ಚಿತ್ರ ನೋಡಿದವ್ರಿಗೆ, ನಟಿ ಕಾಂಚನಾ ಅವರ ಧ್ವನಿಯನ್ನ ಕೇಳಿದವ್ರಿಗೆ ಖಂಡಿತ ಪರಿಚಯ ಇರುತ್ತೆ. ಅದು ಕಾಂಚನಾ ಅವರ ಧ್ವನಿಯಲ್ಲ, ಬಿ ಜಯಶ್ರೀ ಅವರದು ಅಂತ ಹೇಳಿ. ಇನ್ನು ಶಬರಿಮಲೆ ಸ್ವಾಮಿಯಪ್ಪ ಈ ಒಂದು ಸಿನಿಮಾ ನೀವೆಲ್ಲ ನೋಡಿಯೇ ಇರ್ತೀರಾ. ಇದರಲ್ಲಿ ಮಹಿಷಿಯ ಪಾತ್ರ ಇದೆ, ಒಂದು ರೀತಿ ಪವರ್ಫುಲ್ ಕ್ಯಾರೆಕ್ಟರ್ ಅಂತಾನೆ ಹೇಳ್ಬೋದು ಮಹಿಷಿ ಪಾತ್ರ. ಆ ಒಂದು ಮಹಿಷಿಯ ಪಾತ್ರಕ್ಕೆ ಬಿ ಜಯಶ್ರೀ ಅವರು ಧ್ವನಿಯನ್ನ ನೀಡಿದ್ರು. ಬಿ ಜಯಶ್ರೀ ಅವರ ಆತ್ಮಕತೆ ಕಣ್ಣ ಮುಚ್ಚೆ ಕಾಡೆಗೂಡೆ, ಇದನ್ನ ಖ್ಯಾತ ಅಂಕಣ ಬರಹಗಾರ್ತಿ ಶ್ರೀಮತಿ ಪ್ರೀತಿ ನಾಗರಾಜ್ ಅವರು ನಿರೂಪಿಸಿದ್ದಾರೆ.

ಕೇಳಿದ್ರೆ ಬಿ ಜಯಶ್ರೀ ಅಂದಾಗ ನಾಗಮಂಡಲ ಚಿತ್ರ, ತಾಯಿ, ಕೌರವ, ಇಷ್ಟಕಾಮ್ಯ ಈ ಎಲ್ಲ ಸಿನಿಮಾಗಳು ನೆನಪಾಗತ್ತೆ. ಇನ್ನು ಬಿ ಜಯಶ್ರೀ ಅವರ ಬಗ್ಗೆ ಇಷ್ಟೆಲ್ಲ ಮಾತಾಡಿ ಒಂದು ಮಾದಕ ಗೀತೆ ಆದಿತ್ಯ ಚಿತ್ರದಲ್ಲಿ ಹಾಡಿದ್ದಾರೆ, ರಂಬೆ ವಯ್ಯಾರದ ರಂಬೆ ಅಂತ ಹೇಳಿ. ಈ ಹಾಡನ್ನ ಕೇಳಲಿಲ್ಲ ಅಂದ್ರೆ ಕಾರ್ಯಕ್ರಮ ಖಂಡಿತ ಅಪೂರ್ಣ ಅನ್ಸುತ್ತೆ. ಈಗ ಈ ಹಾಡು ನಿಮಗಾಗಿ.

ಸಾಗರ ಸಂದೇಶಗಳು ಬಂದಿವೆ. ಬಿ ಜಯಶ್ರೀದೇವಿ ಅಂದ್ರೆ ಕಣ್ಣಿಗೆ ಕಾಣೋದು ನಾಗಮಂಡಲ ಚಿತ್ರ, ರಂಗಭೂಮಿ ನಟಿ ಇವರು ಅಂತ ಹೇಳಿ ಭವಾನಿ ಶಂಕರ ನಿಡುಬೆ ಸುಳ್ಳ್ಯದಿಂದ ಸಂದೇಶ ಕಳಿಸಿದರೆ. ಹುವೆಲೆ ಚಂದ್ರಶೇಖರ್ ಅವರು ಸಹ ಮೆಸೇಜ್ ಮಾಡಿ, ನನಗಂತೂ ಬಿ ಜಯಶ್ರೀ ಅವರ ನಟನೆ ತುಂಬಾ ಇಷ್ಟ ಆಗತ್ತೆ, ನಾಗಮಂಡಲ ಮೈ ಫೇವ್ರೆಟ್ ಮೂವಿ ಅಂತಿದ್ದಾರೆ. ಕಲಬುರಗಿಯಿಂದ ನಾಗೇಂದ್ರಪ್ಪ ಮಡ್ಯಾಲಯ ಅವರು ಸಹ, ಕಲಾಭಾರತಿ ಕಾರ್ಯಕ್ರಮ ಕೇಳಿದ್ವಿ, ನಮ್ಮ ಹೆಮ್ಮೆಯ ಕಲಾವಿದೆ ಬಿ ಜಯಶ್ರೀ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು ಅಂತ ಹೇಳ್ತಾ ಇದ್ದಾರೆ. ಬಬ್ರುವಾಹನ ಚಿತ್ರದ ಒಂದು ಸಂಭಾಷಣೆಯನ್ನ ಕೇಳಿಸ್ಲಿಕ್ಕೆ ಸಾಧ್ಯನಾ ಅಂತ ಹೇಳಿ ಮಂಗಳ ಅವರು ಮೈಸೂರಿನಿಂದ ಸಂದೇಶ ಕಳಿಸ್ಕೊಟ್ಟಿದ್ರು. ಇನ್ನು ಕೌಶಲ್ಯ ಬನಶಂಕರಿ, ನಿಮ್ಮ ಸಂದೇಶ ಸಹ ನಮ್ಮನ್ನ ತಲುಪಿದೆ.

ಅನಿಲ್ ಕುಮಾರ್ ತಡಕನಹಳ್ಳಿ ಹಾವೇರಿ ಜಿಲ್ಲೆಯಿಂದ ಸಂದೇಶ ಕಳಿಸಿದರೆ, ನಾವು ವಿವಿಧ ಭಾರತೀಯ ಕಾರ್ಯಕ್ರಮಗಳನ್ನು ಕೇಳ್ತಾ ಇರ್ತೀವಿ, ಕಲಾಭಾರತಿ ಕಾರ್ಯಕ್ರಮ ಇಷ್ಟ ಆಯಿತು, ಬಿ ಜಯಶ್ರೀ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು ಅಂತಿದ್ದಾರೆ. ಹಲಸೂರು ರಾಜೇಶ್ ಅವರು ಸಹ ಸಂದೇಶ ಕಳಿಸಿ, ಬಿ ಜಯಶ್ರೀ ಅವರು ಹಾಡಿರುವ ಕನ್ನಡದ ಎಲ್ಲಾ ಚಿತ್ರಗೀತೆಗಳು ತುಂಬಾ ಇಷ್ಟ, ಅದರಲ್ಲಿ ಕದಂಬ ಚಿತ್ರದಲ್ಲಿಯೂ ಹಾಡಿದ್ದಾರೆ ಅಂತ ನೆನಪು ಮಾಡ್ಕೊಳ್ತಾ ಇದ್ರೆ ಕಲಾಭಾರತಿ ಕಾರ್ಯಕ್ರಮವನ್ನು ಕೇಳಿ. ಅರುಣಾ ಮೈತ್ರಿ ಜೆಸಿ ನಗರ್ ಪೋಸ್ಟ್ ಆಫೀಸ್ ರೋಡಿಂದ ಸಹ ಮೆಸೇಜ್ ಮಾಡಿದ್ದಾರೆ.

ಆಕಾಶವಾಣಿ ಪ್ರದೇಶ ಸಮಾಚಾರ, ಓದುತ್ತಿರುವವರು ಹರ್ಷವರ್ಧನ್ ಶೀಲ್ವಂತ್. ಮಹಾನ್ ಸ್ವಾತಂತ್ರ್ಯ ಹೋರಾಟಗಾರ ಹಾಗೂ ಬುಡಕಟ್ಟು ಸಮುದಾಯದ ಜನನಾಯಕ ಬಿರ್ಸಾ ಮುಂಡಾ ಅವರ ಪುಣ್ಯತಿಥಿ ಇಂದು. ರಾಷ್ಟ್ರಪತಿ ದ್ರೌಪದಿ ಮುರ್ಮು, ಪ್ರಧಾನಮಂತ್ರಿ ನರೇಂದ್ರ ಮೋದಿ ಸೇರಿದಂತೆ ಅನೇಕ ಗಣ್ಯರು ವನವಾಸಿ ವೀರನ ಸ್ಮೃತಿಗೆ ಶ್ರದ್ಧಾಸುಮನ ಅರ್ಪಿಸಿದ್ದಾರೆ. ನೈಋತ್ಯ ರೈಲ್ವೆಯ ಸಂಚಾರ ನಿಬಿಡ ರೈಲ್ವೆ ಕಾರಿಡಾರ್ಗಳಲ್ಲಿ ಒಂದಾದ ಬೆಂಗಳೂರು ತುಮಕೂರು ವಿಭಾಗದಲ್ಲಿ ಮಾರ್ಗ ವಿದ್ಯುದೀಕರಣ ಕಾಮಗಾರಿಗೆ 162.57 ಕೋಟಿ ರೂಪಾಯಿ ಅನುಮೋದಿತವಾಗಿದೆ. 120 ಟ್ರ್ಯಾಕ್ ಕಿಲೋಮೀಟರ್ಗಳನ್ನು 2x25 ಕಿಲೋವ್ಯಾಟ್ ಸಾಮರ್ಥ್ಯದ ವಿದ್ಯುದೀಕೃತ ಸಂಚಾರ ವ್ಯವಸ್ಥೆಯಾಗಿ ಪರಿವರ್ತಿಸಲಾಗುತ್ತಿದೆ. ಬೆಂಗಳೂರು ತುಮಕೂರು ರೈಲ್ವೆ ವಿಭಾಗ ಹೈಲಿ ಯುಟಿಲೈಸ್ಡ್ ನೆಟ್ವರ್ಕ್ ಮಾರ್ಗ 10 ಭಾಗವಾಗಿದೆ. ಇದು ಪುಣೆ ಹುಬ್ಬಳ್ಳಿ ಚಿಕ್ಕಜಾಜೂರು ಬೀರೂರು ತುಮಕೂರು ಬೆಂಗಳೂರು ಸೇಲಂ ಕನ್ಯಾಕುಮಾರಿ ಕಾರಿಡಾರ್ನಲ್ಲಿರುವ ಪ್ರಮುಖ ಆರ್ಥಿಕ ಮತ್ತು ಕೈಗಾರಿಕಾ ಕೇಂದ್ರಗಳನ್ನು ಸಂಪರ್ಕಿಸುತ್ತದೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರ 12 ವರ್ಷಗಳನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸಿದ್ದು ಆಶೋತ್ತರ ರಾಷ್ಟವಾಗಿ ದೇಶ ಪರಿವರ್ತನೆಯಾಗಿದೆ ಎಂದು ಕೇಂದ್ರ ವಾರ್ತಾ ಮತ್ತು ಪ್ರಸಾರ ಖಾತೆ ಸಚಿವ ಅಶ್ವಿನಿ ವೈಷ್ಣವ್ ಹೇಳಿದ್ದಾರೆ. ಆತ್ಮನಿರ್ಭರ ಭಾರತ ಅಭಿಯಾನದ ಹಿನ್ನೆಲೆ ಯುವಜನರಿಗೆ ಅವಕಾಶಗಳು, ನಾವೀನ್ಯತೆ ಹಾಗೂ ಆತ್ಮವಿಶ್ವಾಸ ವೃದ್ಧಿಸಿದೆ ಎಂದು ಸುದ್ದಿಸಂಸ್ಥೆಗೆ ನೀಡಿದ ವಿಶೇಷ ಸಂದರ್ಶನದಲ್ಲಿ ಅವರು ತಿಳಿಸಿದ್ದಾರೆ. ಕಳೆದ 12 ವರ್ಷಗಳಲ್ಲಿ ಕೇಂದ್ರ ಸರ್ಕಾರ ಭಾರತದ ಆರೋಗ್ಯ ವ್ಯವಸ್ಥೆಯನ್ನು ಗಮನಾರ್ಹವಾಗಿ ಬಲಪಡಿಸಿದೆ. 44 ಕೋಟಿಗೂ ಹೆಚ್ಚು ಕುಟುಂಬಗಳಿಗೆ ಆರೋಗ್ಯ ವಿಮೆ, 186,000 ಹೆಚ್ಚು ಪ್ರಾಥಮಿಕ ಆರೋಗ್ಯ ಕೇಂದ್ರಗಳನ್ನು ಸ್ಥಾಪಿಸಿದೆ. 18,000 ಹೆಚ್ಚು ಜನೌಷಧಿ ಕೇಂದ್ರಗಳ ಮೂಲಕ ಜನರಿಕ್ ಔಷಧಿಗಳು ಈಗ ಮಾರುಕಟ್ಟೆ ದರಕ್ಕಿಂತ 50%-90% ಕಡಿಮೆ ದರದಲ್ಲಿ ಲಭ್ಯವಿವೆ. 47 ಕೋಟಿಗೂ ಹೆಚ್ಚು ಟೆಲಿಮೆಡಿಸಿನ್ ಸಮಾಲೋಚನೆ ನಡೆಸಲಾಗಿದೆ. ಜೂನ್ 5 ವಿಶ್ವ ಪರಿಸರ ದಿನದ ಹಿನ್ನೆಲೆ ರಾಜ್ಯದ ವಿವಿಧ ಗ್ರಾಮ ಪಂಚಾಯಿತಿಗಳಲ್ಲಿ ವಿಶೇಷ ಗ್ರಾಮಸಭೆ ಹಾಗೂ ತಾಯಿಯ ಹೆಸರಲ್ಲಿ ಒಂದು ಗಿಡ ನೆಡುವ ಅಭಿಯಾನವನ್ನು ಆಯೋಜಿಸಿ ವಿವಿಧ ಪ್ರಜಾತಿಯ ಸಸಿಗಳನ್ನು ನೆಡಲಾಯಿತು. ಅಖಿಲ ಭಾರತೀಯ ಕಾಂಗ್ರೆಸ್ ಸಮಿತಿ ಕಾರ್ಯದರ್ಶಿ ಸೂರಜ್ ಹೆಗ್ಡೆ ಅವರ ಪಾರ್ಥಿವ ಶರೀರದ ಅಂತಿಮ ದರ್ಶನವನ್ನು ಬೆಂಗಳೂರಿನ ಡಾಲರ್ಸ್ ಕಾಲೋನಿಯ ಅವರ ನಿವಾಸದಲ್ಲಿ ಲೋಕಸಭೆ ವಿಪಕ್ಷ ನಾಯಕ ರಾಹುಲ್ ಗಾಂಧಿ, ಕೆಪಿಸಿಸಿ ಅಧ್ಯಕ್ಷ ಬಿಕೆ ಹರಿಪ್ರಸಾದ್, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಪಡೆದು ಶ್ರದ್ದಾಂಜಲಿ ಸಲ್ಲಿಸಿದರು. ಸೂರಜ್ ಅವರು ಮಾಜಿ ಮುಖ್ಯಮಂತ್ರಿ ಡಿ ದೇವರಾಜ್ ಅರಸ್ ಅವರ ಮೊಮ್ಮಗ. ಸರ್ಕಾರಿ ಗೌರವಗಳೊಂದಿಗೆ ಅಂತ್ಯಕ್ರಿಯೆ ನಡೆಯಲಿದೆ. ಕನ್ನಡ ಪುಸ್ತಕ ಪ್ರಾಧಿಕಾರ

0: ಕರೆದ ಮನೆಗೊಂದು ಗ್ರಂಥಾಲಯ ಅಭಿಯಾನದ ಉಡುಪಿ ಜಿಲ್ಲೆ ಸಹ ಸಂಚಾಲಕರಾಗಿ ಕನ್ನಡ ಸಾಹಿತ್ಯ ಪರಿಷತ್ ಉಡುಪಿ ತಾಲೂಕು ಅಧ್ಯಕ್ಷ ಎಚ್ಪಿ ರವಿರಾಜ್ ಅವರನ್ನು ನೇಮಕಗೊಳಿಸಿ ಕನ್ನಡ ಪುಸ್ತಕ ಪ್ರಾಧಿಕಾರದ ಅಧ್ಯಕ್ಷೆ ಡಾ ಮಾನಸ ಆದೇಶಿಸಿದ್ದಾರೆ. ಪ್ರದೇಶ ಸಮಾಚಾರಕ್ಕಾಗಿ ಎಚ್ಪಿ ರವಿರಾಜ್ ತಮ್ಮ ಅನಿಸಿಕೆ ಹಂಚಿಕೊಂಡಿದ್ದಾರೆ.
1: ಕನ್ನಡ ಸಾಹಿತ್ಯ ಪರಿಷತ್ತು ಉಡುಪಿ ತಾಲೂಕು ಘಟಕ ಕಳೆದ 2.5 ವರ್ಷಗಳಿಂದ ಮನೆಯೇ ಗ್ರಂಥಾಲಯ ಎನ್ನುವ ಒಂದು ಅಭಿಯಾನವನ್ನು ಹಮ್ಮಿಕೊಂಡಿತ್ತು. ಮನೆ ಮನೆಗಳಿಗೆ ಹೋಗಿ ಗ್ರಂಥಾಲಯ ಮಾಡಬೇಕು ಅನ್ನುವಂತಹ ಒಂದು ಉದ್ದೇಶ. ಈ ಗ್ರಂಥಾಲಯದಲ್ಲಿ ಕನ್ನಡ ಪುಸ್ತಕಗಳು ಇರಬೇಕು, ಮನೆಗೆ ಬಂದಂತ ಅತಿಥಿಗಳು ಮತ್ತು ಮಕ್ಕಳು ಈ ಪುಸ್ತಕಗಳನ್ನು ಓದಬೇಕು, ಆ ಮೂಲಕ ಪುಸ್ತಕ ಖರೀದಿ ಮಾಡಿ ಗ್ರಂಥಾಲಯವನ್ನು ದೊಡ್ಡ ರೀತಿಯಲ್ಲಿ ಮಾಡಬೇಕು ಅನ್ನುವಂತಹ ಒಳ್ಳೆಯ ಒಂದು ಉದ್ದೇಶ ಇಟ್ಕೊಂಡು ನಾವು ಈ ಕಾರ್ಯಕ್ರಮವನ್ನು ಮಾಡಿದ್ವಿ. ಇದೀಗ ಕನ್ನಡ ಪುಸ್ತಕ ಪ್ರಾಧಿಕಾರ ಇದೇ ರೀತಿಯಾದಂತಹ ಒಂದು ಅಭಿಯಾನವನ್ನು ಪ್ರಾರಂಭಿಸಿದ್ರು. ಸುಮಾರು 1 ಲಕ್ಷ ಮನೆಗಳಲ್ಲಿ ಗ್ರಂಥಾಲಯ ಆಗಬೇಕು ಅಭಿಯಾನವನ್ನು ಪ್ರಾರಂಭಿಸಿದ್ರು. ಉಡುಪಿಯಲ್ಲಿಯೂ ಕೂಡ ಈ ಅಭಿಯಾನವನ್ನ ಆರಂಭಿಸಬೇಕು, ಈ ಮೂಲಕ ಕನ್ನಡ ಮನಸ್ಸುಗಳನ್ನ ತಲುಪಬೇಕು ಅನ್ನುವಂತಹ ಉದ್ದೇಶದಿಂದ ಈ ಕಾರ್ಯಕ್ರಮ ನಡೆಯಿತು.
0: ಮಂಡ್ಯ ಜಿಲ್ಲೆಯ ಎಲ್ಲ ಒತ್ತುವರಿ ಕೆರೆಗಳನ್ನು ಪಟ್ಟಿ ಮಾಡಿ ತಿಂಗಳಿಗೆ 5 ಕೆರೆಗಳ ಒತ್ತುವರಿ ತೆರವುಗೊಳಿಸುವುದಾಗಿ ಜಿಲ್ಲಾಧಿಕಾರಿ ಡಾ ಕುಮಾರ್ ತಿಳಿಸಿದ್ದಾರೆ. ಮೈಸೂರು ಜಿಲ್ಲಾಡಳಿತ 21ನೇ ತಾರೀಕು ಮೈಸೂರು ಅರಮನೆ ಆವರಣದಲ್ಲಿ 12ನೇ ಅಂತಾರಾಷ್ಟೀಯ ಯೋಗ ದಿನಾಚರಣೆ ಆಯೋಜಿಸಿದೆ ಎಂದು ಅಪರ ಜಿಲ್ಲಾಧಿಕಾರಿ ಆರ್ ಐಶ್ವರ್ಯ ತಿಳಿಸಿದ್ದಾರೆ. ಗುಲ್ಬರ್ಗಾ ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆ ಜಿಮ್ಸ್ 6ನೇ ಘಟಿಕೋತ್ಸವ 13ನೇ ತಾರೀಕು ಶನಿವಾರ ಸಂಜೆ 4:30ಕ್ಕೆ ಆಯೋಜಿತವಾಗಿದೆ. ವೈದ್ಯಕೀಯ ಶಿಕ್ಷಣ ಖಾತೆ ಸಚಿವ ಡಾ ಶರಣಪ್ರಕಾಶ್ ಪಾಟೀಲ್ ಮುಖ್ಯ ಅತಿಥಿಗಳಾಗಿ ಪಾಲ್ಗೊಳ್ಳಲಿದ್ದಾರೆ. ಭಾರತೀಯ ಹವಾಮಾನ ಇಲಾಖೆ ಉತ್ತರ ಕನ್ನಡ ಹಾಗೂ ಶಿವಮೊಗ್ಗ ಜಿಲ್ಲೆಗೆ ಇಂದು ಮತ್ತು ನಾಳೆ ರೆಡ್ ಅಲರ್ಟ್ ಪ್ರಕಟಿಸಿದೆ. ಭಾರೀ ಮಳೆ ಹಿನ್ನೆಲೆ ಮುಂಜಾಗ್ರತೆ ವಹಿಸುವಂತೆ ಜಿಲ್ಲಾಧಿಕಾರಿಗಳು ಸಾರ್ವಜನಿಕರಲ್ಲಿ ಮನವಿ ಮಾಡಿದ್ದಾರೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ 1:10 ಗಂಟೆಗೆ.
2: ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ 102.9 FM.
3: ಡೂಡ್, ನಾನು ಬೇಗನೆ ಏನನ್ನು ಕಳುಹಿಸಬೇಕು? ಸೂಪರ್ ಫಾಸ್ಟ್ ಆಯ್ಕೆ ಇದೆಯೇ?
4: ಖಂಡಿತ, ಇಂಡಿಯಾ ಪೋಸ್ಟ್ 24 ಸ್ಪೀಡ್ ಪೋಸ್ಟ್ ಅನ್ನು ಪರಿಚಯಿಸಿದೆ, ಅಂದರೆ ಒಂದೇ ದಿನದಲ್ಲಿ ತ್ವರಿತ ಬಟ್ಟವಾಡೆ.
3: ಹಾಗಾದರೆ ಅದು ಒಂದು ಪ್ರಮುಖ ದಾಖಲೆಯಾಗಿರಲಿ, ಪಾರ್ಸಲ್ ಆಗಿರಲಿ, ಅಥವಾ ಇನ್ಯಾವುದೇ ಪ್ರಮುಖ ವಸ್ತುವಾಗಿರಲಿ, ಎಲ್ಲವೂ ತಕ್ಷಣವೇ ಬಟವಾಟೆ ಆಗುತ್ತದೆಯೇ?
4: ಹೌದು ಸಹೋದರ, ನೈಜ ಸಮಯದ ಟ್ರ್ಯಾಕಿಂಗ್, ಕಡಿಮೆ ದರಗಳು ಮತ್ತು ಮುಖ್ಯವಾಗಿ ಸುರಕ್ಷಿತ ಓಟಿಪಿ ಆಧಾರಿತ ವಿತರಣೆ. ಇಂಡಿಯಾ ಪೋಸ್ಟ್ ಅನ್ನು ನಂಬು. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಅಂಚೆ ಕಚೇರಿಯನ್ನು ಸಂಪರ್ಕಿಸಿ ಅಥವಾ ಇಂಡಿಯಾ ಪೋಸ್ಟ್ .gov.in ಗೆ ಭೇಟಿ ನೀಡಿ.
5: ನಿಮ್ಮ ಸ್ಕೂಲ್ ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಆರಂಭವಾಗಿದೆಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ cbsblr@gmail.com.
2: ಕಲಾಭಾರತಿ ಕಾರ್ಯಕ್ರಮವನ್ನ ಕೇಳಿ ಲೀಲಾ ಬೇಗೂರಿನಿಂದ ಸಂದೇಶ ಕಳಿಸಿದರೆ, ಬಿ ಜಯಶ್ರೀ ಅವರು ಕವಿರತ್ನ ಕಾಳಿದಾಸ ಸಿನಿಮಾದಲ್ಲಿ ಜಯಪ್ರದಾ ಅವರಿಗೆ ಕಂಠದಾನ ಮಾಡಿದ್ದಾರೆ ಅಂತ ಹೇಳಿ ತಿಳಿಸಿಕೊಟ್ಟಿದ್ದಾರೆ. ಇಂದಿನ ಕಲಾಭಾರತಿ ಕಾರ್ಯಕ್ರಮದಲ್ಲಿ ನಟಿ ಗಾಯಕಿ ಬಿ ಜಯಶ್ರೀ ಅವರ ಕುರಿತಾಗಿ ಕೇಳಿ ಬಹಳ ಖುಷಿಯಾಯಿತು ಅಂತ ಹೇಳಿ ಸುರೇಶ್ ಭಟ್ ಗೌರಿ ಬಿದ್ನೂರಿಂದ ಮೆಸೇಜ್ ಮಾಡಿದರೆ, ಬಿ ಜಯಶ್ರೀ ಅವರ ಪರಿಚಯಕ್ಕೆ ಧನ್ಯವಾದಗಳು, ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು ಅಂತ ಹೇಳಿ ತುಳಸಿ ಮಂಜುನಾಥ್ ಬೈಲಕೊಪ್ಪ ಹಾಸನಿಂದ ಸಂದೇಶ ಕಳಿಸಿದರೆ, ಎಲ್ಲ ಕಾರ್ಯಕ್ರಮಗಳನ್ನು ಕೇಳ್ತಾ ಇದ್ದೀವಿ ಅಂತ ಲಿಖಿತ ಯತೀಶ್ ಅಜಯ್ ಲೀಲಾ ಪೂಜಾ ಅವರು ಮೆಸೇಜ್ ಮಾಡಿದ್ರಿ, ಬಿ ಜಯಶ್ರೀ ಅವರ ಕಂಠ ನನಗೆ ತುಂಬಾ ಇಷ್ಟ, ತುಂಬಾ ವಿಭಿನ್ನವಾಗಿದೆ, ಬಾವಾ ಭಾಮೈದ ಚಿತ್ರದಲ್ಲಿ ಹಾಡಿದ್ದಾರೆ ಸಹ ಅಂತ ಹೇಳಿ ಭವ್ಯ ಹೆಸರುಘಟ್ಟದಿಂದ ಸಂದೇಶ ಕಳಿಸಿದ್ದಾರೆ. ಪ್ರೀತಿಯ ಕೇಳುಗರೆ, ಸಮಯ ಆಗಿದೆ 12:07. ಇನ್ನೀಗ ಕರೆಗೊಂದು ಹಾಡು ಕಾರ್ಯಕ್ರಮ. ಕರೆಗೊಂದು ಹಾಡು ಕಾರ್ಯಕ್ರಮಕ್ಕೆ ನೀವು ಕಾಲ್ ಮಾಡಬಹುದು, ನಿಮ್ಮ ಮೆಚ್ಚಿನ ಹಾಡನ್ನು ರಿಕ್ವೆಸ್ಟ್ ಮಾಡಬಹುದು. ನಮ್ಮ ಸಂಖ್ಯೆ ಹೀಗಿದೆ, 0802226125 ಮತ್ತೊಮ್ಮೆ 0802226125. ಈ ಸಂಖ್ಯೆಗೆ ಕರೆ ಮಾಡಿ ನಿಮ್ಮ ಮೆಚ್ಚಿನ ಗೀತೆಯನ್ನು ನೀವು ಕೇಳಿ ಆನಂದಿಸಬಹುದು. ಕರೆ ಮಾಡ್ತೀರಾ ಅಲ್ವಾ? ನಿಮ್ಮ ಕರೆಯ ನಿರೀಕ್ಷೆಯಲ್ಲಿ ಮೊದಲ ಹಾಡು

0: ಒಂದು ಮೆಲೋಡಿ ಹಾಡಿನೊಂದಿಗೆ ಕಾರ್ಯಕ್ರಮ ಆರಂಭ ಆಗಿದೆ. ಮೊದಲ ಕರೆ ಸಹ ಸಿದ್ಧವಾಗಿದೆ, ಮಾತನಾಡಿಸೋಣ. ಹಲೋ.
1: ಹಲೋ,
0: ನಮಸ್ತೆ.
1: ನಮಸ್ತೆ ಮೇಡಮ್,
0: ಹೆಸರು ಹೇಳಿ.
1: ಗೋಪಿ ಅಂದ್ಬಿಟ್ಟು, ಬೊಮ್ಮನಹಳ್ಳಿಯಿಂದ.
0: ಬೊಮ್ಮನಹಳ್ಳಿ?
1: ಹೌದು ಮೇಡಮ್.
0: ಯಾವ ಜಿಲ್ಲೆ?

0: ಮದುವೆ ತುಮಕೂರು ಮೇಡಮ್.
1: ತುಮಕೂರು, ಓಕೆ.
0: ಬೆಂಗಳೂರು ಮೇಡಮ್.
1: ಯಾವ ಹಾಡ್ ಬೇಕು ಗೋಪಿ ಅವರಿಗೆ?
0: ಸಹೋದರರ ಸವಾಲ್ ಫಿಲಂ ಮೇಡಮ್. ಓ ನಲ್ಲನೆ ಸವಿ ಮಾತು ಒಂದ ನುಡಿವೆ ಅಂತ ಎಸ್ ಪಿ ಇದ್ದಾರೆ,
1: ಎಸ್ ಪಿ ಬಾಲಸುಬ್ರಹ್ಮಣ್ಯ ಮತ್ತೆ ಪಿ ಸುಶೀಲ ಅವರು ಹಾಡಿದ್ದಾರೆ. ಗೋಪಿ ಅವರು ಏನ್ ಮಾಡ್ಕೊಂಡಿರೋದು?
0: ನಾವು ಟೈಲರ್ ಕೆಲಸ ಮಾಡ್ತಾ ಇದ್ದೀವಿ ಮೇಡಮ್.
1: ಹೇಗನ್ಸುತ್ತೆ ಕೆಲಸ
0: ಮೇಡಮ್? ಚೆನ್ನಾಗಿದೆ ಮೇಡಮ್, ಮನೇಲೆ ಕೆಲಸ ಮಾಡ್ತಾ ಇದ್ದೀವಿ. ಹಾಡು ಕೇಳ್ಕೊಂಡು ಆರಾಮಾಗಿ 8 ಗಂಟೆಯಿಂದ ರಾತ್ರಿ 6 ಗಂಟೆವರೆಗೂ ಹಾಡು ಕೇಳ್ಕೊಂಡು ನಮ್ ಕೆಲಸ ನಾವು ಮಾಡ್ತಾ ಇದ್ವಿ.
1: ನೋಡಿ, ಕೆಲಸದ ಆಯಾಸವೇ ಆಗೋದಿಲ್ಲ ಅಲ್ವಾ?
0: ಹೌದೌದು ಮೇಡಮ್, ನಿಮ್ಗೆ ಆರಾಮ ಕೆಲಸ ಕೇಳ್ಕೊಂಡು ಇಂಪಾರ್ಟೆಂಟ್ ಹಾಡುಗಳೆಲ್ಲ ಕೇಳ್ಕೊಂಡು.
1: ಅಲ್ಲ, ಕಿವಿ ರೇಡಿಯೋ ಮೇಲೆ, ಕಣ್ಣು ಸೂಜಿ ಮೇಲೆ.
0: ಹೌದು ಮೇಡಮ್, ಕರೆಕ್ಟ್.
1: ಸರಿ ಆಯ್ತು. ಈಗ ಸೋಲಿಲ್ಲದ ಸರ್ ಅಲ್ಲ ಸಹೋದರರ ಸವಾಲ್ ಚಿತ್ರದ ಹಾಡು ಆಯ್ತು, ನಿಮಗಾಗಿ ಪ್ರಸಾರ ಆಗ್ತಾ ಇದೆ. ಥ್ಯಾಂಕ್ ಯು.
0: ಥ್ಯಾಂಕ್ ಯು ಮೇಡಮ್.

ಕರೆಗೊಂದು ಹಾಡು ಕಾರ್ಯಕ್ರಮಕ್ಕೆ ನೀವು ಕರೆ ಮಾಡಬೇಕಾಗಿರುವಂತಹ ನಮ್ಮ ನಂಬರ್ ಹೀಗಿದೆ: 0802226257, 0800222567. ಈ ಸಂಖ್ಯೆಗೆ ಕರೆ ಮಾಡಿ ನಿಮ್ಮ ಮೆಚ್ಚಿನ ಗೀತೆಯನ್ನ ಕೇಳಿ.

0: ಕೇಳುಗರೊಬ್ರು ಕರೆ ಮಾಡಿ ಹಾಡನ್ನ ಕೇಳೋದಕ್ಕೆ ಸಿದ್ಧವಾಗಿದ್ದಾರೆ, ಯಾವ ಹಾಡು ಬೇಕು ಅವರಿಗೆ ಕೇಳೋಣ. ಹಲೋ,
1: ಹಲೋ,
0: ನಮಸ್ತೆ.
1: ನಮಸ್ತೆ,
0: ಹೇಳಿ ಸರ್, ನಿಮ್ಮ ಹೆಸರು ಹೇಳಿ.
1: ಅಶ್ವಥ್ ನಾರಾಯಣ, ಬೆಂಗಳೂರಿಂದ.
0: ಅಶ್ವಥ್ ನಾರಾಯಣ ಬೆಂಗಳೂರಿನಿಂದ, ರೇಡಿಯೋ ಇಂದ ದೂರ ಇದ್ದೀರಾ?
1: ಒಂದ್ ನಿಮಿಷ, ಒಂದ್ ನಿಮ್ ಕಮ್ಮಿ ಮಾಡ್ತೀನಿ.
0: ಹಾ, ಆದಷ್ಟು ಸ್ವಲ್ಪ ದೂರನೇ ಬನ್ನಿ, ಆಮೇಲೆ ನಿಮ್ಮ ಮೆಚ್ಚಿನ ಗೀತೆನ ಕೇಳಬಹುದು.
1: ಹಲೋ,
0: ಹಾ ಹೇಳಿ, ಯಾವ ಹಾಡ್ ಬೇಕು ನಿಮ್ಗೆ?
1: ಅದೇ ಬಂಗಾರ ಮನ್ಸಿಂದ ಮೊದಲನೇ ಹಾಡು ಬರ್ತಾರಲ್ಲ,
0: ನಗು ನಗುತ್ತಾ ನಲಿ ನಲಿ.

0: ಏನೇ ಆಗಲಿ. ಈ ಒಂದು ಹಾಡು ಈ ಸಿನಿಮಾದ ಮೊದಲಲ್ಲಿ ಅಂದ್ರೆ ನಾಯಕನನ್ನ ಪರಿಚಯಿಸುವಂತಹ ಹಾಡು
1: ನೋಡಿದ್ವಿ.
0: ಅಪರೂಪ ಅಂತಾನೆ ಹೇಳ್ಬೋದು, ಯಾಕಂದ್ರೆ ಸಿನಿಮಾದ ಆರಂಭದಲ್ಲಿ ನಾಯಕ ಅಥವಾ ನಾಯಕಿಯನ್ನ ಪರಿಚಯಿಸುವಾಗ ಒಂದು ಹಾಡಿನೊಂದಿಗೆ ಆರಂಭದಲ್ಲಿಯೇ ಪರಿಚಯಿಸುವಂತಹ ಹಾಡಿದು.
1: ಪರಿಚಯಿಸೋದು ಅಷ್ಟೇ ಅಲ್ಲ, ಅಕ್ಕ ಭಾವನ್ ಮನೆಗೆ ಹೋಗ್ತೀನಿ ನಾನು ಖುಷಿಯಾಗಿರ್ಬೋದು, ಖುಷಿಯಾಗಿ ಬರೋ ಒಂದು ಸನ್ನಿವೇಶ ತೋರ್ಸೋದಕ್ಕೆ. ಆ ಖುಷಿಯಾಗಿ ಬರ್ತಾನೆ ಮನೆ ಮುಂದೆ ಸಾವಾಗಿರುತ್ತೆ.
0: ಅಂದ್ರೆ ಸಿನಿಮಾ ಶುರು ಆಗತ್ತಲ್ಲ, ಶುರುನಲ್ಲೇ ಹಾಡು ಹಾಡಿನೊಂದಿಗೆ ಶುರು ಆಗ್ಬಿಡತ್ತೆ. ದೃಶ್ಯಗಳೇ ಬರಲ್ಲ, ಡೈಲಾಗ್ಗಳೇ ಬರಲ್ಲ. ಒಳ್ಳೆಯ ಸಿನಿಮಾ ಬಂಗಾರದ ಮನುಷ್ಯ.
1: ಇನ್ನೊಂದು ವಿಷಯ ತಿಳಿಸ್ಬೋದ
0: ಹೇಳಿ,
1: ಬಿನ್ನಿ ಮಿಲ್ ಬಗ್ಗೆ. ಮೊದಲು ಅದು ಎಷ್ಟನೇ ಸುಲ್ಲಿ ಸ್ಟಾರ್ಟ್ ಆಯ್ತು ಗೊತ್ತಿಲ್ಲ, ನಾವು ಊಟಕ್ಕೆ ಮುಂಚೆ ಬಿನ್ನಿ ಮಿಲ್ ಶುರು ಆಗಿದ್ದು, ಅದ್ರ ಕ್ವಾರ್ಟರ್ಸ್ ಅಲ್ಲೇ ನಾವು ವಾಸ ಇದ್ದಿದ್ದು. ಈ ನಮ್ಮ ಶಿವನ ಸಮುದ್ರದಲ್ಲಿ ಕರೆಂಟ್ ಉತ್ಪತ್ತಿ ಮಾಡಿದ್ರಲ್ಲ ನೀರಿನಿಂದ, ಅದು ಮೊದಲು ಬಂದಿದ್ದು ಬೆಂಗಳೂರಿಗೆ ಅಂತಂದ್ರೆ ಎಂ ಜಿ ರೋಡ್, ಅಲ್ಲಿ ಇವಾಗ್ಲೂ ಅದು ಸ್ವಿಚಿಂಗ್ ಸ್ಟೇಷನ್ ಬಿಲ್ಡಿಂಗ್ ಇದೆ.
0: ಓಕೆ,
1: ಅಲ್ಲಿಂದ ನೇರವಾಗಿ ಕರೆಂಟ್ ಬಂದಿದ್ದೆ ಬಿನ್ನಿ ಮಿಲ್ಗೆ ಫಸ್ಟ್. ಅಂತೆ ನನಗೆ ಗೊತ್ತಿರೋ ಪ್ರಕಾರ ಹೇಳಿರೋ
0: ನಿಮ್ಮ ಮಾಹಿತಿ, ನಿಮ್ಮ ಅನಿಸಿಕೆಯನ್ನ ನೀವು ಹಂಚಿಕೊಂಡಿದ್ದೀರಿ, ಹಾಗೆ ನಿಮ್ಮ ಇಷ್ಟದ ಗೀತೆಯನ್ನ ಸಹ ಕೇಳಿದಿರಿ. ಈಗ ಈ ಗೀತೆ ನಿಮಗಾಗಿ.
1: ಓಕೆ, ಥ್ಯಾಂಕ್ ಯು.
0: ಥ್ಯಾಂಕ್ ಯು.

0: ಹಲೋ ನಮಸ್ತೆ, ವಿವಿಧ ಭಾರತಿ.
1: ಹೇಳಿ ಮೇಡಮ್. ನಾವು ಶ್ರೀನಿವಾಸ ಅವ್ರು ಮಾತಾಡೋದು.
0: ಶ್ರೀನಿವಾಸ ಪ್ರಭು ಅಂತನಾ ನಿಮ್ಮ ಹೆಸರು?
1: ಹೌದು ಮೇಡಮ್.
0: ಓಕೆ, ಹೇಳಿ ಶ್ರೀನಿವಾಸ ಪ್ರಭು ಅವರೇ, ಏನ್ ಮಾಡ್ಕೊಂಡಿರೋದ್ ನೀವು?
1: ನಾವು ಇಲ್ಲಿ ಹೆಚ್ ಎಲ್ ಅಲ್ಲಿ ಟೆಕ್ನಿಷಿಯನ್ ಆಗಿ ವರ್ಕ್ ಮಾಡ್ತೇವೆ.
0: ಈಗ ಪ್ರಸ್ತುತ ಸಹನಾ?
1: ಹೌದು ಹೌದು ಮೇಡಮ್.
0: ಓಕೆ, ಈಗ ಡ್ಯೂಟಿಲೇ ಇರೋದಾ?
1: ಹೌದು ಮೇಡಮ್, ಲಂಚ್ ಅವರ್ಸ್ ಇತ್ತು, ಅದಕ್ಕೆ ಕೇಳ್ತಾ ಇದ್ದಾಗ ಮಾಡಿದ್ವಿ.
0: ನಿಮ್ ಜೊತೆ ಎಷ್ಟೆಲ್ಲ ಕೇಳ್ತಾರೆ, ಯಾರೆಲ್ಲ ಕೇಳ್ತಾರೆ?
1: ಇಲ್ಲ, ನಾನು ನಮ್ ಡಿಪಾರ್ಟ್ಮೆಂಟ್ ಅಲ್ಲಿ ನಾವು ಒಬ್ಬರೇ ಇರೋದು. ಸ್ಟೋರ್ಸ್ ಡಿಪಾರ್ಟ್ಮೆಂಟ್ ನಮ್ದು, ನಾವು ಒಬ್ಬರೇ ಇರೋದು.
0: ಕಾರ್ಯಕ್ರಮಗಳನ್ನ ಕೇಳ್ತಾ ಕೆಲಸ ಸಾಗುತ್ತೆ.
1: ಹೌದು ಹೌದು ಮೇಡಮ್.
0: ಹೇಳಿ ಸರ್, ಯಾವ ಹಾಡ್ ಬೇಕು?
1: ಅದೇ ಗಂಧದ ಗುಡಿ, ನಾವು ಅದು ನೋಡಿ ಕನ್ನಡ.
0: ಡಾಕ್ಟರ್ ರಾಜ್ಕುಮಾರ್ ಅಂದ್ರೆ ಅಭಿಮಾನ ಹೆಚ್ಚ?
1: ಹೌದು ಹೌದು ಮೇಡಮ್,
0: ಹೌದು. ಆಯ್ತು, ಈಗ ಈ ಹಾಡು ನಿಮಗಾಗಿ ಪ್ರಸಾರ ಆಗುತ್ತೆ. ಕರೆ ಮಾಡಿದ್ದೀವಿ
1: ನಮ್ಮ ಮಗಳು ಸ್ನೇಹ ಕತ್ತಿ, ಆಮೇಲೆ ಶ್ರೀನಿಧಿ ವೀಣಾ ಅವರಿಗೆ ಇದು ಇಷ್ಟ ಹಾಡು.
0: ಓಕೆ, ಶ್ರೀನಿಧಿ,
1: ಸ್ನೇಹ,
0: ಸ್ನೇಹ,
1: ವೀಣಾ.
0: ಓಕೆ, ಎಲ್ಲರಿಗಾಗಿ ಈ ಹಾಡು.
1: ಓಕೆ, ಥ್ಯಾಂಕ್ ಯು, ಥ್ಯಾಂಕ್ ಯು.

0: ಕರೆಗೊಂದು ಹಾಡು ಕಾರ್ಯಕ್ರಮ ಕೇಳ್ತಾ ಇದ್ದೀರಾ. ಕಾರ್ಯಕ್ರಮಕ್ಕೆ ಕರೆ ಮಾಡಬೇಕು ಅಂದರೆ 0802026125257 ಈ ಸಂಖ್ಯೆಗೆ ಕರೆ ಮಾಡಿ ನಿಮ್ಮ ಮೆಚ್ಚಿನ ಗೀತೆಯನ್ನು ಕೇಳಬಹುದು. ಮುಂದಿನ ಕರೆ, ಹಲೋ.
1: ಹಲೋ, ನಮಸ್ತೆ ಮೇಡಮ್.
0: ನಮಸ್ತೆ.
1: ಮಹೇಶ್ ಹೊಸೂರು ಶಿಕಾರಿಪುರ ಮೇಡಮ್.
0: ಮಹೇಶ್ ಹೊಸೂರು ಶಿಕಾರಿಪುರ, ಒಂಥರ ಟಂಗ್ ಟ್ವಿಸ್ಟರ್ ನಿಮ್ಮ ಹೆಸರು, ನಿಮ್ಮ ಊರಿನ ಹೆಸರು. ಮಹೇಶ್ ಹೊಸೂರು ಶಿಕಾರಿಪುರ. ಓಕೆ, ಯಾವ ಹಾಡು ಬೇಕು ಮಹೇಶ್ ಅವರಿಗೆ?
1: ಮೇಡಮ್, ನನಗೆ ಇವತ್ತು ಕದಂಬ ಫಿಲಂ ಇಂದ ಮೇಡಮ್. ಬಂದ ನೋಡಮ್ಮ, ಬಂದ ನೋಡಮ್ಮ, ಈ ಕದಂಬ ಬಂದ ನೋಡಮ್ಮ ಅಂತ ಸಾಂಗ್ ಇದೆ ಮೇಡಮ್ ಅದ್ರೊಳಗೆ.
0: ಬಿ ಜಯಶ್ರೀ ಅವ್ರು ಹಾಡಿರೋದು.
1: ಹೌದು ಮೇಡಮ್, ಯಾಕೆಂದ್ರೆ ಇವತ್ತು ಅವ್ರ ಜನ್ಮದಿನ ಇದೆ ಮೇಡಮ್, ಹಾಗಾಗಿ.
0: ಹಾಗಾಗಿ ಈ ಹಾಡು. ಓಕೆ, ಕಲಾ ಭಾರತಿ ಕಾರ್ಯಕ್ರಮದಲ್ಲೂ ಸಹ ಬಿ ಜಯಶ್ರೀ ಅವರು ಹಾಡಿರೋ ಕೆಲವೊಂದು ಹಾಡುಗಳನ್ನ ಕೇಳಿದ್ವಿ. ಓಕೆ, ಈಗ ಈ ಹಾಡನ್ನ ಕೇಳೋಣ. ಏನ್ ಮಾಡ್ಕೊಂಡಿರೋದು ಮಹೇಶ್ ಅವರು?
1: ಕಿರಾಣಿ ಅಂಗಡಿ.
0: ಕಿರಾಣಿ ಅಂಗಡಿ. ಆಯ್ತು, ನಿಮ್ಗೆ ಶುಭಾಶಯಗಳನ್ನ ತಿಳಿಸ್ತಾ ಈಗ ಈ ಹಾಡು.
1: ಥ್ಯಾಂಕ್ ಯು.

ಕರೆಗೊಂದು ಹಾಡು ಕಾರ್ಯಕ್ರಮ ಕೇಳ್ತಾ ಇದ್ದೀರಿ. ಈ ಕಾರ್ಯಕ್ರಮದಲ್ಲಿ ನೀವು ಕರೆ ಮಾಡಿ ನಿಮ್ಮ ಇಷ್ಟದ ಗೀತೆಯನ್ನ ಕೇಳಬಹುದು. ನಮ್ಮ ಸಂಖ್ಯೆಗಳು 0802226125 7 ಈ ಸಂಖ್ಯೆಗೆ ಕರೆ ಮಾಡಿ ನಿಮ್ಮ ಮೆಚ್ಚಿನ ಗೀತೆಯನ್ನ ಕೇಳಿ.

0: ಡೂಡ್, ನಾನು ಬೇಗನೆ ಏನನ್ನು ಕಳುಹಿಸಬೇಕು, ಸೂಪರ್ ಫಾಸ್ಟ್ ಆಯ್ಕೆ ಇದೆಯೇ?
1: ಖಂಡಿತ, ಇಂಡಿಯಾ ಪೋಸ್ಟ್ 24 ಸ್ಪೀಡ್ ಪೋಸ್ಟ್ ಅನ್ನು ಪರಿಚಯಿಸಿದೆ, ಅಂದರೆ ಒಂದೇ ದಿನದಲ್ಲಿ ತ್ವರಿತ ಬಟ್ಟವಾಡೆ.
0: ಹಾಗಾದರೆ ಅದು ಒಂದು ಪ್ರಮುಖ ದಾಖಲೆಯಾಗಿರಲಿ, ಪಾರ್ಸಲ್ ಆಗಿರಲಿ, ಅಥವಾ ಇನ್ಯಾವುದೇ ಪ್ರಮುಖ ವಸ್ತುವಾಗಿರಲಿ, ಎಲ್ಲವೂ ತಕ್ಷಣವೇ ಬಟವಾಟೆ ಆಗುತ್ತದೆಯೇ?
1: ಹೌದು ಸಹೋದರ, ನೈಜ ಸಮಯದ ಟ್ರ್ಯಾಕಿಂಗ್, ಕಡಿಮೆ ದರಗಳು ಮತ್ತು ಮುಖ್ಯವಾಗಿ ಸುರಕ್ಷಿತ ಓಟಿಪಿ ಆಧಾರಿತ ವಿತರಣೆ. ಇಂಡಿಯಾ ಪೋಸ್ಟ್ ಅನ್ನು ನಂಬು. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಅಂಚೆ ಕಚೇರಿಯನ್ನು ಸಂಪರ್ಕಿಸಿ ಅಥವಾ indiapost.gov.in ಗೆ ಭೇಟಿ ನೀಡಿ.
2: ಇದು ನನ್ನ ಮಗನ ಧ್ವನಿ, ಯಾವಾಗ ಅಂದ್ರೆ ಅವನ ಹೊಟ್ಟೆ ತುಂಬದಾಗ. ಇದು ನನ್ನ ಮಗ ಆಟ ಆಡ್ಬೇಕಾದಾಗಿನ ಧ್ವನಿ. ಇದು ನನ್ನ ಮಗನ ಧ್ವನಿ, ಯಾವಾಗ ಅಂದ್ರೆ ಅವನ ಉಸಿರಾಟದಲ್ಲಿ ತೊಂದರೆ ಆದಾಗ. ಕೆಮ್ಮು, ನೆಗಡಿ, ತೀವ್ರ ಜ್ವರ, ಪಕ್ಕೆ ಸೆಳೆತ ಅಥವಾ ವೇಗವಾಗಿ ಉಸಿರಾಡ್ತಾ ಇದ್ರೆ ಇವು ನ್ಯುಮೋನಿಯಾ ಲಕ್ಷಣ ಇರಬಹುದು. ಇದಕ್ಕೆ ಮನೆ ಔಷಧ ಅಲ್ವೇ ಅಲ್ಲ, ಹತ್ತಿರದ ಪ್ರಾಥಮಿಕ ಆರೋಗ್ಯ ಕೇಂದ್ರವನ್ನ ಸಂಪರ್ಕಿಸಬೇಕು.
3: ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
4: ಹನ್ನೆರಡು ಗಂಟೆ 45 ನಿಮಿಷಗಳಾಗಿದೆ. ಕರೆಗೊಂದು ಹಾಡು ಕಾರ್ಯಕ್ರಮದಲ್ಲಿ ನಾವಿದ್ದೀವಿ. ಮುಂದಿನ ಕರೆ. ಹಲೋ, ಹಲೋ, ನಮಸ್ತೆ. ಹಲೋ,
5: ಹಲೋ,
4: ನಮಸ್ತೆ.
5: ಹಲೋ,
4: ನಮಸ್ತೆ.
5: ನಮಸ್ತೆ,
4: ಹೇಳಿ ನಿಮ್ಮ ಹೆಸರು.
5: ಹಲೋ ಮೇಡಮ್, ನಮಸ್ತೆ. ಶಶಿಧರ್ ಅಂತ.
4: ಶಶಿಧರ್, ಯಾವ ಹಾಡ್ ಬೇಕು?
5: ಮೇಡಮ್, ಪ್ರೇಮದ ಕಾಣಿಕೆಯಿಂದ ಬಾನಿಗೊಂದು ಎಲ್ಲೆ ಎಲ್ಲಿದೆ ಅಂತ ಡಾಕ್ಟರ್ ರಾಜ್ಕುಮಾರ್ ಅವರು ಹಾಡಿರುವಂತ ಒಳ್ಳೆ ಮಧುರವಾದ ಗೀತೆ.
4: ಇವತ್ತು ನಮ್ಗೆ ಕರೆ ಮಾಡಿರೋರೆಲ್ಲ ಆಲ್ಮೋಸ್ಟ್ ಡಾಕ್ಟರ್ ರಾಜ್ಕುಮಾರ್ ಅವರು ಹಾಡಿರುವ ಗೀತೆಗಳನ್ನೇ ಕೇಳಿದ್ದಾರೆ. ತುಂಬಾ ಖುಷಿ ಆಗುತ್ತಲ್ವಾ ಅವ್ರ ಹಾಡುಗಳನ್ನ ಕೇಳೋದು?
5: ಹೌದು ಹೌದು ಹೌದು, ಇದು ಒಂದು ಮೀನಿಂಗ್ ಫುಲ್ ಸಾಂಗ್. ಇದು ಅವಾಗ ಕೇಳ್ತಾ ಇರೋದ್ರಿಂದ ಒಂದು ತುಡಿತ, ಒತ್ತಡ ಅದೆಲ್ಲಾನು ಸ್ವಲ್ಪ ಎಲ್ಲೋ ಒಂದ್ ಕಡೆ ಅವಾಯ್ಡ್ ಆಗುತ್ತೆ ಅಂತ ನನಗೆ ಅನಿಸುತ್ತೆ.
4: ಹೌದು,
5: ಅವಾಗ ಕೇಳ್ತಾ ಇರ್ತೀನಿ, ಕೇಳಿ ನನ್ನ ಕಡೆಯಿಂದ ಎಲ್ಲಾ ಆಶೀರ್ವಾದಗಳು.
4: ಏನ್ ಮಾಡ್ಕೊಂಡಿರೋದು ನೀವು?
5: ನಾನೊಂದು ಕಂಪ್ನಿನಲ್ಲಿ, ಬೆಂಗಳೂರಲ್ಲಿ ಒಂದು ಕಂಪ್ನಿನಲ್ಲಿ ಅಡ್ಮಿನ್ ಡಿಪಾರ್ಟ್ಮೆಂಟ್ ಅಲ್ಲಿ ವರ್ಕ್ ಮಾಡ್ತೀನಿ. ಹೌದು, ಕೆಲಸ ಮಾಡ್ತಾ ಮಾಡ್ತಾ ಕಾರಲ್ಲಿ ಎಲ್ಲಿ ಹೋಗ್ತಾ ಇರ್ತೀನಿ. ಆಲ್ಮೋಸ್ಟ್ ನಾನೆಲ್ಲಾನು ವಿವಿಧ ಭಾರತಿ ಚಾನೆಲ್ ಗೆ ಹೋಗಿ ಕೇಳ್ತಾ ಇರ್ತೀನಿ. ಈಗಾಗ ಅವಾಗ ನಿಮ್ದು ಈ ಕಡೆಗೊಂದು ಹಾಡು, ಬೇರೆ ಬೇರೆ ಈ ನಮ್ಮ ನ್ಯೂಸ್, ಪ್ರಾದೇಶಿಕ ಸಮಾಚಾರ, ಅದಿದೆಲ್ಲ ಮೊದ್ಲಿಂದ ನಾನು ಪ್ರಾರಂಭದಿಂದ ಕೇಳ್ಕೊಂಡು ಬಂದಿರೋದ್ರಿಂದ
4: ತುಂಬಾ ಸಂತೋಷ. ಇವತ್ತು 1:20 ರಸಪ್ರಶ್ನೆ ಕಾರ್ಯಕ್ರಮ ಇರುತ್ತೆ, ಮೆದುಳಿಗೆ ಕಸರತ್ತು ಅಂತಾನೆ ಹೇಳ್ಬೋದು. 1:20 ರಸಪ್ರಶ್ನೆ ನೀವು ಭಾಗವಹಿಸಬಹುದು, ಅಂದ್ರೆ ಮೆಸೇಜ್ ಮಾಡೋ ಮೂಲಕ ನಾವು ಕೇಳೋ ಪ್ರಶ್ನೆಗೆ ಉತ್ತರಿಸೋದು. ಪ್ರತಿ ಮಂಗಳವಾರ ಇರುತ್ತೆ, ಜ್ಞಾನವನ್ನ ವೃದ್ಧಿ ಮಾಡುತ್ತೆ, ಜೊತೆಗೆ ಒಂದು ಕಸರತ್ತು, ಜೊತೆಗೆ ಹಾಡುಗಳು ಸಹ ಪ್ರಸಾರವಾಗತ್ತೆ. ಓಕೆ, ಹಾಗಾದ್ರೆ ಈಗ ನಿಮ್ಮ ಮೆಚ್ಚಿನ ಗೀತೆಯನ್ನ ಕೇಳಿ, ಪ್ರೇಮದ ಕಾಣಿಕೆ ಚಿತ್ರದ್ದು.
5: ಥ್ಯಾಂಕ್ ಯು.

0: ಕೇಳುಗರ ಕರೆಗಳನ್ನ ಸ್ವೀಕರಿಸ್ತಾ ಅವರ ಹಾಡುಗಳನ್ನ ಕೇಳ್ತಾ 12:50 ಮುಂದಿನ ಕರೆ. ಹಲೋ
1: ಹಲೋ,
0: ನಮಸ್ತೆ.
1: ನಮಸ್ತೆ ಮೇಡಮ್.
0: ಹೇಳಿ, ಎಲ್ಲಿಂದ ಕರೆ ಮಾಡ್ತಿರೋದು, ಹೆಸರೇನು?
1: ಬೆಂಗಳೂರಿಂದ, ಲಕ್ಷ್ಮಿಯಿಂದ.
0: ಲಕ್ಷ್ಮಿ ಬೆಂಗಳೂರಿನಿಂದ. ಯಾವ ಹಾಡು ಬೇಕು?
1: ಅನುಗ್ರಹ ಫಿಲಂ ಇಂದ ಶಿವನ ಒತ್ತ ಶಿವಭಕ್ತ ನಂದೀಶ ಅನ್ನೋ
0: ಹಾಡು. ಮಠ ಮಠ ಮಧ್ಯಾಹ್ನ ಭಕ್ತಿ ಪ್ರಧಾನ ಗೀತೆಯನ್ನ ಕೇಳ್ತಾ ಇದ್ದೀರಿ, ಕಾರಣ ಏನು?
1: ಸುಮ್ಮನೆ ಬೇಜಾರು, ಮನಸ್ಸು ಸಮಾಧಾನ ಆಗುತ್ತೆ ದೇವರನ್ನ ಕೇಳಿದ್ರೆ ಅಂತ.
0: ಹೌದಲ್ವಾ, ದೇವರನ್ನ ನೆನೆಯೋದಕ್ಕೆ ಸಮಯ ಯಾಕೆ?
1: ಏನು ಬೇಡ.
0: ಓಕೆ, ಏನ್ ಮಾಡ್ಕೊಂಡಿರೋದು ಲಕ್ಷ್ಮಿ ಅವರು?
1: ಮನೇಲಿ ಔಷಧ ಅಷ್ಟೇ.
0: ಮಧ್ಯಾಹ್ನದ ಅಡುಗೆ ತಯಾರಾಗ್ತಾ ಇದೆಯಾ? ಏನ್ ಮಾಡ್ತಾ ಇದ್ದೀರಿ?
1: ಇವತ್ತು ಸೊಪ್ಪಿನ ಸಾರು ಮುದ್ದೆ.
0: ಆಯ್ತು, ನಿಮ್ಮ ಅಡುಗೆ ಕೆಲಸ ಸರಾಗ ಆಗ್ಲಿ. ನಮ್ಮ ವಿವಿಧ ಭಾರತೀಯ ಜೊತೆಗೆ ಈಗ ನಿಮ್ಮ ಮೆಚ್ಚಿನ ಗೀತೆ ಪ್ರಸಾರ ಆಗ್ತಾ ಇದೆ.
1: ಥ್ಯಾಂಕ್ ಯು.
0: ಥ್ಯಾಂಕ್ ಯು.

0: ಶಿವರಾತ್ರಿ, ಸಂಕ್ರಾಂತಿ ಎಲ್ಲ ಹಬ್ಬಗಳನ್ನ ಈ ಹಾಡಲ್ಲಿ ನೆನಪು ಮಾಡಿಕೊಂಡಿದ್ದಾಯ್ತು. ಈಗ ಮುಂದಿನ ಕರೆ. ಹಲೋ,
1: ನಮಸ್ತೆ ಮೇಡಮ್.
0: ನಮಸ್ತೆ,
1: ಗುಡ್ ಮಾರ್ನಿಂಗ್ ಮೇಡಮ್. ನಿಮಗೆ
0: ಗುಡ್ ಆಫ್ಟರ್ನೂನ್. ನಿಮಗೆ ಹೇಳಿ, ಯಾರು ಕರೆ ಮಾಡ್ತಾ ಇರೋದು?
1: ನನ್ನ ಹೆಸರು ಎಚ್ ಪಿ ಉಚ್ಚೇಗೌಡ ಅಂತ ಮೇಡಮ್. ಅಲಗಾಪುರ ಗ್ರಾಮ, ಅನೂರು ತಾಲೂಕು, ಚಾಮರಾಜನಗರ ಜಿಲ್ಲೆಯಿಂದ ಮಾತಾಡ್ತಾ ಇದ್ದೀನಿ ಮೇಡಮ್.
0: ವಿವಿಧ ಭಾರತೀಯ ಕಾರ್ಯಕ್ರಮಗಳನ್ನ ಕೇಳ್ತಾ ಇರ್ತೀರಿ?
1: ಕೇಳ್ತಾ ಇದ್ದೀನಿ ಸುಮಾರು ಮೇಡಮ್. ಇದನ್ನ
0: ಮತ್ತೊಮ್ಮೆ
1: ಅವಾಗೆಲ್ಲ ಚಿತ್ರ 1985 ಕೇಳ್ತಾ
0: ಇದ್ವಿ.
1: ಹೌದು ಮೇಡಮ್,
0: ತುಂಬಾ ಹಳೆಯ ಕೇಳಿದ್ರು.
1: ಹಳೇ ಕೇಳಿದ್ರು ಮೇಡಮ್, ಇನ್ ಕೇಳ್ತಾನೆ ಇದೀವಿ. ಈಗಲೂ ಎಲ್ಲ ಚೇಂಜ್ ಆಯ್ತು. ಅವಾಗ ಬರೀ ಅರ್ಧ ಗಂಟೆ ಕಾಲ್ ಗಂಟೆ ಇದ್ದಂತ ಚಿತ್ರಗೀತೆ ಇವಾಗ ಫುಲ್ ಇಡೀ ದಿನ ದಿನವೆಲ್ಲ ಚಿತ್ರಗೀತೆ ಕೇಳ್ಬಹುದು ನಿಮ್ಮ
0: ವೀಕ್.
1: ಆಮೇಲೆ ಅವಾಗ ಟೈಮಿಂಗ್ಸ್ ಇತ್ತು, 9 ಗಂಟೆಗೆ ಆಫ್ ಆಗ್ಬಿಡ್ತಾ ಇತ್ತು. ಆಮೇಲೆ 9:30 ಮಾಡುದು, 10 ಗಂಟೆ ಮಾಡುದು, 11 ಗಂಟೆ, 12 ಗಂಟೆ ಫುಲ್ ದಿನಾನೇ ಇರುತ್ತೆ ಇವಾಗ
0: ನೋಡಿ. ನಿಮ್ಮನ್ನ ಮನೋರಂಜಿಸೋದೇ ನಮ್ಮ ವಿವಿಧ ಭಾರತೀಯ ಕಾಯಕ. ಹೀಗೆ ಕರೆ ಮಾಡ್ತಾ ಇರ್ತೀರಾ ಹೇಗೆ?
1: ಮಾಡ್ತಾ ಇದೀನಿ ಮೇಡಮ್. ಮನ್ನ ನಾನು ಮಾಡ್ತಾ ಇದ್ದೆ ಮೇಡಮ್. ಯಾರು ನನ್ಗೆ ಅದೇ ಮಧುಮಾಲತಿ ಅನ್ನೋರು ಯಾರೋ ಒಬ್ರು ನನ್ಗೆ ನಿಮ್ ಮಾಡ್ಬೇಡಿ ಇನ್ನೋ ಇಷ್ಟೊಂದು ಎಲ್ಲ ಬೇರೆ ಶ್ರೋತೃಗಳಿಗೆ ಅವಕಾಶ ಅಂದ್ರೆ ಹೇಳಿದ್ರು.
0: ಹೌದು, ಪದೇ ಪದೇ ಒಬ್ರೇ ಕರೆ ಮಾಡಿದ್ರೆ ಮತ್ತೆ ಬೇರೆ ಕರೆ ಅಂದ್ರೆ ಬೇರೆಯವರಿಗೆ ಅವಕಾಶ ಸಿಗಲ್ಲ ಅನ್ನೋ ಕಾರಣಕ್ಕೆ ಆ ರೀತಿ
1: ಹೇಳಿದ್ರೆ.
0: ಈಗ ಯಾವ ಹಾಡ್ ಬೇಕು ನಿಮ್ಗೆ?
1: ಮೇಡಮ್, ನಮ್ ಸಿಪಾಯಿ ಅಲ್ಲಿ ಕೊಕ್ಕರ ಕೊಕ್ಕು ಕೊಕ್ಕ ಅಂತ ಬರುತ್ತೆ ಹಾಡು. ಹಾಡ್ ಬೇಕಾಗಿತ್ತು ಮೇಡಮ್, ತುಂಬಾ
0: ಚೆನ್ನಾಗಿದೆ
1: ಮೇಡಮ್. ಈ ಗೀತೆ ಬಂದ್ಬಿಟ್ಟು ಮೇಡಮ್ ಮೈಸೂರಲ್ಲಿ ಎಂ ಕೆ ಶಂಕರ್, ಸುನೀತಾ, ರೋಹನ್, ರಿಸಿಕ್, ಮಲ್ಲಮ್ಮ ಅನ್ನೋರ್ಗಾಗಿ ಈ ಹಾಡು. ನನ್ಗೆ ನಮ್ ಮನೆಯವ್ರ ಕೆಂಪಮ್ಮ, ಡಾಕ್ಟರ್ ಚಂದ್ರರಾಜು, ಪೂರ್ಣಚಂದ್ರ ತೇಜಸ್ವಿ,
0: ಎಲ್ಲರಿಗಾಗಿ,
1: ನಿಮಗೂ ಮತ್ತೆ ಎಲ್ಲ ಶ್ರೋತರು ಕೇಳ್ತಾ ಇರ್ತಕ್ಕಂಥ
0: ಧನ್ಯವಾದ.
1: ಧನ್ಯವಾದ ಮೇಡಮ್. ಓಕೆ ಮೇಡಮ್, ಥ್ಯಾಂಕ್ ಯು ಮೇಡಮ್.
2: ಕೊಕ್ಕ ಕೊಕ್ಕ ಕೊಕ್ಕ ಕೊಕ್ಕ ಕೊಕ್ಕ ಕೊಕ್ಕ.

ಕರೆಗೊಂದು ಹಾಡು ಕಾರ್ಯಕ್ರಮ ಕೇಳಿದ್ರಿ. ಕರೆ ಮಾಡಿ ಹಾಡುಗಳನ್ನು ಕೇಳಿದಂತಹ ನಮ್ಮ ಪ್ರೀತಿಯ ಕೇಳುಗರಿಗೆ ಧನ್ಯವಾದಗಳನ್ನು ತಿಳಿಸ್ತಾ ಸಮಯ 1 ಗಂಟೆ. ಇನ್ನೀಗ ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಕಳೆದ 12 ವರ್ಷಗಳಲ್ಲಿ ಪ್ರಧಾನಿ ನರೇಂದ್ರ ಮೋದಿ ನಾಯಕತ್ವದಲ್ಲಿ ಭಾರತವು ಬಡವರ ಕಲ್ಯಾಣ ಸುಧಾರಣೆ ಮತ್ತು ಗಮನಾರ್ಹ ಅಭಿವೃದ್ಧಿ ಕಂಡಿದೆ ಎಂದು ಗೃಹ ಸಚಿವ ಅಮಿತ್ ಶಾ ಶ್ಲಾಘಿಸಿದ್ದಾರೆ. ಮಡಿಕೇರಿಯ ಹೋಮ್ಸ್ಟೇನಲ್ಲಿ ಅಮೆರಿಕನ್ ಪ್ರವಾಸಿ ಮೇಲೆ ನಡೆದ ಲೈಂಗಿಕ ದೌರ್ಜನ್ಯ ಪ್ರಕರಣಕ್ಕೆ ಸಂಬಂಧಿಸಿದಂತೆ ರಾಜ್ಯ ಪೊಲೀಸರು ಇಂದು ಹೈಕೋರ್ಟ್ಗೆ ತನಿಖಾ ವರದಿ ಸಲ್ಲಿಸಿದ್ದಾರೆ. ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಬೆಂಗಳೂರಿನಲ್ಲಿ ಇಂದು ದಿವಂಗತ ಸೂರಜ್ ಹೆಗಡೆ ಅವರ ಅಂತಿಮ ದರ್ಶನ ಪಡೆದು ಅವರ ಕುಟುಂಬ ಸದಸ್ಯರಿಗೆ ಸಾಂತ್ವನ ಹೇಳಿದರು. ಈ ವೇಳೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್, ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸೇರಿದಂತೆ ಹಲವು ಪ್ರಮುಖ ನಾಯಕರು ಹಾಜರಿದ್ದರು. ನಗರಾಭಿವೃದ್ಧಿ ಕ್ಷೇತ್ರದ ಪ್ರಸ್ತುತ ಬೆಳವಣಿಗೆಗಳು ಮತ್ತು ನಗರ ಪ್ರದೇಶಗಳಲ್ಲಿ ಹೂಡಿಕೆಗೆ ಪೂರಕ ವಾತಾವರಣ ನಿರ್ಮಾಣ ಕುರಿತಂತೆ ಕ್ರೆಡೆ ಪ್ರತಿನಿಧಿಗಳು ಇಂದು ನಗರಾಭಿವೃದ್ಧಿ ಸಚಿವ ಯತೀಂದ್ರ ಸಿದ್ದರಾಮಯ್ಯ ಅವರನ್ನು ಭೇಟಿ ಮಾಡಿ ಚರ್ಚಿಸಿದರು. ಆಂಧ್ರಪ್ರದೇಶದ ವಿಶಾಖಪಟ್ಟಣಂ ಉಕ್ಕು ಸ್ಥಾವರದಲ್ಲಿ ಸಂಭವಿಸಿದ ಅಪಘಾತದಲ್ಲಿ ಸಾವನ್ನಪ್ಪಿದ 8 ಕಾರ್ಮಿಕರಲ್ಲಿ 3 ಗುರುತಿಸಲಾಗಿದೆ. ಉಳಿದ ಮೃತದೇಹಗಳನ್ನು ಗುರುತಿಸಲು ಡಿಎನ್ಎ ಪರೀಕ್ಷೆ ನಡೆಸಲಾಗುವುದು ಎಂದು ಅಧಿಕಾರಿಗಳು ಹೇಳಿದ್ದಾರೆ. ಸಾಫ್ಟ್ವೇರ್ ಅಳವಡಿಕೆ ಹಿನ್ನೆಲೆಯಲ್ಲಿ ಬೆಸ್ಕಾಂ ವ್ಯಾಪ್ತಿಯ ನಗರ ಪ್ರದೇಶದಲ್ಲಿ ಇದೇ 10ರಿಂದ 30ರವರೆಗೆ ಆನ್ಲೈನ್ ಸೇವೆ ಲಭ್ಯವಿರುವುದಿಲ್ಲ ಎಂದು ಬೆಸ್ಕಾಂ ಪ್ರಕಟಣೆಯಲ್ಲಿ ತಿಳಿಸಿದೆ. ಗ್ರಾಹಕರು ಗೂಗಲ್ ಪೇ, ಫೋನ್ ಪೇ ಮೂಲಕ ಬಿಲ್ ಪಾವತಿ ಮಾಡಲು ಅವಕಾಶವಿದೆ ಎಂದು ತಿಳಿಸಲಾಗಿದೆ. ಭಾರತದ ವಿರುದ್ದ ಶಾಶ್ವತ ದ್ವೇಷವನ್ನು ಬೆಳೆಸಲು ತನ್ನ ನಾಗರಿಕರಲ್ಲಿ ಧಾರ್ಮಿಕ ಪರಿಭಾಷೆಯನ್ನು ಬಳಸಿಕೊಳ್ಳುವ ಪಾಕಿಸ್ತಾನದ ಕ್ರಮವನ್ನು ಭಾರತ ವಿಶ್ವಸಂಸ್ಥೆಯಲ್ಲಿ ಕಟುವಾಗಿ ಟೀಕಿಸಿದೆ. ಇರಾನ್ ಜೊತೆಗಿನ ರಾಜತಾಂತ್ರಿಕ ಮಾತುಕತೆಗಳ ಬಗ್ಗೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಆಶಾವಾದ ವ್ಯಕ್ತಪಡಿಸಿದ್ದಾರೆ. ನಮ್ಮ ಮುಂದಿನ ವಾರ್ತಾ ಪ್ರಸಾರ 1:10ಕ್ಕೆ. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು 5 ಗಂಟೆಗೆ.

0: ವರ್ಕ್ ಫ್ರಮ್ ಹೋಮ್ ಹೈ ಸ್ಯಾಲರಿ ಬರೀ ಒಂದು ಕ್ಲಿಕ್ ನಲ್ಲಿ
1: ಸಿಕ್ಕಿಬಿದ್ರು.
2: ಅಪರಿಚಿತ ಲಿಂಕ್ ಗಳನ್ನು ಕ್ಲಿಕ್ ಮಾಡಬೇಡಿ. RBI ಹೇಳುತ್ತೆ,
3: ಜಾಣರಾಗಿರಿ, ಜಾಗರೂಕರಾಗಿರಿ.
4: ಕನ್ನಡ ನಾಡಿನಲ್ಲಿ ಹೊಸ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದ್ಯಾ? ನಿಮ್ಮ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ಪ್ರಚಾರ ಬೇಕಾ? ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ. ನಿಮ್ಮ ಸಿನಿಮಾ ಯಶಸ್ಸಿಗೆ ಆಕಾಶವಾಣಿ ಕೈ ಜೋಡಿಸಲು ಸಿದ್ಧ. ಸಂಪರ್ಕಿಸಿ CBSVLR@gmail.com.

ವಿವಿಧ ಭಾರತಿ ಆಕಾಶವಾಣಿ ಕನ್ನಡ 102.9 ಎಫ್ಎಂ. ಕೇಳುಗರೆ, ಇಂದು ಮಧ್ಯಾಹ್ನ 1:20 ಕೇಳಿ ಗೇಮ್ ಶೋನಲ್ಲಿ ರಸಪ್ರಶ್ನೆ ಕಾರ್ಯಕ್ರಮ. ನಿಮಗಾಗಿ ಒಂದಷ್ಟು ಟ್ರಿಕಿ ಕ್ವೆಶನ್ಸ್ ಇರುತ್ತೆ, ನೀವು ಉತ್ತರಿಸಬಹುದು ಕಾರ್ಯಕ್ರಮ ಕೇಳ್ತಾ. ನೀವು ಸಂದೇಶ ಕಳಿಸಬೇಕು ಅಂದರೆ 9483091029 ಈ ಒಂದು ಸಂಖ್ಯೆಗೆ ನಿಮ್ಮ ಉತ್ತರಗಳನ್ನು ಕಳಿಸ್ಕೊಡ್ಬೇಕು. ಕಾರ್ಯಕ್ರಮ 1:20 ಗೇಮ್ ಶೋನಲ್ಲಿ ರಸಪ್ರಶ್ನೆ.

ನಮ್ಮ ವಿವಿಧ ಭಾರತೀಯ ಕಾರ್ಯಕ್ರಮಗಳನ್ನ ಕೇಳ್ತಾ ಅನೇಕರು ಮೆಸೇಜ್ ಮಾಡಿದ್ದೀರಿ. ವಂದನೆಗಳು, ಒಳ್ಳೆಯ ಕಾರ್ಯಕ್ರಮ ಕೇಳ್ತಾ ಇದ್ದೀವಿ ಅಂತ ಹೇಳಿ ಒಂದು ಸಂದೇಶ ಬಂದಿದೆ. ಇವರು ತಮ್ಮ ಹೆಸರನ್ನ ತಿಳಿಸಿಲ್ಲ. ಇನ್ನು ಹಾಯ್ ವಿವಿಧ ಭಾರತಿ ಅಂತ ಮತ್ತೊಬ್ರು ಮೆಸೇಜ್ ಮಾಡಿದರೆ, ಇವರು ಸಹ ತಮ್ಮ ಹೆಸರನ್ನ ತಿಳಿಸಿಲ್ಲ. ಕೇಳಿದ್ರೆ ನಿಮ್ಮ ಹೆಸರು ಮತ್ತೆ ನಿಮ್ಮ ಸ್ಥಳದ ಹೆಸರನ್ನ ನಿಮ್ಮ ಮೆಸೇಜ್ ಜೊತೆಗೆ ಕಳಿಸಿ. ಹಾಗೆ ನವೋದಯ ನಾಗರಾಜ್ ಅವರು ಸಹ ಸಂದೇಶವನ್ನ ಕಳಿಸ್ಕೊಟ್ಟಿದ್ದಾರೆ. ಸುಜಾತ ಮಹೇಶ್ ಗುರುಪುರ ಶಿವಮೊಗ್ಗದಿಂದ ಸಂದೇಶ ಕಳಿಸಿದ್ರು. ಎಲ್ಲ ಹಾಡುಗಳನ್ನು ಕೇಳ್ತಾ ಇದ್ದೀವಿ, ಖುಷಿಯಾಗತ್ತೆ ಅಂತ ಪೂರ್ವಿಕ್ ಅವರು

ರಾಜಾಜಿನಗರಿಂದ ಸಂದೇಶ ಕಳಿಸಿದ್ದಾರೆ. ಜೊತೆಗೆ ಕವಿತಾ ಶ್ರೀನಿವಾಸ್ ವಯಸ್ ಕಾಲೋನಿ ಧಾರವಾಡದಿಂದ ಸಹ ಮೆಸೇಜ್ ಮಾಡಿದ್ದಾರೆ. ಇನ್ನು ಯಶವಂತ್ ಸುಮಲತಾ ಚೆನ್ನನಕುಂಟೆಯಿಂದ ಮೆಸೇಜ್ ಮಾಡಿ ಕಾರ್ಯಕ್ರಮಕ್ಕೆ ಧನಿಯಾಗಿದ್ದೀವಿ ಅಂತಿದ್ದಾರೆ. ಇಂದು ಮಧ್ಯಾಹ್ನ 1:20 ರಸಪ್ರಶ್ನೆ ಕಾರ್ಯಕ್ರಮ, 2:15 ಕೇಳಿ ಸ್ಪಂದನ, 102.9 ಭಾರತಿ ಆಕಾಶವಾಣಿ ಕನ್ನಡ 102.9 FM, ಸಮಯ 1:10. ಇನ್ನೀಗ ವಾರ್ತಾ ಪ್ರಸಾರ.

ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಲಿಂಗಾನಂದ. ಮುಖ್ಯಾಂಶಗಳು: ಇಂದು ಬಿರ್ಸಾ ಮುಂಡಾ ಪುಣ್ಯತಿಥಿ, ಉಪರಾಷ್ಟ್ರಪತಿ, ಪ್ರಧಾನಿ ಸೇರಿ ಗಣ್ಯರಿಂದ ಗೌರವ ಸ್ಮರಣೆ. ಸಬ್ ಕಾ ಸಾಥ್ ಸಬ್ ಕಾ ವಿಕಾಸ್ ನೀತಿಯ ಮೂಲಕ ಸ್ವಾವಲಂಬಿ ಭಾರತ ನಿರ್ಮಾಣ, ಪ್ರಧಾನಿ. ಸುರಕ್ಷಿತ ಗರ್ಭಧಾರಣೆಯು ಮಹಿಳೆಯರ ಬಗೆಗಿನ ರಾಷ್ಟ್ರದ ಬದ್ಧತೆಯ ಪ್ರತಿಬಿಂಬ, ಜೆಪಿ ನಡ್ಡಾ. ಹಾಗೂ ಇಂದೋರ್ನಲ್ಲಿ ಬ್ರಿಕ್ಸ್ ಕೃಷಿ ಸಮ್ಮೇಳನ ಆರಂಭ, 21 ದೇಶಗಳ ಕೃಷಿ ಸಚಿವರು ಭಾಗಿ. ವಾರ್ತೆಗಳ ವಿವರ: ಭಾರತೀಯ ಬುಡಕಟ್ಟು ಸ್ವಾತಂತ್ರ್ಯಕ್ಕಾಗಿ ಶ್ರಮಿಸಿದ ಭಗವಾನ್ ಬಿರ್ಸಾ ಮುಂಡಾ ಅವರ ಪುಣ್ಯತಿಥಿ ಇಂದು. ಈ ಹಿನ್ನೆಲೆ ಉಪರಾಷ್ಟ್ರಪತಿ ಸಿಪಿ ರಾಧಾಕೃಷ್ಣನ್, ಪ್ರಧಾನಿ ನರೇಂದ್ರ ಮೋದಿ ಹಾಗೂ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಭಗವಾನ್ ಬಿರ್ಸಾ ಮುಂಡಾ ಅವರಿಗೆ ಗೌರವ ಸಲ್ಲಿಸಿದ್ದಾರೆ. ಸಾಮಾಜಿಕ ಮಾಧ್ಯಮ ಪೋಸ್ಟ್ನಲ್ಲಿ ಉಪರಾಷ್ಟ್ರಪತಿಗಳು ದರ್ತಿ ಆಬಾ ಅವರ ಜೀವನವು ಧೈರ್ಯ, ಸ್ವಾಭಿಮಾನ ಮತ್ತು ನ್ಯಾಯಕ್ಕಾಗಿ ಅಚಲ ಬದ್ಧತೆಯನ್ನು ಸಂಕೇತಿಸುತ್ತದೆ. ಐತಿಹಾಸಿಕ ಉಲ್ಗುಲನ್ ಚಳವಳಿಯ ಮೂಲಕ ಬಿರ್ಸಾ ಮುಂಡಾ ದಬ್ಬಾಳಿಕೆಯ ವಿರುದ್ಧ ಪ್ರತಿರೋಧದ ಮನೋಭಾವವನ್ನು ಜಾಗೃತಗೊಳಿಸಿದರು. ಬುಡಕಟ್ಟು ಸಮುದಾಯಗಳು ತಮ್ಮ ಹಕ್ಕುಗಳು ಮತ್ತು ಘನತೆಯನ್ನು ರಕ್ಷಿಸಲು ಪ್ರೇರೇಪಿಸಿದರು ಎಂದು ಹೇಳಿದರು. ಬುಡಕಟ್ಟು ಸ್ವಾತಂತ್ರ್ಯ ಹೋರಾಟಗಾರ ಮತ್ತು ಸಮಾಜ ಸುಧಾರಕ ಬಿರ್ಸಾ ಮುಂಡಾ ಅವರಿಗೆ ಮಂಗಳವಾರ ಪ್ರಧಾನಿ ನರೇಂದ್ರ ಮೋದಿ ಗೌರವ ಸಲ್ಲಿಸಿದರು. ತಾಯ್ನಾಡಿಗಾಗಿ ಅವರ ಸರ್ವೋಚ್ಚ ತ್ಯಾಗದ ಕಥೆಯು ದೇಶದ ಪ್ರತಿಯೊಂದು ಪೀಳಿಗೆಯಲ್ಲೂ ದೇಶಭಕ್ತಿಯ ಮನೋಭಾವವನ್ನು ಪ್ರೇರೇಪಿಸುತ್ತದೆ ಎಂದು ಅವರು ಹೇಳಿದರು. ಪ್ರಧಾನಿ ಮೋದಿ ಸಾಮಾಜಿಕ ಮಾಧ್ಯಮದಲ್ಲಿ ಹುತಾತ್ಮ ದಿನದಂದು ದರ್ತಿ ಆಬಾ ಭಗವಾನ್ ಬಿರ್ಸಾ ಮುಂಡಾ ಅವರಿಗೆ ಲಕ್ಷಾಂತರ ನಮನಗಳು, ಅವರು ಜಲ, ಅರಣ್ಯಗಳು ಮತ್ತು ಭೂಮಿಯನ್ನು ರಕ್ಷಿಸಲು ಅದಮ್ಯ ಧೈರ್ಯದಿಂದ ವಿದೇಶಿ ಆಡಳಿತದ ವಿರುದ್ಧ ಹೋರಾಡಿದರು ಎಂದು ಹೇಳಿದರು. ಸಾಮಾಜಿಕ ಮಾಧ್ಯಮ ಪೋಸ್ಟ್ನಲ್ಲಿ ಅಮಿತ್ ಶಾ ಉಲ್ಗುಲನ್ ಚಳವಳಿಯ ಮೂಲಕ ಬ್ರಿಟಿಷ್ ಆಳ್ವಿಕೆಯ ವಿರುದ್ಧ ಬಿರ್ಸಾ ಮುಂಡಾ ಸ್ವಾತಂತ್ರ್ಯದ ಕಹಳೆ ಊದಿದರು ಎಂದು ಹೇಳಿದರು. ಬಿರ್ಸಾ ಮುಂಡಾ ಅವರು ಬುಡಕಟ್ಟಿನ ಹೆಮ್ಮೆ, ದೇಶಭಕ್ತಿ ಮತ್ತು ಸಾಂಸ್ಕೃತಿಕ ಪ್ರಜ್ಞೆಯ ಅಮರ ಸಂಕೇತ. ಬುಡಕಟ್ಟು ಸಮಾಜವನ್ನು ಸಂಘಟಿಸಿದ ಅವರು ನೀರು, ಅರಣ್ಯ ಮತ್ತು ಭೂಮಿಯ ಸಂರಕ್ಷಣೆಗೆ ಜನರ ಚಳವಳಿಯ ರೂಪವನ್ನು ನೀಡಿದರು. ಇಂದಿಗೂ ಸಹ ಧಾರ್ಮಿಕ ಮತಾಂತರದ ವಿರುದ್ಧ ಬಿರ್ಸಾ ಮುಂಡಾ ಅವರ ಹೋರಾಟಗಳು ಮತ್ತು ಬುಡಕಟ್ಟು ಸಮುದಾಯದ ಸಂರಕ್ಷಣೆಗಾಗಿ ಅವರ ಸಮರ್ಪಣೆ ಲಕ್ಷಾಂತರ ದೇಶವಾಸಿಗಳಿಗೆ ಸ್ಫೂರ್ತಿಯಾಗಿ ಉಳಿದಿದೆ ಎಂದು ಅವರು ತಿಳಿಸಿದ್ದಾರೆ. ಕಳೆದ 12 ವರ್ಷಗಳಿಂದ ಸಬ್ ಕಾ ಸಾಥ್ ಸಬ್ ಕಾ ವಿಕಾಸ್ ಎಂಬ ನೀತಿಯಿಂದ ಪ್ರೇರಿತವಾಗಿ ನಿರಂತರ ಪ್ರಯತ್ನಗಳ ಮೂಲಕ ದೇಶವು ಬಲವಾದ ಮತ್ತು ಸ್ವಾವಲಂಬಿ ಭಾರತವಾಗುವತ್ತ ಸಾಗುತ್ತಿದೆ ಎಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಹೇಳಿದ್ದಾರೆ. ಸಂಸ್ಕೃತ ಉಲ್ಲೇಖವನ್ನು ಹಂಚಿಕೊಂಡಿರುವ ಪ್ರಧಾನಿ, ಸಮರ್ಪಣೆ ಮತ್ತು ಸೇವಾ ಮನೋಭಾವವು ರಾಷ್ಟ್ರ ನಿರ್ಮಾಣಕ್ಕಾಗಿ ಸರ್ಕಾರದ ಅಮೂಲ್ಯ ಬಂಡವಾಳವಾಗಿದೆ. ಇತರರ ಕಲ್ಯಾಣವನ್ನು ಅಸೂಯೆ ಪಡೆದೇ ಉದಾತ್ತ ಕಾರ್ಯಗಳನ್ನು ಮಾಡಿದಾಗ ಒಬ್ಬ ವ್ಯಕ್ತಿಯನ್ನು ನಿಜವಾಗಿಯೂ ಬುದ್ಧಿವಂತ ಎಂದು ಕರೆಯಲಾಗುತ್ತದೆ ಎಂದು ಪ್ರಧಾನಿ ಹೇಳಿದರು. ಕಳೆದ 12 ವರ್ಷಗಳಲ್ಲಿ ದೇಶದ ಯುವಕರು, ಮಹಿಳೆಯರು ಮತ್ತು ರೈತರನ್ನು ಸಬಲೀಕರಣಗೊಳಿಸುವಲ್ಲಿ ಸರ್ಕಾರ ಯಾವುದೇ ಪ್ರಯತ್ನವನ್ನು ಕೂಡ ಬಿಟ್ಟಿಲ್ಲ ಎಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಇಂದು ಹೇಳಿದ್ದಾರೆ. 1.4 ಶತಕೋಟಿ ನಾಗರಿಕರ ಆಶೀರ್ವಾದ ಮತ್ತು ರಾಷ್ಟ್ರ ಮೊದಲು ಎಂಬ ಮನೋಭಾವದೊಂದಿಗೆ ಸರ್ಕಾರವು ನಂಬಿಕೆ, ಅಭಿವೃದ್ಧಿ ಮತ್ತು ಸಾರ್ವಜನಿಕ ಕಲ್ಯಾಣಕ್ಕೆ ಸಮರ್ಪಿತವಾಗಿದೆ ಎಂದು ಸಾಮಾಜಿಕ ಮಾಧ್ಯಮ ಪೋಸ್ಟ್ನಲ್ಲಿ ಅವರು ಹೇಳಿದ್ದಾರೆ. ಅವಿಶ್ರಾಂತ ಪ್ರಯತ್ನಗಳ ಪರಿಣಾಮದಿಂದಾಗಿ ಇಂದು ದೇಶವು ಮೂಲಸೌಕರ್ಯದಿಂದ ಡಿಜಿಟಲ್ ಕ್ರಾಂತಿಯವರೆಗೆ ಜಾಗತಿಕ ವೇದಿಕೆಯಲ್ಲಿ ಹೊಸ ಗುರುತನ್ನು ಗಳಿಸಿದೆ. ಅಭಿವೃದ್ಧಿ ಹೊಂದಿದ ಭಾರತದ ಸಂಕಲ್ಪವನ್ನು ಸಾಕಾರಗೊಳಿಸಲು ಸರ್ಕಾರವು ಸೇವೆ, ಉತ್ತಮ ಆಡಳಿತ ಮತ್ತು ಸಮೃದ್ಧಿಯ ಈ ಹಾದಿಯಲ್ಲಿ ನಿರಂತರವಾಗಿ ಮುಂದುವರಿಯುತ್ತದೆ ಎಂದು ಪ್ರಧಾನಮಂತ್ರಿ ಒತ್ತಿ ಹೇಳಿದ್ದಾರೆ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವ ಜೆಪಿ ನಡ್ಡಾ ಅವರು ಪ್ರತಿಯೊಂದು ಸುರಕ್ಷಿತ ಗರ್ಭಧಾರಣೆಯು ರಾಷ್ಟ್ರವು ತನ್ನ ಮಹಿಳೆಯರ ಬಗೆಗಿನ ಬದ್ಧತೆಯ ಪ್ರತಿಬಿಂಬವಾಗಿದೆ ಎಂದು ಹೇಳಿದ್ದಾರೆ. ಪ್ರಧಾನಮಂತ್ರಿ

0: ಸುರಕ್ಷಿತ ಮಾತೃತ್ವ ಅಭಿಯಾನ 10 ವರ್ಷಗಳನ್ನು ಪೂರೈಸಿದ ಹಿನ್ನೆಲೆಯಲ್ಲಿ ಅವರು ಇಂದು ನವದೆಹಲಿಯಲ್ಲಿ ರಾಷ್ಟ್ರವ್ಯಾಪಿ ಆಚರಣೆಗಳಿಗೆ ಚಾಲನೆ ನೀಡಿದರು. ರಾಷ್ಟೀಯ ದಿನಪತ್ರಿಕೆಯೊಂದರಲ್ಲಿ ಪ್ರಕಟವಾದ ಪತ್ರಿಕೆಯ ಲೇಖನವೊಂದನ್ನು ಉಲ್ಲೇಖಿಸಿದ ಅವರು, ಕಳೆದ ದಶಕದಲ್ಲಿ ದೇಶದ ತಾಯಂದಿರ ಮರಣ ಅನುಪಾತದಲ್ಲಿನ ಗಮನಾರ್ಹ ಕುಸಿತವು ತಾಯಿಯ ಆರೋಗ್ಯ ರಕ್ಷಣೆಯಲ್ಲಿ ನಿರಂತರ ಪ್ರಯತ್ನಗಳು, ಬಲವಾದ ಸೇವಾ ವಿತರಣಾ ವ್ಯವಸ್ಥೆಗಳು ಮತ್ತು ಸಮುದಾಯದ ಭಾಗವಹಿಸುವಿಕೆಯಿಂದ ನಡೆಸಲ್ಪಟ್ಟಿರುವುದನ್ನು ಜೆಪಿ ನಡ್ಡಾ ಎತ್ತಿ ತೋರಿಸಿದ್ದಾರೆ. ಇಂದು 10 ವರ್ಷಗಳನ್ನು ಪೂರೈಸುತ್ತಿರುವ ಪ್ರಧಾನಮಂತ್ರಿ ಸುರಕ್ಷಿತ ಮಾತೃತ್ವ ಅಭಿಯಾನ ಈ ರೂಪಾಂತರದ ಹೃದಯ ಭಾಗವಾಗಿದೆ. ಪ್ರತಿ ತಿಂಗಳ 9ನೇ ದಿನವನ್ನು ತಾಯಿಯ ಆರೋಗ್ಯಕ್ಕೆ ಮೀಸಲಿಡುವ ಮೂಲಕ ಈ ಕಾರ್ಯಕ್ರಮ ಪ್ರತಿ ಗರ್ಭಧಾರಣೆಯು ಗರ್ಭಧಾರಣೆಯ ಅವಧಿಯಲ್ಲಿ ನಿರಂತರ ಆರೈಕೆ, ಮೇಲ್ವಿಚಾರಣೆ ಮತ್ತು ಬೆಂಬಲಕ್ಕೆ ಅರ್ಹವಾಗಿದೆ ಎಂಬುದನ್ನು ನೆನಪಿಸಿದೆ ಎಂದು ಹೇಳಿದರು. ಅಪಾಯದ ಗರ್ಭಧಾರಣೆಯನ್ನು ಮೊದಲೇ ಪತ್ತೆ ಹಚ್ಚುವುದು ಮತ್ತು ತ್ವರಿತ ನಿರ್ವಹಣೆಗೆ ಅನುಕೂಲವಾಗುವಂತೆ ತಾಯಂದಿರು ಹಾಗೂ ನವಜಾತ ಶಿಶುಗಳ ಮರಣವನ್ನು ಕಡಿಮೆ ಮಾಡುವುದು ಈ ಯೋಜನೆಯ ಪ್ರಮುಖ ಉದ್ದೇಶ. ಈ ಕಾರ್ಯಕ್ರಮ ದೇಶಾದ್ಯಂತ ತಾಯಿಯ ಆರೋಗ್ಯ ಸೇವೆಗಳನ್ನು ಬಲಪಡಿಸಲು ಸಹಾಯ ಮಾಡಿದೆ. ಪ್ರಧಾನಿ ನರೇಂದ್ರ ಮೋದಿಯವರು 2016 ಜೂನ್ 9ರಂದು ಎಲ್ಲ ಗರ್ಭಿಣಿ ಮಹಿಳೆಯರಿಗೆ ಖಚಿತವಾದ ಸಮಗ್ರ ಮತ್ತು ಗುಣಮಟ್ಟದ ಪ್ರಸವ ಪೂರ್ವ ಆರೈಕೆ ಸೇವೆಗಳನ್ನು ಉಚಿತವಾಗಿ ಒದಗಿಸಲು ಈ ಯೋಜನೆಯನ್ನು ಪ್ರಾರಂಭಿಸಿದ್ದರು. ದೇಶದ ಪ್ರತಿಯೊಬ್ಬ ಮಹಿಳೆಗೆ ಆರಂಭಿಕ ಅಪಾಯ ಪತ್ತೆ, ಸಕಾಲಕ ವೈದ್ಯಕೀಯ ನೆರವು ಮತ್ತು ಸುರಕ್ಷಿತ ಗರ್ಭಧಾರಣೆಯನ್ನು ಖಚಿತಪಡಿಸಿಕೊಳ್ಳುವ ಗುರಿಯನ್ನು ಈ ಯೋಜನೆ ಹೊಂದಿದೆ. ಈ ಯೋಜನೆಯಡಿಯಲ್ಲಿ 7,50,00,000 ಹೆಚ್ಚು ಗರ್ಭಿಣಿಯರು ಪ್ರಸವ ಪೂರ್ವ ಸೇವೆಗಳನ್ನು ಪಡೆದಿದ್ದಾರೆ. ಸರ್ಕಾರದ ನಿರಂತರ ಪ್ರಯತ್ನಗಳಿಂದಾಗಿ ಭಾರತದ ತಾಯಂದಿರ ಮರಣ ಅನುಪಾತ 43 ಅಂಕಗಳಷ್ಟು ಕಡಿಮೆಯಾಗಿದೆ. 2014-16ರಲ್ಲಿ ಪ್ರತಿ 100,000 ಜೀವಂತ ಜನನಗಳಿಗೆ 130 ತಾಯಂದಿರ ಮರಣಗಳಿಂದ 2022-24ರ ಅವಧಿಯಲ್ಲಿ 87ಕ್ಕೆ ಇಳಿದಿದೆ. ಆಚರಣೆಯ ಭಾಗವಾಗಿ ಗರ್ಭಿಣಿಯರು ಮತ್ತು ಅವರ ಕುಟುಂಬಗಳು ಉಚಿತ ಸೇವೆಗಳನ್ನು ಪಡೆಯುವಂತೆ ಪ್ರೋತ್ಸಾಹಿಸಲು ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಜಾಗೃತಿ ಮತ್ತು ಪ್ರಚಾರ ಚಟುವಟಿಕೆಗಳನ್ನು ಆಯೋಜಿಸಲಾಗುವುದು. ಈ ಸಂದರ್ಭದಲ್ಲಿ ವಿಶೇಷ 75 ರೂಪಾಯಿ ಸ್ಮರಣಾರ್ಥ ನಾಣ್ಯ ಮತ್ತು 5 ರೂಪಾಯಿ ಅಂಚೆ ಚೀಟಿಯನ್ನು ಸಹ ಬಿಡುಗಡೆ ಮಾಡಲಾಗುವುದು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಮಧ್ಯಪ್ರದೇಶದ ಇಂದೋರ್ನಲ್ಲಿ ಬ್ರಿಕ್ಸ್ ಕೃಷಿ ಸಮ್ಮೇಳನ ಆರಂಭವಾಗಿದೆ. ಬ್ರೆಜಿಲ್, ಇಂಡೋನೇಷ್ಯಾ, ಚೀನಾ, ಇರಾನ್, ದಕ್ಷಿಣ ಆಫ್ರಿಕಾ, ಯುಎಇ ಮತ್ತು ಇತರೆ ಸದಸ್ಯ ರಾಷ್ಟ್ರಗಳ ಪ್ರತಿನಿಧಿಗಳು ಈ ಶೃಂಗಸಭೆಯಲ್ಲಿ ಭಾಗವಹಿಸುತ್ತಿದ್ದಾರೆ. 21 ದೇಶಗಳ ಕೃಷಿ ಸಚಿವರು, ಹಿರಿಯ ಅಧಿಕಾರಿಗಳು ಮತ್ತು ತಜ್ಞರು ಶೃಂಗಸಭೆಯಲ್ಲಿ ಭಾಗವಹಿಸುತ್ತಿದ್ದಾರೆ. ಇಂದು ಬಹು ಅಧಿವೇಶನಗಳು ನಡೆಯಲಿವೆ. ಪ್ರಮುಖ ವಿಷಯಗಳಲ್ಲಿ ಆಹಾರ ಭದ್ರತೆ, ಕೃಷಿ ನಾವೀನ್ಯತೆ, ಹವಾಮಾನ ಸ್ನೇಹಿ ಕೃಷಿ, ಕೃಷಿ ವ್ಯಾಪಾರ ಮತ್ತು ಸಣ್ಣ ರೈತರ ಸಬಲೀಕರಣ ಸೇರಿವೆ. ಈ ತಿಂಗಳ 12ರಂದು ಕೃಷಿ ಸಚಿವರ ನಡುವೆ ವಿಶೇಷ ಸಂವಾದ ನಡೆಯಲಿದೆ. ಇದು ಸಣ್ಣ ರೈತರು, ಮಹಿಳೆಯರು ಮತ್ತು ಯುವಕರ ಮೂಲಕ ಆಹಾರ ಭದ್ರತೆಯ ಮೇಲೆ ಕೇಂದ್ರೀಕರಿಸುತ್ತದೆ. ಜೂನ್ 13ರಂದು ಬ್ರಿಕ್ಸ್ ರಾಷ್ಟ್ರಗಳ ಸಚಿವರ ಸಭೆ ನಡೆಯಲಿದ್ದು, ವಿದೇಶಿ ಪ್ರತಿನಿಧಿಗಳು ಇಂದೋರ್ನ ಶ್ರೀಮಂತ ಸಂಸ್ಕೃತಿ ಮತ್ತು ಪರಂಪರೆಯ ಅನುಭವವನ್ನು ಸಹ ಪಡೆಯುತ್ತಾರೆ. ವಿಶ್ವಸಂಸ್ಥೆಯಲ್ಲಿ ಪಾಕಿಸ್ತಾನವು ದ್ವೇಷದ ಸಂಘಟಿತ ಕಾರ್ಯವನ್ನು ನಡೆಸುತ್ತಿದೆ ಎಂದು ಭಾರತ ತೀವ್ರವಾಗಿ ಖಂಡಿಸಿದೆ. ಪಾಕಿಸ್ತಾನ ತನ್ನ ನಾಗರಿಕರಲ್ಲಿ ಭಾರತದ ಬಗ್ಗೆ ಶಾಶ್ವತ ದ್ವೇಷವನ್ನು ಬೆಳೆಸಲು ಧಾರ್ಮಿಕ ಪರಿಭಾಷೆಯನ್ನು ಬಳಸಿಕೊಳ್ಳುತ್ತಿದೆ. ಇಸ್ಲಾಮಾಬಾದ್ ತನ್ನ ಸ್ವಂತ ಪ್ರದೇಶದೊಳಗೆ ಕಾರ್ಯನಿರ್ವಹಿಸುತ್ತಿರುವ ಉಗ್ರಗಾಮಿ ಸಂಘಟನೆಗಳನ್ನು ಫಿತ್ನಾ ಅಲ್ ಹಿಂದೂಸ್ತಾನ್ ಎಂದು ಹಣಪಟ್ಟಿ ಕಟ್ಟುವ ಮೂಲಕ ರಾಷ್ಟ್ರ ಪ್ರಾಯೋಜಿತ ತಪ್ಪು ಮಾಹಿತಿಯನ್ನು ಪ್ರಚಾರ ಮಾಡುತ್ತಿದೆ ಎಂದು ಭಾರತ ಇಸ್ಲಾಮಾಬಾದ್ ಅನ್ನು ಖಂಡಿಸಿದೆ. ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯ ಅಧಿವೇಶನದಲ್ಲಿ ಮಾತನಾಡಿದ ವಿಶ್ವಸಂಸ್ಥೆಯ ಭಾರತದ ಖಾಯಂ ಪ್ರತಿನಿಧಿ ಪರ್ವತನೇನಿ ಹರೀಶ್, ಇಸ್ಲಾಮಾಬಾದ್ ಕೇವಲ ನವದೆಹಲಿಯ ಮೇಲೆ ಆರೋಪ ಹೊರಿಸಲು ಪ್ರಯತ್ನಿಸುತ್ತಿದೆ, ಪಾಕಿಸ್ತಾನದ ರಾಜಕೀಯ ಚೌಕಟ್ಟು ಮತ್ತು ಆಡಳಿತದಲ್ಲಿ ಅದರ ಮಿಲಿಟರಿ ವಹಿಸಿದ ಪ್ರಬಲ ಪಾತ್ರವನ್ನು ಅವರು ವಿವರಿಸಿದರು.
4: Blaming neighbors for its own failures is an old Pakistani habit. Coming up with official notifications directing Pakistan's government agencies to start referring to groups inside its own borders as Fitna al-Hindustan is nothing but officially sponsored misinformation and disinformation dressed in religious terminology. This is an outcome of an organized factory of hate.

0: coming from the deep state of Pakistan, which aims to keep their citizens in a state of permanent hostility with India in order to perpetuate their stay in power and control of national resources and detract them from core political and economic problems. India stands steadfast in rejecting terrorism in all its forms and manifestations.
1: ಇಸ್ಲಾಮಾಬಾದ್ ನಡೆಸುತ್ತಿರುವ ಗಡಿಯಾಚೆಗಿನ ಮಿಲಿಟರಿ ಕಾರ್ಯಾಚರಣೆಗಳನ್ನು ನವದೆಹಲಿ ಖಂಡಿಸಿತು. ಅಫ್ಘಾನಿಸ್ತಾನದಲ್ಲಿ ಅದರ ವೈಮಾನಿಕ ದಾಳಿಯಿಂದ ಉಂಟಾದ ಗಮನಾರ್ಹ ನಾಗರಿಕ ಸಾವು ನೋವುಗಳಿಗೆ ಪಾಕಿಸ್ತಾನವನ್ನು ಹೊಣೆಗಾರರನ್ನಾಗಿ ಮಾಡಿತು. ಹತ್ಯಾಕಾಂಡವನ್ನು ಮಿಲಿಟರಿ ಕಾರ್ಯಾಚರಣೆ ಎಂದು ಬಿಂಬಿಸಿದ ಮಾತ್ರಕ್ಕೆ ಅದರ ಅಪರಾಧಗಳನ್ನು ನಿರಾಕರಿಸಲಾಗುವುದಿಲ್ಲ ಎಂದು ಅವರು ಈ ಸಂದರ್ಭದಲ್ಲಿ ಹೇಳಿದರು. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಇಂದು ಬಿರ್ಸಾ ಮುಂಡಾ ಪುಣ್ಯತಿಥಿ. ಉಪರಾಷ್ಟ್ರಪತಿ, ಪ್ರಧಾನಿ ಸೇರಿ ಗಣ್ಯರಿಂದ ಗೌರವ ಸ್ಮರಣೆ. ಸಬ್ ಕಾ ಸಾಥ್ ಸಬ್ ಕಾ ವಿಕಾಸ್ ನೀತಿಯ ಮೂಲಕ ಸ್ವಾವಲಂಬಿ ಭಾರತ ನಿರ್ಮಾಣ, ಪ್ರಧಾನಿ. ಸುರಕ್ಷಿತ ಗರ್ಭಧಾರಣೆಯು ಮಹಿಳೆಯರ ಬಗೆಗಿನ ರಾಷ್ಟ್ರದ ಬದ್ಧತೆಯ ಪ್ರತಿಬಿಂಬ, ಜೆಪಿ ನಡ್ಡಾ. ಇಂದೋರ್ನಲ್ಲಿ ಬ್ರಿಕ್ಸ್ ಕೃಷಿ ಸಮ್ಮೇಳನ ಆರಂಭ, 21 ದೇಶಗಳ ಕೃಷಿ ಸಚಿವರು ಭಾಗಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಮುಂದಿನ ವಾರ್ತಾ ಪ್ರಸಾರ ಅಪರಾಹ್ನ 2:30.

ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ 102.9 ಎಫ್ಎಂ. ಕಾರ್ಯಕ್ರಮ ಗೇಮ್ ಶೋನಲ್ಲಿ ರಸಪ್ರಶ್ನೆ. ಕೇಳುಗರೆ, ರಸಪ್ರಶ್ನೆ ಕಾರ್ಯಕ್ರಮ ಆರಂಭ ಆಗ್ತಾ ಇದೆ. ಮಧ್ಯಾಹ್ನದ ಈ ಹೊತ್ತಲ್ಲಿ ನೀವು ಸಹ ಊಟದ ಸಮಯ ಅಂದ್ಕೊಂಡು ಊಟ ಮಾಡ್ತಾ ಇರ್ಬೋದು, ಅಥವಾ ಈಗಾಗಲೇ ಊಟ ಮಾಡಿರುವವರು ಸ್ವಲ್ಪ ಹೊತ್ತು ವಿರಮಿಸೋಣ ಅಂತ ಹೇಳಿ ವಿಶ್ರಾಂತಿಯನ್ನು ತೆಗೆದುಕೊಳ್ತಾ ಇರ್ಬೋದು. ಏನೇ ಇರಲಿ, ಈ ಸಮಯ ರಸಪ್ರಶ್ನೆ ಕಾರ್ಯಕ್ರಮದಲ್ಲಿ ನಿಮ್ಮ ತಲೆಗೆ ಒಂದು ಸಣ್ಣ ಕಸರತ್ತು ನೀಡುವಂತಹ ಒಂದು ಸಮಯ ಆಗಿರುತ್ತೆ. ಹಾಗಾದರೆ ಕಾರ್ಯಕ್ರಮದ ಆರಂಭದಲ್ಲಿ ಸ್ವಲ್ಪ ಈಸಿ ಅನಿಸುವಂತಹ ಒಂದು ಪ್ರಶ್ನೆಯನ್ನೇ ಕೇಳ್ತಾ ಇದ್ದೇನೆ. ಈ ಪ್ರಶ್ನೆಯೊಂದಿಗೆ ಕಾರ್ಯಕ್ರಮ ಆರಂಭ ಆಗ್ತಾ ಇದೆ. ಪ್ರಶ್ನೆಯನ್ನು ಕೇಳಿಸ್ಕೊಂಡು ಉತ್ತರಿಸಬೇಕಾಗಿರುವಂತಹ ಸಂಖ್ಯೆ 9483091029. ಈ ಸಂಖ್ಯೆಗೆ ನೀವು ಸಂದೇಶವನ್ನು ಕಳಿಸ್ಬೇಕು. ನನ್ನ ಮೊದಲ ಪ್ರಶ್ನೆ ಕೇಳುಗರೆ, ಈ ಪತ್ರಿಕೆಗಳು ಬರುತ್ತಲ್ಲ, ದಿನಪತ್ರಿಕೆ ಇರ್ಬೋದು, ವಾರಪತ್ರಿಕೆ, ಮಾಸಪತ್ರಿಕೆ, ವಾರ್ಷಿಕ ಪತ್ರಿಕೆಗಳು ಸಹ ಇವೆ. ಈ ಪತ್ರಿಕೆಗಳಿಗೆ ಸಂಬಂಧಪಟ್ಟಂತಹ ಒಂದು ಪ್ರಶ್ನೆ ಅಂದರೆ, ಪತ್ರಿಕೆ ಪ್ರಕಟ ಆಗುತ್ತಲ್ಲ, ಆ ಒಂದು ಅವಧಿಗೆ ಆಧಾರದ ಮೇಲೆ ಕೆಲವೊಂದು ಹೆಸರುಗಳನ್ನು ಇಟ್ಟು ಪತ್ರಿಕೆಗಳನ್ನು ಪ್ರಕಟ ಮಾಡಲಾಗತ್ತೆ. ಇನ್ನು ದೈನಿಕ ಪತ್ರಿಕೆಗಳು ಅಂದರೆ ಡೈಲಿ ಬರುವಂತಹ ನ್ಯೂಸ್ ಪೇಪರ್, ದಿನಪತ್ರಿಕೆ, ವಾರಪತ್ರಿಕೆ ಅಂದರೆ ವಾರಕ್ಕೊಮ್ಮೆ, ಮಾಸಪತ್ರಿಕೆ ಅಂದರೆ ತಿಂಗಳಿಗೊಮ್ಮೆ. ಈಗ ನಾನು ಒಂದು ಕೇಳುವ ಪ್ರಶ್ನೆ, ಪಾಕ್ಷಿಕ ಪತ್ರಿಕೆ ಅಂದರೆ ಎಷ್ಟು ದಿನಗಳಿಗೊಮ್ಮೆ ಬರುವಂತಹ ಅಂದರೆ ಪ್ರಕಟವಾಗುವ ಪತ್ರಿಕೆಗೆ ಪಾಕ್ಷಿಕ ಪತ್ರಿಕೆ ಅಂತ ಕರೀತಾರೆ ಅನ್ನೋದು. ಇದಕ್ಕೆ ನೀವು ಉತ್ತರವನ್ನು ಕಳಿಸ್ಬೇಕು ಅಂದರೆ 9483091029 ಈ ಸಂಖ್ಯೆಗೆ ಕಳಿಸ್ಕೊಡಿ.

ಗೇಮ್ ಶೋನಲ್ಲಿ ರಸಪ್ರಶ್ನೆ ಕಾರ್ಯಕ್ರಮ ಈ ಕ್ವಿಜ್ಅಲ್ಲಿ ನಮ್ಮ ಮೊದಲ ಪ್ರಶ್ನೆಯಾಗಿತ್ತು. ದಿನಪತ್ರಿಕೆ, ಮಾಸಪತ್ರಿಕೆ, ವಾರ್ಷಿಕ ಪತ್ರಿಕೆ, ಅರ್ಧವಾರ್ಷಿಕ ಪತ್ರಿಕೆ, ದಿನ ಹೀಗೆ ಸುಮಾರು ಪತ್ರಿಕೆಗಳು ಇರುತ್ತೆ ಅಲ್ವಾ? ಅದು ಪ್ರಕಟ ಆಗೋ ಅವಧಿಗೆ ಅನುಗುಣವಾಗಿ ಈ ರೀತಿ ಪ್ರಕಟಿಸಲಾಗತ್ತೆ. ಅದರಲ್ಲಿ ಪಾಕ್ಷಿಕ ಪತ್ರಿಕೆಗಳು ಅಂದರೆ ಏನು, ಎಷ್ಟು ದಿನಗಳಿಗೊಮ್ಮೆ ಈ ಪತ್ರಿಕೆ ಪ್ರಕಟ ಆಗತ್ತೆ ಅನ್ನೋದು ನಮ್ಮ ಮೊದಲ ಪ್ರಶ್ನೆಯಾಗಿತ್ತು. ಇದಕ್ಕೆ ಉತ್ತರವನ್ನು ಸಾಕಷ್ಟು ಜನರು, ನಮ್ಮ ಕೇಳುಗರು ಸಂದೇಶದ ಮೂಲಕ ಕಳಿಸಿಕೊಟ್ಟಿದ್ದಾರೆ. ಯಾರೆಲ್ಲ ಪ್ರಯತ್ನ ಮಾಡಿದ್ದಾರೆ, ಯಾರೆಲ್ಲ ಸರಿ ಉತ್ತರವನ್ನು ಕಳಿಸಿದ್ದಾರೆ ನೋಡೋಣ. ಸುಜಾತ ಆರ್ ಗಣೇಶ್ ರಾಜಾಜಿ ನಗರಿಂದ ಮೆಸೇಜ್ ಮಾಡಿದರು, ರೇಖಾ ಯಲಹಂಕದಿಂದ, ಕಾರ್ತಿಕ್ ಎಲ್ಲಿಂದ ಅಂತ ಗೊತ್ತಿಲ್ಲ, ಆದರೆ ಮೆಸೇಜ್ ಅಂತೂ ಮಾಡಿದ್ದಾರೆ. ಕಾರ್ತಿಕ್ ಅವರೇ, ಮುಂದಿನ ಬಾರಿ ನೀವು ಸಂದೇಶ ಕಳಿಸುವಾಗ ನಿಮ್ಮ ಸ್ಥಳದ ಹೆಸರನ್ನು ಸಹ ತಿಳಿಸ್ಕೊಡಿ. ಸುಧಾಮೂರ್ತಿ ಅವರು ಕೆಹಳ್ಳಿ ಬೆಂಗಳೂರಿನಿಂದ ಸರಿಯಾಗಿ ಉತ್ತರವನ್ನು ಕಳಿಸ್ಕೊಟ್ಟಿದ್ದಾರೆ. ನೇತ್ರಾ ಕೆಂಗೇರಿ ಅನುಪಮಾ ಕುಮಾರ್ ಪಾರ್ಕಿಂದ, ಭಾಸ್ಕರ ಬಾಬು ಒಡೇನಹಳ್ಳಿಯಿಂದ ಸಂದೇಶ ಕಳಿಸಿದ್ದಾರೆ. ಹಾಗೆ

ತಿಂಗಳಿಗೆ ಎರಡು ಬಾರಿ ಪ್ರಕಟವಾಗುವ ನಿಯತಕಾಲಿಕೆಗಳ ಅಂತ ಕೇಳ್ತಾ ಇದ್ದಾರೆ ಒಬ್ರು. ನಿಮ್ಮ ಪ್ರಯತ್ನಕ್ಕೆ ಧನ್ಯವಾದಗಳು. ಸರಿ, ಉತ್ತರ ಬೇರೆನೇ ಇದೆ. ಓಕೆ, ಇನ್ನು ಚೇತನ್, ನಿಮ್ಮ ಸಂದೇಶ, ನಿಮ್ಮ ಉತ್ತರ ನಮ್ಮನ್ನು ತಲುಪಿದೆ. ಸರೋಜ ಸಿಂಗ್ ಚಾಮರಾಜಪೇಟೆಯಿಂದ, ವಿಜಯನಗರ ಜಿಲ್ಲೆ ಹಗರಿಬೊಮ್ಮನಹಳ್ಳಿಯಿಂದ ಮೆಸೇಜ್ ಮಾಡಿದರು. ಲೀಲಾ ಮಧು ಕೆಂಗೇರಿಯಿಂದ, ದೇವಿ ಮಲ್ನಾಡ್ ನೀವು ಸಹ ಮೆಸೇಜ್ ಮಾಡಿದಿರಿ, ಸರಿಯಾಗಿದೆ ನಿಮ್ಮ ಉತ್ತರ. ಮಮತಾ ನಟರಾಜ್ ಹನುಮಂತನಗರಿಂದ, ಜಿ ಎಸ್ ಚಂದನ ಚಿತ್ರದುರ್ಗದಿಂದ, ಲಲಿತಾ ಮಣಿ ಕೆಲಸದಿಂದ, ಆರ್ ರಮೇಶ್ ಮದ್ದೂರಿನಿಂದ, ಮಮತಾ ರಘು ಕಡೂರಿನಿಂದ, ಕಲಾ ಅರುಣ್ ಅವರು ಸಹ ಮೆಸೇಜ್ ಮಾಡಿದ್ದೀರಿ. ಹಾಗೆ ನಾಗರಾಜ್ ಶರ್ಮಾ ಅವರು ಸಹ ಸಂದೇಶ ಕಳಿಸಿದರೆ, ಮಾಧವಿ ಪ್ರಸಾದ್ ಅವರು ಮೆಸೇಜ್ ಮಾಡಿದ್ದಾರೆ. ಜೊತೆಗೆ ಕಲಬುರಗಿಯಿಂದ ನಾಗೇಂದ್ರಪ್ಪ ಮಡ್ಯಾಳೆ ಅವರು ಸಹ ಸಂದೇಶ ಕಳಿಸಿದರೆ, ನವೋದಯ ನಾಗರಾಜ್ ಅವರು ಸಹ ಸರಿ ಉತ್ತರವನ್ನು ನೀಡಿದ್ದಾರೆ. ರಾಮತೀರ್ಥ ಹರಿಹರ ತಾಲೂಕಿಂದ ಸಂದೇಶ ಕಳಿಸಿದರೆ, ವಾಸುಕಿ ಸಾಗರ್ ಅವರು. ಹೀಗೆ ಅನೇಕ ಮೆಸೇಜ್ಗಳು ಬಂದಿವೆ ಕೇಳಿದ್ರೆ, ಸರಿಸುಮಾರು 40-50 ಜನರು ಸರಿ ಉತ್ತರಗಳನ್ನು ತಿಳಿಸಿದ್ದೀರಾ. ಈಗ ಸರಿ ಉತ್ತರವನ್ನು ನಾನು ಹೇಳ್ತೀನಿ. ಪಾಕ್ಷಿಕ ಪತ್ರಿಕೆಗಳು ಅಂದರೆ 15 ದಿನಗಳಿಗೆ ಒಮ್ಮೆ ಪ್ರಕಟವಾಗುವ ಪತ್ರಿಕೆಗಳು ಅಥವಾ ನಿಯತಕಾಲಿಕೆಗಳನ್ನು ಪಾಕ್ಷಿಕ ಪತ್ರಿಕೆಗಳು ಅಂತ ಹೇಳ್ತಾರೆ. ಈ ದಿನಪತ್ರಿಕೆಗಳಿಗಿಂತ ಹೆಚ್ಚು ವಿಶ್ಲೇಷಣಾತ್ಮಕ ವಿಷಯಗಳನ್ನು ಇದು ಒಳಗೊಂಡಿರುತ್ತೆ. ರಾಜಕೀಯ, ಶಿಕ್ಷಣ, ಸಾಹಿತ್ಯ, ಕೃಷಿ, ವಿಜ್ಞಾನ, ಕಲೆ ಮತ್ತು ಸಂಸ್ಕೃತಿಗೆ ಸಂಬಂಧಪಟ್ಟಂತಹ ಲೇಖನಗಳನ್ನು ನಾವು ಅಲ್ಲಿ ಓದಬಹುದು. ಸುದ್ದಿಗಳ ಜೊತೆಗೆ ವಿಶೇಷ ವರದಿಗಳು ಇರುತ್ತೆ, ಸಂದರ್ಶನಗಳಿರುತ್ತೆ, ವಿಮರ್ಶೆಗಳು ಸಹ ಅಲ್ಲಿ ಪ್ರಕಟಗೊಂಡಿರುತ್ತೆ. ಪಾಕ್ಷಿಕ ಪತ್ರಿಕೆಗಳು ಅಂದರೆ 15 ದಿನಗಳಿಗೆ ಒಮ್ಮೆ ಪ್ರಕಟವಾಗುವ ನಿಯತಕಾಲಿಕೆಗಳು ಅಥವಾ ಪತ್ರಿಕೆಗಳಿಗೆ ಪಾಕ್ಷಿಕ ಪತ್ರಿಕೆಗಳು ಅಂತ ಕರೆಯಲಾಗತ್ತೆ. ಸಂದೇಶ ಕಳಿಸಿ ಸರಿ ಉತ್ತರವನ್ನು ನೀಡಿದಂತಹ ಪ್ರೀತಿಯ ಎಲ್ಲ ಕೇಳುಗರಿಗೆ ಧನ್ಯವಾದಗಳನ್ನು ತಿಳಿಸ್ತಾ, ಈಗ ಕೇಳಿದ್ರೆ ಒಂದು ಟ್ರಿಕ್ಕಿ ಆದಂತಹ ಕ್ವೆಶನ್ ಇದು, ನೋಡೋಣ ಉತ್ತರವನ್ನು ಕೊಡಿ. ಒಂದು ಟ್ರಿಕ್ಕಿ ಕ್ವೆಶನ್ ಇದು. ಒಬ್ಬ ತಂದೆಗೆ 4 ಮಕ್ಕಳು, ಪ್ರತಿಯೊಬ್ಬ ಮಗನಿಗೆ ಒಬ್ಬ ತಂಗಿ ಇದ್ದಾಳೆ, ಹಾಗಾದರೆ ತಂದೆಗೆ ಒಟ್ಟು ಎಷ್ಟು ಮಕ್ಕಳು ಅನ್ನೋದು ನಮ್ಮ ಪ್ರಶ್ನೆ. ಒಬ್ಬ ತಂದೆಗೆ 4 ಮಕ್ಕಳು, ಪ್ರತಿಯೊಬ್ಬ ಮಗನಿಗೆ ಒಬ್ಬ ತಂಗಿ ಇದ್ದಾಳೆ, ತಂದೆಗೆ ಒಟ್ಟು ಎಷ್ಟು ಮಕ್ಕಳು ಅನ್ನೋದು. ಇದಕ್ಕೆ ಉತ್ತರವನ್ನು 9483091029 ಈ ಸಂಖ್ಯೆಗೆ ಕಳುಹಿಸಿಕೊಡಿ.

ರಸಪ್ರಶ್ನೆ ಕೇಳಲಾಗಿತ್ತು. ಒಂದು ಟ್ರಿಕಿ ಕ್ವೆಶನ್ ಇದು. ಒಬ್ಬ ತಂದೆಗೆ ನಾಲ್ಕು ಮಕ್ಕಳು, ಪ್ರತಿಯೊಬ್ಬ ಮಗನಿಗೆ ಒಬ್ಬ ತಂಗಿ ಇದ್ದಾಳೆ. ಹಾಗಾದರೆ ತಂದೆಗೆ ಒಟ್ಟು ಎಷ್ಟು ಮಕ್ಕಳು ಅಂತ ಹೇಳಿ ನಮ್ಮ ಕೇಳುಗರು ಕನ್ಫ್ಯೂಸ್ ಆಗಿದ್ದಾರೆ. ಕೆಲವರಂತೂ ಎಂಟು ಮಕ್ಕಳು ಅಂತಿದ್ದಾರೆ, ಕೆಲವರು ನಾಲ್ಕು ಮಕ್ಕಳು ಅಂತ ಇದ್ದಾರೆ. ಆದರೆ ಇದಕ್ಕೆ ಸರಿ ಉತ್ತರವನ್ನು ನಾನೇ ಹೇಳ್ತೀನಿ, ಆನಂತರ ನಿಮ್ಮ ಸಂದೇಶಗಳನ್ನು ಓದ್ತಾ ಹೋಗ್ತೀನಿ. ಯಾರೆಲ್ಲ ಸರಿ ಉತ್ತರವನ್ನು ನೀಡಿದ್ದೀರಿ, ಅದರಲ್ಲೂ ಮೊದಲ ಬಾರಿಗೆ ಯಾರು ಸರಿ ಉತ್ತರವನ್ನು ನೀಡಿದ್ದೀರಿ ಅಂತ ಹೇಳಿ. ಒಬ್ಬ ತಂದೆಗೆ ನಾಲ್ಕು ಮಕ್ಕಳು, ಪ್ರತಿಯೊಬ್ಬ ಮಗನಿಗೆ ಒಬ್ಬಳು ತಂಗಿ ಇದ್ದಾಳೆ ಅಂತ ಅಂದರೆ ಒಟ್ಟು ತಂದೆಗೆ ಐದು ಮಕ್ಕಳು ಅಂತ ಹೇಳಿ ಅರ್ಥ. ನಾಲ್ಕು ಮಕ್ಕಳಿಗೆ ಒಬ್ಬಳೇ ತಂಗಿ ಅಲ್ವಾ, ಹಾಗಾಗಿ ಐದು ಮಕ್ಕಳು, ಕೆಲವರು ಎಂಟು ನಾಲ್ಕು ಹೀಗೆಲ್ಲ ಕಲಿಸಿದ್ದೀರಿ. ಸರಿ ಉತ್ತರವನ್ನು ಕೊಟ್ಟವ್ರನ್ನ ಮಾತ್ರ ನಾವೀಗ ಅವರ ಹೆಸರನ್ನು ಓದಲಾಗತ್ತೆ. ಒಟ್ಟು ಐದು ಮಕ್ಕಳು ಅಂತ ಹೇಳಿ ನವೋದಯ ನಾಗರಾಜ್ ಅವರು ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ ಮೊದಲ ಬಾರಿಗೆ. ಆನಂತರ ಐದು ಮಕ್ಕಳು ಅಂತ ಹೇಳಿ ಮಮತಾ ನಟರಾಜ್ ಅವರು ಸಹ ಮೆಸೇಜ್ ಮಾಡಿದ್ದಾರೆ. ಮೂರು ಗಂಡು ಒಂದು ಹೆಣ್ಣು ಅಂತ ಹೇಳಿ ಒಟ್ಟು ಐದು ಜನ ಅಂತ ವರಲಕ್ಷ್ಮಿ ಪೀಣ್ಯಾದಿಂದ, ನೇತ್ರ ಕೆಂಗೇರಿಯಿಂದ, ಇನ್ನು ನಾಲ್ಕು ಆರು ಅಂತೆಲ್ಲ ಸಂದೇಶ ಕಳಿಸಿರೋರ್ನ ನಾವು ಪರಿಗಣಿಸೋದಿಲ್ಲ. ಕಲಾ ಅರುಣ್ ಐದು ಮಕ್ಕಳು ಅಂತ ಹೇಳಿ, ಇನ್ನು ಕೆಲವರು ಸಂದೇಶ ಕಳಿಸಿದಿರಿ, ತಮ್ಮ ಹೆಸರನ್ನ ತಿಳಿಸಿಲ್ಲ. ಸಂಜೀವ್ ನೆಲವಡೆ ನರಗುಂತದಿಂದ ಮೆಸೇಜ್ ಮಾಡಿದ್ರು ಐದು ಮಕ್ಕಳು ಅಂತ ಹೇಳಿ. ಹಾಗೆ ಲೀಲಾ ಮಧು ಕೆಂಗೇರಿಯಿಂದ, ಓಕೆ ಸರಿ ಉತ್ತರವನ್ನು ಮಾತ್ರ ನೋಡ್ತಾ ಇದ್ದೀನಿ. ತುಂಬ ಜನರು ನಾಲ್ಕು ಮಕ್ಕಳು ಅಂತ ಸಂದೇಶ ಕಳಿಸಿದಿರಿ. ಸುಜಾತಾ ಆರ್ ಗಣೇಶ್ ರಾಜಾಜಿ ನಗರಿಯಿಂದ, ಆಮೇಲೆ ನಾನು ಸರಿ ಉತ್ತರ ಹೇಳಿದ್ಮೇಲೆ ನೀವು ಎಡಿಟ್ ಮಾಡ್ತಾ ಇದ್ದೀರಾ, ವಾಟ್ಸಪ್ಪಲ್ಲಿ ಎಡಿಟ್ ಆಪ್ಷನ್ ಇದೆ ಅಲ್ವಾ, ನಾಲ್ಕನ್ನು ಐದಕ್ಕೆ ಎಡಿಟ್ ಮಾಡಿಯೂ ಕಳಿಸ್ತಾ ಇದ್ರ. ಇರಲಿ, ನಿಮ್ಮ ಭಾಗವಹಿಸುವಿಕೆ ಇದೆಯಲ್ಲ, ಅದಕ್ಕೆ ನಾವು ಧನ್ಯವಾದಗಳನ್ನು ತಿಳಿಸ್ಲೇಬೇಕು. ಸಮಯ ಕೊಟ್ಟು ಕಾರ್ಯಕ್ರಮವನ್ನು ಕೇಳ್ತಾ ಪ್ರಶ್ನೆಯನ್ನು ಕೇಳಿಸ್ಕೊಂಡು ಉತ್ತರವನ್ನು ನೀಡೋ ನಿಮ್ಮ ಒಂದು ಈ ಪ್ರಕ್ರಿಯೆಗೆ ಧನ್ಯವಾದಗಳನ್ನು ತಿಳಿಸ್ತಾ, ಇನ್ನು ಸರಿ ಉತ್ತರ ನೀಡಿರೋದು ಮಂಡಿಕಲ್ ಕೃಪಾ ಉಮೇಶ್ ಐದು ಜನ ಅಂತ ಹೇಳ್ತಾ ಇದ್ದೀರಿ. ರಾಘವೇಂದ್ರ ಚನ್ನರಾಯಪಟ್ಟಣದಿಂದ, ಇನ್ನು ಎಂಟು ಮೂರು ನಾಲ್ಕು ಅಂತೆಲ್ಲ ಉತ್ತರಗಳು ಬಂದಿವೆ. ಮಾಧವಿ ಮತ್ತು ಪ್ರಸಾದ್ ಬೆಂಗಳೂರಿನಿಂದ, ಅನಿತಾ ಚಂದ್ರಕಾಂತ್ ಅವರು ಸಹ ಸರಿ ಉತ್ತರವನ್ನು ನೀಡಿದ್ದೀರಿ. ಓಕೆ, ಇಷ್ಟು ಜನರ ಉತ್ತರ ಸರಿಯಾಗಿದೆ. ನಾಗರಾಜ್ ಶರ್ಮಾ ನಿಮ್ಮ ಉತ್ತರ ಸಹ ಸರಿ ಇದೆ. ಒಟ್ಟು ಐದು ಜನ ಅಂತ ಯಾರೆಲ್ಲ ಸಂದೇಶ ಕಳಿಸಿದಿರಿ, ನಿಮ್ಮ ಉತ್ತರಗಳೆಲ್ಲವೂ ಸರಿ ಇದೆ. ಕೇಳಿದ್ರೆ ಮುಂದಿನ ಪ್ರಶ್ನೆ

ತುಂಬಾ ಜನ ಲಾಸ್ಟ್ ಟೈಮ್ ಕೇಳಿದಂತಹ ಪ್ರಶ್ನೆಗೆ ಕನ್ಫ್ಯೂಸ್ ಮಾಡಿಕೊಂಡು ಮತ್ತೆ ಕ್ವೆಶನ್ ಮಾಡ್ತಾ ಇದ್ದೀರಾ. ಒಬ್ಬ ತಂದೆಗೆ ನಾಲ್ಕು ಮಕ್ಕಳು, ಜೊತೆಗೆ ಆ ನಾಲ್ಕು ಮಕ್ಕಳಿಗೆ ಒಬ್ಳು ತಂಗಿ ಇದ್ದಾಳೆ, ಹಾಗಾದ್ರೆ ತಂದೆಗೆ ಒಟ್ಟು ಎಷ್ಟು ಮಕ್ಕಳು ಅನ್ನೋದು ಪ್ರಶ್ನೆ ಆಗಿತ್ತು. ಇದಕ್ಕೆ ಐದು ಮಕ್ಕಳು ಅನ್ನೋದು ಕ್ಲಿಯರ್ ಆಗಿದೆ ಅಲ್ವಾ? ಇದರಲ್ಲಿ ಯಾವ ಕನ್ಫ್ಯೂಷನ್ ಇದೆ? ನಾಲ್ಕು ಜನ ಮಕ್ಕಳಿಗೆ ಒಬ್ಳು ತಂಗಿ ಇದ್ದಾಳೆ ಅಂದರೆ ಅವಳು ಸೇರಿ ಐದು ಮಕ್ಕಳಾಗ್ತಾರೆ ಅನ್ನೋದು ಟ್ರಿಕ್ಕಿ ಕ್ವೆಶನ್ಗೆ ಆನ್ಸರ್ ಆಗಿತ್ತು. ಈಗ ಒಂದು ಪ್ರಶ್ನೆ ಕೇಳಿದ್ರೆ, ಇದು ನಮ್ಮ ಆಕಾಶವಾಣಿಗೆ ಸಂಬಂಧಿಸಿದಂತಹ ಒಂದು ಪ್ರಶ್ನೆ. ಪ್ರಶ್ನೆಗೆ ಉತ್ತರ ಗೊತ್ತಿದ್ರೆ 9483091029 ಈ ಸಂಖ್ಯೆಗೆ ಸಂದೇಶವನ್ನು ಕಳುಹಿಸಿಕೊಡಿ. ಪ್ರಶ್ನೆ ಹೀಗಿದೆ, ಆಕಾಶವಾಣಿಯಲ್ಲಿ ಕ್ರಿಕೆಟ್ ವಿವರಣೆಯನ್ನು ಹಿಂದಿ ಭಾಷೆಯಲ್ಲಿ ಮೊದಲು ನೀಡಿದವರು

0: ಡೂಡ್, ನಾನು ಬೇಗನೆ ಏನನ್ನೋ ಕಳುಹಿಸಬೇಕು. ಸೂಪರ್ ಫಾಸ್ಟ್ ಆಯ್ಕೆ ಇದೆಯೇ?
1: ಖಂಡಿತ. ಇಂಡಿಯಾ ಪೋಸ್ಟ್ 24 ಸ್ಪೀಡ್ ಪೋಸ್ಟ್ ಅನ್ನು ಪರಿಚಯಿಸಿದೆ, ಅಂದರೆ ಒಂದೇ ದಿನದಲ್ಲಿ ತ್ವರಿತ ಬಟ್ಟವಾಡೆ.
0: ಹಾಗಾದರೆ ಅದು ಒಂದು ಪ್ರಮುಖ ದಾಖಲೆಯಾಗಿರಲಿ, ಪಾರ್ಸಲ್ ಆಗಿರಲಿ, ಅಥವಾ ಇನ್ಯಾವುದೇ ಪ್ರಮುಖ ವಸ್ತುವಾಗಿರಲಿ, ಎಲ್ಲವೂ ತಕ್ಷಣವೇ ಬಟವಾಟೆ ಆಗುತ್ತದೆಯೇ?
1: ಹೌದು ಸಹೋದರ. ನೈಜ ಸಮಯದ ಟ್ರ್ಯಾಕಿಂಗ್, ಕಡಿಮೆ ದರಗಳು ಮತ್ತು ಮುಖ್ಯವಾಗಿ ಸುರಕ್ಷಿತ ಓಟಿಪಿ ಆಧಾರಿತ ವಿತರಣೆ. ಇಂಡಿಯಾ ಪೋಸ್ಟ್ ಅನ್ನು ನಂಬು. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಅಂಚೆ ಕಚೇರಿಯನ್ನು ಸಂಪರ್ಕಿಸಿ ಅಥವಾ ಇಂಡಿಯಾ ಪೋಸ್ಟ್ .gov.in ಗೆ ಭೇಟಿ ನೀಡಿ.
2: ಗೇಮ್ ಶೋ ಕಾರ್ಯಕ್ರಮ ಕೇಳ್ತಾ ಇದ್ದೀರಾ. ಮಂಗಳವಾರದ ವಿಶೇಷ ಕ್ವಿಜ್ ಇದು. ಇದರಲ್ಲಿ ನಾನು ಒಂದು ಪ್ರಶ್ನೆಯನ್ನ ಕೇಳಲಾಗಿತ್ತು. ಆಕಾಶವಾಣಿಯಲ್ಲಿ ಕ್ರಿಕೆಟ್ ವೀಕ್ಷಕ ವಿವರಣೆಯನ್ನ ಹಿಂದಿ ಭಾಷೆಯಲ್ಲಿ ಮೊದಲು ನೀಡಿದವರು ಯಾರು, ಇವರೊಬ್ಬರು ಪತ್ರಕರ್ತರು, ಯಾವ ವರ್ಷದಲ್ಲಿ ಅಂತ ಹೇಳಿ. ಅನೇಕರು ಪ್ರಯತ್ನ ಮಾಡಿದ್ದೀರಿ, ಸರಿ ಉತ್ತರಗಳು

ಕಡಿಮೆ ಇದೆ. ತಪ್ಪು ಉತ್ತರಗಳು ಸಹ ಬಂದಿದೆ. ಸರಿ ಉತ್ತರಗಳನ್ನ ನೀಡಿದವರ ಹೆಸರನ್ನ ಹೇಳಲಾಗುತ್ತೆ. ಅದಕ್ಕೂ ಮುನ್ನ ಸರಿ ಉತ್ತರ ಏನು ತಿಳ್ಕೊಳ್ಳೋಣ. ಡಾಕ್ಟರ್ ರವಿ ಚತುರ್ವೇದಿ ಅವರು 1961 ಆಕಾಶವಾಣಿಯಲ್ಲಿ ಕ್ರಿಕೆಟ್ ವಿವರಣೆಯನ್ನ ಹಿಂದಿ ಭಾಷೆಯಲ್ಲಿ ಮೊದಲ ಬಾರಿಗೆ ನೀಡಿದವರು ಅನ್ನೋದು ಉತ್ತರ. ಹಾಗಾದ್ರೆ ಯಾರೆಲ್ಲ ಸರಿ ಉತ್ತರ ನೀಡಿದ್ದೀರಿ ಅಂತ ನೋಡೋದಾದ್ರೆ, ಆಶಾ ಶ್ರೀನಿವಾಸ್ ಬಿನ್ನಿಪೇಟೆಯಿಂದ, ನೇತ್ರಾ ಕೆಂಗೇರಿಯಿಂದ, ಎನ್ಆರ್ ಪ್ರಸಾದ್ ರಾಜಾಜಿನಗರಿಂದ. ಹಾಗೆ ಸರಿ ಉತ್ತರಗಳನ್ನು ಮಾತ್ರ ಹೇಳಲಾಗತ್ತೆ. ಓಕೆ, ಪೂಜಾ ಬೆಂಗಳೂರಿನಿಂದ ಸಹ ಸರಿ ಉತ್ತರವನ್ನು ನೀಡಿದ್ದೀರಿ. ಹಾಗೆ ದೇವಿ ಸಿಂಗ್ ಸರೋಜಾ ಸಿಂಗ್ ಚಾಮರಾಜಪೇಟೆಯಿಂದ, ಶಾರದಾ ದಿವಾಕರ್ ಬೆಂಗಳೂರಿನಿಂದ, ಕೆಲವರು ಅರ್ಧ ಉತ್ತರ ನೀಡಿದ್ದೀರಿ, ಅಂದರೆ ಡಾಕ್ಟರ್ ರವಿ ಚತುರ್ವೇದಿ ಅಂತ ಹೇಳಿದ್ದೀರಿ, ಆದರೆ ಯಾವ ವರ್ಷದಲ್ಲಿ ಅನ್ನೋದನ್ನು ತಿಳಿಸಲ್ಲ. ವೇದಾ ಶೆಟ್ಟಿ ಕಾಳವಾರದಿಂದ, ನಾಗರಾಜ ರೆಡ್ಡಿ ರಾಮತೀರ್ಥ ಹರಿಹರ ತಾಲೂಕಿನಿಂದ, ಓಕೆ, ವಾಸುಕಿ ಸಾಗರ್ ಅವರು ಸಹ ಸರಿ ಉತ್ತರವನ್ನು ನೀಡಿದ್ದಾರೆ. ಕೀರ್ತಿ ರವಿ ಚತುರ್ವೇದಿ ಅಂತ ಹೇಳಿ ಒಬ್ಬರು ಸಂದೇಶ ಕಳಿಸಿದರೆ, ಆದರೆ 1961 ಅಂತ. ಮಂಜುನಾಥ ಲಗ್ಗೆರೆಯಿಂದ, ತಿರುಕನ ಬಳಗ ಮಲ್ಲಾಡಿಹಳ್ಳಿಯಿಂದ ಸಹ ಸಂದೇಶ ಕಳಿಸಿದ್ದೀರಿ. ದಯವಿಟ್ಟು ಕೇಳಿದ್ರೆ ನಿಮ್ಮ ಹೆಸರನ್ನು ಸಹ ತಿಳಿಸಿ, ನಿಮ್ಮ ಬಳಗದ ಹೆಸರಿನ ಜೊತೆಗೆ. ಹಾಗೆ ಸುಶೀಲ್ ದೋಷಿ ಅವರು ಅಂತ ಹೇಳಿ ಪ್ರಯತ್ನ ಮಾಡಿರೋದು, ಜೊತೆಗೆ ಇವರು ಸರಿ ಉತ್ತರವನ್ನು ತಿಳಿಸಿದ್ದಾರೆ. ಪ್ರೊಫೆಸರ್ ರವಿ ಚತುರ್ವೇದಿ ಅಂಥೇಳಿ ವರಲಕ್ಷ್ಮಿ ಪೀಣ್ಯಾದಿಂದ. ಎರಡೆರಡು ಉತ್ತರಗಳನ್ನು ನೀಡೋದು ಬೇಡ, ನಿಮಗೆ ಸರಿ ಅನಿಸಿದಂತಹ ಒಂದೇ ಉತ್ತರವನ್ನು ಮಾತ್ರ ನೀಡಿ. ಹಾಗೆ ಸರಿ ಉತ್ತರವನ್ನು ಮಾತ್ರ ಯಾರು ಕಳಿಸಿದ್ದಾರೆ ಅಂತ ನೋಡ್ತಾ ಇದ್ದೇನೆ. ಅರುಣ ಕಲಾ ಇವರೆಲ್ಲರೂ ಸಂದೇಶ ಕಳಿಸ್ಕೊಟ್ಟಿದ್ದಾರೆ. ಹಾಗೆ ಡಾಕ್ಟರ್ ಅನಂತಕುಮಾರ್ ಅರಸು ಸರಿ ಉತ್ತರ ನೀಡಿದವರು. ಚೇತನ್ ನಿಮ್ಮ ಉತ್ತರ ಸಹ ಸರಿ ಇದೆ. ಉಷಾ ಶಿವಮೊಗ್ಗದಿಂದ, ಶ್ವೇತಾ ಎಸ್ ಆರ್ ಸುಳ್ಯದಿಂದ, ಹಾಗೆ ಅನೇಕರು ಸುಶೀಲ್ ದೋಷಿ ಅಂತ ಹೇಳಿ ಸಂದೇಶ ಕಳಿಸ್ತಾ ಇದ್ದೀರಿ. ಅಲ್ಲ ಅಂತ ಇವರಿಗೆ ಹೇಳೋಣ, ರವಿ ಚತುರ್ವೇದಿ ಅವರು ಹಿಂದಿ ಭಾಷೆಯಲ್ಲಿ ಮೊದಲ ಬಾರಿಗೆ ಕ್ರಿಕೆಟ್ ವೀಕ್ಷಕ ವಿವರಣೆಯನ್ನು ಆಕಾಶವಾಣಿಯಲ್ಲಿ ನೀಡಿದ್ದು. ಸಾತ್ವಿ ದೀಪಕ್ ನಾಯಕನಹಳ್ಳಿಯಿಂದ ಸಹ ಸಂದೇಶ ಕಳಿಸ್ಕೊಟ್ಟಿದ್ದಾರೆ. ಚೈತ್ರಾ ಡಿಎಂ ನೆಲಮಂಗಲದಿಂದ, ಕೆಳಗ್ರೆ ನೀವು ಉತ್ತರವನ್ನು ಕಳಿಸ್ಬೇಕಾದ್ರೆ ಸರಿ ಉತ್ತರ ಯಾವುದು ಅನ್ನೋದು, ಜೊತೆಗೆ ನಿಮ್ಮ ಹೆಸರು ಮತ್ತು ಸ್ಥಳದ ಹೆಸರನ್ನು ಒಂದೇ ಸಾಲಲ್ಲಿ ಬರೆದು ಕಳಿಸ್ಕೊಡಿ. ಇನ್ನು ಸುನೀಲ್ ದೋಷಿ, ಸುಶೀಲ್ ದೋಷಿ ಅಂತೆಲ್ಲ ಪ್ರಯತ್ನ ಮಾಡಿದ್ದೀರಿ, ಆದರೆ ಸರಿ ಉತ್ತರ ಡಾಕ್ಟರ್ ರವಿ ಚತುರ್ವೇದಿ 1961 ಅನ್ನೋದು. ಪ್ರಸಾದ ಬಾಕಳೆ ಇವರು ಸಹ ಸಂದೇಶ ಕಳಿಸ್ಕೊಟ್ಟಿದ್ರು. ಶ್ರೀನಾಥ್ ಮಾಗಡಿ ರೋಡಿಂದ ಸರಿ ಉತ್ತರ ಬಂದಿದೆ. ಹೀಗೆ ಅನೇಕರು ಸಂದೇಶ ಕಳಿಸ್ಕೊಟ್ಟಿದ್ದೀರಿ. ಕೇಳಿದ್ರೆ ಕೆಲವರಂತೂ ನಾವು ಎಲ್ಲ ಪ್ರಶ್ನೆಗೂ ಸರಿ ಉತ್ತರವನ್ನು ನೀಡ್ತಾ ಇದ್ದೀವಿ, ಯಾಕೆ ನಮ್ಮ ಹೆಸರನ್ನು ಹೇಳಲ್ಲ ಅಂಥೇಳಿ. ಸರಿ ಸುಮಾರು ಒಂದು ಪ್ರಶ್ನೆಗೆ 40-50 ಉತ್ತರಗಳು ಬಂದಿರುತ್ತೆ. ಮೊದಲ ಬಾರಿಗೆ ಕಳಿಸಿದಂತಹ 10-15 ಅಥವಾ 20 ಜನರ ಹೆಸರನ್ನು ಹೇಳ್ತೀವಿ. ನಾವು 40-50-60 ಜನರ ಹೆಸರನ್ನು ಹೇಳ್ತೀವಿ ಅನ್ನೋದಾದರೆ ತುಂಬ ಸಮಯ ಆಗಿಬಿಡತ್ತೆ, ನಿಮಗೆ ಹೆಚ್ಚು ಪ್ರಶ್ನೆಗಳನ್ನು ಕೇಳಬೇಕು ಅಲ್ವಾ. ಹಾಗಾಗಿ ಈ ರೀತಿ ಅಂತ ಹೇಳ್ತಾ ಕಾರ್ಯಕ್ರಮದ ಕೊನೆಯ ಪ್ರಶ್ನೆಯನ್ನು ಈಗ ಕೇಳ್ತಾ ಇದ್ದೀನಿ. ಇದು ಒಗಟಿಗೆ ಸಂಬಂಧಪಟ್ಟಂತಹ ಪ್ರಶ್ನೆ ಆಗಿದೆ. ಏನು ಒಗಟು? ಕಣ್ಣು ಇದೆ ಆದರೆ ನೋಡೋದಕ್ಕೆ ಆಗೋದಿಲ್ಲ, ಅದು ಏನು? ಕಣ್ಣಿದೆ ಆದರೆ ನೋಡೋದಕ್ಕಾಗಲ್ವಂತೆ, ಏನದು? ಕಣ್ಣಿದ್ರೂ ಏನಕ್ಕೆ ನೋಡೋಕ್ಕಾಗಲ್ಲ, ಯಾವುದು ಅನ್ನೋದನ್ನು ಸಂದೇಶದ ಮೂಲಕ ತಿಳಿಸಿ. 9483091902

ಇವತ್ತಿನ ಗೇಮ್ ಶೋನಲ್ಲಿ ರಸಪ್ರಶ್ನೆ ಕಾರ್ಯಕ್ರಮ ಕ್ವಿಜ್ ನಡೀತಾ ಇದೆ. ಇದರಲ್ಲಿ ಸರಿಸುಮಾರು 4 ಪ್ರಶ್ನೆಗಳನ್ನ ಕೇಳಲಾಗಿತ್ತು. ಮತ್ತು ಒಂದು ಪ್ರಶ್ನೆ ಪಾಕ್ಷಿಕ ಪತ್ರಿಕೆ ಅಂದ್ರೆ ಏನು, ಪಾಕ್ಷಿಕ ಪತ್ರಿಕೆ ಅಂದ್ರೆ ಏನು ಅನ್ನೋದ್ರ ಬಗ್ಗೆ, ಜೊತೆಗೆ ಆಕಾಶವಾಣಿ ಕುರಿತಾಗಿ ಒಂದು ಪ್ರಶ್ನೆಯನ್ನ ಕೇಳಲಾಗಿತ್ತು, ಜೊತೆಗೆ ಟ್ರಿಕ್ಕಿ ಆಗಿ ಒಂದು ಕ್ವೆಶನ್, ಈಗ ಒಗ್ಗಟ್ಟಿಗೆ ಸಂಬಂಧಪಟ್ಟಂತಹ ಒಂದು ಪ್ರಶ್ನೆ ಸಹ ಕೇಳಲಾಗಿದೆ. ಕಣ್ಣು ಇದೆ ಆದರೆ ನೋಡೋದಕ್ಕೆ ಸಾಧ್ಯ ಇಲ್ಲ ಏನು ಅನ್ನೋದು ನಮ್ಮ ಪ್ರಶ್ನೆ ಆಗಿತ್ತು. ಅನೇಕರು ತರತರನಾಗಿ ಸಂದೇಶ ಕಳಿಸಿದ್ರೆ, ಕೆಲವರು ಕ್ಯಾಮ್ರಾನ ಅಂತಿದ್ದೀರಿ. ಕ್ಯಾಮ್ರಾ ಹೇಗೆ, ಕ್ಯಾಮ್ರಾಕ್ಕೆ ಕಣ್ಣಿದ್ರೂ ಅದನ್ನು ನೋಡಬಹುದಲ್ವಾ, ನೋಡಿ ಚಿತ್ರಿಸಬಹುದು ಅಲ್ವಾ. ಹಾಗಾದರೆ ನಮ್ಮ ಜನಪದರು ಕಟ್ಟಿಕೊಟ್ಟಂತಹ ಒಗ್ಗಟ್ಟಿಗೆ ಉತ್ತರ ಏನಪ್ಪ ಅಂದರೆ ಸೂಜಿ ಅನ್ನೋದು. ಕಣ್ಣಿದೆ ಆದರೆ ನೋಡೋದಕ್ಕೆ ಆಗೋದಿಲ್ಲ, ಇದಕ್ಕೆ ಉತ್ತರ ಸೂಜಿ ಅನ್ನೋದು. ಲೀಲಾ ಮಧು ಕೆಂಗೇರಿಯಿಂದ ಮೊದಲ ಬಾರಿಗೆ ಸರಿ ಉತ್ತರವನ್ನು ನೀಡಿದ್ದೀರಿ, ಅಭಿನಂದನೆಗಳು ನಿಮಗೆ. ಇನ್ನು ಕ್ಯಾಮ್ರಾ, ಕೆಲವರಂದು ತೆಂಗಿನಕಾಯಿ ಅಂತಲೂ ಸಂದೇಶ ಕಳಿಸಿದ್ರ, ತೆಂಗಿನಕಾಯಿಗೆ 3 ಕಣ್ಣಿದೆ ಅಂತ ಹೇಳಿ, 3 ಕಣ್ಣಿನ ನೋಡ್ಬೋದಲ್ವಾ ನಾವು ಆಚೆ. ಇರಲಿ, ಆಲೂಗೆಡ್ಡೆನ ಅಂತಲೂ ಕೆಲವರು ಕಳಿಸ್ತಾ ಇದ್ರಿ. ಆಲೂಗೆಡ್ಡೆ ಹೇಗಾಗುತ್ತೆ, ಇದಕ್ಕೆ ಉತ್ತರ ಸೂಜಿ. ಹಾಗಾಗಿ ಸೂಜಿ ಅಂತ ಸಂದೇಶ ಕಳಿಸ್ತವ್ರೆ ಹೆಸರು. ಅನುಪಮಾ ಕುಮಾರ ಪಾರ್ಕಿಂದ ಚೇತನ್ ನಿಮ್ಮ ಉತ್ತರ ಸರಿ ಇದೆ. ಜಯಶೀಲ ಜೆ ಪಿ ನಗರಿಂದ, ಹಾಗೆ ಉಷಾ ಶಿವಮೊಗ್ಗದಿಂದ, ಪ್ರತಿಭಾ ಬೆಂಗಳೂರಿನಿಂದ, ರೇಖಾ ಯಲಹಂಕ, ದೇವಿ ಸಿಂಗ್, ಸರೋಜಾ ಸಿಂಗ್ ಅವರು ಸಹ ಸಂದೇಶ ಕಳಿಸಿದರು, ನಾಗರಾಜ್ ರೆಡ್ಡಿ ರಾಮತೀರ್ಥದಿಂದ, ಜೊತೆಗೆ ಮಾಧವಿ ಪ್ರಸಾದ್ ತಿಂಡ್ಲು, ಸೂರ್ಯ ತಿರುಕನ ಬಳಗದಿಂದ ಸಂದೇಶ ಕಳಿಸಿದರೆ, ಸೂರ್ಯನಿಗೆ ಕಣ್ಣು ಅಂತ ಹೇಳೋಕ್ಕಾಗತ್ತಾ. ಇನ್ನು ಹೆಡ್ಲೈಟ್ ಅಂತಲೂ ಕೆಲವರು ಸಂದೇಶ ಕಳಿಸಿದಿರಿ, ಕ್ಯಾಮ್ರಾ ಅಂತಲೂ ಕಳಿಸ್ತಾ ಇದ್ದೀರಿ, ಗೊಂಬೆ ಅಂತಲೂ ಕಳಿಸ್ತಾ ಇದ್ದೀರಿ. ಸುಮಾ ಚಿಕ್ಕಮಗಳೂರಿಂದ ಸಂದೇಶ ಕಳಿಸಿದರು, ಸೂಜಿ

0: Jammu and Kashmir, Ladakh, Uttar Pradesh, Vidarbha and West Rajasthan. And in men's cricket, India A set target of 278 runs against Sri Lanka A in Tri-Nation A series at Nambula, Sri Lanka. With that, we end the midday news.
1: ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ಇನ್ನೀಗ ಕಾರ್ಯಕ್ರಮ ಸ್ಪಂದನ.
2: ಎಲ್ಲರಿಗೂ ನಮಸ್ಕಾರ. ಸ್ಪಂದನ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ, ಸುಸ್ವಾಗತ. ನಾನು ಚಂದು ಬಾನುಲಿ ಬಂಧು.
3: ನಾನು ಕೃಷ್ಣಪ್ಪ ಕೋಲಾರ.
2: ಕೃಷ್ಣಪ್ಪ ಅವರೇ,
3: ಹೇಳಿ.
2: ಯಾಕೋ ಏನೋ ಹುಡುಕ್ತಾ ಇದ್ದೀರಾ, ಯಾಕಡೆ ಮನಸ್ಸು ಆ ಕಡೆ ಈ ಕಡೆ ನೋಡ್ತಾ ಇದೆಯಲ್ಲ, ಏನ್ ಸಮಾಚಾರ?
3: ಇತ್ತೀಚೆಗಷ್ಟೇ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ
2: ಸಿಇಟಿ
3: ಒಂದು ಫಲಿತಾಂಶ ಹೊರಬಿದ್ದಿದೆ. ಈ ಒಂದು ಆಯ್ಕೆಗಳ ಒಂದು ಎಂಟ್ರಿ ಮಾಡುವಂತದ್ದು, ಅಂದ್ರೆ ಆಪ್ಷನ್ಸ್ ಅನ್ನ ಎಂಟ್ರಿ ಮಾಡುವಂತದ್ದು ಒಂದು ಪ್ರಕ್ರಿಯೆ ಶುರುವಾಗತ್ತೆ. ನಮ್ಮ ಅಭ್ಯರ್ಥಿಗಳು ಏನಿದ್ದಾರೆ, ಆಸ್ಪಿರೆಂಟ್ಸ್ ಏನಿದ್ದಾರೆ, ಇವರು ಸ್ವಲ್ಪ ಗೊಂದಲ, ಯಾವ ಕೋರ್ಸ್ ತಗೋಬೇಕು, ಹೇಗೆ ಎಂಟ್ರಿ ಮಾಡಬೇಕು ಅಂತ. ನಗರ ಪ್ರದೇಶಗಳಲ್ಲಿ, ಪಟ್ಟಣ ಪ್ರದೇಶಗಳಲ್ಲಿ ಎಲ್ರಿಗೂ ಸ್ವಲ್ಪ ಗೊತ್ತಿರುತ್ತೆ, ಇಂಟರ್ನೆಟ್ ಇರುತ್ತೆ, ಮನೆಗಳಲ್ಲಿ ಕಂಪ್ಯೂಟರ್ ಇರ್ತವೆ ಅಥವಾ ಫೋನಲ್ಲಿ ಇಂಟರ್ನೆಟ್ ಇರುತ್ತೆ,
2: ಸ್ವಲ್ಪ
3: ಗೊತ್ತಿರೋ ಇರ್ತಾರೆ, ಸ್ವಲ್ಪ ತೊಂದರೆ ಇಲ್ಲ. ಆದ್ರೆ ಗ್ರಾಮೀಣ ಪ್ರದೇಶದಲ್ಲಿ ಅವ್ರಿಗೆ ಆ ಒಂದು ಸೌಲಭ್ಯಗಳು ಸವಲತ್ತುಗಳು
2: ಸಿಗುವುದಿಲ್ಲ.
3: ಹೌದು, ಹತ್ತಿರದ ಸೈಬರ್ ಸೆಂಟರ್ಗೆ ಹೋಗ್ತಾರೆ. ಆ ಸೈಬರ್ ಸೆಂಟರ್ ಅವ್ರಿಗೆ ಎಷ್ಟು ಗೊತ್ತಿರುತ್ತೋ ಅಷ್ಟು ಅವರು ಇವ್ರ ಪರವಾಗಿ ಅವರು ಅಪ್ಲೋಡ್ ಮಾಡ್ತಾರೆ.
2: ಅಂದ್ರೆ ಅವ್ರಿಗೆ ಇಷ್ಟ ಬಂದಂಗೆ ಕೋರ್ಸ್, ಕಾಲೇಜು.
3: ಈಗ ಕಾಲೇಜು, ಕೋರ್ಸು ಇವೆರಡು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಮತ್ತೆ ಇವ್ರಿಗೆ ಬಂದಂತಹ ಒಂದು ರ್ಯಾಂಕಿಂಗ್ ಆಧಾರದ ಮೇಲೆ ಅವ್ರಿಗೆ ಕಾಲೇಜು ಮತ್ತು ಕೋರ್ಸು ಒಂದು ಅಲಾಟ್ಮೆಂಟ್ ಆಗುತ್ತೆ, ಒಂದು ನಿಗದಿ ಆಗುತ್ತೆ. ತುಂಬಾ ಆಯ್ಕೆಗಳಿರ್ತವೆ ಅದರಲ್ಲಿ, ತುಂಬಾ ಕೋರ್ಸ್ಗಳಿರ್ತವೆ, ಹಲವಾರು ಕಾಲೇಜುಗಳಿದಾವೆ ನಮ್ಮ ರಾಜ್ಯದಲ್ಲಿ. ಸಿಇಟಿ ಸಂಬಂಧಪಟ್ಟ ಹಾಗೆ ತುಂಬಾ ಕಾಲೇಜುಗಳು.
2: ಹೌದು ಹೌದು, ಒಂಥರ ಎಜುಕೇಶನ್ ಹಬ್ ಅಂತಾನೆ ಹೇಳ್ಬಹುದು.
3: ದೇಶದಲ್ಲೇ ಕರ್ನಾಟಕದಲ್ಲೇ ಅತಿ ಹೆಚ್ಚು
2: ನಿಜ. ನೀವು
3: ಒಂದು ಪ್ರೊಫೆಷನಲ್ ಡಿಗ್ರಿ ಕಾಲೇಜಸ್ ಇರೋದ್ರಿಂದ ಮಕ್ಕಳಿಗೆ ತುಂಬಾ ಆಪ್ಷನ್ಸ್ ಕೊಡೋದಕ್ಕೆ ಕೂಡ ಸ್ವಲ್ಪ ಅವಕಾಶ ಜಾಸ್ತಿ ಇರುತ್ತೆ.
2: ಕರೆಕ್ಟ್ ಕರೆಕ್ಟ್. ಅಂದ್ರೆ ತುಂಬಾ ದಿನದಿಂದ ಮಕ್ಕಳು ಕಾಯ್ತಾ ಇದ್ರು ಸಿಇಟಿ ರಿಸಲ್ಟ್ ಬರ್ಲಿ, ಯಾವಾಗ ಬರುತ್ತೋ, ನಮ್ಗೆ ಎಷ್ಟನೇ ರ್ಯಾಂಕ್ ಸಿಗುತ್ತೆ, ನಮ್ಗೆ ಯಾವ ಸಬ್ಜೆಕ್ಟ್ ನಾವು ಚೂಸ್ ಮಾಡ್ಕೊಳ್ಬಹುದು, ನಮ್ಗೆ ಯಾವ ಕಾಲೇಜ್ ಸಿಗಬಹುದು ಅಂತ.
3: ಜೊತೆಗೆ ಜೆಇ ರಿಸಲ್ಟ್ಸ್ ಕೂಡ ಬಂದಿದೆ, ಅಂದ್ರೆ ಜೆಇ ಅಡ್ವಾನ್ಸ್ ಹಿಂದೆ ರಿಸಲ್ಟ್ಸ್ ಕೂಡ ಫಲಿತಾಂಶ ಕೂಡ ಹೊರಬಿದ್ದಿದೆ. ಈಗ ಎರಡು ಕೋರ್ಸ್ಗಳಿಗೆ ಆಪ್ಷನ್ಸ್ ಎಂಟ್ರಿ ಮಾಡೋದಕ್ಕೆ ಒಂದು ಸಕಾಲ.
2: ಕರೆಕ್ಟ್.
3: ಯಾಕಂದ್ರೆ ಸ್ವಲ್ಪ ತಡ ಆದ್ರೂ ಅದು ನಮಗೆ ಆಪ್ಷನ್ಸ್ ಎಂಟ್ರಿ ಮಾಡೋದಕ್ಕೆ ಬಿಡದೇ ಇರಬಹುದು. ಅವ್ರು ಕೊಟ್ಟಂತಹ ಒಂದು ನಿಗದಿತ ಸಮಯದಲ್ಲೇ ನಾವು ಕರೆಕ್ಟ್ ಆಗಿ ಎಲ್ಲವನ್ನು ಕೂಲಂಕುಷವಾಗಿ ತಿಳಿದುಕೊಂಡು, ಗೊತ್ತಿಲ್ಲ ಅಂದ್ರೆ ಗೊತ್ತಿರೋರ ಹತ್ರ ಕೇಳಿಕೊಂಡು, ಈ ಸೈಬರ್ ಸೆಂಟರ್ ಅವ್ರ ಹತ್ರ ಹೋಗಿ ಅವ್ರ ಮೇಲೆ ನಾವು ಅವಲಂಬಿತರಾಗ್ದಿರಾ, ತಿಳಿದವ್ರನ್ನ ತಿಳ್ಕೊಂಡು, ಇಲ್ಲ ಅಂದ್ರೆ ಏನು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದ ಒಂದು ಹೆಲ್ಪ್ ಲೈನ್ ಏನಿದೆ, 0802346040, ಮತ್ತೊಮ್ಮೆ 0802346040. ಈ ಒಂದು ಸಂಖ್ಯೆಗೆ ಕರೆ ಮಾಡಿ ಯಾವುದೇ ತರಹದ ಒಂದು ವಿಚಾರಣೆಯನ್ನ ನೀವು ಈ ಒಂದು ಏನು ಸಹಾಯವಾಣಿಯಿಂದ ನೀವು ಪಡೆದುಕೊಳ್ಬಹುದು. ನಿಮ್ಗೆ ಏನೇ ಡೌಟ್ ಬಂದರೂ, ಯಾವುದೇ ಥರದಲ್ಲೂ ನಿಮಗೆ ಅನುಮಾನ ಬಂತು, ಡೌಟ್ ಬಂತು ಅನ್ನೋದಾದರೆ ಸಹಾಯವಾಣಿಗೆ ನೀವು ಕರೆ ಮಾಡಿ ನಿಮ್ಮ ಒಂದು ಡೌಟ್ಸ್ನ ಕ್ಲಿಯರ್ ಮಾಡಿಕೊಂಡು ನಂತರ ನೀವು ಆಪ್ಷನ್ಸ್ ಎಂಟ್ರಿ ಮಾಡೋದು ತುಂಬ
2: ತುಂಬ ತುಂಬ ತುಂಬ ಒಳ್ಳೆ ವಿಷಯ ಹೇಳಿದ್ರೆ ಕೃಷ್ಣಪ್ಪ ಅವರೇ ನೀವು. ಯಾಕಂದ್ರೆ ಇವತ್ತು ಉನ್ನತ ವಿದ್ಯಾಭ್ಯಾಸಕ್ಕೆ ಹೋಗ್ಬೇಕು, ಅದರಲ್ಲೂ ಪ್ರೊಫೆಷನಲ್ ಕೋರ್ಸ್ ಹೋಗ್ಬೇಕು ಅನ್ನೋರಿಗೆಲ್ಲ ಸಿಇಟಿನೇ ಮುಖ್ಯ ರಹದಾರಿ. ಸಿಇಟಿ ಮೂಲಕ ಬಂದ್ರೆ ಒಂದಷ್ಟು ಫೀಸ್ಗಳು ಕಡಿಮೆ ಆಗುತ್ತೆ, ಆಮೇಲೆ ಒಂಥರ ಅಧಿಕೃತ ಕಾಲೇಜ್ಗಳಲ್ಲಿ ಎಂಟ್ರಿ ಪಡ್ಕೊಳ್ಬಹುದು. ತುಂಬಾ ಮಕ್ಕಳು ಏನಂದ್ರೆ ಎರಡು ವರ್ಷದಿಂದ ಕಷ್ಟಪಟ್ಟಿರ್ತಾರೆ ಯಾವುದೋ ಒಂದು ಒಳ್ಳೆ ಕೋರ್ಸ್ಗೆ, ಇಂಜಿನಿಯರಿಂಗ್ ಬೇಕು ಅಂತಿರ್ತಾರೆ, ವೆಟರ್ನರಿಗೆ ಹೋಗ್ಬೇಕು ಅನ್ನೋರು ಇರ್ತಾರೆ, ಆಮೇಲೆ ಫಾರ್ಮಸಿ, ಡಿ ಫಾರ್ಮಾ, ಬಿ ಫಾರ್ಮಾ, ಆಮೇಲೆ ಹಾರ್ಟಿಕಲ್ಚರ್ ಇರಬಹುದು, ಆಮೇಲೆ ಡೈರಿ ಸೈನ್ಸಸ್ ಇರುತ್ತೆ, ಫಾರೆಸ್ಟ್ರಿ ಇರುತ್ತೆ, ಈ ತರದ
3: ಸ್ಪೆಷಲ್ ಇರುತ್ತೆ.
2: ಫಿಶರಿ ತುಂಬಾ, ನೀವು ಅಂದಂಗೆ ಒಂದು 30-40 ಕೋರ್ಸ್ಗಳು ಬರಬಹುದು ಹೆಚ್ಚು ಕಡಿಮೆ. ಆ ತರದ ಕೋರ್ಸ್ಗಳಲ್ಲಿ ಅಂದ್ರೆ ಸರಿಯಾದ ರೀತಿನಲ್ಲಿ ಅದು 4 ವರ್ಷನೋ 3 ವರ್ಷನೋ 5 ವರ್ಷನೋ ಸರಿಯಾದ ರೀತಿನಲ್ಲಿ ಕಲಿಬೇಕು, ಮುಂದಿನ ಬದುಕನ್ನ ಸರಿ ಮಾಡ್ಕೊಳ್ಬೇಕು ಅಂದ್ರೆ ಯಾರಿಗೆಲ್ಲ ಆಸಕ್ತಿ ಇರುತ್ತೆ ಅವರು ಒಂದಷ್ಟು ಏನೋ ಕಠಿಣವಾದ ಪರಿಶ್ರಮದಿಂದ ಸಿಇಟಿ ಪರೀಕ್ಷೆ ಬರೆದಿರ್ತಾರೆ, ಬರೆದು ರಿಸಲ್ಟ್ ಎಲ್ಲ ಕೂಡ ಈಗ ಬಂದಿದೆ. ಹಾಗಾಗಿ ಈ ಸಂದರ್ಭದಲ್ಲಿ ನೀವು ಅಂದಂಗೆ ನಗರದಲ್ಲಿರೋರ್ಗೆ ಏನೋ ಒಂದಷ್ಟು ಅನುಕೂಲಗಳಿದೆ, ಮನೆಯಲ್ಲಿ ವಿದ್ಯಾವಂತರಿರ್ತಾರೆ, ಮಾಡ್ತಾರೆ. ಆದ್ರೆ ಹಳ್ಳಿ ಮಕ್ಕಳೇನು ಹೆದರ್ಕೋಬೇಕಾಗಿಲ್ಲ, ಯಾಕಂದ್ರೆ ಸ್ವಲ್ಪ ಸಮಾಧಾನವಾಗಿ ತಾಳ್ಮೆಯಿಂದ, ಹೇಗೂ ನೀವು ಸಿಇಟಿ ಅವ್ರ ನಂಬರ್ ಕೊಟ್ಟಿದ್ದೀರಾ, ಸಿಇಟಿ ಸೆಲ್ಲಲ್ಲಿ ಹೆಲ್ಪ್ ಲೈನ್ ಇದೆ, ಆ ಒಂದು ಸಂಖ್ಯೆಗೆ ಈಗ ನೀವು ಹೇಳಿದ್ರಲ್ಲ 0802346040 ಅಂದ್ರೆ 0802346040 ಈ ಒಂದು ಸಂಖ್ಯೆಗೆ ಅವ್ರಿಗೆ ಏನ್ ಡೌಟ್ ಇದೆ.

0: ಥರ ನಾವು ಅಪ್ಲಿಕೇಶನ್ ಫಿಲ್ ಮಾಡಬೇಕು, ಏನಾದರೂ ಸಹಾಯ ಬೇಕಾದರೆ ಅವ್ರ ಹತ್ರ ಕೇಳಿ ಖಂಡಿತವಾಗಲೂ ತಗೊಳ್ಬಹುದು. ಆದರೆ ಎಲ್ಲ ಸೈಬರ್ ಸೆಂಟರ್ ಅವರು ಅಂದರೆ ಹೆಲ್ಪ್ ಮಾಡ್ತಾರೆ ಅಥವಾ ಮಾಡಲ್ಲ ಅಂತಲ್ಲ, ಅವರು ಬಿಸ್ನೆಸ್ ಅವರಿಗೆ ಅಲ್ವಾ. ಈಗ ನಮ್ಮ ಥರ ಪೇರೆಂಟ್ಸ್ ಥರ ಅವ್ರು ಕೂತ್ಕೊಂಡು ಯೋಚನೆ ಮಾಡಿ ಸಮಯ ಕೊಟ್ಟು ಮಾಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ನಾವು ಮೊದಲೇ ಪ್ರಿಪೇರ್ ಆಗಿ ಹೋಗ್ಬೇಕು ಅವ್ರ ಹತ್ರ.
1: ಅವರು ಪ್ರತಿ ವರ್ಷ ಎಂಟ್ರಿ ಮಾಡ್ತಿರ್ತಾರೆ, ಆದರೂ ಕೂಡ ಕೆಲವೊಂದು ಅಪ್ಡೇಟ್ಸ್ ಅವ್ರ ಹತ್ರ ಇದ್ದೇ ಇರಬಹುದು.
0: ಅಲ್ಲ, ನಾವು ಹೇಳಬೇಕು ಅವ್ರ ಜೊತೆ ಕೂತ್ಕೊಂಡು, ನಮ್ಗಿಂತಿಂತ ಸಬ್ಜೆಕ್ಟ್ ಫಸ್ಟ್ ಹಾಕಿ ಫಸ್ಟು ಇಂಜಿನಿಯರಿಂಗ್ ಕೊಡಿ. ಕೆಲವ್ರಿಗೆ ಇಂಜಿನಿಯರಿಂಗ್ ಇಷ್ಟ ಇರುತ್ತೆ, ಕೆಲವ್ರಿಗೆ ಫಾರ್ಮಸಿ ಇಷ್ಟ ಇರುತ್ತೆ. ಈಗ ನೀವು ಒಂದಂಗೆ ಜೆಇ ನೀಟಲ್ಲಿ ಪಾಸ್ ಆದವ್ರಿಗೆ ಇದು ಅಷ್ಟು ಲೆಕ್ಕಕ್ಕಿಲ್ವೇ ಇಲ್ಲ. ಅವ್ರ ಗಮನ ಏನಿದ್ರು ನನಗೆ ಐ ಐ ಟಿ ಎಲ್ಲಿ ಸಿಗುತ್ತೆ, ಯಾವ ಸಬ್ಜೆಕ್ಟ್ ಸಿಗುತ್ತೆ,
1: ಎನ್ಐಟಿ ಎಲ್ಲಿ ಸಿಗುತ್ತೆ, ಯಾವ ಸಬ್ಜೆಕ್ಟ್ ಸಿಗುತ್ತೆ ಅನ್ನೋದು. ಈಗ ಪ್ರತಿ ಅಭ್ಯರ್ಥಿಗೂ ಎರಡು ವಿಷಯಗಳು ಬರುತ್ತೆ, ಒಂದು ತನಗೆ ಇಚ್ಛೆ ಪಟ್ಟಂತಹ ಒಂದು ಕೋರ್ಸ್, ಇಚ್ಛೆ ಪಟ್ಟಂತ ಕಾಲೇಜು, ಇವೆರಡು ಕೂಡ ಮ್ಯಾಟರ್ ಆಗುತ್ತೆ.
0: ಒಂದ್ಸಲ ನಾನು ಕೇಳ್ತಾ ಇದ್ದೆ ಮೆಟ್ರೋದಲ್ಲಿ ಹೋಗ್ಬೇಕಾದ್ರೆ ಕೃಷ್ಣಪ್ಪ ಅವರೇ, ಒಂದು ಹುಡುಗ ಅಂದ್ರೆ ಇದೇ ತರ ಸೀಸನ್ ಅದು ಸೀಟ್ ಎಲ್ಲ ಮುಗಿದು, ಒಂದು ಹುಡುಗ ಹೇಳ್ತಾ ಇದ್ದ ಅವ್ರ ಅಪ್ಪನಿಗೆ, ನನಗೆ ನೀನ್ ಅದೇನ್ ಮಾಡ್ತೀಯೋ ಗೊತ್ತಿಲ್ಲ, ಯಾವ್ದೊಂದು ಕಾಲೇಜ್ ಹೆಸರು ಹೇಳ್ಬಿಟ್ಟು ನನ್ಗೆ ಇಂಥ ಕಾಲೇಜ್ ಅಲ್ಲೇ ನೀನ್ ಸೀಟ್ ಕೊಡಿಸ್ಬೇಕು,
1: ಇಂಥ ಕೋರ್ಸ್ ಅಲ್ಲೇ ಸೀಟ್ ಕೊಡಿಸ್ಬೇಕು.
0: ಅವರು ಫೋನ್ ನಲ್ಲಿ ಹೇಳ್ತಾ ಇದ್ರು, ಏನ್ ಮಾಡೋಣಪ್ಪ, ನನ್ ಮಗ ಹಿಂಗ್ ಕೇಳ್ತಾ ಇದ್ದಾನೆ, ನಿನ್ಗೆ ಯಾರಾದ್ರೂ ಗೊತ್ತಿರೋರು ಇದಾರ ಅಥವಾ ಏನ್ ಮಾಡಬಹುದು, ಹೆಂಗ್ ಮಾಡಬಹುದು, ಪೇಮೆಂಟ್ ಸೀಟ್ ಎಷ್ಟಾಗುತ್ತೆ, ಏನು ಎತ್ತ ಅಂತ ಯೋಚನೆ ಮಾಡ್ತಾ ಇದ್ರು. ನನಗೆ ಒಂಥರ ಅಂದ್ರೆ ಮಕ್ಕಳು ಪ್ಯಾಶನ್ ನೋಡಿ ಕಾಲೇಜ್ಗಳ ಬಗ್ಗೆ ಹಿಂಗೆ ಒಲವಿಟ್ಕೊಂಡಿರ್ತಾರೆ ಅಂತ. ಇನ್ ಕೆಲವು ಮಕ್ಕಳು ಪರವಾಗಿಲ್ಲ, ಯಾವ ಕಾಲೇಜ್ ಆದ್ರೂ ಸದ್ಯ ಸೀಟ್ ಸಿಕ್ಕಿದ್ರೆ ಸಾಕಪ್ಪ,
1: ಯಾವ ಕೋರ್ಸ್ ಆದ್ರೂ ಪರವಾಗಿಲ್ಲ, ಯಾವ ಕಾಲೇಜ್ ಕೂಡ
0: ಇರ್ತಾರೆ.
1: ಆದ್ರೂ ಕೂಡ ಆ ತರದ ಮಕ್ಕಳು ತುಂಬಾ ಕಡಿಮೆ. ಈಗಿನ ಕಾಲದಲ್ಲಿ ತನಗೆ ಇಚ್ಛೆ ಪಟ್ಟಂತಹ ಒಂದು ಕೋರ್ಸ್ ಸಿಕ್ಕಿದ್ರೆ ಚೆನ್ನಾಗಿ ಓದ್ತಾರೆ.
0: ಇಚ್ಛೆ ಪಟ್ಟಂತ ಕೋರ್ಸ್, ಇಚ್ಛೆ ಪಟ್ಟಂತ ಕಾಲೇಜ್ ಬೇಕಂದ್ರೆ ನೀವು ಅಷ್ಟು ಹಾರ್ಡ್ ವರ್ಕ್ ಮಾಡಿರ್ಬೇಕು,
1: ಹಾರ್ಡ್ ವರ್ಕ್ ಮಾಡಿರ್ಬೇಕು, ಮಾಡಿರ್ತಾರೆ. ಜೊತೆಗೆ ನಾನು ಹೀಗೆ ಹೇಳುವಂತಹ ಒಂದು ವಿಷಯ ಏನಪ್ಪಾ ಅಂದ್ರೆ, ನೀವು ಆಪ್ಷನ್ಸ್ ಅನ್ನು ಎಂಟ್ರಿ ಮಾಡ್ಬೇಕಂದ್ರೆ ಕಾಲೇಜು ಮತ್ತು ಕೋರ್ಸ್ಗೆ ಈಗೇನ್ ಆಯ್ಕೆಗೆ ನಮ್ಗೆ ಒಂದು ಟೈಮ್ ಕೊಟ್ಟಿದ್ದಾರೆ, ಒಂದು ನಿಗದಿತ ಸಮಯ ಕೊಟ್ಟಿದ್ದಾರೆ. ಆ ಸಮಯದಲ್ಲಿ ಅಷ್ಟೇ ನೀವು ನಿಮ್ಮ ಆಪ್ಷನ್ಸ್ ಎಂಟ್ರಿ ಮಾಡೋದಕ್ಕೆ ಅವಕಾಶ ಇರುತ್ತೆ. ನೀವು ಆಪ್ಷನ್ಸ್ ಎಂಟ್ರಿ ಮಾಡ್ಬೇಕಾದ್ರೆ ಒಂದಕ್ಕೆ ನಾಲ್ಕು ಪಟ್ಟು ನೀವೆಲ್ಲ ಕೂಲಂಕುಷವಾಗಿ ತಿಳ್ಕೊಂಡು
0: ಸಮಯ ತಗೊಂಡ್ರು ಪರವಾಗಿಲ್ಲ, ಸರಿಯಾದ ರೀತಿನಲ್ಲಿ ಎಂಟ್ರಿ ಹಾಕ್ಬೇಕು.
1: ಫಸ್ಟ್ ಯಾವ್ದಾಗ್ಬೇಕು, ಸೆಕೆಂಡ್ ಯಾವ್ದಾಗ್ಬೇಕು, ಈ ತರ ಪ್ರಯಾರಿಟಿ ಬೇಸಿಸ್ ಅನ್ನ ನಾವು ಹಾಕ್ಬೇಕು. ಸುಮ್ನೆ ಏನೋ ಎಲ್ಲ ಸರಾಸಗಟಾಗಿ ಹಾಕ್ಬಿಟ್ರೆ ನಿಮ್ಗೆ ಇಷ್ಟ ಬಂದಂತ
0: ಬರೋದು ಕೂಡ ಮಿಸ್ ಆಗುವಂತ
1: ಚಾನ್ಸಸ್ ಇರುತ್ತೆ. ನೀವು ತಿಳ್ಕೊಂಡಾದ್ಮೇಲೆ ಎಂಟ್ರಿ
0: ಅಂದ್ರೆ ಆಮೇಲೆ ಅಥವಾ ತೀರಾ ನಮಗ್ ಗೊತ್ತೇ ಇಲ್ಲ ಅನ್ನೋರು, ಯಾರಾದ್ರೂ ಮಾಡಿರೋರು, ಯಾರು ಕೋರ್ಸ್ ಮಾಡ್ಕೊಂಡಿರ್ತಾರೆ, ಯಾರಾದ್ರೂ ಅನುಭವ ಇರೋರನ್ನ ಕೇಳಿ ಸ್ವಲ್ಪ ಸಹಾಯ ತಗೊಂಡು ಹಾಕೊಂಡ್ರೆ ಖಂಡಿತವಾಗ್ಲೂ ನಿಮ್ಗೆ ಒಂದ್ ಒಳ್ಳೆ ಅವಕಾಶಗಳು ಇರುತ್ತೆ ಅಂತ ಹೇಳ್ತಾ, ನಮ್ಮ ಕೇಳುಗರು ಯಾರ್ಯಾರು ಮಕ್ಕಳು ಸಿಇಟಿನಲ್ಲಿ ಪರೀಕ್ಷೆಯಲ್ಲಿ ಪಾಸ್ ಆಗಿ ಯಾರ್ಯಾರು ಏನೇನು ಮಾಡ್ತಾ ಇದಾರೋ ಗೊತ್ತಿಲ್ಲ, ಎಲ್ಲರೂ ರೇಡಿಯೋ ಅಂತೂ ಕೇಳ್ತಾ ಇರ್ತಾರೆ. ರೇಡಿಯೋ ಕೇಳ್ತಾ ಕೇಳ್ತಾ ನಮ್ಮ ಸ್ಪಂದನ ಕಾರ್ಯಕ್ರಮಕ್ಕೆ ಒಂದಷ್ಟು ಮೇಲ್ಗಳನ್ನು ಕಳಿಸಿದ್ದಾರೆ. ವಿವಿಧ ಭಾರತಿಯನ್ನು ಕೇಳ್ತಾ ಇರ್ತೀವಿ ನಾವು ಅಂತ ಹೇಳಿ, ಬೆಳಗಾವಿ ಜಿಲ್ಲೆ ಯರಗಟ್ಟಿ ತಾಲೂಕು ಶಿವಾಪುರ ಗ್ರಾಮದ ಮಹಾಂತೇಶ ತೋಟಗಿ ಇವ್ರು ಹೇಳ್ತಾ ಇದ್ರೆ, ವಿವಿಧ ಭಾರತಿ ಕಾರ್ಯಕ್ರಮ ಕೇಳೋದು ಅಂದರೆ ತುಂಬ ಖುಷಿ, ಸಮಯಕ್ಕೆ ಸರಿಯಾಗಿ ವಾರ್ತೆ ಬರುತ್ತೆ, ಮನರಂಜನೆ ಕೊಡ್ತೀರಿ. ಆದರೆ ಜಾನಪದ, ಭಜನೆ ಪದ, ಹಂತಿ ಪದ, ನಾಟಕಗಳು ಇಂಥ ವಿಷಯಗಳನ್ನು ಕೂಡ, ಇಂಥ ಹಾಡುಗಳನ್ನು ಕೂಡ ನಮ್ಮ ವಿವಿಧ ಭಾರತಿಯಲ್ಲಿ ಕೇಳುವಂಥ ಭಾಗ್ಯವನ್ನು ನೀವು ನಮಗೆ ಒದಗಿಸ್ಕೊಡ್ಬಾರ್ದಾ ಅಂತ ಕೇಳ್ತಾ ಇದ್ದಾರೆ.
1: ಇವ್ರಿಗೆ ಒಂದು ವಿಷಯವನ್ನು ನಾವು ಸ್ಪಷ್ಟವಾಗಿ ಹೇಳಬೇಕು, ನಮ್ಮ ವಿವಿಧ ಭಾರತಿ ಇರೋದು ಹೆಚ್ಚಿನ ಪ್ರಮಾಣದಲ್ಲಿ ಏನು ಮನರಂಜನೆ. ಇವರು ಕೇಳಿದಂತಹ ಎಲ್ಲಾ ಗೀತೆಗಳು ನಮ್ಮ ಏನು ಬೆಂಗಳೂರು ಮುಖ್ಯವಾಹಿನಿ ಅಥವಾ ರಾಜ್ಯದ ಇತರೆ ಒಂದು ಆಕಾಶವಾಣಿ ಕೇಂದ್ರಗಳಿಂದ ಪ್ರಸಾರ ಆಗ್ತಿದ್ದಾವೆ. ಹಿಂದಿನಿಂದಲೂ ಪ್ರಸಾರ ಆಗ್ತಿದ್ದಾವೆ, ಈಗಲೂ ಕೂಡ ಆಗ್ತದೆ, ಮುಂದೆ ಕೂಡ ಆಗ್ತವೆ. ಆ ಒಂದು ಚಾನೆಲ್ ನ ಟ್ಯೂನ್ ಮಾಡ್ಕೊಂಡು ಕೇಳ್ಬಹುದು. ಆದ್ರೂ ಕೂಡ ಸ್ವಲ್ಪ ಜಾನಪದ ಗೀತೆ ನಾವು
0: ಅಲ್ಲಲ್ಲಿ
1: ಹಾಕ್ತೀವಿ,
0: ಮಿಕ್ಸ್ ಮೆಲೋಡಿಸ್ ಅಲ್ಲಿ ಬರುತ್ತೆ,
1: ಮಿಕ್ಸ್ ಮೆಲೋಡಿಸ್ ಅಲ್ಲಿ ಜಾನಪದ ಗೀತೆಗಳನ್ನು ನಾವು ಪ್ರಸಾರ ಮಾಡ್ತೀವಿ.
0: ಆಮೇಲೆ ಭಾವಗೀತೆಗಳಲ್ಲಿ ಕೂಡ ಸ್ವಲ್ಪ ಜಾನಪದ ಶೈಲಿಯ ಭಾವಗೀತೆಗಳು, ಈಗ ಕಂಬಾರರದ್ದು
1: ಹೌದು
0: ಅಥವಾ ಯಾವ್ದು ಶಿಶುನಾಳ ಶರೀಫರದ್ದು ಅಂತ ಹಾಡುಗಳನ್ನ ನಾವು ಪ್ರಸಾರ ಮಾಡ್ತೇವೆ. ಆದ್ರೆ ಕಂಪ್ಲೀಟ್ ಆಗಿ ಜಾನಪದ ಗೀತೆಗಳನ್ನೇ ಹಾಕಿ ಅಂತ ಹೇಳಿದ್ರೆ ಅದಕ್ಕೆ ಬೇರೆ ಚಾನೆಲ್ಗಳಿದೆ ಅನ್ನೋದು ನೀವು ಹೇಳೋದು ಕರೆಕ್ಟ್ ಆಗಿದೆ. ಆಮೇಲೆ ನಾಗರಾಜ್ ಕೊಡೇಕಲ್ ಅಂತ ಗಂಗಾವತಿಯಿಂದ ಅವ್ರು ಕೂಡ ಮೇಲ್ ಮಾಡಿ ಹೇಳ್ತಾ ಇದ್ರೆ, ನಮ್ಮ ರೇಡಿಯೋ ಪ್ರೇಮ ಶಾಶ್ವತ, ತಂತ್ರಜ್ಞಾನ ಎಷ್ಟೇ ಮುಂದುವರೆದಿದ್ರು ಕೂಡ ಮನಸ್ಸಿನ ಎಲ್ಲ ಒತ್ತಡವನ್ನ ಕಳೆಯೋದಕ್ಕೆ ಮನಸ್ಸಿಗೆ ನಿರಾಳತೆಯನ್ನ ಕೊಡುವಂತ ಸಾಧನ ಅಂದ್ರೆ ರೇಡಿಯೋ. ಯಾಕಂದ್ರೆ ಏಕಕಾಲಕ್ಕೆ ಕೋಟ್ಯಾನುಕೋಟಿ ಜನರನ್ನ ತಲುಪುವಂತ ಶಕ್ತಿ ರೇಡಿಯೋಕ್ಕಿದೆ. ಈ ಸೌಕರ್ಯ ನಿಮ್ಗೆ ಯೂಟ್ಯೂಬ್ನಲ್ಲಾಗಲಿ ಅಥವಾ ಇನ್ಯಾವುದೇ ಸೌಲಭ್ಯಗಳಲ್ಲಿ ಸಿಗೋದಿಲ್ಲ. ರೇಡಿಯೋ ಅಂದ್ರೆ ನನ್ನ ಜೀವ, ವಿವಿಧ ಭಾರತಿ ನನ್ನ ಹೆಮ್ಮೆ ಅಂತ ಹೇಳ್ತಾರೆ.
1: ಇವರ ಒಂದು ಅಭಿಮಾನಕ್ಕೆ ಹೆಮ್ಮೆಗೆ ನಮ್ಗೆ ತುಂಬಾ ಖುಷಿ ಆಗ್ತಾ ಇದೆ. ಇವರಿಗೆ ನಮ್ಮ ಕಡೆಯಿಂದ ತುಂಬಾ ಹೃತ್ಪೂರ್ವಕ ಧನ್ಯವಾದಗಳನ್ನು ತಿಳಿಸೋಣ.

0: ನಮ್ಮ ಕೇಳುಗರು ಸ್ಪಂದನಾ ಕಾರ್ಯಕ್ರಮಕ್ಕೆ ತಮ್ಮ ಸಂದೇಶಗಳನ್ನು ಕಳಿಸಬೇಕಾದ್ರೆ ಯಾವ ವಿಳಾಸ ಕಳಿಸಬೇಕು ಅಂತ ಹೇಳ್ತೀರಾ?
1: ಹೌದು, ಅವರು ಬರೀ ಪತ್ರ ಮಾತ್ರ ಕಾರ್ಯಕ್ರಮಕ್ಕೆ ಸಂಬಂಧಪಟ್ಟ ಹಾಗೆ, ಪತ್ರದ ಜೊತೆಗೆ ಅವರಿಗೆ ಏನಾದರೂ ಪ್ರಚಲಿತ ವಿದ್ಯಮಾನಗಳ ಬಗ್ಗೆ ಅನಿಸಿಕೆ ಅಭಿಪ್ರಾಯಗಳಿದ್ರೆ ಆ ವಿಷಯವನ್ನ ರೇಡಿಯೋದಲ್ಲಿ ಹೇಳಬಹುದು ಅನ್ನುವ ಹಾಗಿದ್ರೆ ಅದ್ರ ಬಗ್ಗೆನೂ ಕೂಡ ನಮಗೆ ಮೇಲ್ ಕಳಿಸಬಹುದು. ಕನ್ನಡ ವಿವಿಧ ಭಾರತಿ @gmail.com KANNADA ಕನ್ನಡ VIVIDHA ವಿವಿಧ BHARATI ವಿವಿಧ ಭಾರತಿ @gmail.com ಇಮೇಲ್ಗೆ ಈ ಮೇಲ್ ವಿಳಾಸಕ್ಕೆ ಅವರು ತಮ್ಮ ಪತ್ರಗಳನ್ನು ಪೋಸ್ಟ್ ಮಾಡಬಹುದು.
0: ಎಲ್ಲ ಸ್ಮಾಲ್ ಲೆಟರ್ಸ್,
1: ಎಲ್ಲವೂ ಕೂಡ ಸ್ಮಾಲ್ ಲೆಟರ್ಸ್ ಅಲ್ಲಿ ಇರಬೇಕು.
0: ಮತ್ತೆ ಪತ್ರ ಬರೀಬೇಕಾದ್ರೆ ನಮ್ಮ ಕೇಳುಗರು ವಿಳಾಸ ಹೀಗಿದೆ,
1: ಒಂದ್ಸಲ ಹೇಳ್ಬಿಡಿ.
0: ನಿಲಯದ ನಿರ್ದೇಶಕರು ವಿವಿಧ ಭಾರತಿ ಆಕಾಶವಾಣಿ ಕೇಂದ್ರ, ಸ್ಪಂದನಾ ವಿಭಾಗ, ರಾಜಭವನ ರಸ್ತೆ, ಬೆಂಗಳೂರು 560001.
1: ಇನ್ನೊಂದ್ಸಲ ಹೇಳಿ.
0: ನಿಲಯ ನಿರ್ದೇಶಕರು ವಿವಿಧ ಭಾರತಿ ಆಕಾಶವಾಣಿ ಕೇಂದ್ರ, ಸ್ಪಂದನಾ ವಿಭಾಗ, ರಾಜಭವನ ರಸ್ತೆ, ಬೆಂಗಳೂರು 560001.
1: ಕರೆಕ್ಟ್.
0: ಈ ವಿಳಾಸಕ್ಕೆ ಪತ್ರಗಳು

0: ಸ್ಪಂದನ ಕಾರ್ಯಕ್ರಮ ಕೇಳಿದ್ರಿ. ಸಮಯ 2:30 ಇನ್ನೀಗ ಕೇಳಿ ಪ್ರದೇಶ ಸಮಾಚಾರ.
1: ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ.
2: ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರತಿ ಬುಧವಾರ ಬೆಳಗ್ಗೆ 7:15 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ ಪ್ರತಿ ಗುರುವಾರ ಬೆಳಗ್ಗೆ 8:30 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ತಪ್ಪದೆ ಕೇಳಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಲಿಂಗಾನಂದ. ಮುಖ್ಯಾಂಶಗಳು. ಕಳೆದ 12 ವರ್ಷಗಳಲ್ಲಿ ಭಾರತದ ರಫ್ತು ಪ್ರಮಾಣ ದುಪ್ಪಟ್ಟು, ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಇಲಾಖಾ ಕಾರ್ಯದರ್ಶಿ ದರ್ಪಣ್ ಜೈನ್ ಅಭಿಮತ. ನಗರ ಪ್ರದೇಶಗಳಲ್ಲಿ ಹೂಡಿಕೆಗೆ ಪೂರಕ ವಾತಾವರಣ ನಿರ್ಮಿಸುವಂತೆ ಕ್ರೆಡೈ ಸಂಸ್ಥೆಯ ಪ್ರತಿನಿಧಿಗಳಿಂದ ಸಚಿವ ಡಾ ಯತೀಂದ್ರ ಸಿದ್ದರಾಮಯ್ಯಗೆ ಮನವಿ. ಮಡಿಕೇರಿ ಹೋಮ್ಸ್ಟೇಯಲ್ಲಿ ವಿದೇಶಿ ಮಹಿಳೆ ಮೇಲೆ ಲೈಂಗಿಕ ದೌರ್ಜನ್ಯ ಪ್ರಕರಣ, ಹೈಕೋರ್ಟ್ಗೆ ಇಂದು ತನಿಖಾ ವರದಿ ಸಲ್ಲಿಕೆ. ಹಾಗೂ ಶಿವಮೊಗ್ಗ ಮತ್ತು ಉತ್ತರ ಕನ್ನಡದಲ್ಲಿ ಭಾರೀ ಮಳೆ ಸಾಧ್ಯತೆ, ಜಿಲ್ಲಾಡಳಿತಗಳಿಂದ ಅಗತ್ಯ ಮುನ್ನೆಚ್ಚರಿಕಾ ಕ್ರಮ. ಕಳೆದ 12 ವರ್ಷಗಳಲ್ಲಿ ಭಾರತ ರಫ್ತಿನಲ್ಲಿ ಗಣನೀಯ ಸಾಧನೆ ಮಾಡಿದೆ ಎಂದು ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಇಲಾಖೆ ಕಾರ್ಯದರ್ಶಿ ದರ್ಪಣ್ ಜೈನ್ ಬೆಂಗಳೂರಿನಲ್ಲಿ ತಿಳಿಸಿದ್ದಾರೆ. ಎಫ್ಟಿಎ ಕುರಿತು ನಾಸ್ಕಾಂ ಜೊತೆ ನಡೆದ ಚರ್ಚೆ ಸಂದರ್ಭದಲ್ಲಿ ಆಕಾಶವಾಣಿಯೊಂದಿಗೆ ಮಾತನಾಡಿದ ಅವರು, ಎಲೆಕ್ಟ್ರಾನಿಕ್ಸ್, ಎಂಜಿನಿಯರಿಂಗ್, ಔಷಧಿ, ಕಾಫಿ, ಸಾಂಬಾರ ಪದಾರ್ಥಗಳ ರಫ್ತು ಪ್ರಮಾಣ ಕಳೆದ 12 ವರ್ಷಗಳಲ್ಲಿ ದುಪ್ಪಟ್ಟಾಗಿದೆ ಎಂದು ಹೇಳಿದ್ದಾರೆ. ವಾಣಿಜ್ಯ ವ್ಯವಹಾರ ಹಾಗೂ ರಫ್ತು ದೇಶದ ಅಭಿವೃದ್ಧಿಗೆ ಪ್ರಮುಖ ಆಧಾರ ಸ್ತಂಭವಾಗಿದೆ ಎಂದು ಅವರು ಅಭಿಪ್ರಾಯಪಟ್ಟಿದ್ದಾರೆ.
1: So in the last 12 years, exports have actually made a major improvement. From almost 460 billion, we have doubled our, an economic size of more than 50 trillion will get up. Areas such as textile, engineering goods, marine products, plantation items, will see tariffs going down from as high as 15%, 20% to zero. So it will be a big boost for our exports. So, and apart from that, these FTAs will help us in diversifying our export. It will also help us in building trusted relationships with the countries.
0: ನಗರಾಭಿವೃದ್ಧಿ ಸಚಿವ ಡಾ ಯತೀಂದ್ರ ಸಿದ್ದರಾಮಯ್ಯ ಅವರನ್ನು ಭಾರತದ ರಿಯಲ್ ಎಸ್ಟೇಟ್ ಡೆವಲಪರ್ಗಳ ರಾಷ್ಟೀಯ ಪ್ರತಿನಿಧಿ ಸಂಸ್ಥೆಯ ಪ್ರತಿನಿಧಿಗಳು ಭೇಟಿಯಾಗಿ ಇಂದು ಶುಭಾಶಯ ಕೋರಿದರು. ಈ ಸಂದರ್ಭದಲ್ಲಿ ರಾಜ್ಯದ ನಗರಾಭಿವೃದ್ಧಿ ಕ್ಷೇತ್ರದ ಪ್ರಸ್ತುತ ಬೆಳವಣಿಗೆಗಳು, ನಗರಗಳ ಸುಸ್ಥಿರ ಅಭಿವೃದ್ಧಿ, ವಸತಿ ಮತ್ತು ಮೂಲಸೌಕರ್ಯ ಯೋಜನೆಗಳ ಅನುಷ್ಠಾನ, ನಗರ ಪ್ರದೇಶಗಳಲ್ಲಿ ಹೂಡಿಕೆ ಮತ್ತು ಅಭಿವೃದ್ಧಿಗೆ ಪೂರಕವಾದ ವಾತಾವರಣ ನಿರ್ಮಾಣ ಸೇರಿದಂತೆ ವಿವಿಧ ಮಹತ್ವದ ವಿಷಯಗಳ ಕುರಿತು ಚರ್ಚೆ ನಡೆಸಿದರು. ನಗರಗಳ ಯೋಜಿತ ಅಭಿವೃದ್ಧಿ, ಸಾರ್ವಜನಿಕರಿಗೆ ಗುಣಮಟ್ಟದ ಸೌಲಭ್ಯಗಳ ಒದಗಿಸುವಿಕೆ ಹಾಗೂ ನಗರಾಭಿವೃದ್ಧಿ ಕ್ಷೇತ್ರದಲ್ಲಿ ಸರ್ಕಾರ ಮತ್ತು ಖಾಸಗಿ ವಲಯದ ನಡುವಿನ ಸಮನ್ವಯವನ್ನು ಮತ್ತಷ್ಟು ಬಲಪಡಿಸುವ ಕುರಿತು ಪರಸ್ಪರ ಅಭಿಪ್ರಾಯ ವಿನಿಮಯ ಮಾಡಿಕೊಳ್ಳಲಾಗಿದೆ. ಮಡಿಕೇರಿಯ ಹೋಮ್ಸ್ಟೇಯಲ್ಲಿ ಅಮೆರಿಕದ ಪ್ರವಾಸಿ ಮೇಲೆ ನಡೆದ ಲೈಂಗಿಕ ದೌರ್ಜನ್ಯ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ರಾಜ್ಯ ಪೊಲೀಸರು ಇಂದು ಹೈಕೋರ್ಟ್ಗೆ ತನಿಖಾ ವರದಿ ಸಲ್ಲಿಸಲಿದ್ದಾರೆ. ನ್ಯಾಯಮೂರ್ತಿ ಎಂ ನಾಗಪ್ರಸನ್ನ ನೇತೃತ್ವದ ಪೀಠ ಈ ಸಂಬಂಧ ಸರ್ಕಾರಕ್ಕೆ ನಿರ್ದೇಶನಗಳನ್ನು ನೀಡಿದೆ. ನಿನ್ನೆ ವಿಚಾರಣೆ ನಡೆಸಿದ ನ್ಯಾಯಾಲಯ ವಿದೇಶಿ ಮಹಿಳೆಯ ಮೇಲೆ ಅತ್ಯಾಚಾರದಂತಹ ಗಂಭೀರ ಅಪರಾಧ ನಡೆದಿದ್ದು ಅತ್ಯಂತ ಕಳವಳಕಾರಿ ವಿಷಯವಾಗಿದೆ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಬೆಂಗಳೂರಿನ ಕೆಆರ್ ಮಾರುಕಟ್ಟೆಯಲ್ಲಿ ಅಗ್ನಿ ಅವಘಡ ಸಂಭವಿಸುವುದನ್ನು ತಡೆಯುವ ಸಲುವಾಗಿ ಫೈರ್ ಆಡಿಟ್ ನಡೆಸಲು ಜಿಬಿಎ ಮುಖ್ಯ ಆಯುಕ್ತ ಮಹೇಶ್ವರ ರಾವ್ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ಬೆಂಗಳೂರು ಕೇಂದ್ರ ನಗರಪಾಲಿಕೆ ವ್ಯಾಪ್ತಿಯ ಕೆಆರ್ ಮಾರುಕಟ್ಟೆಗೆ ಇಂದು ಅಧಿಕಾರಿಗಳೊಂದಿಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ ವೇಳೆ ಮಾತನಾಡಿದ ಅವರು, ಮಾರುಕಟ್ಟೆಯಲ್ಲಿ ಅಗ್ನಿಯಿಂದ ಉಂಟಾಗಬಹುದಾದ ಅಪಾಯಗಳು, ಅಗ್ನಿಶಾಮಕ ವ್ಯವಸ್ಥೆ ಹಾಗೂ ತುರ್ತು ಪರಿಸ್ಥಿತಿಯಲ್ಲಿ ಕೈಗೊಳ್ಳಬೇಕಾದ ಕ್ರಮಗಳ ಕುರಿತು ಕೂಡಲೇ ಪರಿಶೋಧನೆ ನಡೆಸುವಂತೆ ನಿರ್ದೇಶನ ನೀಡಿದ್ದಾರೆ. ಕೆಆರ್ ಮಾರುಕಟ್ಟೆ ಕಟ್ಟಡದಲ್ಲಿರುವ ಮಳಿಗೆಗಳ ಮುಂಭಾಗದಲ್ಲಿನ ಒತ್ತುವರಿಗಳನ್ನು ಗುರುತಿಸಿ ದುಪ್ಪಟ್ಟು ದಂಡ ವಿಧಿಸಿ ತೆರವುಗೊಳಿಸುವ ಕಾರ್ಯ ಕೈಗೊಳ್ಳಬೇಕು, ನಾಗರಿಕರಿಗೆ ಯಾವುದೇ ರೀತಿಯ ಅಡಚಣೆ ಉಂಟಾಗದಂತೆ ನೋಡಿಕೊಳ್ಳಬೇಕು ಎಂದು ಅವರು ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ಅನಧಿಕೃತವಾಗಿ ಪಾರ್ಕಿಂಗ್ ಮಾಡಿರುವ ವಾಹನಗಳನ್ನು ಕೂಡಲೇ ತೆರವುಗೊಳಿಸಲು ಸೂಚನೆ ನೀಡಿದ್ದಾರೆ. ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡ ಅವರನ್ನು ರಾಜ್ಯಸಭೆಗೆ ಪರಿಗಣಿಸಿದ

0: ಇರುವ ಬಗ್ಗೆ ರಾಜ್ಯ ಕಾಂಗ್ರೆಸ್ ನಾಯಕರು ಮೊಸಳೆ ಕಣ್ಣೀರು ಸುರಿಸುವ ಅಗತ್ಯವಿಲ್ಲವೆಂದು ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ತಿಳಿಸಿದ್ದಾರೆ. ಈ ಕುರಿತು ಸಾಮಾಜಿಕ ಜಾಲತಾಣ ಎಕ್ಸ್ನಲ್ಲಿ ಪೋಸ್ಟ್ ಮಾಡಿರುವ ಅವರು, ದೇವೇಗೌಡ ಅವರನ್ನು ಪ್ರಧಾನಿ ಪದವಿಯಿಂದ ಕೆಳಗಿಳಿಸಿದ ಖ್ಯಾತಿ ಕಾಂಗ್ರೆಸ್ ಮೇಲೆ ಇರುವುದನ್ನು ನಾಯಕರು ಮರೆತಂತಿದೆ ಎಂದು ಹೇಳಿದ್ದಾರೆ. ಭಾರತೀಯ ಜನತಾ ಪಾರ್ಟಿಯು ದೇವೇಗೌಡ ಅವರನ್ನು ಅತ್ಯಂತ ಗೌರವಯುತವಾಗಿ ನಡೆಸಿಕೊಂಡಿದೆ ಎಂದು ಅವರು ಸಮರ್ಥಿಸಿಕೊಂಡಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಈಗಾಗಲೇ ರಾಜ್ಯಕ್ಕೆ ಮುಂಗಾರು ಪ್ರವೇಶಿಸಿದ್ದು, ನಾಳೆಯಿಂದ 2 ದಿನಗಳ ಕಾಲ ಶಿವಮೊಗ್ಗ ಜಿಲ್ಲೆಯಲ್ಲಿ ಭಾರೀ ಪ್ರಮಾಣದ ಮಳೆ ಸುರಿಯಬಹುದು ಎಂದು ಹವಾಮಾನ ಇಲಾಖೆ ಮುನ್ನೆಚ್ಚರಿಕೆ ನೀಡಿದೆ. ಈ ಹಿನ್ನೆಲೆಯಲ್ಲಿ ಜನರು ತುರ್ತು ಪರಿಸ್ಥಿತಿಯಲ್ಲಿ ಮುಂಜಾಗ್ರತಾ ಕ್ರಮ ಕೈಗೊಳ್ಳಲು ಸದಾ ಸಿದ್ದರಾಗಿರುವಂತೆ ಜಿಲ್ಲಾಧಿಕಾರಿ ಪ್ರಭುಲಿಂಗ ಕವಳಿಕಟ್ಟಿ ಸಾರ್ವಜನಿಕರಲ್ಲಿ ಮನವಿ ಮಾಡಿದ್ದಾರೆ. ಕಂದಾಯ, ಅರಣ್ಯ, ಅಗ್ನಿಶಾಮಕ, ಪಂಚಾಯತ್ ರಾಜ್, ಲೋಕೋಪಯೋಗಿ, ಸ್ಥಳೀಯ ಸಂಸ್ಥೆಗಳು ಸೇರಿದಂತೆ ವಿವಿಧ ಇಲಾಖೆಗಳ ಹಿರಿಯ ಅಧಿಕಾರಿಗಳು ರಜೆ ಮೇಲೆ ತೆರಳದಂತೆ ಹಾಗೂ ತಮ್ಮ ಕಾರ್ಯಕ್ಷೇತ್ರದಲ್ಲಿ ಇದ್ದು ಸಕಾಲದಲ್ಲಿ ಸೂಕ್ತ ಕ್ರಮ ಕೈಗೊಳ್ಳುವಂತೆ ಅವರು ಸೂಚನೆ ನೀಡಿದ್ದಾರೆ. ಜಲಾವೃತವಾದ ಸೇತುವೆಗಳು ಮತ್ತು ಮಲೆನಾಡಿನ ಕಣಿವೆ ಪ್ರದೇಶಗಳಲ್ಲಿ ವಾಹನಗಳನ್ನು ಚಲಾಯಿಸದಂತೆ ಅವರು ಸಲಹೆ ನೀಡಿದ್ದಾರೆ. ಮತ್ತೊಂದೆಡೆ, ಭಾರತೀಯ ಹವಾಮಾನ ಇಲಾಖೆ ಮುನ್ಸೂಚನೆಯಂತೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ನಾಳೆ ಭಾರೀ ಮಳೆಯಾಗುವ ಸಾಧ್ಯತೆ ಇದ್ದು ರೆಡ್ ಅಲರ್ಟ್ ಘೋಷಣೆ ಮಾಡಲಾಗಿದೆ ಎಂದು ಜಿಲ್ಲಾಡಳಿತ ಮುನ್ನೆಚ್ಚರಿಕೆ ನೀಡಿದೆ. ಜಿಲ್ಲೆಯಲ್ಲಿ ಮುಂಗಾರು ಪೂರ್ವ ಸಿದ್ಧತೆಗಳನ್ನು ಈಗಾಗಲೇ ಕೈಗೊಳ್ಳಲಾಗಿದ್ದು, ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ತುರ್ತು ಕಾರ್ಯಾಚರಣೆ ಕೇಂದ್ರವನ್ನು ತೆರೆಯಲಾಗಿದೆ. ಭಾರೀ ಮಳೆಯ ಹಿನ್ನೆಲೆಯಲ್ಲಿ ಮೀನುಗಾರರು ಸಮುದ್ರಕ್ಕೆ ತೆರಳದಂತೆ ಜಿಲ್ಲಾಡಳಿತ ಸೂಚಿಸಿದೆ. ಸಾರ್ವಜನಿಕರು, ವಿಶೇಷವಾಗಿ ಮಕ್ಕಳು, ನದಿ ಕೆರೆ ತಗ್ಗು ಪ್ರದೇಶ ಹಾಗೂ ಸಮುದ್ರ ತೀರಗಳಿಗೆ ಹೋಗದಂತೆ ಮನವಿ ಮಾಡಿದೆ. ಮಳೆ, ಗುಡುಗು ಹಾಗೂ ಸಿಡಿಲಿನ ಸಂದರ್ಭಗಳಲ್ಲಿ ಕೃಷಿಕರು ಕೃಷಿ ಚಟುವಟಿಕೆಗಳಿಂದ ದೂರವಿರಬೇಕು, ಅಪಾಯಕಾರಿ ಮರಗಳು, ವಿದ್ಯುತ್ ಕಂಬಗಳು ಹಾಗೂ ತುಂಡಾದ ವಿದ್ಯುತ್ ತಂತಿಗಳ ಸಮೀಪ ಹೋಗದಂತೆಯೂ ಎಚ್ಚರಿಕೆ ನೀಡಲಾಗಿದೆ. ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಬೆಂಗಳೂರಿನಲ್ಲಿ ಇಂದು ದಿವಂಗತ ಸೂರಜ್ ಹೆಗ್ಡೆ ಅವರ ಅಂತಿಮ ದರ್ಶನ ಪಡೆದು ಅವರ ಕುಟುಂಬ ಸದಸ್ಯರಿಗೆ ಸಾಂತ್ವನ ಹೇಳಿದರು. ಇದೇ ವೇಳೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್, ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಕೆಪಿಸಿಸಿ ಅಧ್ಯಕ್ಷ ಬಿಕೆ ಹರಿಪ್ರಸಾದ್ ಸೇರಿದಂತೆ ಹಲವಾರು ಪ್ರಮುಖ ನಾಯಕರು ಹಾಜರಿದ್ದರು. ಎಐಸಿಸಿ ಪ್ರಧಾನ ಕಾರ್ಯದರ್ಶಿಗಳಾದ ರಣದೀಪ್ ಸಿಂಗ್ ಸುರ್ಜೇವಾಲಾ ಮತ್ತು ಕೆಸಿ ವೇಣುಗೋಪಾಲ್ ಕೂಡ ಸೂರಜ್ ಹೆಗ್ಡೆ ಅವರ ಪಾರ್ಥಿವ ಶರೀರಕ್ಕೆ ಅಂತಿಮ ನಮನ ಸಲ್ಲಿಸಿ ಕುಟುಂಬಕ್ಕೆ ಧೈರ್ಯ ತುಂಬಿದ್ದಾರೆ. ಇದಕ್ಕೂ ಮೊದಲು ವಿಮಾನ ನಿಲ್ದಾಣದಲ್ಲಿ ರಾಹುಲ್ ಗಾಂಧಿ ಅವರನ್ನು ಮುಖ್ಯಮಂತ್ರಿ, ಉಪಮುಖ್ಯಮಂತ್ರಿ ಹಾಗೂ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಬರಮಾಡಿಕೊಂಡರು. ಸಾಫ್ಟ್ವೇರ್ ಅಳವಡಿಕೆ ಹಿನ್ನೆಲೆಯಲ್ಲಿ ಬೆಸ್ಕಾಂ ವ್ಯಾಪ್ತಿಯ ನಗರ ಪ್ರದೇಶದಲ್ಲಿ ಇದೇ 10-30ರವರೆಗೆ ಆನ್ಲೈನ್ ಸೇವೆ ಲಭ್ಯವಿರುವುದಿಲ್ಲ ಎಂದು ಬೆಸ್ಕಾಂ ಪ್ರಕಟಣೆಯಲ್ಲಿ ತಿಳಿಸಿದೆ. ಗ್ರಾಹಕರು ಗೂಗಲ್ ಪೇ, ಫೋನ್ ಪೇ ಮೂಲಕ ಬಿಲ್ ಪಾವತಿ ಮಾಡಲು ಅವಕಾಶವಿದೆ. ಪ್ರಸ್ತುತ ಚಾಲ್ತಿಯಲ್ಲಿರುವ TRM ಸಾಫ್ಟ್ವೇರ್ ಬದಲಿಗೆ IPDS IT ಅಪ್ಲಿಕೇಶನ್ ಅಳವಡಿಸಿಕೊಳ್ಳುವುದರಿಂದ ದತ್ತಾಂಶ ವರ್ಗಾವಣೆ ಮಾಡುವ ಸಲುವಾಗಿ 21 ದಿನಗಳ ಕಾಲ ಆನ್ಲೈನ್ ಸೇವೆಗಳಾದ ಹೊಸ ಸಂಪರ್ಕ, ಹೆಸರು ವರ್ಗಾವಣೆ, ಲೋಡ್ ಹೆಚ್ಚಳ, ಬಿಲ್ ಪಾವತಿ ಸೇರಿದಂತೆ ಆನ್ಲೈನ್ ಸೇವೆಗಳು ಸ್ಥಗಿತಗೊಳ್ಳಲಿದೆ. ಪ್ರಧಾನಮಂತ್ರಿ ಬೀದಿ ವ್ಯಾಪಾರಿಗಳ ಆತ್ಮನಿರ್ಭರ್ ನಿಧಿ ಯೋಜನೆಯಡಿ ದಾವಣಗೆರೆ ಜಿಲ್ಲೆಯ ನಗರ ಸ್ಥಳೀಯ ಸಂಸ್ಥೆಗಳ ವ್ಯಾಪ್ತಿಯಲ್ಲಿ ಇದೇ 30ರವರೆಗೆ 1 ತಿಂಗಳ ಕಾಲ PM ಸ್ವನಿಧಿ ಮಹೋತ್ಸವ ಹಾಗೂ ಲೋಕ ಕಲ್ಯಾಣ ಮೇಳಗಳನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಜಿಲ್ಲಾ ಕೌಶಲ್ಯಾಭಿವೃದ್ಧಿ ಇಲಾಖೆ ತಿಳಿಸಿದೆ. ಬೀದಿ ವ್ಯಾಪಾರಿಗಳಿಗೆ ಸರ್ಕಾರದ ವಿವಿಧ ಸೌಲಭ್ಯಗಳನ್ನು ಒಂದೇ ವೇದಿಕೆಯಲ್ಲಿ ತಲುಪಿಸುವ ಉದ್ದೇಶದಿಂದ ಈ ವಿಶೇಷ ಅಭಿಯಾನ ಹಮ್ಮಿಕೊಳ್ಳಲಾಗಿದೆ. ಜಿಲ್ಲೆಯ ಸಾರ್ವಜನಿಕರು ಹಾಗೂ ಬೀದಿ ವ್ಯಾಪಾರಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಈ ಮೇಳದಲ್ಲಿ ಭಾಗವಹಿಸಿ ಯೋಜನೆಯ ಪ್ರಯೋಜನ ಪಡೆದುಕೊಳ್ಳುವಂತೆ ಇಲಾಖೆ ಕೋರಿದೆ. ಪ್ರಧಾನಮಂತ್ರಿ ಆವಾಸ್ ಯೋಜನೆಯಡಿ ಸರ್ವರಿಗೂ ಸೂರು ಅಭಿಯಾನದಡಿ ಕೊಳಚೆ ನಿವಾಸಿಗಳನ್ನು ಒಳಗೊಂಡಂತೆ ರಾಮನಗರದಲ್ಲಿ ನಗರ ಪ್ರದೇಶದ ವಸತಿರಹಿತ ಬಡವರು ಹಾಗೂ ಮಧ್ಯಮ ವರ್ಗದ ಕುಟುಂಬಗಳಿಗೆ ವಸತಿ ಸೌಲಭ್ಯ ಕಲ್ಪಿಸುವ ಉದ್ದೇಶ ಹೊಂದಲಾಗಿದೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಕಳೆದ 12 ವರ್ಷಗಳಲ್ಲಿ ಭಾರತದ ರಫ್ತು ಪ್ರಮಾಣ ದುಪ್ಪಟ್ಟು, ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಇಲಾಖೆ ಕಾರ್ಯದರ್ಶಿ ದರ್ಪಣ್ ಜೈನ್ ಅಭಿಮತ. ನಗರ ಪ್ರದೇಶಗಳಲ್ಲಿ ಹೂಡಿಕೆಗೆ ಪೂರಕ ವಾತಾವರಣ ನಿರ್ಮಿಸುವಂತೆ ಕ್ರೆಡೈ ಸಂಸ್ಥೆಯ ಪ್ರತಿನಿಧಿಗಳಿಂದ ಸಚಿವ

0: ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯಗೆ ಮನವಿ. ಮಡಿಕೇರಿ ಹೋಮ್ಸ್ಟೇಯಲ್ಲಿ ವಿದೇಶಿ ಮಹಿಳೆ ಮೇಲಿನ ಲೈಂಗಿಕ ದೌರ್ಜನ್ಯ ಪ್ರಕರಣ ಹೈಕೋರ್ಟ್ಗೆ ಇಂದು ತನಿಖಾ ವರದಿ ಸಲ್ಲಿಕೆ. ಹಾಗೂ ಶಿವಮೊಗ್ಗ ಮತ್ತು ಉತ್ತರ ಕನ್ನಡದಲ್ಲಿ ಭಾರೀ ಮಳೆ ಸಾಧ್ಯತೆ, ಜಿಲ್ಲಾಡಳಿತಗಳಿಂದ ಅಗತ್ಯ ಮುನ್ನೆಚ್ಚರಿಕಾ ಕ್ರಮ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 6:40.
1: ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ.
2: ಡೂಡ್, ನಾನು ಬೇಗನೆ ಏನನ್ನೋ ಕಳುಹಿಸಬೇಕು. ಸೂಪರ್ ಫಾಸ್ಟ್ ಆಯ್ಕೆ ಇದೆಯೇ?
3: ಖಂಡಿತ, ಇಂಡಿಯಾ ಪೋಸ್ಟ್ 24 ಸ್ಪೀಡ್ ಪೋಸ್ಟ್ ಅನ್ನು ಪರಿಚಯಿಸಿದೆ. ಅಂದರೆ ಒಂದೇ ದಿನದಲ್ಲಿ ತ್ವರಿತ ಬಟ್ಟವಾಡೆ.
2: ಹಾಗಾದರೆ ಅದು ಒಂದು ಪ್ರಮುಖ ದಾಖಲೆಯಾಗಿರಲಿ, ಪಾರ್ಸಲ್ ಆಗಿರಲಿ, ಅಥವಾ ಇನ್ಯಾವುದೇ ಪ್ರಮುಖ ವಸ್ತುವಾಗಿರಲಿ, ಎಲ್ಲವೂ ತಕ್ಷಣವೇ ಬಟವಾಟೆ ಆಗುತ್ತದೆಯೇ?
3: ಹೌದು ಸಹೋದರ, ನೈಜ ಸಮಯದ ಟ್ರ್ಯಾಕಿಂಗ್, ಕಡಿಮೆ ದರಗಳು ಮತ್ತು ಮುಖ್ಯವಾಗಿ ಸುರಕ್ಷಿತ ಓಟಿಪಿ ಆಧಾರಿತ ವಿತರಣೆ. ಇಂಡಿಯಾ ಪೋಸ್ಟ್ ಅನ್ನು ನಂಬು. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಅಂಚೆ ಕಚೇರಿಯನ್ನು ಸಂಪರ್ಕಿಸಿ ಅಥವಾ indiapost.gov.in ಗೆ ಭೇಟಿ ನೀಡಿ.
1: ನೀವು ಟ್ಯೂನ್ ಮಾಡಿರೋದು 102.9 FM ಕಾರ್ಯಕ್ರಮ ಚಿತ್ರತಾನ. ಇವತ್ತಿನ ಚಿತ್ರತಾನ ಕಾರ್ಯಕ್ರಮದಲ್ಲಿ ಅಮೆರಿಕ ಅಮೆರಿಕ ಚಿತ್ರದ ಎಲ್ಲ ಹಾಡುಗಳನ್ನ ಕೇಳೋಣ. 1997 ತೆರೆ ಕಂಡಂತಹ ಚಿತ್ರ ಇದು. ರಮೇಶ್ ಅರವಿಂದ್, ಅಕ್ಷಯ್ ಆನಂದ್, ಹೇಮಾ ಪಂಚಮುಖಿ ಮುಂತಾದವರು ಅಭಿನಯಿಸಿದ್ದಾರೆ.

ಅಮೆರಿಕ ಅಮೆರಿಕ ಚಿತ್ರದ ಎಲ್ಲ ಗೀತೆಗಳನ್ನ ಕೇಳ್ತಾ ಇದ್ದೀರಿ. ನಾಗತಿಹಳ್ಳಿ ಚಂದ್ರಶೇಖರ್ ಅವರ ನಿರ್ದೇಶನದ ಚಿತ್ರ ಇದು. ಈಗ ನಾಗತಿಹಳ್ಳಿ ಚಂದ್ರಶೇಖರ್ ಅವರು ಬರೆದಿರುವ ಒಂದು ಹಾಡನ್ನ ಕೇಳಿ. ಹಾಡಿದ್ದಾರೆ ರಾಜೇಶ್ ಕೃಷ್ಣನ್ ಮತ್ತು ಸಂಗೀತ ಕಟ್ಟಿ. ಮನೋಮೂರ್ತಿಯವರ ಸಂಗೀತವಿದೆ.

ಚಿತ್ರತಾಣ ಕಾರ್ಯಕ್ರಮ ಕೇಳಿದ್ರಿ. ಪ್ರೀತಿಯ ಕೇಳುಗರೆ, 4 ಗಂಟೆಗೆ ಪರಿಮಳ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ಇನ್ನೀಗ ಸಮಯ 3 ಗಂಟೆ. ಹಿಂದಿ ಕಾರ್ಯಕ್ರಮಗಳು

ನಮಸ್ಕಾರ, ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ 102.9 ಎಫ್ಎಂ. ಸಮಯ 4 ಗಂಟೆ ಆಗಿದೆ. ಕಾರ್ಯಕ್ರಮ ಪರಿಮಳ. ಈ ಸಂಜೆಯ ಹೊತ್ತಲ್ಲಿ ಪರಿಮಳ ಕಾರ್ಯಕ್ರಮದಲ್ಲಿ ನಾವು ಒಂದು ವಿಷಯದ ಬಗ್ಗೆ ಮಾತನಾಡ್ತಾ ಹಾಡುಗಳನ್ನು ಕೇಳ್ತಾ ಸಾಕ್ತೀವಿ. ಈಗ ಪ್ರಸಾರ ಆಗೋ ಮೊದಲ ಹಾಡಿಗೂ ಇವತ್ತು ನಾವು ಮಾತನಾಡೋ ವಿಷಯಕ್ಕೂ ಸಂಬಂಧ ಇದೆ. ಹಾಗಾದರೆ ಈ ಹಾಡನ್ನು ಕೇಳ್ತಾ ಇವತ್ತಿನ ವಿಷಯ ಏನಿರ್ಬೋದು? ಪರಿಮಳ ಕಾರ್ಯಕ್ರಮದಲ್ಲಿ ನಾವು ಯಾವ ವಿಷಯದ ಕುರಿತಾಗಿ ಮಾತನಾಡ್ತೀವಿ ಅಂತ ಊಹೆ ಮಾಡೋ ಪ್ರಯತ್ನ ಮಾಡಿ. ಹೌದು, ಪ್ರಸಾರ ಆಗ್ತಾ ಇದೆ ಹಾಡು. ಮಾಸ್ತಿ ಚಿತ್ರದಿಂದ ರವಿಯೇ ವಂದನೆ ಅಂತ ಹೇಳಿ ಸೂರ್ಯನಿಗೆ ನಮಸ್ಕಾರ ಮಾಡುವಂತಹ ಹಾಡಿದು. ನಮಗೆ ನೀವು ಸಹ ಸ್ಪಂದಿಸಿ ಸಂದೇಶ ಕಳಿಸೋ ಮೂಲಕ 9483091091094830910

ರವಿಯೇ ವಂದನೆ ಅಂತ ಹೇಳಿ ಸೂರ್ಯನಿಗೆ ನಮಸ್ಕಾರವನ್ನು ತಿಳಿಸಿದ್ದು ಆಯಿತು. ಹೌದು, ನಾವು ರವಿಗೆ ಆಗಾಗ ವಂದನೆಯನ್ನು ಸಲ್ಲಿಸಬೇಕಾಗತ್ತೆ, ಅಂದರೆ ಸೂರ್ಯ ನಮಸ್ಕಾರ ಮಾಡಬೇಕಾಗತ್ತೆ. ಯಾಕೆ ಅಂದರೆ ಸೂರ್ಯ ನಮಗೆ ವಿಟಮಿನ್ ಡಿಯನ್ನು ಕೊಡ್ತಾನೆ. ಹಾಗಾದರೆ ಇವತ್ತು ನಾವು ಮಾತನಾಡ್ತಿರುವ ವಿಷಯ ಬಂದು ವಿಟಮಿನ್ ಡಿ, ಆರೋಗ್ಯದ ಸೂರ್ಯಕಿರಣ ಅಂತ ಹೇಳಿ. ಈ ವಿಟಮಿನ್ ಡಿ ಅನ್ನೋದು ನಮಗೆ ಎಷ್ಟು ಅಗತ್ಯ, ಅದರ ಕೊರತೆ ಇದ್ದರೆ ಏನಾಗತ್ತೆ, ಈ ವಿಟಮಿನ್ ಡಿಯನ್ನು ಹೇಗೆ ಪಡಿಬಹುದು, ಎಲ್ಲದರ ಬಗ್ಗೆ ಮಾತಾಡ್ತಾ ಹಾಡುಗಳ ಜೊತೆಗೆ ಸಾಗೋಣ.

0: ಡೂಡ್, ನಾನು ಬೇಗನೆ ಏನನ್ನೋ ಕಳುಹಿಸಬೇಕು. ಸೂಪರ್ ಫಾಸ್ಟ್ ಆಯ್ಕೆ ಇದೆಯೇ?
1: ಖಂಡಿತ. ಇಂಡಿಯಾ ಪೋಸ್ಟ್ 24 ಸ್ಪೀಡ್ ಪೋಸ್ಟ್ ಅನ್ನು ಪರಿಚಯಿಸಿದೆ, ಅಂದರೆ ಒಂದೇ ದಿನದಲ್ಲಿ ತ್ವರಿತ ಬಟ್ಟವಾಡೆ.
0: ಹಾಗಾದರೆ ಅದು ಒಂದು ಪ್ರಮುಖ ದಾಖಲೆಯಾಗಿರಲಿ, ಪಾರ್ಸೆಲ್ ಆಗಿರಲಿ, ಅಥವಾ ಇನ್ಯಾವುದೇ ಪ್ರಮುಖ ವಸ್ತುವಾಗಿರಲಿ, ಎಲ್ಲವೂ ತಕ್ಷಣವೇ ಬಟವಾಟೆ ಆಗುತ್ತದೆಯೇ?
1: ಹೌದು ಸಹೋದರ. ನೈಜ ಸಮಯದ ಟ್ರ್ಯಾಕಿಂಗ್, ಕಡಿಮೆ ದರಗಳು ಮತ್ತು ಮುಖ್ಯವಾಗಿ ಸುರಕ್ಷಿತ ಓಟಿಪಿ ಆಧಾರಿತ ವಿತರಣೆ. ಇಂಡಿಯಾ ಪೋಸ್ಟ್ ಅನ್ನು ನಂಬು. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಅಂಚೆ ಕಚೇರಿಯನ್ನು ಸಂಪರ್ಕಿಸಿ ಅಥವಾ indiapost.gov.in ಗೆ ಭೇಟಿ ನೀಡಿ.
2: ಟ್ಯೂನ್ ಮಾಡಿರೋದು 102.9 FM ಕಾರ್ಯಕ್ರಮ ಪರಿಮಳ. ಸಮಯ ಆಗಿದೆ 4:09. ಮಾತಾಡ್ತಿರೋ ವಿಷಯ ವಿಟಮಿನ್ ಡಿ ನಮ್ಮ ದೇಹಕ್ಕೆ ಎಷ್ಟು ಅಗತ್ಯ ಅನ್ನೋದ್ರ ಬಗ್ಗೆ. ಬಸವರಾಜ್ ಅವರು ಗೋಕಾಕಿಂದ ಸಂದೇಶ ಕಳಿಸಿ ಹೇಳ್ತಾರೆ, ಬೇಸಿಗೆ ಕಾಲ ಮುಗಿತಾ ಇದೆ, ಮಳೆಗಾಲ ಪ್ರಾರಂಭ ಆಗ್ತಾ ಇದೆ, ಈ ಸಮಯ ನಾವು ಸೂರ್ಯನನ್ನ ನೆನಪಿಸ್ಕೊಳ್ಳೇಬೇಕು ಅಂತ ಹೇಳಿ. ಹೌದು, ಸೂರ್ಯ ಮೋಡಗಳ ಮರೆಯಲ್ಲಿ ಕಣ್ಣಾಮುಚ್ಚಾಲೆ ಆಟ ಆಡುವಂತಹ ಸಮಯ ಇದು. ಈ ಸಮಯದಲ್ಲಿ ವಿಟಮಿನ್ ಡಿ ಬಗ್ಗೆ ನಾವು ಮಾತಾಡ್ತಾ ಇದ್ದೀವಿ. ನಾವು ಸೂರ್ಯನ ಕಿರಣಗಳಿಗೆ ಆಗಾಗ ಮೈ ಒಡ್ಡಬೇಕು ಅನ್ನೋ ವಿಚಾರವಾಗಿ. ಈ ವಿಟಮಿನ್ ಡಿ ನಮ್ಮ ದೇಹದಲ್ಲಿ ಕ್ಯಾಲ್ಸಿಯಂ ಮತ್ತು ಫಾಸ್ಫರಸ್ ಅನ್ನು ಹೀರ್ಕೊಳ್ಳೋದಕ್ಕೆ ಸಹಾಯ ಮಾಡುತ್ತೆ. ಇದು ಮೂಳೆಗಳು ಮತ್ತು ಹಲ್ಲುಗಳನ್ನು ಗಟ್ಟಿಯಾಗಿ ಇಡುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತೆ. ಮಕ್ಕಳ ಬೆಳವಣಿಗೆ ಇರ್ಬೋದು, ಹಿರಿಯರಿಗೆ ಇರ್ಬೋದು, ಅವರ ಮೂಳೆಯ ಆರೋಗ್ಯಕ್ಕೆ ವಿಟಮಿನ್ ಡಿ ಬೇಕೇ ಬೇಕು.

ಪರಿಮಳ ಕಾರ್ಯಕ್ರಮ ಕೇಳ್ತಾ ಇದ್ದೀರಾ. ಪರಿಮಳ ಕಾರ್ಯಕ್ರಮದಲ್ಲಿ ವಿಟಮಿನ್ ಡಿ ನಮ್ಮ ದೇಹಕ್ಕೆ ಎಷ್ಟು ಅಗತ್ಯ ಅನ್ನೋದ್ರ ಬಗ್ಗೆ ಮಾತಾಡ್ತಾ ಇದ್ದೀವಿ. ಕೆಳಗರೆ ಈ ವಿಟಮಿನ್ ಡಿ ಕೊರತೆ ಆದರೆ ದೇಹದಲ್ಲಿ ಏನೆಲ್ಲ ಅಡ್ಡ ಪರಿಣಾಮಗಳಾಗುತ್ತೆ ಗೊತ್ತಾ? ಆಯಾಸ, ಸ್ನಾಯು ನೋವು, ಮೂಳೆ ದುರ್ಬಲತೆ, ಆಗಾಗ್ಗೆ ಅನಾರೋಗ್ಯಕ್ಕೆ ಒಳಗಾಗೋದು, ಈ ರೀತಿಯ ಸಮಸ್ಯೆಗಳು ಕಾಣಿಸ್ಬೋದು. ಹಾಗಾಗಿ ವಿಟಮಿನ್ ಡಿ ಅನ್ನೋದು ತುಂಬ ಅಗತ್ಯ. ವಿಟಮಿನ್ ಡಿ ಹೇರಳವಾಗಿ ನಮಗೆ ಸಿಗುತ್ತೆ ಅನ್ನೋದಾದರೆ ಅದು ಸೂರ್ಯನ ಬೆಳಕಿನಿಂದ.

ಜೀವ ಸಂಕುಲಕ್ಕೆ ಸೂರ್ಯದೇವನೇ ಅಧಿಪತಿ, ಅವನು ಇಲ್ಲ ಅಂದ್ರೆ ಜೀವ ಸಂಕುಲ ನಾಶ ಆಗತ್ತೆ ಅಂತ ಹೇಳಿ ವಿದ್ಯಾರಣ್ಯಪುರಂ ರಾಮಪ್ರಸಾದ್ ಅವರು ಹೇಳ್ತಾ ಇದ್ದಾರೆ.

4:28 ಪರಿಮಳ ಕಾರ್ಯಕ್ರಮ ಕೇಳ್ತಾ ಇದ್ದೀರಾ 102.9 FM ಅಲ್ಲಿ. ಮಾತಾಡ್ತಿದ್ದೀವಿ ವಿಟಮಿನ್ ಡಿ ನಮ್ಮ ದೇಹಕ್ಕೆ ಎಷ್ಟು ಅಗತ್ಯ ಅನ್ನೋದ್ರ ಬಗ್ಗೆ. ಕೇಳುಗರೆ, ಪ್ರತಿದಿನ ಬೆಳಿಗ್ಗೆ ಅಥವಾ ಸಂಜೆ ಸೂರ್ಯನ ಬೆಳಕಲ್ಲಿ 15-30 ನಿಮಿಷಗಳ ಕಾಲ ಇರೋದು ವಿಟಮಿನ್ ಡಿ ಪಡೆಯೋದಕ್ಕೆ ಉತ್ತಮ ಮಾರ್ಗ ಅಂತ ತಜ್ಞರು ಹೇಳ್ತಾರೆ. ಜೊತೆಗೆ ಮೊಟ್ಟೆಯ ಹಳದಿ ಭಾಗ ಇರ್ಬೋದು, ಮೀನು, ಹಾಲು, ಹಾಲಿನ ಉತ್ಪನ್ನಗಳು ಏನಿದೆ ಅಂದರೆ ಮೊಸರು ಇರ್ಬೋದು, ಬೆಣ್ಣೆ, ತುಪ್ಪ, ಇವುಗಳಲ್ಲಿಯೂ ಸಹ ವಿಟಮಿನ್ ಡಿ ಲಭ್ಯ ಇದೆ ಅಂತ ತಜ್ಞರು ಹೇಳ್ತಾರೆ.

ಪರಿಮಳ ಕಾರ್ಯಕ್ರಮ ಕೇಳ್ತಾ ಇದ್ದೀರಾ? ಪರಿಮಳದಲ್ಲಿ ವಿಟಮಿನ್ ಡಿ ನಮ್ಮ ದೇಹಕ್ಕೆ ಎಷ್ಟು ಅಗತ್ಯ ಅನ್ನೋದ್ರ ಬಗ್ಗೆ ಮಾತಾಡ್ತಾ ಇದ್ದೀವಿ. ಕೇಳುಗರೆ, ಇಂದಿನ ಆಧುನಿಕ ಜೀವನ ಶೈಲಿಯಲ್ಲಿ ನಾವು ಹೆಚ್ಚಿನ ಸಮಯವನ್ನು ಮನೆಯೊಳಗೆ ಕಳಿತೀವಿ ಅಥವಾ ಕಚೇರಿಗಳಲ್ಲಿ ಕಳಿತೀವಿ ಅಲ್ವಾ? ಮನೆಯಲ್ಲೇ ಹೆಚ್ಚಿನ ಸಮಯ ಅಥವಾ ಕಚೇರಿನಲ್ಲೇ ಹೆಚ್ಚಿನ ಸಮಯ ಇದ್ದರೆ ವಿಟಮಿನ್ ಡಿ ಕೊರತೆ ಖಂಡಿತ ಬರುತ್ತೆ. ಹಾಗಾಗಿ ಆದಷ್ಟು ನಾವು ದಿನನಿತ್ಯ 15 ನಿಮಿಷಗಳ ಕಾಲ ಆದರೂ ಸೂರ್ಯನ ಕಿರಣಗಳಿಗೆ ಮೈಯೊಡ್ಡಬೇಕಾಗತ್ತೆ. ಹಾಗೆ ಮಾಡೋದ್ರಿಂದ ನಮ್ಮ ಆರೋಗ್ಯ ಉತ್ತಮವಾಗಿ ಇರುತ್ತೆ. ಜೊತೆಗೆ ಆರೋಗ್ಯಕರವಾದ ಆಹಾರ, ಸೂರ್ಯನ ಬೆಳಕಿನ ಮಹತ್ವವನ್ನು ನಾವು ಯಾವತ್ತೂ ಮರಿಬಾರದು.

ಪರಿಮಳ ಕಾರ್ಯಕ್ರಮ ಕೇಳ್ತಾ ಇದ್ದೀವಿ. ಸೂರ್ಯನ ಕಿರಣಗಳ ಅಗತ್ಯತೆಯ ಬಗ್ಗೆ ಹೇಳ್ತಾ ಇರೋದು ಖುಷಿ ನೀಡ್ತಾ ಇದೆ ಅಂತ ಹೇಳಿ, ಜೊತೆಗೆ ಹಾಡುಗಳು ಇಷ್ಟ ಆಯ್ತು ಅಂತ ಕೃತಿಕಾ ಹೆಸರಘಟ್ಟದಿಂದ ಸಂದೇಶ ಕಳಿಸಿದ್ದಾರೆ. ಎಲ್ಲಾ ಜೀವ ಸಂಕುಲಕ್ಕೂ ಆರೋಗ್ಯಕ್ಕೆ ವಿಟಮಿನ್ ಡಿ ಪ್ರಮುಖ ಪಾತ್ರ ವಹಿಸುತ್ತೆ. ಮರ ಗಿಡಗಳ ಬೆಳವಣಿಗೆಗೂ ವಿಟಮಿನ್ ಡಿ ಮುಖ್ಯ ಅಂತ ಹೇಳಿ ಸುರೇಶ ಸುದೇಕಾರು ಗುರುವಾಯನ ಕೆರೆ ಬೆಳ್ತಂಗಡಿ ತಾಲೂಕು ದಕ್ಷಿಣ ಕನ್ನಡ ಜಿಲ್ಲೆ ಇಲ್ಲಿಂದ ಸಂದೇಶ ಕಳಿಸಿಕೊಟ್ಟಿದ್ದಾರೆ. ಸೋಲಾಪುರ ಜಿಲ್ಲೆಯ ಅಕ್ಕಲಕೋಟ ತಾಲೂಕಿನ ಮೇದರ್ಗಿಯಿಂದ ಈರಣ್ಣ ಜೀವೂರ ರಾಮಚಂದ್ರ ಪ್ರತಿಭಾ ಪಾರ್ವತಿ ಎಲ್ಲರೂ ಸಂದೇಶ ಕಳಿಸಿ ಕಾರ್ಯಕ್ರಮ ಕೇಳ್ತಾ ಇದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಥ್ಯಾಂಕ್ ಯು ನಿಮ್ಮ ಪ್ರತಿಕ್ರಿಯೆಗೆ.

ಕೇಳುಗರೆ, ಆರೋಗ್ಯಕರ ಜೀವನಕ್ಕೆ ವಿಟಮಿನ್ ಡಿ ತುಂಬಾನೇ ಅತ್ಯಗತ್ಯ. ಪ್ರತಿದಿನ ಸ್ವಲ್ಪ ಸಮಯ ಆದರೂ ಸೂರ್ಯನ ಬೆಳಕಲ್ಲಿ ಕಳೆಯೋದು, ಪೌಷ್ಟಿಕವಾದ ಆಹಾರ ಸೇವನೆ ಮಾಡೋದು ನಮ್ಮ ಆರೋಗ್ಯಕ್ಕೆ ಅತ್ಯಗತ್ಯ ಅಂತಲೇ ಹೇಳಬಹುದು.

0: ಪರಿಮಳ ಕಾರ್ಯಕ್ರಮದಲ್ಲಿ ಸೂರ್ಯನ ಅಗತ್ಯತೆ, ಅದರಲ್ಲೂ ವಿಟಮಿನ್ ಡಿ ನಮ್ಮ ದೇಹಕ್ಕೆ ಯಾಕೆ ಬೇಕು ಅನ್ನೋದ್ರ ಬಗ್ಗೆ ಮಾತಾಡ್ತಾ ಇದ್ವಿ. ಮಾತಾಡ್ತಾ ಮಾತಾಡ್ತಾ 4:56 ಆಗಿದೆ. ಕೆಳಗರೆ ಸುಮತಿಯವರು ಮುಂದಿನ ಕಾರ್ಯಕ್ರಮಕ್ಕೆ ನಿಮಗಾಗಿ ಚಂದದ ಹಾಡುಗಳು, ಒಂದಷ್ಟು ಮಾಹಿತಿ ಎಲ್ಲವನ್ನ ಹೊತ್ತು ತಂದಿದ್ದಾರೆ. ಆಲ್ರೆಡಿ ಸ್ಟುಡಿಯೋಕ್ಕೆ ಎಂಟ್ರಿ ಆಯಿತು ಸುಮತಿ ಅವ್ರದ್ದು. ಈಗ ಅವ್ರನ್ನ ಪ್ರಶ್ನೆ ಮಾಡೋಣ, ಹೊರಗೆ ಹೇಗಿದೆ ವಾತಾವರಣ ಅಂತ ಹೇಳಿ. ಯಾಕಂದ್ರೆ ಈಗ ಮಳೆಗಾಲ ಆರಂಭ ಆಗಿದೆ ಅಲ್ವಾ, ಸೂರ್ಯ ಬೆಚ್ಚನೆ ಅನುಭವ ನೀಡ್ತಾ ಇದ್ದಾನ ಇಲ್ವಾ, ಹೇಗಿದೆ ವಾತಾವರಣ ಅಂತ ಹೇಳಿ ಸುಮತಿ ನೀವೇ ಹೇಳ್ಬೇಕು.
1: ಅನುಪಮ, ನಾವು ಕಾಣೆಯಾಗಿದ್ದಾರೆ ಅಂತ ಒಂದು ಪ್ರಕಟಣೆ ಕೊಡ್ತೀವಿ ನಮ್ಮ ಆಕಾಶವಾಣಿ ಬೆಂಗಳೂರು ಮುಖ್ಯವಾಹಿನಿಯಲ್ಲಿ ಅಲ್ವಾ. ಹಾಗೇನಾದ್ರೂ ನಾವು ಪ್ರಕಟಣೆ ಕೊಡಬಹುದು ಅಂದ್ರೆ ಸೂರ್ಯ ಕಾಣೆಯಾಗಿದ್ದಾನೆ ಅಂತ ನಾವೀಗ ಪ್ರಕಟಣೆ ಕೊಡಬಹುದು.
0: ಹೌದು,
1: ಹಾಗೆ ಅನ್ಸುತ್ತೆ. ಯಾಕೆಂದ್ರೆ ನಮ್ಮ ಬೆಂಗಳೂರು ಅದಕ್ಕೆ ಫೇಮಸ್, ತುಂಬಾ ಚಂದದ ವಾತಾವರಣ, ಯಾವಾಗ್ಲೂ ಏರ್ ಕಂಡೀಷನ್ಡ್ ಸಿಟಿ ಅಂತ ಹೇಳ್ತಾ ಇದ್ರು ಬೆಂಗಳೂರಿನ. ಹೌದಲ್ವಾ, ಒಂದು ಎಸಿ ಸಿಟಿ ಯಾವಾಗ್ಲೂ. ಅದರಲ್ಲೂ ಮೇ ಕಳೆದು ಬಿಟ್ರೆ ಮೇನಲ್ಲೂ ಒಂದು 15 ದಿನ ಅಷ್ಟೇ ಬೆಂಗಳೂರಿನಲ್ಲಿ ಅತ್ಯಂತ ತೀವ್ರವಾದ ತಾಪಮಾನ ಇರುತ್ತೆ. ಅದಾದ್ಮೇಲೆ ಬೆಂಗಳೂರಿನಲ್ಲಿ ಒಂಥರ ಆನಂದದಾಯಕ
0: ಕೂಲ್ ಕೂಲ್
1: ತಂಪು ತಂಪು ಕೂಲ್ ಕೂಲ್ ವಾತಾವರಣ. ಹಾಗಾಗಿನೇ ಎಲ್ಲೆಲ್ಲಿಂದನೋ ಬೆಂಗಳೂರಿಗೆ ಬರ್ತಾರಲ್ಲ ಅನುಪಮ, ಯಾರು ತಮ್ಮ ತಮ್ಮ ಊರುಗಳಿಗೆ ವಾಪಸ್ ಹೋಗ್ಬೇಕು ಅನ್ಕೊಳ್ಳೋದೇ ಇಲ್ಲ. ಹಾಗಾಗಿ ತಂಪಾಗಿ ಇಲ್ಲೇ ಉಳ್ಕೊಂಡ್ ಬಿಡ್ತಾರೆ. ಸೂರ್ಯನ ಕಾಟ ಜಾಸ್ತಿ ಇಲ್ಲ ಅಂತ ಅವ್ರು ಅನ್ಕೊಳ್ತಾರೆ.
0: ಖಂಡಿತ.
1: ಆದ್ರೆ ಸೂರ್ಯ ಅನ್ನೋದು ಕಾಟ ಅಲ್ಲ, ಸೂರ್ಯನ ಜೊತೆಗೆ ನಾವು ಇದ್ದಾಗ ನಮಗೆ ವಿಟಮಿನ್ ಡಿ ಸಿಗುತ್ತೆ ಅನ್ನೋದು ತುಂಬಾ ತುಂಬಾ ಸತ್ಯ. ಇತ್ತೀಚಿನ ದಿನಗಳಲ್ಲಂತೂ ನಾವೆಲ್ಲ ಎಸಿಗಳಲ್ಲಿ ಕೆಲಸ ಮಾಡ್ತೀವಿ, ಮತ್ತೆ ಎಲ್ಲ ಸಾಫ್ಟ್ವೇರ್ ಪ್ರೊಫೆಷನಲ್ಸ್ ಇರ್ಬೋದು ಎಲ್ಲ, ಹಾಗಾಗಿನೇ ಚರ್ಮದ ತೊಂದರೆಗಳು ಇವೆಲ್ಲವೂ ಕೂಡ ಉಂಟಾಗ್ತಾ ಇದೆ ಅಂತ ಹೇಳ್ತೀವಿ.
0: ಅಂದ್ರೆ ರಜಾ ದಿನಗಳಲ್ಲಿ ಈ ಭಾನುವಾರ ಆ ಸಮಯದಲ್ಲಾದ್ರೂ ಒಂದಷ್ಟು ಹೊತ್ತು ಸೂರ್ಯನಿಗೆ ಮೈ ಒಡ್ಡಬೇಕು.
1: ಹೌದು ಹೌದು, ಮತ್ತೆ ಯಾವಾಗ್ಲೂ ಅಲ್ಲ, ಮಧ್ಯಾಹ್ನ 12 ಗಂಟೆಗೋ ಅಥವಾ 1 ಗಂಟೆ 2 ಗಂಟೆ ಹಿಂಗೆ ನಾವು ಮೈ ಒಡ್ಡು ಹಾಗಿಲ್ಲ.
0: ಹೌದು ಹೌದು,
1: ಅದಕ್ಕೂ ಕೂಡ ಸೂರ್ಯನ ಕಿರಣಗಳು ಒಂಥರ ಒಂದು ಆಹ್ಲಾದದಾಯಕವಾಗಿದ್ದು ಆ ಹೆಚ್ಚಿನ ವಿಕಿರಣ
0: ಬೆಳಿಗ್ಗೆ ಮತ್ತೆ ಸಂಜೆ ಸಂತ ಅಂತ.
1: ಹೌದು ಹೌದು, ಸೂರ್ಯನನ್ನ ದಿಟ್ಟಿಸಿ ನೋಡೋದ್ರಿಂದ ಕಣ್ಣಿಗೆ ಶಕ್ತಿ ಬರುತ್ತೆ ಅಂತ ಕೂಡ ಹೇಳ್ತಾರೆ. ಯಾವಾಗ ಒಂದು 4:30-5 ಗಂಟೆ ಆ ಸೂರ್ಯ ಮುಳುಗೋಕ್ಕಿಂತ 1 ಗಂಟೆ ಮುಂಚೆ, ಹಾಗೆ ಸೂರ್ಯ ಹುಟ್ಟಿದ ಮೇಲೆ 1-2-3 ಗಂಟೆ
0: ಅಲ್ಲ. ಹಾಗಾಗೇನೆ ಸೂರ್ಯ ನಮಸ್ಕಾರ ಅನ್ನೋದು ಒಂದು ಕಾನ್ಸೆಪ್ಟ್.
1: ಹೌದು ಹೌದಲ್ಲ, ಸೊ ಸೂರ್ಯ ಅಂದ್ರೆ ಅದೇನ್ ಸಾಮಾನ್ಯ, ನಾವು ಇಡೀ ವಿಶ್ವದ ಚೈತನ್ಯ ಶಕ್ತಿ.
0: ಹೌದು,
1: ಹಾಗಾಗಿ ಅಂತ ಒಂದು ಸೂರ್ಯನ ಬಗ್ಗೆ ಇವತ್ತು ನೀನ್ ಏನಾದ್ರೂ ಕಾರ್ಯಕ್ರಮ ಮಾಡಿದ್ಯಾ ಅಂದ್ರೆ ನಿಜವಾಗ್ಲು ಅದೊಂಥರ ಚಂದ ಚಂದ.
0: ಹೌದು, ಅಂದ್ರೆ ಮೋಡಗಳ ಮರೆಯಲ್ಲಿ ಈಗ ಕಣ್ಣಮುಚ್ಚಾಲೆ ಆಟ ಆಡ್ತಾ ಇದ್ದಾನೆ ಸೂರ್ಯ. ಹಾಗಾಗಿ ಅಟ್ಲೀಸ್ಟ್ ಈ ಸೂರ್ಯನ ಗೀತೆಗಳನ್ನ ಪ್ರಸಾರ ಮಾಡೋದ್ರಿಂದ ಸೂರ್ಯನನ್ನ ನೆನಪು ಮಾಡ್ಕೊಂಡಂಗೆ ಅವನಿಗೆ ವಂದನೆಗಳನ್ನ ಸಲ್ಲಿಸಿದಾಗೆ ಆಗತ್ತೆ ಅಂತ ಹೇಳಿ ಈ 1 ಗಂಟೆಯ ಅವಧಿಯಲ್ಲಿ ಪರಿಮಳ ಕಾರ್ಯಕ್ರಮದಲ್ಲಿ ಸೂರ್ಯನ ಕುರಿತಾಗಿ, ಸೂರ್ಯನಿಂದ ಸಿಗುವ ವಿಟಮಿನ್ ಡಿ ಕುರಿತಾಗಿ ಮಾತಾಡ್ತಾ ಸೂರ್ಯನನ್ನ ಹೊಗಳುವ ನೆನೆಯುವ ಹಾಡುಗಳನ್ನ ಪ್ರಸಾರ ಮಾಡಿ ಕಳೆದದ್ದು ಆಯ್ತು. ಈಗ 5 ಗಂಟೆಯ ನಂತರ ನೀವು ನಮ್ಮ ಶ್ರೋತೃಗಳ ಜೊತೆಗೆ ನಿಮ್ಮ ಮಾತಿನ ಪಯಣ, ಹಾಡಿನ ಪಯಣವನ್ನ ಶುರು ಮಾಡ್ತೀರಿ.
1: ಹಾಗಾದ್ರೆ ನಾನೀಗ ಚಂದ್ರನ ಕರಿಬೇಕಾ
0: ಅಲ್ವಾ? ಖಂಡಿತ, ಚಂದ್ರನ ಜೊತೆ ನಿಮ್ಮ ಪಯಣ. ಸೇಫ್ ಡ್ರೈವ್ ಕಾರ್ಯಕ್ರಮ ಸೇಫ್ ಆಗಿ ಸಾಗ್ಲಿ ಅಂತ ಹೇಳ್ತಾ ನಾನೀಗ ಬಿಟ್ಕೊಡ್ತಾ ಇದ್ದೀನಿ.
1: ಆಗ್ಲಿ ಅನುಪಮ, ಹೋಗ್ ಬನ್ನಿ, ಒಳ್ಳೇದಾಗ್ಲಿ, ಶುಭವಾಗ್ಲಿ, ಬೇಗ ಸರಿಯಾಗಿ ನಿಮಗೆ ಗಾಡಿ ಸಿಗ್ಲಿ, ಮನೆಯನ್ನ ಕ್ಷೇಮವಾಗಿ ತಲುಪ್ಕೊಳ್ಳಿ ಅಂತ ಹೇಳ್ತಾ ನಮ್ಮ ಎಲ್ಲ ಶ್ರೋತೃ ಬಾಂಧವರಿಗೆ ಪ್ರೀತಿಯ ನಮಸ್ಕಾರಗಳು. ಇವತ್ತಿನ ಸಂಜೆಯ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಸ್ವಾಗತ. ನಿಮ್ಮ ಜೊತೆಗೆ ನಾನು ನಿಮ್ಮದೇ ಧ್ವನಿ ಬೇಕೆ ಸುಮತಿ. ಸಮಯ ಆಗಿದೆ ಹೆಚ್ಚು ಕಡಿಮೆ 5 ಗಂಟೆಗೆ, ಇನ್ನೊಂದು 20 ಸೆಕೆಂಡ್ ಇದೆ. ಇದೀಗ ಕೇಳೋಣ ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು, ನಂತರ ಸೇಫ್ ಡ್ರೈವ್, ಓಲ್ಡ್ ಈಸ್ ಗೋಲ್ಡ್, ಸೇಫ್ ಡ್ರೈವ್ ಗಾನ ಭಜನ, ಎಲ್ಲ ಕಾರ್ಯಕ್ರಮಗಳನ್ನು ಕೇಳ್ತಾ ಇರಿ. ನಮ್ಮೊಂದಿಗಿರಿ. ಇದು ವಿವಿಧ ಭಾರತಿ, ಆಕಾಶವಾಣಿ ಕನ್ನಡ.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ವಿಧಾನಸಭೆಯ ಸದಸ್ಯರಿಂದ ವಿಧಾನ ಪರಿಷತ್ಗೆ ನಡೆಯುವ ಚುನಾವಣೆಗೆ ಸಲ್ಲಿಕೆಯಾಗಿರುವ 8 ಅಭ್ಯರ್ಥಿಗಳ ನಾಮಪತ್ರಗಳು ಪುರಸ್ಕೃತಗೊಂಡಿವೆ. ಜೆಡಿಎಸ್ನ ಗೋವಿಂದ ರಾಜು, ಬಿಜೆಪಿಯ ರಘು ಆರ್, ಲಿಂಗರಾಜ ಪಾಟೀಲ್, ಕಾಂಗ್ರೆಸ್ನ ಬಿಕೆ ಹರಿಪ್ರಸಾದ್, ಶಿವಣ್ಣ ಬಿಎಸ್, ವಿನಯ್ ಕಾರ್ತಿಕ್, ಪಿಸಿ ಮೋಹನ್, ತಿಪ್ಪಣ್ಣಪ್ಪ ಕುಮಕನೂರು ಅವರ ನಾಮಪತ್ರಗಳು ಮಾನ್ಯಗೊಂಡಿವೆ. ಪ್ರಧಾನಿ ನರೇಂದ್ರ ಮೋದಿಯವರು ಕುವೈತ್ನ ಹಮೀರ್ ಶೇಖ್ ಮೆಶಾಲ್ ಅಲ್ ಅಹಮದ್ ಅಲ್ ಜಾಬರ್ ಅಲ್ ಸಬಾ ಅವರೊಂದಿಗೆ ಪಶ್ಚಿಮ ಏಷ್ಯಾ ಸಂಘರ್ಷ ಕುರಿತಂತೆ ದೂರವಾಣಿ ಮೂಲಕ ಮಾತುಕತೆ ನಡೆಸಿದರು. ಕೇಂದ್ರ ರೈಲ್ವೆ ಮತ್ತು ಜಲಶಕ್ತಿ ರಾಜ್ಯ ಸಚಿವ ವಿ ಸೋಮಣ್ಣ ಇಂದು ಬೆಂಗಳೂರು ಮತ್ತು ತುಮಕೂರು ಸುತ್ತಮುತ್ತ ರೈಲ್ವೆ ಯೋಜನೆಗಳ ಪ್ರಗತಿ ಪರಿಶೀಲನೆ ನಡೆಸಿದರು. ನೀಟ್ ಯುಜಿ ಪ್ರಶ್ನೆ ಪತ್ರಿಕೆ ಸೋರಿಕೆ ಪ್ರಕರಣದ ಆರೋಪಿ ಮನೀಶ್ ವಾಘ್ಮರೆ ಜಾಮೀನು ಅರ್ಜಿಯನ್ನು ದೆಹಲಿ ನ್ಯಾಯಾಲಯ ತಿರಸ್ಕರಿಸಿದೆ. ದೇಶಾದ್ಯಂತ ಜಲಸಂರಕ್ಷಣೆ ಮತ್ತು ಜಲಸಂಪನ್ಮೂಲ ನಿರ್ವಹಣೆಯನ್ನು ಬಲಪಡಿಸಲು ಜಲಶಕ್ತಿ ಸಚಿವಾಲಯ ಕೈಗೊಂಡಿರುವ ವಿವಿಧ ಉಪಕ್ರಮಗಳು ಮತ್ತು ಯೋಜನೆಗಳನ್ನು ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಪರಿಶೀಲನೆ ನಡೆಸಿದರು. ದಕ್ಷಿಣ ಭಾರತದ ಶ್ರೀಲಂಕಾ ಡೆಪ್ಯುಟಿ ಹೈಕಮಿಷನರ್ ಡಾಕ್ಟರ್ ಗಣೇಶ್ ನಾಥನ್ ಗೆತೀಶ್ವರನ್ ಅವರು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರನ್ನು ವಿಧಾನಸೌಧದ ಕಚೇರಿಯಲ್ಲಿ ಇಂದು ಭೇಟಿ ಮಾಡಿ ಸಮಾಲೋಚನೆ ನಡೆಸಿದರು.

ಪ್ರಧಾನಮಂತ್ರಿ ಉಜ್ವಲ ಯೋಜನೆಯಡಿ ಲಭ್ಯವಿರುವ ಸಬ್ಸಿಡಿ ಎಲ್ಪಿಜಿ ಸಿಲಿಂಡರ್ಗಳ ಮರುಪೂರಣಗಳ ಸಂಖ್ಯೆಯನ್ನು ವರ್ಷಕ್ಕೆ 9-4 ಇಳಿಸುವ ಕೇಂದ್ರ ಸರ್ಕಾರದ ನಿರ್ಧಾರವನ್ನು ಟೀಕಿಸಿವೆ. ಮುಖ್ಯಮಂತ್ರಿ ಕಾನೂನು ಸಲಹೆಗಾರರ ಹುದ್ದೆಗೆ ವಿರಾಜಪೇಟೆ ವಿಧಾನಸಭೆ ಕ್ಷೇತ್ರದ ಶಾಸಕ ಪೊನ್ನಣ್ಣ ರಾಜೀನಾಮೆ ನೀಡಿದ್ದು ಸರ್ಕಾರ ಅದನ್ನು ಅಂಗೀಕರಿಸಿದೆ. ಶ್ರೀಲಂಕಾದ ಡಂಬುಲಾದಲ್ಲಿ ನಡೆಯುತ್ತಿರುವ ಎ ಸರಣಿಯ ಕ್ರಿಕೆಟ್ ಪಂದ್ಯದಲ್ಲಿ ಶ್ರೀಲಂಕಾ ಎ ತಂಡಕ್ಕೆ ಭಾರತ ಎ ತಂಡ 278 ರನ್ಗಳ ಗುರಿ ನೀಡಿದೆ. ಋತುರಾಜ್ ಗಾಯಕ್ವಾಡ್ ಶತಕ ದಾಖಲಿಸಿದ್ದಾರೆ. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು ಸಂಜೆ 6 ಗಂಟೆಗೆ.

ಕೇಳ್ತಾ ಇದ್ದೀರಿ ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ. ಈ ದಿನ ಸಂಜೆ ಪ್ರಸಾರದಲ್ಲಿ ಏನೆಲ್ಲ ಕಾರ್ಯಕ್ರಮಗಳಿವೆ? ಇದೀಗ ಎಂದಿನಂತೆ ಸೇಫ್ ಡ್ರೈವ್, ಓಲ್ಡ್ ಇಸ್ ಗೋಲ್ಡ್, ಕನ್ನಡ ಹಳೆಯ ಚಿತ್ರಗೀತೆಗಳು. 5:40 ನ್ಯಾಯವಾಣಿ ಪ್ರಸಾರವಾಗುವುದು. ಸೇಫ್ ಡ್ರೈವ್ ಗಾನಭಜಾನ 6:02. ಆಕಾಶಬುಟ್ಟಿ ಕಾರ್ಯಕ್ರಮ 7:07. 7:45 ಸೇಫ್ ಡ್ರೈವ್ ಗಾನಭಜಾನ ಮುಂದುವರಿಯುವುದು. 8:02 ನಿಮ್ಮ ಆಯ್ಕೆ. 9:00 ಇಂಗ್ಲಿಷ್ ವಾರ್ತೆ. 9:15 ಹಿಂದಿ ಚಿತ್ರಗೀತೆಗಳು. 10:02 ಪ್ರೇಮ ನಿನಾದ ಪ್ರಣಯ ಗೀತೆಗಳ ಕಾರ್ಯಕ್ರಮ. ಇನ್ನು ನಮ್ಮ ನಾಳಿನ ಕಾರ್ಯಕ್ರಮದಲ್ಲಿ ಬೆಳಿಗ್ಗೆ 6:05 ನಾದೋಪಾಸನೆ, 7:15 ಶುಭೋದಯ ಕರ್ನಾಟಕ ಭಾವಗೀತೆ ಚಿತ್ರಗೀತೆ ಕನ್ನಡ ರತ್ನ ಭಂಡಾರ ಶುಭೋದಯ ಕರ್ನಾಟಕದಲ್ಲಿ. 9:00 ಇಂದಿನ ವಿಶೇಷ. 10:02 ಓಲ್ಡ್ ಇಸ್ ಗೋಲ್ಡ್ ಕನ್ನಡ ಹಳೆಯ ಚಿತ್ರಗೀತೆಗಳು. 11:02 ಬ್ಯಾಕ್ ಟು ಬ್ಯಾಕ್ ಸೂಪರ್ ಹಿಟ್ ಕನ್ನಡ ಚಿತ್ರಗೀತೆಗಳು. 11:30 ಕಲಾಭಾರತಿ, ಕರೆಗೊಂದು ಹಾಡು, ನಿಮ್ಮ ಕರೆ ನಮ್ಮ ಹಾಡು, ನಿಮ್ಮ ಮೆಚ್ಚಿನ ಚಿತ್ರಗೀತೆಗಳು. 12:05 1:20 ಪದಬಂಧ ಕಾರ್ಯಕ್ರಮ ಪ್ರಸಾರವಾಗುವುದು. 2:40 ಚಿತ್ರತಾನ ಒಂದೇ ಚಿತ್ರದ ಹಾಡುಗಳು. 5:05 ಸೇಫ್ ಡ್ರೈವ್ ಓಲ್ಡ್ ಇಸ್ ಗೋಲ್ಡ್ ಕನ್ನಡ ಹಳೆಯ ಚಿತ್ರಗೀತೆಗಳು. ನ್ಯಾಯವಾಣಿ 5:40. 6:02 ಗಾನಭಜಾನ. ನಂತರ 7:02 ಗಾನಭಜಾನ ಮುಂದುವರಿಯುವುದು. ಮಧುರಾಲಾಪ 8:02. 10:02 ಪ್ರೇಮ ನಿನಾದ ಪ್ರಣಯ ಗೀತೆಗಳ ಕಾರ್ಯಕ್ರಮ. ನಮ್ಮ ನಿಲಯದಿಂದ ಈ ಸಂಜೆ ಮತ್ತು ನಾಳೆ ಪ್ರಸಾರವಾಗುವ ಕಾರ್ಯಕ್ರಮಗಳ ಪರಿಚಯ ಮಾಡಿಕೊಂಡಿರಿ.

0: ovono-doj.in ಇಲ್ಲಿ ಪಡೆಯಬಹುದು.
1: ಸಪ್ನೋ ಕೋ ಹಕೀಕತ್ ಮೇ ಬದಲ್ನೆ ಕೆ ಲಿಯೆ ಸಹೀ ಸಮಯ ಪರ್ ಸಹೀ ಕದಮ್ ಉಠಾನಾ ಜರೂರಿ ಹೈ. ಭಾರತೀಯ ವಾಯುಸೇನಾ ಮೇ ಕಮಿಷನ್ಡ್ ಆಫೀಸರ್ ಬನ್ನೆ ಕೆ ಲಿಯೆ ಆಫ್ಕ್ಯಾಟ್ 2 ಆಫ್ 2026 ಕೆ ಆವೇದನ 20 ಮೇ ಸೆ ಖುಲೆ ಹೈ. ವಿವರಣ ಕೆ ಲಿಯೆ ವಿಸಿಟ್ ಕರೆ afcat.edcil.co.in ಪರ್.
2: ಕೇಳ್ತಾ ಇದ್ದೀರಿ ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ ಸೇಫ್ ಡ್ರೈವ್. ಓಲ್ಡ್ ಇಸ್ ಗೋಲ್ಡ್ ಕನ್ನಡ ಹಳೆಯ ಚಿತ್ರಗೀತೆಗಳು ಈಗ ನಿಮಗಾಗಿ.

ತಿರುಗುಬಾಣ ಚಿತ್ರಕ್ಕೆಂದು ಎಸ್ಪಿ ಬಾಲಸುಬ್ರಹ್ಮಣ್ಯಂ, ಎಸ್ಪಿ ಶೈಲಜಾ ಮತ್ತು ಸಂಗಡಿಗರು ಹಾಡಿದ ಗೀತೆ ಕೇಳಿದಿರಿ. ಆರ್ ಎನ್ ಜಯಗೋಪಾಲ್ ಅವರು ಬರೆದ ಗೀತೆಗೆ ರಾಗ ಸಂಯೋಜನೆ ಮಾಡಿದವರು ಸತ್ಯಂ.

ಹಸಿದ ಹೆಬ್ಬುಲಿ ಚಿತ್ರದ ಗೀತೆ ಕೇಳಿದಿರಿ. ಎಸ್ ಜಾನಕಿ ಹಾಗೂ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಸುರೇಂದ್ರನ್ ಅವರ ಧ್ವನಿಗಳಲ್ಲಿ ಚಿ ಉದಯಶಂಕರ್ ಅವರು ಬರೆದ ಗೀತೆ, ಸಂಗೀತ ನೀಡಿದವರು ಸತ್ಯಂ.

ಆಶಾ ಚಿತ್ರದ ಗೀತೆ ಕೇಳಿದಿರಿ. ಎಸ್ ಪಿ ಬಾಲಸುಬ್ರಹ್ಮಣ್ಯಂ, ಪಿ ಸುಶೀಲಾ ಮತ್ತು ಸಂಗಡಿಗರು ಹಾಡಿದ್ದು. ಗೀತೆಯನ್ನು ಬರೆದವರು ಆರ್ ಎನ್ ಜಯಗೋಪಾಲ್, ಸಂಗೀತ ನೀಡಿದವರು ಜಿ ಕೆ ವೆಂಕಟೇಶ್.

ಎಲ್ಆರ್ ಈಶ್ವರಿ ಅವರ ಧ್ವನಿಯಲ್ಲಿ ದರ್ಶನ ಚಿತ್ರದ ಗೀತೆ ಕೇಳಿದಿರಿ. ಎಸ್ ಕೆ ಕರೀಂ ಖಾನ್ ಅವರು ಬರೆದ ಗೀತೆಗೆ ಸಂಗೀತ ಸಂಯೋಜನೆ ಮಾಡಿದವರು ಆರ್ ರತ್ನಾ.

ಚೆಲ್ಲಿದ ರಕ್ತ ಚಿತ್ರಕ್ಕೆಂದು ಎಸ್ ಜಾನಕಿಯವರು ಹಾಡಿದ ಗೀತೆ ಕೇಳಿದಿರಿ. ಚೌದಿಯ ಶಂಕರ್ ಅವರು ಬರೆದ ಗೀತೆಗೆ ಸಂಗೀತ ನೀಡಿದ್ದು ಸತ್ಯಂ. ಕೇಳ್ತಾ ಇದ್ದೀರಿ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ಸದಾ ನಿಮ್ಮ ಸಂಗಡ. ಓಲ್ಡ್ ಇಸ್ ಗೋಲ್ಡ್ ಕನ್ನಡ ಹಳೆಯ ಚಿತ್ರಗೀತೆಗಳು.

ಎಸ್ಪಿ ಬಾಲಸುಬ್ರಹ್ಮಣ್ಯಂ ಅವರ ಧ್ವನಿಯಲ್ಲಿ ಗೀತಾ ಚಿತ್ರದ ಗೀತೆ ಕೇಳಿದಿರಿ. ಇಳಿಯರಾಜ ಅವರ ಸಂಗೀತ ನಿರ್ದೇಶನ, ಸಾಹಿತ್ಯ ಚಿ ಉದಯಶಂಕರ್ ಅವರದು.

ನಾಗೇಂದ್ರ ರೇಣುಕ ಹಾಗೂ ಸಂಗಡಿಗರು ಹಾಡಿದ ಆರ್ಎನ್ ಜಯಗೋಪಾಲ್ ಅವರು ಸಂಗೀತ ನೀಡಿದ ಆರ್ಎನ್ ಜಿ ಉದಯಶಂಕರ್ ಅವರ ರಚನೆ ಕೇಳಿದಿರಿ. ಚಿತ್ರ ಗಾಳಿಮಾತು, ಗಾಳಿಮಾತು ಚಿತ್ರದಿಂದ ಈ ಗೀತೆಯನ್ನು ಆರಿಸಲಾಗಿತ್ತು. ಓಲ್ಡ್ ಇಸ್ ಗೋಲ್ಡ್ ಕನ್ನಡ ಹಳೆಯ ಚಿತ್ರಗೀತೆಗಳನ್ನು ಕೇಳ್ತಾ ಇದ್ದೀರಿ. ಸಮಯ 5:35.

ಎಸ್ಪಿ ಬಾಲಸುಬ್ರಹ್ಮಣ್ಯಂ ಅವರು ಹಾಡಿದ ಗೀತೆ ಕೇಳಿದಿರಿ. ಭರ್ಜರಿ ಬೇಟೆ ಚಿತ್ರದ ಗೀತೆ ಇದು. ಚಿ ಉದಯಶಂಕರ್ ಅವರು ಬರೆದ ಗೀತೆಗೆ ರಾಗ ಸಂಯೋಜನೆ ಇಳಯರಾಜ ಅವರದು. ಓಲ್ಡ್ ಇಸ್ ಗೋಲ್ಡ್ ಕನ್ನಡ ಹಳೆಯ ಚಿತ್ರಗೀತೆಗಳನ್ನು ಕೇಳುತ್ತಿದ್ದೀರಿ. ಇದು ವಿವಿಧ ಭಾರತಿ, ಆಕಾಶವಾಣಿ ಕನ್ನಡ. ಈಗ ವೇಳೆ 5:40 ಕೇಳೋಣ ನ್ಯಾಯವಾಣಿ ಕಾನೂನಿನ ಅರಿವು ಸರಣಿ ಕಾರ್ಯಕ್ರಮ. ನಂತರ ಓಲ್ಡ್ ಇಸ್ ಗೋಲ್ಡ್ ಮುಂದುವರಿಯಲಿದೆ.

0: ಆಕಾಶವಾಣಿ ಕಾನೂನು ಅರಿವಿನ ಕಾರ್ಯಕ್ರಮ ಸರಣಿ ನ್ಯಾಯವಾಣಿ. ಸಹಯೋಗ ನ್ಯಾಯಸಂಸ್ಥೆ.
1: ನ್ಯಾಯವಾಣಿ ಕಾರ್ಯಕ್ರಮದ ಶ್ರೋತೃಗಳಿಗೆ ನಮಸ್ಕಾರ. ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗಿದ್ದಾರೆ ಪ್ರತಿಮಾ ಜೋಶಿ ಅವರು. ಇವರು ವಕೀಲರು ಹಾಗೂ ಸಂವಿಧಾನ ಫೆಲೋ. ಮೇಡಮ್ ನಮಸ್ಕಾರ.
2: ನಮಸ್ಕಾರ ಸರ್.
1: ಹಿಂದಿನ ಸಂಚಿಕೆಯಲ್ಲಿ ನಾವು ಪ್ರಾಣಿಗಳಿಂದ ಅಲ್ಲಿ ಸುತ್ತಲಿನ ಜನರಿಗೆ ಏನು ತೊಂದರೆ ಆಗುತ್ತೆ ಮತ್ತು ಪ್ರಾಣಿಗಳನ್ನು ಕೊಂದರೆ ಯಾವ ರೀತಿ ಶಿಕ್ಷೆ ಆಗುತ್ತೆ ಮತ್ತು ಆ ಪ್ರಾಣಿಗಳಿಂದ ಜನರಿಗೆ ಏನಾದರೂ ಸಮಸ್ಯೆ ಆದರೆ, ಬೆಳೆ ನಷ್ಟ ಆದರೆ ಅದಕ್ಕೆ ಪರಿಹಾರ ಏನು ಅಂತ ಇತ್ಯಾದಿಗಳನ್ನೆಲ್ಲ ತಿಳ್ಕೊಂಡಿದ್ದೀವಿ. ಇವತ್ತು ಈಗ ಕಾಡಿನಲ್ಲಿ ಅಕಸ್ಮಾತಾಗಿ ಸಿಕ್ಕಂತಹ ಪ್ರಾಣಿ ಪಕ್ಷಿಯನ್ನು ನಾವು ಮನೆಗೆ ತಂದರೆ, ಸಾಕಲಿಕ್ಕೆ ಏನಾದರೂ ನಾವು ಪ್ರಯತ್ನ ಪಟ್ಟರೆ ಅಥವಾ ಇತ್ಯಾದಿ ಏನಾದರೂ ಒಂದು ಕ್ರಮಗಳಿಗೆ ನಾವು ಮುಂದಾದ್ರೆ ಏನು ಶಿಕ್ಷೆ ಇದೆ ಅಂತ ಅನ್ನೋದು ಗೊತ್ತಾಗಬೇಕಾಗಿದೆ. ಇದ್ರ ಬಗ್ಗೆ ತಿಳಿಸಿ ಮೇಡಮ್.
2: ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆಕ್ಟ್ 1972 ಅಡಿಯಲ್ಲಿ ಕಾಡಿನ ಯಾವುದೇ ಪ್ರಾಣಿ ಅಥವಾ ಪಕ್ಷಿಯನ್ನು ಹಿಡಿಯುವುದು, ಮನೆಗೆ ತರುವುದು ಅಥವಾ ಸಾಕುವುದನ್ನು ಮಾಡಿದ್ರೆ ಅದೆಲ್ಲವೂ ಶಿಕ್ಷೆ ಅಂತ ನಾವು ನೋಡ್ತೀವಿ. ಗಿಳಿ, ಮೊಲ, ನವಿಲು ಈ ಯಾವುದನ್ನು ನಾವು ಸಾಕೋ ಹಾಗೆ ಇಲ್ಲ.
1: ಸಾಮಾನ್ಯ ನಾವು ನೋಡಿರ್ತೀವಿ ನೋಡಿ, ಕಾಡಿನಲ್ಲಿ ಇದ್ದಂತಹ ಪ್ರಾಣಿಗಳು ಬಹಳ ಮುದ್ದಾಗಿರ್ತವೆ ಅಂತ ಹೇಳಿ ಎತ್ಕೊಂಡು ಹೋಗ್ಬೇಕು ಅಂತ ಹೇಳಿ ಅನ್ಸುತ್ತೆ, ನಿಜ. ಆಮೇಲೆ ಕೆಲವೊಬ್ಬರೆಲ್ಲ ಬೇರೆ ಬೇರೆ ರೀತಿಯಲ್ಲದೆ ಈ ಹಾವುಗಳನ್ನೆಲ್ಲ ಹಿಡ್ಕೊಂಡಾಗ್ಲಿ ಅಥವಾ ಇನ್ನಿತರ ಪ್ರಾಣಿಗಳನ್ನ ಹಿಡ್ಕೊಂಡು ವ್ಯಾಪಾರ ಬೇರೆ ಮಾಡ್ತಾರೆ. ಸೊ ಅದಕ್ಕೆ ಸಾಕಷ್ಟು ಕಾನೂನುಗಳಿವೆ, ಅದು ದೊಡ್ಡ ಶಿಕ್ಷಾರ್ಹ ಅಪರಾಧ ಅಂತ ಅನ್ನೋದನ್ನ ತಿಳ್ಕೊಳ್ಬೇಕಾಗಿದೆ. ಏನು ಶಿಕ್ಷೆ ಇದೆ ಮೇಡಮ್ ಈ ರೀತಿ ಮಾಡಕ್ ಹೋದ್ರೆ?
2: ಪ್ರಾಣಿ ಈ ಆಕ್ಟಿನ ಅಡಿಯಲ್ಲಿ ಯಾವ ಶೆಡ್ಯೂಲ್ ನಲ್ಲಿ ಬರುತ್ತದೋ ಅದರ ಮೇಲೆ ಶಿಕ್ಷೆ ನಿರ್ಧಾರವಾಗುತ್ತದೆ. ಹುಲಿ, ಆನೆ, ಚಿರತೆ ಇಂಥದೆಲ್ಲ ಅತ್ಯಂತ ಸಂರಕ್ಷಿತ ಪ್ರಾಣಿಗಳು ಅಂತ ಹೇಳ್ತೀವಿ ನಾವು, ಪ್ರೊಟೆಕ್ಟೆಡ್ ಆನಿಮಲ್ಸ್ ಅಂತ ಹೇಳ್ತೀವಿ ನಾವು. ಅವುಗಳಿಗೆ ನಾವು ಹಾನಿ ಮಾಡಿದ್ರೆ, ಮನೆಗೆ ತಂದು ಸಾಕಿದ್ರೆ ಕನಿಷ್ಠ 3 ವರ್ಷ, ಗರಿಷ್ಠ 7 ವರ್ಷ ಜೈಲು ಮತ್ತೆ 25,000 ದಂಡವನ್ನು ವಿಧಿಸ್ತಾರೆ. ಗಿಳಿ, ನವಿಲು ಇಂಥದಂತ ಸಂರಕ್ಷಿತ ಪ್ರಾಣಿಗಳನ್ನು ಕೂಡ ಮನೆಗೆ ತಂದ್ರೆ ಗರಿಷ್ಠ 3 ವರ್ಷ ಜೈಲು ಮತ್ತು ದಂಡವನ್ನು ವಿಧಿಸ್ತಾರೆ.
1: ನಾವು ಪ್ರೀತಿಯಿಂದ ಸಾಕ್ತೀವಿ, ಉತ್ತಮವಾಗಿ ನೋಡ್ಕೊಳ್ತೀವಿ, ಬೇಕಾದ್ರೆ ಕಾಳಜಿ ಮಾಡ್ಕೊಳ್ತೀವಿ ಅಂತ ಹೇಳಿ ಹೇಳ್ತಾರಲ್ಲ, ಇದಕ್ಕೆ ಏನು ಉತ್ತರ?
2: ಉದ್ದೇಶ ಒಳ್ಳೆಯದಾದರೂ ಕಾನೂನು ಅನ್ವಯಿಸುತ್ತದೆ. ಕಾಡಿ ಪ್ರಾಣಿಗಳು ತಮ್ಮದೇ ಆದಂತ ನೈಸರ್ಗಿಕ ವಾತಾವರಣದಲ್ಲಿ ವಾಸ ಸ್ಥಾನದಲ್ಲಿ ಇರಬೇಕು, ವ್ಯರ್ಥಾಗಿ ನಮ್ಮ ಮನೆಗೆ ತಂದು ಸಾಕುವಂತೆ ಇಲ್ಲ, ಅದು ಕಾನೂನಿನ ಉದ್ದೇಶ ಸರ್.
1: ಈಗ ಅದೇ ಅಚಾನಕ್ಕಾಗಿ ಕೆಲವು ಸಲ ಕೆಲವು ಪ್ರಾಣಿಗಳು, ಈ ಕಾಡಂಚಿನ ಕೆಲವು ಪ್ರಾಣಿಗಳು ಮನೆ ತನಕ ಬರ್ತವೆ, ಅವಾಗ ಇರಲಿ ಬಿಡು ಅಂತ ಹೇಳಿ ನಾವು ಸುಮ್ಮನೆ ಇದು ಬಿಡ್ತೀವಿ. ಜಿಂಕೆ ಅದು ದೂರದ ಕಾಡಿಂದ ಸೀದಾ ಹತ್ರ ಮನೆ ಹತ್ರ ಬಂದು ಅದು ರೂಢಿ ಮಾಡ್ಕೊಂಡ್ಬಿಡ್ತದೆ, ಅದಕ್ಕೇನಾದ್ರು ತಿನ್ಸಿದ್ರೆ ರೂಢಿ ಆಗುತ್ತೆ, ಅವಾಗ ಏನ್ ಮಾಡ್ಬೇಕು?
2: ಪ್ರಾಣಿಗಳು ತಂತಾನೆ ನಿಮ್ ಮನೆ ಹತ್ರ ಬಂದ್ರೆ ಹತ್ರದ ಫಾರೆಸ್ಟ್ ಡಿಪಾರ್ಟ್ಮೆಂಟ್ಗೆ ತಿಳಿಸಿ ಅದನ್ನ ಒಪ್ಪಿಸ್ಬೇಕು. ಸ್ವಯಂ ಪ್ರೇರಣೆಯಿಂದ ಒಪ್ಪಿಸಿದ್ರೆ ಸಾಮಾನ್ಯವಾಗಿ ನಿಮ್ ಮೇಲೆ ಯಾವ ಕ್ರಮವನ್ನು ಕೈಗೊಳ್ಳದೇ ಇಲ್ಲ.
1: ಹಾಗಾಗಿ ಮನೆಯಲ್ಲಿ ಸಾಕು ಪ್ರಾಣಿಗಳು ಇದ್ದೇ ಇರ್ತವೆ, ಅದು ಸಾಕು ಪ್ರಾಣಿಗಳ ಅಡಿಯಲ್ಲಿ ಬರುತ್ತೆ ಕಾಣಿಸುತ್ತೆ ಅಲ್ವಾ?
2: ಈಗ ಮನೆಯಲ್ಲಿ ನಿಮ್ಗೆ ಸಾಕುವಂತ ಮನಸ್ಸಿದ್ರೆ ನೀವು ನಾಯಿ, ಬೆಕ್ಕು, ಮೀನ, ಕೆಲವೊಂದು ವಿದೇಶಿ ಪಕ್ಷಿಗಳು ಅದಕ್ಕೂ ಲೈಸೆನ್ಸ್ ಅನ್ನ ನಾವು ತಗೋಬೇಕಾಗ್ತದೆ. ಅದನ್ನ ಮಾತ್ರ ನಾವು ಅನುಮತಿಯಿಂದ ಸಾಕಬಹುದು. ಭಾರತದ ಕಾಡಿನಲ್ಲಿ ಯಾವುದೇ ಪ್ರಾಣಿ ಅಥವಾ ಪಕ್ಷಿಯನ್ನ ನಾವು ಸಾಕುವಂತ ಇಲ್ಲ. ಯಾವುದು ಪ್ರೊಟೆಕ್ಟೆಡ್ ಸ್ಪೀಸೀಸ್ ಅಂತ ಹೇಳ್ತೀವಿ ಅವುಗಳನ್ನ ಸಾಕುವಂತಿಲ್ಲ.
1: ಇದೆಲ್ಲವನ್ನು ತಿಳ್ಕೊಳ್ಬೇಕು ನಾವು, ಯಾವ ಪ್ರಾಣಿಗೆ ನಾವು ತೊಂದರೆ ಕೊಡ್ತಾ ಇದ್ದೀವಿ, ಯಾವ ಪ್ರಾಣಿನ ನಾವು ಸಾಕ್ತಾ ಇದ್ದೀವಿ, ಅದು ಕಾಡಿನಂಚಿನಲ್ಲಿರುವಂತಹ ಜನರಿಗೆ ಗೊತ್ತಿರಬೇಕು. ಈ ಎಲ್ಲ ಪ್ರಾಣಿಗಳನ್ನು ನಾವು ಮುಟ್ಟುವಂಗಿಲ್ಲ, ನಾವು ತರೋಂಗಿಲ್ಲ, ಅವಕ್ಕೆ ಧಕ್ಕೆ ಮಾಡೋಂಗಿಲ್ಲ. ಯಾಕಂದರೆ ಪ್ರಾಣಿ ಪ್ರಪಂಚ, ಅರಣ್ಯ ಪ್ರಪಂಚ ಎಲ್ಲದರ ಒಂದು ಸಂರಕ್ಷಣೆ ನಮ್ಮೆಲ್ಲರ ಜವಾಬ್ದಾರಿ ಆಗಿರೋದ್ರಿಂದ ಅವುಗಳ ರಕ್ಷಣೆ ಬಹಳ ಮುಖ್ಯ ಆಗುತ್ತೆ. ತಾವು ಕಾಡಿನಂಚಿನಲ್ಲಿ ಅಕಸ್ಮಾತ್ ಸಿಕ್ಕಂತಹ ಪ್ರಾಣಿಗಳು ಅವನ ಮನೆಗೆ ತಂದರೆ ಸಾಕಬಹುದಾ, ಅದಕ್ಕೇನಾದ್ರೂ ಶಿಕ್ಷೆ ಉಂಟಾ, ಎಲ್ಲ ವಿವರವನ್ನು ತಿಳಿಸಿಕೊಟ್ಟಿದ್ದೀರಿ ವಕೀಲರಾದ ಮತ್ತು ಸಂವಿಧಾನ ಫೆಲೋ ಆಗಿರುವ ಪ್ರತಿಮಾ ಜೋಶಿ ಅವರೇ. ನಮ್ಮ ಕೇಳುಗರ ಪರವಾಗಿ ನಿಮಗೆ ಧನ್ಯವಾದ. ನಮಸ್ಕಾರ.
2: ನಮಸ್ಕಾರ ಸರ್.
0: ಇದುವರೆಗೆ ನ್ಯಾಯವಾಣಿ ಕಾನೂನು ಅರಿವಿನ ಕಾರ್ಯಕ್ರಮ ಸರಣಿ ಕೇಳಿದಿರಿ. ಸಹಯೋಗ ನ್ಯಾಯಸಂಸ್ಥೆ. ಕಾನೂನು ಮಾಹಿತಿಗಾಗಿ ಕನ್ನಡ ಡಾಟ್ ನ್ಯಾಯ ಡಾಟ್ ಒಆರ್ಜಿ ವೆಬ್ಸೈಟ್ ಅನ್ನು ಅಥವಾ 9650108107 ವಾಟ್ಸ್ಆಪ್ ಸಂಖ್ಯೆಯನ್ನು ಸಂಪರ್ಕಿಸಬಹುದು. ನಿರ್ಮಾಣ ಜಾಂಪಣ್ಣ ಆಶಿಹಾಳ್, ಸಮಗ್ರ ನಿರ್ವಹಣೆ ಡಾಕ್ಟರ್ ಎಎಸ್ ಶಂಕರನಾರಾಯಣ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.
3: ಡೂಡ್, ನಾನು ಬೇಗನೆ ಏನನ್ನು ಕಳುಹಿಸಬೇಕು, ಸೂಪರ್ ಫಾಸ್ಟ್ ಆಯ್ಕೆ ಇದೆಯೇ?
4: ಖಂಡಿತ, ಇಂಡಿಯಾ ಪೋಸ್ಟ್ 24 ಸ್ಪೀಡ್ ಪೋಸ್ಟ್ ಅನ್ನು ಪರಿಚಯಿಸಿದೆ, ಅಂದರೆ ಒಂದೇ ದಿನದಲ್ಲಿ ತ್ವರಿತ ಬಟ್ಟವಾಡೆ.
3: ಹಾಗಾದರೆ ಅದು ಒಂದು ಪ್ರಮುಖ ದಾಖಲೆಯಾಗಿರಲಿ, ಪಾರ್ಸೆಲ್ ಆಗಿರಲಿ, ಅಥವಾ ಇನ್ಯಾವುದೇ ಪ್ರಮುಖ ವಸ್ತುವಾಗಿರಲಿ, ಎಲ್ಲವೂ ತಕ್ಷಣವೇ ಬಟವಾಟೆ ಆಗುತ್ತದೆಯೇ?
4: ಹೌದು ಸಹೋದರ, ನೈಜ ಸಮಯದ ಟ್ರ್ಯಾಕಿಂಗ್, ಕಡಿಮೆ ದರಗಳು ಮತ್ತು ಮುಖ್ಯವಾಗಿ ಸುರಕ್ಷಿತ ಓಟಿಪಿ ಆಧಾರಿತ ವಿತರಣೆ. ಇಂಡಿಯಾ ಪೋಸ್ಟ್ ಅನ್ನು ನಂಬು. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಅಂಚೆ ಕಚೇರಿಯನ್ನು ಸಂಪರ್ಕಿಸಿ ಅಥವಾ ಇಂಡಿಯಾ ಪೋಸ್ಟ್ .gov.in ಗೆ ಭೇಟಿ ನೀಡಿ.
5: ಕೇಳ್ತಾ ಇದ್ದೀರಿ ಸೇಫ್ ಡ್ರೈವ್ ಗಾನ ಭಜ, ಸೇಫ್ ಡ್ರೈವ್ ಓಲ್ಡ್ ಇಸ್ ಗೋಲ್ಡ್. ಸೇಫ್ ಡ್ರೈವ್ ಗಾನ ಭಜನ 6:02 ಕ್ಕೆ.

0: ಎಸ್ಪಿ ಬಾಲಸುಬ್ರಹ್ಮಣ್ಯಂ ಮತ್ತು ಎಸ್ ಜಾನಕಿ ಅವರ ಯುಗಳ ಧ್ವನಿಗಳಲ್ಲಿ, ಎಂ ರಂಗರಾವ್ ಅವರ ಸಂಗೀತ ನಿರ್ದೇಶನದಲ್ಲಿ ಶ್ರೀ ಉದಯಶಂಕರ್ ಅವರು ಬರೆದ ಗೀತೆ ಕೇಳಿದಿರಿ. ಪಟ್ಟಣಕ್ಕೆ ಬಂದ ಪತ್ನಿಯರು ಚಿತ್ರದಿಂದ ಆರಿಸಲಾಗಿತ್ತು.
1: ಕಂಡೊಡನೆ ಕರ ಪಿಡಿದು

ಭಾಮಾಮಣಿ, ಚಿಂತಾಮಣಿ, ಕಾಮನರಗಿಣಿ, ಮುತ್ತಿನ ಮಣಿ, ಕರಿಮಣಿ, ರಿಮಣಿ, ಮಣಿ ನೀ ರಾಣಿ, ರಾಣಿ ಪ್ರತಿಭಾಮೇ.

0: ಸರಸಕ್ಕೆ ಕರೆದರೆ ವೀರ ಸಭ ತೋರುವೆ, ಸರಸಕ್ಕೆ ಕರೆದರೆ ವೀರ ಸಭ ತೋರುವೆ, ಸರಸಕ್ಕೆ ಕರೆದರೆ ವೀರ ಸಭ ತೋರುವೆ. ಏಕೆ ನನ್ನಲ್ಲಿ
1: ಡಾಕ್ಟರ್ ರಾಜ್ಕುಮಾರ್ ಅವರು ಹಾಡಿದ ಗೀತೆ ಕೇಳಿದಿರಿ. ರವಿಚಂದ್ರ ಚಿತ್ರದ ಗೀತೆ ಇದು. ಉಪೇಂದ್ರ ಕುಮಾರ್ ಅವರು ಸಂಗೀತ ನೀಡಿದ್ದು. ಚಿ ಉದಯಶಂಕರ್ ಅವರ ರಚನೆ.

0: ಅಂತ ಚಿತ್ರದ ಗೀತೆಯನ್ನ ಕೇಳಿದಿರಿ. ಎಸ್ ಜಾನಕಿಯವರ ಧ್ವನಿಯಲ್ಲಿ ಗೀತಪ್ರಿಯ ಅವರು ಬರೆದ ಗೀತೆ, ಜಿ ಕೆ ವೆಂಕಟೇಶ್ ಅವರ ಸಂಗೀತ ನಿರ್ದೇಶನ. ಅಂತ ಚಿತ್ರದ ಈ ಗೀತೆಯೊಂದಿಗೆ ಈ ಓಲ್ಡ್ ಇಸ್ ಗೋಲ್ಡ್ ಕಾರ್ಯಕ್ರಮವನ್ನು ಅಂತ್ಯಗೊಳಿಸೋಣ. ಸಮಯ 6 ಗಂಟೆ. ಈಗ ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು.
1: ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ಇಂದು ರಾಷ್ಟ್ರೀಯ ಪರೀಕ್ಷಾ ಸಂಸ್ಥೆ ಎನ್ಟಿಎ ಪ್ರಧಾನ ಕಚೇರಿಗೆ ಭೇಟಿ ನೀಡಿ ಇದೇ 21ರಂದು ನಡೆಯಲಿರುವ ನೀಟ್ ಮರುಪರೀಕ್ಷೆಯ ಸಿದ್ಧತೆಗಳನ್ನು ಪರಿಶೀಲಿಸಿದರು. ಉತ್ತರ ಪ್ರದೇಶದ ಸೀತಾಪುರದಲ್ಲಿ ರಕ್ಷಣಾ ಇಲಾಖೆಯ ಭೂಮಿಯಲ್ಲಿ ಮೊದಲ ಬೃಹತ್ ಪ್ರಮಾಣದ ಸೌರಶಕ್ತಿ ಯೋಜನೆಗೆ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅನುಮೋದನೆ ನೀಡಿದ್ದಾರೆ. ಪಶ್ಚಿಮ ಏಷ್ಯಾದಲ್ಲಿ ಮತ್ತೆ ಉದ್ವಿಗ್ನತೆ ಉಂಟಾಗುತ್ತಿರುವ ಬಗ್ಗೆ ವಿಶ್ವಸಂಸ್ಥೆಯ ಪ್ರಧಾನ ಕಾರ್ಯದರ್ಶಿ ಆಂಟೋನಿಯೋ ಗುಟೆರಸ್ ತೀವ್ರ ಕಳವಳ ವ್ಯಕ್ತಪಡಿಸಿದ್ದಾರೆ. ದಾಳಿಗಳನ್ನು ತಕ್ಷಣವೇ ನಿಲ್ಲಿಸಲು, ಗರಿಷ್ಠ ಸಂಯಮವನ್ನು ನಿರ್ವಹಿಸಲು ಮತ್ತು ಪರಿಸ್ಥಿತಿ ಮತ್ತಷ್ಟು ಉಲ್ಬಣಗೊಳಿಸಬಹುದಾದ ಯಾವುದೇ ಕ್ರಮದಿಂದ ದೂರವಿರುವಂತೆ ದಾಳಿಯಲ್ಲಿ ಭಾಗಿಯಾಗಿರುವ ದೇಶಗಳನ್ನು ಅವರು ಒತ್ತಾಯಿಸಿದ್ದಾರೆ. ಭಾರತದ ವಿದೇಶಾಂಗ ನೀತಿಯು ಗಮನಾರ್ಹ ಪರಿವರ್ತನೆಗೆ ಸಾಕ್ಷಿಯಾಗಿದ್ದು, ಕಳೆದ 12 ವರ್ಷಗಳಲ್ಲಿ ಬ್ರ್ಯಾಂಡ್ ಇಂಡಿಯಾ ಮತ್ತು ಜಾಗತಿಕ ವೇದಿಕೆಯಲ್ಲಿ ಭಾರತದ ಸ್ಥಾನ 2 ಬಲಪಡಿಸಿದೆ ಎಂದು ವಿದೇಶಾಂಗ ಸಚಿವಾಲಯದ ವಕ್ತಾರ ರಣಧೀರ್ ಜೈಸ್ವಾಲ್ ತಿಳಿಸಿದ್ದಾರೆ. ಶ್ರೀಲಂಕಾದ ಡೆಪ್ಯೂಟಿ ಹೈಕಮಿಷನರ್ ಡಾಕ್ಟರ್ ಗಣೇಶನಾಥನ್ ಲೋಕಭವನದಲ್ಲಿ ಇಂದು ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಅವರನ್ನು ಭೇಟಿ ಮಾಡಿ ಸಮಾಲೋಚನೆ ನಡೆಸಿದರು. ಬೆಂಗಳೂರಿನ ಕೆಆರ್ ಮಾರುಕಟ್ಟೆಯಲ್ಲಿ ಅಗ್ನಿ ಅವಘಡ ಸಂಭವಿಸುವುದನ್ನು ತಡೆಯಲು ಫೈರ್ ಆಡಿಟ್ ನಡೆಸಲು ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ ಮುಖ್ಯ ಆಯುಕ್ತ ಮಹೇಶ್ವರ ರಾವ್ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ಮುಂಬೈ ಷೇರು ಮಾರುಕಟ್ಟೆಯಲ್ಲಿ ಇಂದು ಷೇರು ಸಂವೇದಿ ಸೂಚ್ಯಂಕ ಸೆನ್ಸೆಕ್ಸ್ 395 ಅಂಕಗಳಷ್ಟು ಏರಿಕೆ ಕಂಡಿದ್ದು, ದಿನದ ಅಂತ್ಯಕ್ಕೆ 73,919 ಅಂಕಗಳು ದಾಖಲಾಗಿದೆ. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 6:40 ಹಾಗೂ ಮುಂದಿನ ಸುದ್ದಿ ಮುಖ್ಯಾಂಶಗಳು ರಾತ್ರಿ 7 ಗಂಟೆಗೆ.

0: ಕೇಳ್ತಾ ಇದ್ದೀರಿ ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ. ಅನೇಕರು ಸಂದೇಶಗಳನ್ನು ಕಳಿಸಿದ್ದೀರಿ. ಓಲ್ಡ್ ಇಸ್ ಗೋಲ್ಡ್ ಕಾರ್ಯಕ್ರಮದಲ್ಲಿ ಒಂದು ರೀತಿ ಚೆನ್ನಾದ ಗೀತೆಗಳು ಬರ್ತಾ ಇವೆ, ಕುಣಿಯುವ ಹಾಗೆ ಅನ್ನಿಸ್ತಾ ಇದೆ ಅಂತ ಕುಣಿಯುವ ಗೀತೆಗಳನ್ನು ಕೇಳಿದಿರಿ ನಾಗರತ್ನ ರಾಜಾಜಿನಗರದಿಂದ. ಇಂತಹ ಹಾಡುಗಳನ್ನು ಕೇಳದ ಕಿವಿ ಇದ್ದರೇನು ಹೋದರೇನು ಅಂತ ಸಂದೇಶ ಕಳಿಸಿದಿರಿ ಆನಂದ್ ಕುಲಕರ್ಣಿ. ಗಾಳಿ ಮಾತು ಚಿತ್ರದ ಗೀತೆ ಕೇಳಿ ಬಹಳ ದಿನ ಆಗಿತ್ತು, ಅದನ್ನು ಕೇಳಿ ತುಂಬಾ ಖುಷಿಯಾಯಿತು, ಥ್ಯಾಂಕ್ ಯು ಪ್ರಸಾರಕ್ಕಾಗಿ ಎಂದಿದ್ದೀರಿ. ಹಲಸೂರಿನ ರಾಜೇಶ್ ಅವರು ಎಲ್ಲ ಗೀತೆಗಳು ಚೆನ್ನಾಗಿದೆ ಅಂತಾರೆ. ಹೌಳಿ ಲಕ್ಷ್ಮೀ ಚಂದ್ರಶೇಖರ್ ಅವರು ಆರಂಭದ ಎರಡು ಹಾಡುಗಳು ಸೂಪರ್ ಅಂತಾರೆ. ಆಕಾಶವಾಣಿಯಲ್ಲಿ ಪ್ರಸಾರ ಆಗುವ ಎಲ್ಲ ಗೀತೆಗಳು ಚೆನ್ನಾಗಿರುತ್ತೆ, ಕೆಲವು ಸಲ ಕೆಲವು ಅಪರೂಪದ ಗೀತೆಗಳು ಮೂಡಿಬರುತ್ತೆ, ಅದನ್ನು ಕೇಳಿದಾಗ ನಮಗೆ ನಿಜಕ್ಕೂ ಕುಣಿದಾಡುವ ಹಾಗಾಗುತ್ತೆ ಅಂತಾರೆ ಹೆಬ್ಬಾಳದ ರಮೇಶ್. ಹನುಮಂತಪ್ಪ ಹುಲಗಮ್ಮನವರ್ ಸಂದೇಶ ಕಳಿಸಿದಿರಿ. ವೆಂಕಟೇಶ್ ಸುಂಕದ ಕಟ್ಟೆಯಿಂದ ಸಂಜೆಯ ನಿರೂಪಣೆಗೆ ಸ್ವಾಗತ, ಕೇಳೋದಕ್ಕೆ ಕಾತುರರಾಗಿದ್ದೀವಿ ಅಂತಾರೆ. ನಮ್ಮ ಕೌಸಲ್ಯ ಬನಶಂಕರಿಯಿಂದ ಸಂದೇಶ ಕಳಿಸಿದಿರಿ. ಸಾವಿತ್ರಿ ಉಮೇಶ್ ಅವರು ಸಂದೇಶವನ್ನು ಕಳಿಸಿದಿರಿ. ಸಾಯಂಕಾಲ ನೀವು ಏನು ವಿಚಾರ ಕೊಡಬಹುದು, ನಮ್ಮ ತಲೆಗೆ ಯಾವ ಹುಳ ಬಿಡಬಹುದು ಅಂತ ಕಾಯ್ತಾ ಇದ್ದೀವಿ, ನಿಮ್ಮ ಸಮೀಕ್ಷೆ ನಮಗಿಷ್ಟ ಅಂತ ಹೇಳ್ತಾರೆ ಉಮೇಶ್ ಅವರು. ಇವತ್ತಿನ ಸಂಜೆಯ ಎಲ್ಲ ಗೀತೆಗಳು ಚೆನ್ನಾಗಿತ್ತು ಅಂತಾರೆ ನಮ್ಮ ಶ್ರೋತರು. ರಾಜು ಚಿಕ್ಕ ಅಂಕನಹಳ್ಳಿ, ಪರಿಮಳದ ವಿಷಯ ತುಂಬ ಚೆನ್ನಾಗಿತ್ತು ಅಂತಾರೆ ರಾಘವೇಂದ್ರ ಗೋಕರ್ಣದಿಂದ. ಜಿ ಎಸ್ ಚಂದನ ಅವರು ಕೂಡ ಸಂದೇಶ ಕಳಿಸಿದಿರಿ. ಎಲ್ಲ ಜೀವ ಸಂಕುಲಕ್ಕೂ ಮೆದುಳಿಗೂ ಆರೋಗ್ಯಕ್ಕೆ ವಿಟಮಿನ್ ಡಿ ತುಂಬ ಮುಖ್ಯ, ಅದರ ಬಗ್ಗೆ ಕಾರ್ಯಕ್ರಮ ಮಾಡಿದ್ರಿ ಖುಷಿಯಾಯಿತು ಅಂತಾರೆ ಗುರುವಾಯನಕೆರೆ ಬೆಳ್ತಂಗಡಿ ತಾಲೂಕು. ದಕ್ಷಿಣ ಕನ್ನಡದಿಂದ ಸುರೇಶ್ ಸುದೇಕಾರು. ಮೈಸೂರು ವಿದ್ಯಾರಣ್ಯಪುರದ ರಾಮ್ ಪ್ರಸಾದ್ ಅವರು ಪರಿಮಳ ಕಾರ್ಯಕ್ರಮವನ್ನು ಮೆಚ್ಚಿ ಸಂದೇಶ ಕಳಿಸಿದಿರಿ. ಇವತ್ತಿನ ಎಲ್ಲ ಹಾಡುಗಳು ಮನಸ್ಸಿಗೆ ಆನಂದ ನೀಡಿತು, ತುಂಬ ಚೆನ್ನಾಗಿತ್ತು ಅಂತಾರೆ ಮಹೇಶ್ ಹೊಸೂರು ಶಿಕಾರಿಪುರದಿಂದ. ಅರುಣಾ ಮೈತ್ರಿ ಜೆಸಿ ನಗರದಿಂದ. ಕಲಬುರಗಿ ಜಿಲ್ಲೆ ಸರ್ವೇಶ ಮಠ ಪಟ್ಟಣ ಗ್ರಾಮದಿಂದ. ನಾವು ಕೇಳದೇ ಇರೋ ಹಾಡುಗಳು ಬಂತು ಇವತ್ತು ಅಂತಾರೆ ಹೆಸರುಗಟ್ಟದ ಕೃತಿಕಾ, ಭವ್ಯ ಮತ್ತು ಮನೆಯವರು. ತೀರ್ಥೇಶ್ ಚನ್ನಪಟ್ಟಣದಿಂದ ಸಂದೇಶ ಕಳಿಸಿದಿರಿ. ಇನ್ನು ಸುಮಾರು ಸಂದೇಶಗಳಿವೆ, ಮತ್ತೆ ನೋಡೋಣ ನಿಮ್ಮ ಎಲ್ಲ ಸಂದೇಶಗಳನ್ನು. ಈಗ ಸೇಫ್ ಡ್ರೈವ್ ಗಾನ ಬಜಾನ.
1: ಡೂಡ್, ನಾನು ಬೇಗನೆ ಏನನ್ನು ಕಳುಹಿಸಬೇಕು, ಸೂಪರ್ ಫಾಸ್ಟ್ ಆಯ್ಕೆ ಇದೆಯೇ?
2: ಖಂಡಿತ, ಇಂಡಿಯಾ ಪೋಸ್ಟ್ 24 ಸ್ಪೀಡ್ ಪೋಸ್ಟ್ ಅನ್ನು ಪರಿಚಯಿಸಿದೆ, ಅಂದರೆ ಒಂದೇ ದಿನದಲ್ಲಿ ತ್ವರಿತ ಬಟ್ಟವಾಡೆ.
1: ಹಾಗಾದರೆ ಅದು ಒಂದು ಪ್ರಮುಖ ದಾಖಲೆಯಾಗಿರಲಿ, ಪಾರ್ಸಲ್ ಆಗಿರಲಿ, ಅಥವಾ ಇನ್ಯಾವುದೇ ಪ್ರಮುಖ ವಸ್ತುವಾಗಿರಲಿ, ಎಲ್ಲವೂ ತಕ್ಷಣವೇ ಬಟವಾಟೆ ಆಗುತ್ತದೆಯೇ?
2: ಹೌದು ಸಹೋದರ, ನೈಜ ಸಮಯದ ಟ್ರ್ಯಾಕಿಂಗ್, ಕಡಿಮೆ ದರಗಳು ಮತ್ತು ಮುಖ್ಯವಾಗಿ ಸುರಕ್ಷಿತ ಓಟಿಪಿ ಆಧಾರಿತ ವಿತರಣೆ. ಇಂಡಿಯಾ ಪೋಸ್ಟ್ ಅನ್ನು ನಂಬು. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಅಂಚೆ ಕಚೇರಿಯನ್ನು ಸಂಪರ್ಕಿಸಿ ಅಥವಾ ಇಂಡಿಯಾ ಪೋಸ್ಟ್ .gov.in ಗೆ ಭೇಟಿ ನೀಡಿ.
3: ಮನೆ ಎಲ್ಲ ಕೆಲ್ಸ ನಾನೇ ಮಾಡ್ಬೇಕು, ಕ್ಲೀನಿಂಗು, ಶಾಪಿಂಗು. ಒಂದ್ ಕಿಲೋ ಶುದ್ಧ ಉಪ್ಪು ಕೊಡಿ. ಶುದ್ಧ ಅಂದ್ರೆ ತಿಳಿಯೋದಿಲ್ವೇನು? ಶುದ್ಧ ಉಪ್ಪು ಬಿಳಿ, ಸ್ವಚ್ಛ, ಫ್ರೀ ಫ್ಲೋ, ವ್ಯಾಕ್ಯೂಮ್ ಡ್ರೈಡ್ ನ ಪ್ರತಿ ಕಣವು ಸಮಾನ.
4: ಹಾಗೆ ಹೇಳು ಮತ್ತೆ.
3: ನಿರ್ಮಾ ಶುದ್ಧ ಉಪ್ಪು.
5: ನಿರ್ಮಾ ಶುದ್ಧ ಉಪ್ಪು ಎಷ್ಟು ಶುದ್ಧ ಅಂದ್ರೆ ಮಕ್ಕಳಿಗೂ ತಿಳಿದಿದೆ ಇದರ ಎಲ್ಲ ಗುಣ.
6: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.
0: ಕೇಳ್ತಾ ಇದ್ದೀರಿ ಸೇಫ್ ಡ್ರೈವ್ ಗಾನ ಬಜಾನ. ಸೇಫ್ ಡ್ರೈವ್ ಗಾನ ಬಜಾನದಲ್ಲಿ ನಾವು ಸಮೀಕ್ಷೆಯ ವಿಷಯಕ್ಕಾಗಿ ಕಾಯ್ತಾ ಇದ್ದೀವಿ. ಸುಮಾರು ಮೂರು ಸಂದೇಶಗಳು ಹೇಳಿದಿರಿ, ಸಮೀಕ್ಷೆ ಏನು ಕೇಳೋಣ. ಈಗಷ್ಟೇ ನಿಮ್ಮ ಎಲ್ಲ ಸಂದೇಶಗಳನ್ನು ನೋಡಲಾಗಿದೆ. ಒಂದು ಗೀತೆ ಕೇಳೋಣ, ಆಮೇಲೆ ಸಮೀಕ್ಷೆ ಏನು ಅಂತ ಕಾಯ್ತಾ ಇದ್ದೀರಿ.

ಟಿಪ್ಪು ಹಾಗೂ ಸೌಮ್ಯ ರಾವ್ ಅವರು ಹಾಡಿದ ಗೀತೆ ಕೇಳಿದಿರಿ. ವಿಷ್ಣುವರ್ಧನ ಚಿತ್ರದ್ದು, ವಿ ಹರಿಕೃಷ್ಣ ಅವರ ಸಂಗೀತ ನಿರ್ದೇಶನ, ವಿ ನಾಗೇಂದ್ರ ಪ್ರಸಾದ್ ಅವರು ಬರೆದ ಗೀತೆ ಇದು. ಸರಿ ವಿಭಾಗ ಸಮೀಕ್ಷೆ ವಿಷಯ ಏನು? ಸೇಫ್ ಡ್ರೈವ್ ಗಾನ ಭಜನ ಆರಂಭ ಮಾಡಿದ್ದಾಯ್ತು, ಒಂದು ಗೀತೆ ಕೇಳಿದ್ದಾಯ್ತು. ವಿಭಾಗ ಗಾನ ಭಜನ ಸಮೀಕ್ಷೆ ಏನು? ಬಾಡಿ ಶೇಮಿಂಗ್ ಅನ್ನುವಂತಹ ಪದವನ್ನು ನಾವು ಈ ನಡುವೆ ತುಂಬ ಕೇಳ್ತೀವಿ. ಅಂದರೆ ದೇಹವನ್ನು ಅವಮಾನಿಸುವುದು ಅಂತ ಹೇಳ್ಬೋದಾ? ಹಂಗಂದ್ರೇನು, ನೀನು ತುಂಬ ಸಣ್ಣಗಿದೀಯಾ, ಸಣಕ್ಲಿ, ನೀನು ತುಂಬ ದಪ್ಪ ಇದೀಯಾ, ಡುಮ್ಮಿ, ಉದ್ದ ಇದೆಯಾ, ಲಂಬು, ಸ್ವಲ್ಪ ಕುಳ್ಳಗಿದೆಯಾ, ಕುಳ್ಳಿ ಅಂತ ದೇಹವನ್ನು ವರ್ಣಿಸಿ ಆ ವ್ಯಕ್ತಿ ಕುಬ್ಜನಾಗುವ ಹಾಗೆ ಮಾಡುವಂಥದ್ದು. ಸಣ್ಣಗಿರೋರಿಗೆ ಏನು ರೀ ಊಟ ಮಾಡ್ತಿರೋ ಇಲ್ವೋ ಅಂತ ಕೇಳೋದು. ದಪ್ಪ ಇರೋರಿಗೆ ಅಲ್ಲಪ್ಪ ಇಷ್ಟು ದಪ್ಪ ಇದ್ದೀರಲ್ಲ, ಏನಾದರೂ ವ್ಯಾಯಾಮ ಮಾಡಿ ಜಿಮ್ಗೆ ಹೋಗಿ ಅಂತ ಉಚಿತ

ಸಲಹೆ ಕೊಡೋದು. ಯಾಕೋ ನೀವು ಮುಂಚಿನ ಹಾಗಿಲ್ಲ ನೋಡಿ, ಏನೋ ತುಂಬ ಚೇಂಜ್ ಆಗಿದ್ದೀರಾ, ತುಂಬ ಊದ್ಕೊಂಡ್ಬಿಟ್ಟಿದ್ದೀರಾ ಅನ್ನೋದು. ಉಫ್ ಅಂದರೆ ಹಾರೋಗ್ತಾನ್ರಿ ಅವನು, ಅವನಿಗೆ ಎಂಥ ಶಕ್ತಿ ಇದೆ ಅನ್ನೋದು, ಹೀಗೆಲ್ಲ ಮಾತಾಡೋದು ಒಂದು ರೂಢಿ. ಹೀಗೆಲ್ಲ ಅಂತೀವಲ್ಲ, ಕಪ್ಪಗಿದ್ದಾಳೆ, ಕರ್ಪಿ, ಬಿಳಿ ಜಿರಳೆ, ಎಷ್ಟು ಬೆಳ್ಳಗಿದ್ದಾಳೆ, ಉದ್ದ ಮೂಗು, ದಪ್ಪ ಬಾಯಿ, ಈ ಥರ ಎಲ್ಲ ಮಾತಾಡೋದನ್ನು ನಾವು ಕೇಳ್ತೀವಿ ಅಲ್ಲ. ಯಾರಿಗೆ ತಾನೇ ನಾವು ಚೆನ್ನಾಗಿರಬೇಕು ಅಂತ ಇರಲ್ಲ ಹೇಳಿ. ಎಲ್ಲರಿಗೂ ನಾವು ಸುಂದರವಾಗಿರಬೇಕು, ತುಂಬ ಚೆನ್ನಾಗಿ ಕಾಣಿಸ್ಕೊಳ್ಬೇಕು ಅಂತಲೇ ಇರುತ್ತೆ. ಆದರೆ ಈ ಕಪ್ಪು, ಬಿಳಿ, ಸಣ್ಣ, ದಪ್ಪ, ಉದ್ದ, ಕುಳ್ಳು ಇವೆಲ್ಲ ನಾವು ಕೇಳ್ಕೊಂಡು ಬಂದಿರೋದಲ್ವಲ್ಲ. ಹೀಗೆಲ್ಲ ಪದಬಳಕೆ ಮಾಡೋದು ತಪ್ಪು ಅಂತ ಹೇಳ್ತೀವಿ. ಇದನ್ನು ಬಾಡಿ ಶೇಮಿಂಗ್ ಅಂತ ಕೂಡ ಹೇಳೋದು ಇತ್ತೀಚೆಗೆ ರೂಢಿ. ಹಾಗೆ ಮಾತಾಡಿ ಆ ವ್ಯಕ್ತಿಗೆ ನೋವು ಕೊಡಬೇಡಿ, ಆತ ಕುಬ್ಜನ ಆಗುವ ಹಾಗೆ ಮಾಡಬೇಡಿ, ಈ ದೇಹವನ್ನು ಹಾಗೆ ಕೆಟ್ಟದಾಗಿ ವರ್ಣಿಸುವುದು ಬೇಡ ಅನ್ನುವಂಥದ್ದು ಇತ್ತೀಚೆಗೆ ಬಹಳ ಸುದ್ದಿಯಲ್ಲಿರುವ ಮಾತು. ಇನ್ನು ಕೆಲವರು ಹೇಳ್ತಾರೆ ಅದು ಸುಮ್ಮನೆ ನಾವು ಗುರುತಿಗೆ ವರ್ಣನೆ ಮಾಡ್ತೀವಿ ಅಷ್ಟೇ, ಅವ್ರು ಯಾರೋ ಯಾರವರು ಅಂತ ಕೇಳಿದಾಗ ಉದ್ದಗಿದಾರಲ್ಲಪ್ಪ ಅವರು, ಸ್ವಲ್ಪ ಕಪ್ಪಗಿದ್ದಾರೆ ಅಂತ ಹೇಳುವಂಥದ್ದು ಅಷ್ಟೇ, ಅದರಲ್ಲಿ ನೋವು ಮಾಡುವಂಥ ಉದ್ದೇಶ ನಮಗೇನು ಇರಲ್ಲ ಅಂತ ಇನ್ನು ಕೆಲವು ಸರಿ ಹೇಳೋದು ಉಂಟು. ಈ ನೋವಾಗತ್ತೆ ನೋವಾಗಲ್ಲ ಅದು ದೇಹದ ವರ್ಣನೆ, ಅಥವಾ ಅವರ ಎದುರಿಗೆ ಮಾಡ್ತೀವಿ ಅವರ ಹಿಂದೆ ಮಾಡ್ತೀವಿ ಇದೆಲ್ಲ ಬೇರೆ ವಿಷಯ. ಆದರೆ ಈ ದೇಹವನ್ನು ನಾವು ಕುಬ್ಜಗೊಳಿಸೋದಿದೆಯಲ್ಲ, ಇದು ಎಷ್ಟರ ಮಟ್ಟಿಗೆ ಸರಿ ಅನ್ನೋದು ಬಹಳ ಮುಖ್ಯವಾದ ವಿಚಾರ. ಸೂಪರ್ ಬಾಡಿ, ಸೌಂದರ್ಯದ ಖನಿ, ಪರ್ಫೆಕ್ಟ್ ಶೇಪ್, ಹೀರೋಯಿಕ್ ಲುಕ್, ಇದೆಲ್ಲ ಹೇಗೆ ಹುಟ್ಟಿತು? ಈ ಬಾಡಿ ಶೇಮಿಂಗ್ಗೆ ಚಿತ್ರರಂಗ ಮತ್ತು ಮಾಧ್ಯಮಗಳ ಕೊಡುಗೆ ಇದೆಯಾ ಅನ್ನೋದು ನಮ್ಮ ಇವತ್ತಿನ ಸಮೀಕ್ಷೆಯ ವಿಷಯ. ಬಾಡಿ ಶೇಮಿಂಗ್ ಅನ್ನೋದು ಇದೆಯಾ? ಇದ್ದರೆ ಅದಕ್ಕೆ ಚಿತ್ರರಂಗದ ಅಥವಾ ಮಾಧ್ಯಮದ ಕೊಡುಗೆ ಇದೆಯಾ? ಹೌದಾದರೆ ಹೌದೇನಿ, ಇಲ್ಲವಾದರೆ ಇಲ್ಲ. ಅದಕ್ಕೂ ಇದಕ್ಕೂ ಏನು ಸಂಬಂಧ ಇಲ್ಲ. ಇದು ತಲತಲಾಂತರದಿಂದ ನಾವು ಮಾತಾಡ್ಕೊಂಡು ಬಂದಿದ್ದೀವಿ. ಒಬ್ಬೊಬ್ಬರನ್ನ ವರ್ಣಿಸೋದಕ್ಕೆ ನಾವು ಹೀಗೆಲ್ಲ ಮಾತಾಡ್ತೀವಿ, ಅಥವಾ ಅದೊಂದು ಜನರಲ್ ಆಗಿ ಬಂದಿರುವ ಒಂದು ಪರಿಪಾಠ ಅಷ್ಟೇ, ಅದಕ್ಕೆಲ್ಲ ಬೇಜಾರು ಮಾಡಿಕೊಂಡ್ರೆ ಹೇಗೆ ಅಂತ ಕೂಡ ಹೇಳಬಹುದು. ನಿಮ್ಮ ಅನಿಸಿಕೆ ಏನು? ಬಾಡಿ ಶೇಮಿಂಗ್ ಇದೆಯಾ? ಹಾಗೆ ಮಾತಾಡಿದ್ರೆ ಬೇಜಾರು ಮಾಡ್ಕೋಬೇಕಾ ಬೇಡವಾ? ಈ ಸುತ್ತ ಇವತ್ತು ಯೋಚನೆ ಮಾಡಿ ನಿಮ್ಮ ಅನಿಸಿಕೆ ಒಂದೇ ಒಂದು ಸಾಲಲ್ಲಿ ಹೇಳಿ. ವಾಟ್ಸಪ್ ಮೂಲಕ ನಮಗೆ ಸಂದೇಶವನ್ನು ಕಳಿಸಬಹುದು. ನಮ್ಮ ಸಂಖ್ಯೆ 9484091029. 9483091029. ಬಾಡಿ ಶೇಮಿಂಗ್ ಹೇಗೆ ಬಂದಿದೆ? ದೇಹವನ್ನು ಕುಬ್ಜಗೊಳಿಸುವುದು, ವ್ಯಕ್ತಿತ್ವವನ್ನು ಅಲ್ಲಗೆಳೆಯುವುದು ದೇಹದ ಮೂಲಕ, ಇದು ಸರಿಯೇ? ಇದು ಚಿತ್ರಗಳ ಮೂಲಕ ಅಂದರೆ ಚಲನಚಿತ್ರ ಮಾಧ್ಯಮ ಮತ್ತು ಇತರ ಮಾಧ್ಯಮಗಳಿಂದ ಇದು ಹೆಚ್ಚಾಗಿ ಆಡು ಮಾತಿಗೆ ಬಂದಿದೆಯಾ? ಏನನ್ಸುತ್ತೆ ಅಂತ ನಿಮ್ಮ ಅನಿಸಿಕೆನ ಹೇಳಿ. ಹೌದಾದರೆ ಹೌದು ಅನ್ನಿ, ಇಲ್ಲವಾದರೆ ಇಲ್ಲ ಅನ್ನಿ. ಎಷ್ಟು ಜನ ಹೌದು ಬಾಡಿ ಶೇಮಿಂಗ್ ಅನ್ನೋದು ಇದೆ ಅಂತ ಹೇಳಿದರು, ಎಷ್ಟು ಜನ ಇಲ್ಲ, ಹಾಗೆ ಮಾತಾಡೋದ್ರಿಂದ ಏನು ತಪ್ಪಿಲ್ಲ, ಅದು ಒಂದು ಸಹಜವಾದ ವರ್ಣನೆ ಅಷ್ಟೇ ಅಂತ ಹೇಳಿದರು ಅಂತ ನೋಡೋಣ. ಕಾಯ್ತಾ ಇರಿ. ಸುಮಾರು 7:50 ಯಾರೆಲ್ಲ ಏನು ಹೇಳಿದರು ಅಂತ ನೋಡೋಣ. 6:55 ಕನ್ನಡ ರತ್ನಭಂಡಾರ ಕಾರ್ಯಕ್ರಮದ ಮರುಪ್ರಸಾರ. 6:40 ನಾವು ಪ್ರದೇಶ ಸಮಾಚಾರವನ್ನು ಕೇಳ್ತೀವಿ. ಆಮೇಲೆ 7:05 ಆಕಾಶಬುಟ್ಟಿ ಕಾರ್ಯಕ್ರಮದಲ್ಲಿ ಬಾನುಲಿ ಕಲಿಗಳು ಕಾರ್ಯಕ್ರಮವನ್ನು ಕೇಳ್ತೀವಿ. 7:35 ಕನ್ನಡ ವಾರ್ತೆ. ಆಮೇಲೆ 7:50 ನಿಮ್ಮ ಮಾತು ಏನು, ಎಷ್ಟು ಜನ ಏನಂದ್ರು ಅಂತ ನೋಡೋಣ. ಕೇಳ್ತಾ ಇರಿ, ನಮ್ಮೊಂದಿಗೆ ಇದು ವಿವಿಧ ಭಾರತಿ, ನಿಮ್ಮೊಂದಿಗೆ ನಿಮ್ಮದೇ ಧ್ವನಿ ಬಿ ಕೆ ಸುಮತಿ. ಸೇಫ್ ಡ್ರೈವ್, ಗಾನ ಬಜಾನಾ.

0: ಮಾಡಬೇಕು. ಎಲ್ಲ ಓಕೆ, ಸುನಕ ಸುನನ ಅರ್ಥ ಆಗ್ಲಿಲ್ಲ.
1: ನೀನು ನಾನು ನನ್ನ ಕನಸು ಅಂತೆಲ್ಲ ಪದ್ಯ ಬರೀತ್ಯ, ನಿನ್ನ ರೇಂಜ್ಗೆ ನಾನು ಬರೆಯಕ್ಕಾಗಲ್ಲ. ಅದಕ್ಕೆ ಒಂದ್ ಸಣ್ಣ ಎಕ್ಸ್ಪೆರಿಮೆಂಟ್, ಕನಸು ಉಲ್ಟಾ ಸುನಕ, ನನಸು ಉಲ್ಟಾ ಸುನನ.
0: ಹೇ ಹೆಂಗಮ್ಮ ಹಿಂಗೆ?

ಕಳ್ಳಮಳ್ಳ ಸುಳ್ಳ ಚಿತ್ರದ ಗೀತೆ ಕೇಳಿದಿರಿ. ಜೆಸ್ಸಿ ಗಿಫ್ಟ್ ಹಾಗೂ ಸುನೀತಾ ಅವರ ಧ್ವನಿಗಳಲ್ಲಿ ಅಲೆಕ್ಸ್ ಪಾಲ್ ಅವರು ಸಂಗೀತ ನೀಡಿದ ಗೀತೆ ಇದು. ಕವಿರಾಜ್ ಅವರು ಬರೆದ ಗೀತೆ. ಈ ಗೀತೆಗೆ ಮುನ್ನ ನೀವು ಕೇಳಿದ ಗೀತೆ ಯೋಗರಾಜ ಭಟ್ ಚಿತ್ರದ್ದು, ಸುನಕ ಸುನಕ ನವೀನ್ ಕೃಷ್ಣ ಹಾಗೂ ಚೈತ್ರ ಅವರ ಧ್ವನಿಗಳಲ್ಲಿತ್ತು. ಬರೆದವರು ನವೀನ್ ಕೃಷ್ಣ, ಸಂಗೀತ ನೀಡಿದವರು ಮಿಲಿಂದ್ ಧರ್ಮಸೇನ. ಕೇಳ್ತಾ ಇದ್ದೀರಿ ಸೇಫ್ ಡ್ರೈವ್ ಗಾನ ಭಜನ ವಿಭಾಗ ಸಮೀಕ್ಷೆ. ಯಾರಿಗೆ ತಾನೇ ಚೆನ್ನಾಗಿರೋದು ಬೇಡ, ಎಲ್ಲರೂ ಸುಂದರವಾಗಿರಬೇಕು, ನಾವು ಚೆನ್ನಾಗಿ ಕಾಣಿಸ್ಬೇಕು ಅಂತಲೇ ಅಂದ್ಕೊಳ್ತೀವಿ. ಆದರೆ ಎಲ್ಲೋ ಒಂದು ಕಡೆ ಯಾರೋ ನೀವು ತುಂಬ ಕುಳ್ಳಿಗಿದ್ದೀರಾ, ನೀವು ಕುಳ್ಳಿ, ನೀವು ಎತ್ತರವಾಗಿದ್ದೀರಾ, ಚೆನ್ನಾಗಿಲ್ಲ, ತುಂಬ ಉದ್ದಪ್ಪ ನೀವು ಅನ್ನೋದು, ಅಥವಾ ಕಪ್ಪು, ನೀವು ತುಂಬ ಕಪ್ಪು, ಒಳ್ಳೆ ಕಾಗೆ ಥರ ಇದ್ದಾರೆ ಅನ್ನೋದು, ಕಪ್ಪು ಬೆಳ್ಳಗಿದೆಯಾ, ಒಳ್ಳೆ ಬಿಳಿ ಜಿರಳೆ ಅನ್ನೋದು, ಹೀಗೆಲ್ಲ ವರ್ಣನೆ ಮಾಡೋದು, ಎದುರಿಗೆ ಅನ್ನೋದು ಅಥವಾ ಹೇಳೋದು, ಸಣಕ್ಲಿ, ಡುಮ್ಮಿ, ಲಂಬು, ಈ ರೀತಿ ದೇಹವನ್ನು ವರ್ಣಿಸಿ ಆ ವ್ಯಕ್ತಿ ಕುಬ್ಜನಾಗುವ ಹಾಗೆ ಅಥವಾ ಏನೋ ನಾನೇನೋ ಸರಿಯಿಲ್ಲ ಅಂತ ಅವನಿಗೆ ಅನ್ನಿಸುವ ಹಾಗೆ, ಆತ್ಮವಿಶ್ವಾಸ ಕುಗ್ಗುವ ಹಾಗೆ ನಾವು ಮಾಡ್ತೀವಿ. ಒಂದಲ್ಲ ಒಂದು ಸಂದರ್ಭದಲ್ಲಿ ಹೀಗೆ ಅಂತೀವಿ. ಇಂತಹ ಪದಗಳ ಬಳಕೆಗಳನ್ನು ನಾವು ಮಾಡ್ತಾ ಇದ್ದೀವಿ. ಇದು ಯಾಕೆ ಇತ್ತೀಚೆಗೆ ಜಾಸ್ತಿ ಆಗಿದೆಯಾ, ಇದು ಮುಂಚೆಯಿಂದನೇ ಇತ್ತ, ಅಥವಾ ಈ ಸಿನಿಮಾ ಮತ್ತು ಮಾಧ್ಯಮಗಳಲ್ಲಿ ಪರ್ಫೆಕ್ಟ್ ಬಾಡಿ ಅಂದರೆ ಹಿಂಗಿರಬೇಕು, ಹೀರೋ ಅಂದರೆ ಹಿಂಗಿರಬೇಕು ಅಂತ ತೋರಿಸಿ ಉಳಿದವರೆಲ್ಲರೂ

ಸರಿಯಾಗಿಲ್ಲ, ಚೆನ್ನಾಗಿಲ್ಲ. ಆದರೆ ಹೀರೋ ಮಾತ್ರ ಚೆನ್ನಾಗಿದ್ದಾನೆ, ಇದ್ರೆ ಹೀಗಿರಬೇಕು, ಇಲ್ಲ ಅಂದರೆ ಹೀಗಿರಬಾರದು ಅನ್ನುವಂತಹ ಆಲೋಚನೆಗಳು ಅಥವಾ ಒಂದು ಈ ಅವಮಾನ ಆಗುವಂತಹ ಮಾತುಗಳನ್ನು ನಾವು ಕೇಳ್ತಾ ಇರೋದರಿಂದ ನಾವು ಕೂಡ ನಮ್ಮ ನಿತ್ಯ ಜೀವನದಲ್ಲಿ ಇದನ್ನೆಲ್ಲ ಬಳಸ್ತಾ ಇದ್ದೀವಾ, ಬಳಸ್ತಾ ಇರಬಹುದಾ? ನಮಗೆ ಅರಿವಿಲ್ಲದ ಹಾಗೆಯೇ ನಾವು ಈ ಪದಗಳನ್ನು ಬಳಸಿ ಎದುರಿಗೆ ಇರುವವರಿಗೆ ನೋವು ಕೊಡ್ತಾ ಇರಬಹುದಾ? ಈ ಎಲ್ಲ ಯೋಚನೆ ಮಾಡಿದಾಗ ಏನನ್ಸುತ್ತೆ ಅನ್ನೋದು ನಮ್ಮ ಮನಸ್ಸಿಗೆ ಬಂದು ನಾವು ನಮಗೆ ಏನನ್ಸುತ್ತೋ ಅದನ್ನು ಒಳಗೆ ಅಥವಾ ಹೊರಗೆ ಹಾಕದೇ ಇರೋದಕ್ಕೆ ನಾವು ಪ್ರಯತ್ನ ಪಡಬಹುದು. ಇವತ್ತಿನ ನಮ್ಮ ಸಮೀಕ್ಷೆಯ ಪ್ರಶ್ನೆ ಹೀಗಿದೆ, ಈ ಬಾಡಿ ಶೇಮಿಂಗ್ ಅಂತ ನಾವು ಇಷ್ಟೊತ್ತು ಮಾತಾಡಿದ್ವಲ್ಲ, ಇದು ಇದೆಯಾ ಅಥವಾ ಇಲ್ಲವಾ? ಬಾಡಿ ಶೇಮಿಂಗ್ ಅನ್ನೋದು ಇಲ್ಲ, ಅದು ನಾವು ಏನೋ ಒಂದು ಅವರನ್ನು ಅವ್ರು ಹೇಗಿದ್ದಾರೆ ಅಂದಾಗ ಒಂದು ವರ್ಣನೆ ಮಾಡೋಕ್ಕೆ ಬಳಸ್ತೀವಿ ಕೆಲವು ಪದಗಳನ್ನು. ಮತ್ತೇನು ಹೇಳೋದು, ಹೇಗೆ ಹೇಳೋದು, ಯಾರು ಅಂತ ಗೊತ್ತಿರಲ್ಲ, ಅಥವಾ ಕೆಲವು ಸಲ ಹೆಸರು ನಮಗೆ ಗೊತ್ತಿರಲ್ಲ, ಆವಾಗ ಅದೇ ಕಣ್ರಿ ಅವರು ಉದ್ದಗಿದಾರಲ್ಲ, ಕಪ್ಪಗಿದಾರಲ್ಲ, ಕನ್ನಡಕ ಹಾಕೋತಾರಲ್ಲ ಅಥವಾ ದಪ್ಪಗಿದಾರಲ್ಲ ಅಂತೆಲ್ಲ ನಾವು ಹೇಳಬಹುದಷ್ಟೇ. ಅದು ನೋವು ಮಾಡುವ ಉದ್ದೇಶದಿಂದ ಹೇಳೋದೇನೂ ಆಗಿರಲ್ಲ. ಹಾಗಾಗಿ ನಾವು ಅದನ್ನು ಹಾಗೆ ಅಂದುಕೊಳ್ಳಬೇಕಾಗಿಲ್ಲ. ಬಾಡಿ ಶೇಮಿಂಗ್ ಅಂತ ಅವ್ರವ್ರು ಪಡೆದದ್ದು ಅವ್ರವ್ರಿಗಿರುತ್ತೆ, ನಮ್ಮ ನಮ್ಮ ಪಾಡಿಗೆ ನಾವು ಆತ್ಮವಿಶ್ವಾಸದಿಂದ ಮುನ್ನಡೆದ್ರೆ ಸಾಕು, ಬೇರೆಯವರು ಹೇಳಿದ್ದಕ್ಕೆ ತಲೆಯ ಕೆಡಿಸ್ಕೊಳ್ಬೇಕು ಅನ್ನೋದು ಒಂದು ಕಡೆ. ಇನ್ನೊಂದು ಕಡೆ ಅಂತಹ ಮಾತುಗಳಿಂದ ಕುಬ್ಜರಾಗ್ತಾರೆ, ದೇಹದ ಶೇಮಿಂಗ್ ಅಥವಾ ದೇಹವನ್ನು ಹಾಗೆ ಅವಮಾನಿಸುವುದು ತಪ್ಪು, ಅದು ಅಣುಕಿಸಿದ ಹಾಗೆ ಅನ್ನುವಂತಹ ಭಾವನೆ ಕೆಲವರಿಗೆ. ಈ ಬಾಡಿ ಶೇಮಿಂಗ್ ಅನ್ನೋದು ಇದೆಯಾ ಅಥವಾ ಇಲ್ಲವಾ ಅನ್ನೋದು ನಮ್ಮ ಇವತ್ತಿನ ವಿಭಾಗ ಸಮೀಕ್ಷೆಯ ಪ್ರಶ್ನೆ.

0: ಅತೀತ ಚಿತ್ರದ ಗೀತೆ ಕೇಳಿದಿರಿ, ಹೇಮಂತ್ ಹಾಗೂ ಚೈತ್ರ ಅವರ ಧ್ವನಿಗಳಲ್ಲಿ. ಕವಿರಾಜ್ ಅವರು ಬರೆದ ಗೀತೆ, ಸಂಗೀತ ನೀಡಿದವರು ಎಮಿಲ್.
1: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.
2: ತೂಕ ಕಡಿಮೆ ಇರುವ ನವಜಾತ ಶಿಶುವಿನ ತೂಕ ಹೆಚ್ಚಿಸುವ ಸುಲಭ ಮಾರ್ಗ ಕಾಂಗರೂ ಮದರ್ ಕೇರ್. ತಾಯಿ ಅಥವಾ ಆರೋಗ್ಯವಂತ ವ್ಯಕ್ತಿಗಳು ನವಜಾತ ಶಿಶುವನ್ನು ಚರ್ಮಕ್ಕೆ ಅಂಟಿಕೊಂಡಂತೆ ಎದೆಗವಚಿಕೊಂಡು ಆರೈಕೆ ಮಾಡುವುದೇ ಕಾಂಗರೂ ಮದರ್ ಕೇರ್. ಇದರಿಂದ ನವಜಾತ ಶಿಶುವಿನ ತೂಕ ಹೆಚ್ಚಿ ಮಗು ಚಟುವಟಿಕೆಯಿಂದ ಇರುತ್ತದೆ, ಸೋಂಕು ಕಡಿಮೆಯಾಗುತ್ತದೆ, ತಾಯಿಯ ಎದೆಹಾಲು ಹೆಚ್ಚಿ ತಾಯಿ ಮಗುವಿನ ಬಾಂಧವ್ಯ ಗಟ್ಟಿಯಾಗುತ್ತದೆ. ಕಾಂಗರೂ ಮದರ್ ಕೇರ್, ವೆಚ್ಚವಿಲ್ಲದ ಬೆಚ್ಚನೆಯ ಆರೈಕೆ. ಇದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.
3: ಜೀವನ ಬೇವು ಬೆಲ್ಲ ಬಲ್ಲಾತಗೆ ನೋವೇ ಇಲ್ಲ, ಬಾಧೀರರಿಗೆ ಈ ಕಾಲ ನಿನಗುಂಟು ಜಯ ತೆರೆದ ಹೃದಯ ಬಳಿಕೆ.
4: ಬದುಕಿನ ನಿಜವಾದ ನೋವು ಕಳಿಬೇಕು ಅಂದ್ರೆ ಸಿಹಿಯೊಂದನ್ನೇ ಉಣ್ಣಬಾರದು, ಸಿಹಿಯೊಂದಿಗೆ ಬೇವಿನ ಕಹಿಯ ರುಚಿಯನ್ನೂ ನೋಡಬೇಕು.
5: ಕೇವಲ ನಮ್ಮ ನೋವನ್ನಷ್ಟೇ ಕಂಡು ಉಂಡು ಅರಗಿಸಿಕೊಂಡು ಬಾಳುವುದಕ್ಕಿಂತ ಪರರ ನೋವಿಗೂ ಸ್ಪಂದಿಸಿದಾಗ ನಮ್ಮ ನೋವು ಮಾಯವಾಗುತ್ತದೆ.

0: ಕೇಳ್ತಾ ಇದ್ರಿ ಸೇಫ್ ಡ್ರೈವ್ ಗಾನ ಭಜನ ವಿಭಾಗ ಸಮೀಕ್ಷೆ. ಬಾಡಿ ಶೇಮಿಂಗ್, ದೇಹವನ್ನ ಕುಬ್ಜಗೊಳಿಸುವುದು ಹಾಗೆ ಮಾತಾಡುವುದು ಇದೆಯೋ ಇಲ್ಲವೋ ನಮಗೆ ವಾಟ್ಸಪ್ ಮಾಡಿ. ಈಗ ಪ್ರದೇಶ ಸಮಾಚಾರ, ನಂತರ ಕಾರ್ಯಕ್ರಮ ಮುಂದುವರಿಯಲಿದೆ.
1: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಚೇತನ್ ಸಿವಿ. ಮುಖ್ಯಾಂಶಗಳು: ವಿಧಾನ ಪರಿಷತ್ ಚುನಾವಣೆ, 8 ಅಭ್ಯರ್ಥಿಗಳ ನಾಮಪತ್ರ ಮಾನ್ಯ, ನಾಡಿದ್ದು ನಾಮಪತ್ರ ಹಿಂಪಡೆಯಲು ಕೊನೆಯ ದಿನಾಂಕ. ಮುಜರಾಯಿ ಇಲಾಖೆ ದೇಗುಲಗಳ ನಿರ್ವಹಣೆಯನ್ನು ಮತ್ತಷ್ಟು ಸುಧಾರಿಸುವಂತೆ ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಸೂಚನೆ. ಬಿಜೆಪಿ ಜೆಡಿಎಸ್ ಮೈತ್ರಿಗೆ ಬಿರುಕು ತರಲು ಕಾಂಗ್ರೆಸ್ ಯತ್ನ, ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಆರೋಪ. ಬೆಂಗಳೂರು ತುಮಕೂರು ರೈಲ್ವೆ ಯೋಜನೆಗಳ ಪ್ರಗತಿ ಪರಿಶೀಲನೆ ನಡೆಸಿದ ಕೇಂದ್ರ ಸಚಿವ ವಿ ಸೋಮಣ್ಣ. ಕಾರಗಾರ, ಕಾರವಾರ, ಮಡ್ಗಾಂವ್ ರೈಲು ಸೇವೆ ಇನ್ನು ಮುಂದೆ ಖಾಯಂ, ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿ ಸ್ಪಷ್ಟನೆ. ವಾರ್ತೆಗಳ ವಿವರ: ವಿಧಾನಸಭೆಯ ಸದಸ್ಯರಿಂದ ವಿಧಾನ ಪರಿಷತ್ಗೆ ನಡೆಯುವ 7 ಸ್ಥಾನಗಳ ಚುನಾವಣೆಗೆ ಸಲ್ಲಿಕೆಯಾಗಿರುವ 8 ಅಭ್ಯರ್ಥಿಗಳ ನಾಮಪತ್ರ ಪುರಸ್ಕೃತಗೊಂಡಿವೆ. ಜೆಡಿಎಸ್ನ ಗೋವಿಂದರಾಜು, ಬಿಜೆಪಿಯ ರಘು ಆರ್, ಲಿಂಗರಾಜ್ ಪಾಟೀಲ್, ಕಾಂಗ್ರೆಸ್ನ ಬಿ ಕೆ ಹರಿಪ್ರಸಾದ್, ಶಿವಣ್ಣ ಬಿಎಸ್, ವಿನಯ್ ಕಾರ್ತಿಕ್, ಪಿ ವಿ ಮೋಹನ್, ತಿಪ್ಪಣ್ಣಪ್ಪ ಕಮಕನೂರ ಅವರ ನಾಮಪತ್ರಗಳು ಮಾನ್ಯಗೊಂಡಿವೆ ಎಂದು ಚುನಾವಣಾಧಿಕಾರಿ ಎಂ ಕೆ ವಿಶಾಲಾಕ್ಷಿ ತಿಳಿಸಿದ್ದಾರೆ. ಇದೇ 11ರಂದು ನಾಮಪತ್ರ ಹಿಂಪಡೆಯಲು ಕೊನೆಯ ದಿನಾಂಕವಾಗಿದೆ. ಯಾರೊಬ್ಬರು ನಾಮಪತ್ರ ಹಿಂಪಡೆದಿದ್ದರೆ ಇದೇ 18ರಂದು ಮೇಲ್ಮನೆ ಸದಸ್ಯತ್ವಕ್ಕೆ ಮತದಾನ ನಡೆಯಲಿದೆ. ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ವಿಧಾನಸೌಧದಲ್ಲಿ ಇಂದು ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ಹಾಗೂ ಮುಜರಾಯಿ ಇಲಾಖೆಯ ಪ್ರಗತಿ ಪರಿಶೀಲನೆ ನಡೆಸಿದರು. ಸಭೆಯಲ್ಲಿ ಸರ್ಕಾರದ ಯೋಜನೆಗಳನ್ನು ಪರಿಣಾಮಕಾರಿಯಾಗಿ ಅನುಷ್ಠಾನಗೊಳಿಸುವಂತೆ ಅಧಿಕಾರಿಗಳಿಗೆ ಸೂಚನೆ ನೀಡಿದರು. ಗ್ರಾಮೀಣ ಮತ್ತು ಪಾರಂಪರಿಕ ಕ್ರೀಡೆಗಳಿಗೆ ಹೆಚ್ಚಿನ ಆದ್ಯತೆ ನೀಡುವ ಮೂಲಕ ಯುವಕರಿಗೆ ಉತ್ತೇಜನ ನೀಡಬೇಕು ಎಂದು ಸಲಹೆ ನೀಡಿದರು. ಇದೇ ವೇಳೆ ಮುಜರಾಯಿ ಇಲಾಖೆಯ ಆಡಳಿತಾತ್ಮಕ ವಿಚಾರಗಳ ಕುರಿತು ಸಮಗ್ರವಾಗಿ ಪರಿಶೀಲನೆ ನಡೆಸಿದ ಅವರು, ಇಲಾಖೆಗೆ ಒಳಪಡುವ ದೇಗುಲಗಳ ನಿರ್ವಹಣೆ, ಭಕ್ತರಿಗೆ ಒದಗಿಸಲಾಗುತ್ತಿರುವಂತಹ ಸೌಕರ್ಯಗಳು ಹಾಗೂ ಇಲಾಖೆಯ ಕಾರ್ಯಕ್ಷಮತೆಯನ್ನು ಮತ್ತಷ್ಟು ಸುಧಾರಿಸಬೇಕು ಎಂದು ಅಧಿಕಾರಿಗಳಿಗೆ ನಿರ್ದೇಶನ ನೀಡಿದರು. ಬಿಜೆಪಿ ಜೆಡಿಎಸ್ ಮೈತ್ರಿಗೆ ಬಿರುಕು ತರಲು ಕಾಂಗ್ರೆಸ್ ಪ್ರಯತ್ನ ಮಾಡುತ್ತಿದೆ ಎಂದು ಕೇಂದ್ರದ ಉಕ್ಕು ಮತ್ತು ಬೃಹತ್ ಕೈಗಾರಿಕಾ ಸಚಿವ ಎಚ್ ಡಿ ಕುಮಾರಸ್ವಾಮಿ ಆರೋಪ ಮಾಡಿದ್ದಾರೆ. ಮಂಡ್ಯ ತಾಲೂಕಿನ ತಗ್ಗಹಳ್ಳಿ ಗ್ರಾಮದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ದೇವೇಗೌಡರ ಬಗ್ಗೆ ಕಾಂಗ್ರೆಸ್ಸಿಗರಿಗೆ ಈಗ ಅನುಕಂಪ ಬಂದಿದೆ ಎಂದು ತಿಳಿಸಿದ್ದಾರೆ. ದೇವೇಗೌಡರು ಸ್ವಾಭಿಮಾನಕ್ಕೆ ಧಕ್ಕೆಯಾದಾಗ ಪ್ರಧಾನಿ ಸ್ಥಾನವನ್ನೇ ತ್ಯಜಿಸಿದ್ದರು ಎಂದು ಹೇಳಿದ್ದಾರೆ. ಇದೇ ವೇಳೆ ಡಿಕೆ ಶಿವಕುಮಾರ್ ಮುಖ್ಯಮಂತ್ರಿಯಾಗಿರುವುದರಿಂದ ಒಕ್ಕಲಿಗ ಸಮುದಾಯದ ಮತದಲ್ಲಿ ಯಾವುದೇ ವ್ಯತ್ಯಾಸ ಆಗುವುದಿಲ್ಲ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಕೇಂದ್ರ ರೈಲ್ವೆ ಮತ್ತು ಜಲಶಕ್ತಿ ರಾಜ್ಯ ಸಚಿವ ವಿ ಸೋಮಣ್ಣ ಇಂದು ಬೆಂಗಳೂರು ಮತ್ತು ತುಮಕೂರು ಸುತ್ತಮುತ್ತ ರೈಲ್ವೆ ಯೋಜನೆಗಳ ಪ್ರಗತಿ ಪರಿಶೀಲನೆ ನಡೆಸಿದರು. ಮುಖ್ಯ ಆಡಳಿತಾಧಿಕಾರಿ ಅಜಯ್ ಶರ್ಮಾ ಹಾಗೂ ನೈರುತ್ಯ ರೈಲ್ವೆ ನಿರ್ಮಾಣ ವಿಭಾಗದ ಹಿರಿಯ ಅಧಿಕಾರಿಗಳೊಂದಿಗೆ ಬೆಂಗಳೂರು ಮತ್ತು ತುಮಕೂರು ಲೋಕಸಭಾ ಕ್ಷೇತ್ರಗಳ ವ್ಯಾಪ್ತಿಯಲ್ಲಿ ನಡೆಯುತ್ತಿರುವಂತಹ ಹಾಗೂ ಪ್ರಸ್ತಾವಿತ ರೈಲ್ವೆ ಮೂಲಸೌಕರ್ಯ ಯೋಜನೆಗಳ ಪ್ರಗತಿ ಪರಿಶೀಲಿಸಿದರು. ಈ ಯೋಜನೆಗಳ ಮಹತ್ವ ಉಲ್ಲೇಖಿಸಿದ ಸಚಿವರು, ಬೆಂಗಳೂರು ಮತ್ತು ತುಮಕೂರು ಪ್ರದೇಶಗಳಲ್ಲಿ ಸುಧಾರಿತ ರೈಲು ಸಂಪರ್ಕವು ಕೈಗಾರಿಕಾ ಬೆಳವಣಿಗೆ, ವಾಣಿಜ್ಯ ಚಟುವಟಿಕೆಗಳು ಹಾಗೂ ಒಟ್ಟಾರೆ ಪ್ರಾದೇಶಿಕ ಅಭಿವೃದ್ಧಿಗೆ ಉತ್ತೇಜನ ನೀಡಲಿದೆ ಎಂದು ತಿಳಿಸಿದ್ದಾರೆ. ಎಲ್ಲಾ ಯೋಜನೆಗಳನ್ನು ನಿಗದಿತ ಸಮಯದ ಒಳಗೆ ಪೂರ್ಣಗೊಳಿಸುವುದು ಪ್ರಮುಖ ಆದ್ಯತೆಯಾಗಿದ್ದು, ಯಾವುದೇ ವಿಳಂಬವಾಗದಂತೆ ಅಗತ್ಯ ಕ್ರಮಗಳನ್ನು ಕೈಗೊಳ್ಳಬೇಕು ಎಂದು ನಿರ್ದೇಶನ ನೀಡಿದ್ದಾರೆ. ಕಾರವಾರ ಮತ್ತು ಮಡಗಾಂವ್ ನಡುವೆ ಸಂಚರಿಸುತ್ತಿದ್ದಂತಹ ವಿಶೇಷ ರೈಲನ್ನು ಇನ್ನು ಮುಂದೆ ಖಾಯಂ ಸೇವೆಯನ್ನಾಗಿ ಪರಿವರ್ತಿಸಲು ರೈಲ್ವೆ ಮಂಡಳಿ ಆದೇಶ ಹೊರಡಿಸಿದೆ ಎಂದು ಉತ್ತರ ಕನ್ನಡ ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿ ತಿಳಿಸಿದ್ದಾರೆ. ಈ ರೈಲು ಎಸಿ, ಸ್ಲೀಪರ್ ಮತ್ತು ಸಾಮಾನ್ಯ ದರ್ಜೆಯ ಬೋಗಿಗಳನ್ನು ಒಳಗೊಂಡ ಒಟ್ಟು 14 ಬೋಗಿಗಳೊಂದಿಗೆ ಸಂಚರಿಸಲಿದೆ. ಈ ಭಾಗದ ಜನಸಾಮಾನ್ಯರಿಗೆ, ಉದ್ಯೋಗಿಗಳಿಗೆ, ಪ್ರವಾಸಿಗರಿಗೆ ಹಾಗೂ ಆರೋಗ್ಯ ಸೇವೆಗಾಗಿ ಗೋವಾಕ್ಕೆ ತೆರಳುವ ರೋಗಿಗಳಿಗೆ ಅತ್ಯಂತ ಉಪಯುಕ್ತವಾಗಲಿರುವ ಈ ಖಾಯಂ ರೈಲು ಸೇವೆಯ ಸೌಲಭ್ಯವನ್ನು ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಸದುಪಯೋಗ ಪಡಿಸಿಕೊಳ್ಳಬೇಕೆಂದು ಸಂಸದ ಕಾಗೇರಿ ಮನವಿ ಮಾಡಿದ್ದಾರೆ. ಬಿಟ್ಕಾಯಿನ್ ಪ್ರಕರಣದಲ್ಲಿ ಶಾಸಕ ಎನ್ಎ ಹ್ಯಾರಿಸ್ ಪುತ್ರ ಮೊಹಮ್ಮದ್ ನಲಪಾಡ್ಗೆ ಜಾರಿ ನಿರ್ದೇಶನಾಲಯ 3ನೇ ನೋಟಿಸ್ ನೀಡಲು ಸಿದ್ದತೆ ನಡೆಸಿದೆ. ಬಿಟ್ಕಾಯಿನ್ಗಳನ್ನು ಭಾರತೀಯ ಕರೆನ್ಸಿಗೆ ಅಕ್ರಮವಾಗಿ ಪರಿವರ್ತಿಸುವ ಮೂಲಕ ನಲಪಾಡ್ ಖಾತೆಗೆ ಕೋಟ್ಯಂತರ ರೂಪಾಯಿ ರವಾನಿಸಲಾಗಿದೆ. ಜೊತೆಗೆ ಹ್ಯಾಕರ್ ಶ್ರೀಕಿಯೊಂದಿಗೆ ಅಕ್ರಮವಾಗಿ ಬಿಟ್ಕಾಯಿನ್ಗಳನ್ನು ಪಡೆದು ನಗದು ರೂಪದಲ್ಲಿ ಪರಿವರ್ತಿಸಿದ ಆರೋಪವೂ ಕೇಳಿಬಂದಿದೆ. ಈ ಹಿಂದೆ ಇಡಿ ಅಧಿಕಾರಿಗಳು ಶಾಸಕ ಎಂಎ ಹ್ಯಾರಿಸ್ ಹಾಗೂ ಮೊಹಮ್ಮದ್ ನಲಪಾಡ್ ಅವರ ನಿವಾಸಗಳ ಮೇಲೆ ದಾಳಿ ನಡೆಸಿ ಸಾಕ್ಷಿಗಳನ್ನು ವಶಪಡಿಸಿಕೊಂಡಿದ್ದಾರೆ. ಈಗಾಗಲೇ 2 ಬಾರಿ ನೋಟಿಸ್ ನೀಡಿದ್ದರೂ ಮೊಹಮ್ಮದ್ ನಲಪಾಡ್ ವಿಚಾರಣೆಗೆ ಹಾಜರಾಗಿಲ್ಲ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
2: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
1: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
1: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15. ಮೈಸೂರಿನ ಕೇಂದ್ರೀಯ ಆಹಾರ ತಾಂತ್ರಿಕ ಸಂಶೋಧನಾಲಯ ಸೇರಿದಂತೆ ವಿವಿಧ ಸಿಎಸ್ಐಆರ್ ಸಂಸ್ಥೆಗಳ ಸಹಯೋಗದಲ್ಲಿ ಇದೇ 13ರಂದು ಬೆಂಗಳೂರಿನ ವಿಎಂ ಗಾಡ್ಕೆ ಕನ್ವೆನ್ಷನ್ ಸಭಾಂಗಣದಲ್ಲಿ ರೈಸ್ ಕಾನ್ಕ್ಲೇವ್ 2026 ಆಯೋಜನೆ ಮಾಡಲಾಗಿದೆ. ಕೇಂದ್ರ ವಿಜ್ಞಾನ ಮತ್ತು ತಂತ್ರಜ್ಞಾನ ಹಾಗೂ ಭೂ ವಿಜ್ಞಾನಗಳ ಖಾತೆಯ ರಾಜ್ಯ ಸಚಿವ ಡಾ ಜಿತೇಂದ್ರ ಸಿಂಗ್ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಿದ್ದಾರೆ ಎಂದು ಸಿಎಫ್ಟಿಆರ್ಐ ನಿರ್ದೇಶಕ ಡಾ ಗಿರಿಧರ್ ಪರ್ವತಂ ಮೈಸೂರಿನಲ್ಲಿ ತಿಳಿಸಿದ್ದಾರೆ. ಕೇಂದ್ರ ಸರ್ಕಾರದ ವಿಕಸಿತ ಭಾರತ 2047 ದೃಷ್ಟಿಕೋನದಡಿ ಈ ಸಮ್ಮೇಳನವನ್ನು ಆಯೋಜನೆ ಮಾಡಲಾಗಿದ್ದು, ಸಂಶೋಧನೆ, ಕೈಗಾರಿಕೆ, ನವೋದ್ಯಮ ಮತ್ತು ಉದ್ಯಮಶೀಲತೆಗೆ ಉತ್ತೇಜನ ನೀಡುವುದು ಇದರ ಮುಖ್ಯ ಉದ್ದೇಶವಾಗಿದೆ. ಸಂಪೂರ್ಣ ಸರ್ಕಾರ, ಸಂಪೂರ್ಣ ಸಮಾಜ ಹಾಗೂ ಸಂಪೂರ್ಣ ವಿಜ್ಞಾನ ಮತ್ತು ನವೋದ್ಯಮ ಎಂಬ ಪರಿಕಲ್ಪನೆಯಡಿ ಈ ಸಮಾವೇಶ ಜರುಗಲಿದೆ. ವೈಜ್ಞಾನಿಕ ಸಂಶೋಧನೆಗಳನ್ನು ವಾಣಿಜ್ಯ ಉತ್ಪನ್ನಗಳಾಗಿ ಪರಿವರ್ತಿಸಲು ಮತ್ತು ಯುವ ನವೋದ್ಯಮಿಗಳಿಗೆ ಸೂಕ್ತ ಪರಿಸರ ವ್ಯವಸ್ಥೆ ನಿರ್ಮಿಸಲು ಇದು ಸಹಕಾರಿಯಾಗಲಿದೆ ಎಂದು ಅವರು ತಿಳಿಸಿದ್ದಾರೆ. ರೈತರ ಕೃಷಿ ಭೂಮಿಯ ಸಂಸ್ಕರಣೆ, ಮಣ್ಣಿನ ಫಲವತ್ತತೆ ಕಾಪಾಡುವಿಕೆ ಹಾಗೂ ಸುಸ್ಥಿರ ಕೃಷಿ ಪದ್ಧತಿಗಳ ಕುರಿತು ಜಾಗೃತಿ ಮೂಡಿಸುವ ಉದ್ದೇಶದಿಂದ ಹಮ್ಮಿಕೊಂಡಿರುವಂತಹ ಖೇತ್ ಬಚಾವೋ ಅಭಿಯಾನಕ್ಕೆ ಗದಗದಲ್ಲಿ ಮಾಜಿ ಮುಖ್ಯಮಂತ್ರಿ ಸಂಸದ ಬಸವರಾಜ ಬೊಮ್ಮಾಯಿ ಇಂದು ಚಾಲನೆ ನೀಡಿದರು. ಈ ವೇಳೆ ಮಾತನಾಡಿದ ಅವರು, ಕೃಷಿ ದೇಶದ ಆರ್ಥಿಕತೆಯ ಬೆನ್ನೆಲುಬಾಗಿದ್ದು ಕೃಷಿ ಭೂಮಿಯ ಸಂರಕ್ಷಣೆ ಮತ್ತು ಮಣ್ಣಿನ ಆರೋಗ್ಯ ಕಾಪಾಡುವಿಕೆ ಇಂದಿನ ಅಗತ್ಯವಾಗಿದೆ ಎಂದು ಹೇಳಿದ್ದಾರೆ. ರೈತರು ವೈಜ್ಞಾನಿಕ ಕೃಷಿ ಪದ್ಧತಿಗಳನ್ನು ಅಳವಡಿಸಿಕೊಳ್ಳುವುದರ ಜೊತೆಗೆ ಮಣ್ಣಿನ ಪರೀಕ್ಷೆ, ನೀರಿನ ಸಮರ್ಪಕ ಬಳಕೆ ಹಾಗೂ ಸಾವಯವ ಜೊತೆಗೆ ನೈಸರ್ಗಿಕ ಕೃಷಿ ಕ್ರಮಗಳಿಗೆ ಹೆಚ್ಚಿನ ಆದ್ಯತೆ ನೀಡಬೇಕು ಎಂದು ಅವರು ಸಲಹೆ ನೀಡಿದ್ದಾರೆ. ಚುನಾವಣಾ ಆಯೋಗದ ನಿರ್ದೇಶನದಂತೆ ಮಂಡ್ಯ ಜಿಲ್ಲೆಯಲ್ಲಿ ಮತದಾರರ ಪಟ್ಟಿ ವಿಶೇಷ ಸಮಗ್ರ

0: ಜಿಲ್ಲಾಧಿಕಾರಿ ರಾಹುಲ್ ತುಕಾರಾಂ ಪಾಂಡ್ವೆ ಸೂಚನೆ ನೀಡಿದ್ದಾರೆ. ವಿವಿಧ ಆರೋಗ್ಯ ಕಾರ್ಯಕ್ರಮಗಳ ಪ್ರಗತಿ ಪರಿಶೀಲನಾ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು, ಕೆಪಿಎಂಇ ಕಾಯ್ದೆ ಉಲ್ಲಂಘನೆಯಾಗದಂತೆ ಕಟ್ಟುನಿಟ್ಟಿನ ಮೇಲ್ವಿಚಾರಣೆ ನಡೆಸುವಂತೆ ಅಧಿಕಾರಿಗಳಿಗೆ ನಿರ್ದೇಶನ ನೀಡಿದ್ದಾರೆ. ಸಭೆಯಲ್ಲಿ ತಾಯಿ ಮತ್ತು ಶಿಶು ಆರೋಗ್ಯ, ಕ್ಷಯರೋಗ ನಿಯಂತ್ರಣ, ಡೆಂಗ್ಯೂ ತಡೆ, ಬಾಲ್ಯ ವಿವಾಹ ಮತ್ತು ರಕ್ತಹೀನತೆ ಸಮಸ್ಯೆಗಳ ಕುರಿತು ವಿಸ್ತೃತ ಚರ್ಚೆ ನಡೆಸಲಾಯಿತು. ಇನ್ನು ಹವಾವರ್ತಮಾನ. ಕರಾವಳಿ ಕರ್ನಾಟಕ ಮತ್ತು ದಕ್ಷಿಣ ಒಳನಾಡಿನಲ್ಲಿ ನೈಋತ್ಯ ಮುಂಗಾರು ಸಾಮಾನ್ಯವಾಗಿತ್ತು. ಕರಾವಳಿ ಕರ್ನಾಟಕದ ಹೆಚ್ಚಿನ ಸ್ಥಳಗಳಲ್ಲಿ ಹಾಗೂ ಒಳನಾಡಿನ ಹಲವೆಡೆ ಮಳೆಯಾದ ವರದಿಯಾಗಿದೆ. ದಕ್ಷಿಣ ಕನ್ನಡ, ಉಡುಪಿ, ಉತ್ತರ ಕನ್ನಡ ಜಿಲ್ಲೆಗಳಲ್ಲಿ ನಿರಂತರ ಗಾಳಿಯೊಂದಿಗೆ ಭಾರಿ ಮಳೆಯಾಗಲಿದೆ. ಕೊಡಗು, ಹಾಸನ, ಚಿಕ್ಕಮಗಳೂರು, ಶಿವಮೊಗ್ಗ ಜಿಲ್ಲೆಗಳ ಹಲವೆಡೆ ಭಾರಿ ಮಳೆಯಾಗುವ ಸಾಧ್ಯತೆ ಇದೆ. ಉತ್ತರ ಒಳನಾಡು ಜಿಲ್ಲೆಗಳಾದಂತಹ ಬೆಳಗಾವಿ, ಬಾಗಲಕೋಟೆ, ವಿಜಯಪುರ ಮತ್ತು ಕಲಬುರಗಿ ಜಿಲ್ಲೆಗಳಲ್ಲಿ ಗುಡುಗು ಸಹಿತ ಮಳೆಯಾಗಲಿದೆ ಎಂದು ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ. ಇನ್ನು ಸಂಕ್ಷಿಪ್ತ ಸುದ್ದಿಗಳು. ಕೃಷಿ ಬಳಕೆಯ ಸಬ್ಸಿಡಿ ಯೂರಿಯಾ ರಸಗೊಬ್ಬರವನ್ನು ಅಕ್ರಮವಾಗಿ ಬಳಸಿಕೊಂಡು ನಕಲಿ ಡಿಇಎಫ್ ಆಯಿಲ್ ತಯಾರಿಸುತ್ತಿದ್ದಂತಹ ಘಟಕದ ಮೇಲೆ ದಾಳಿ ನಡೆಸಿರುವ ಚಿಕ್ಕಬಳ್ಳಾಪುರ ಉಪವಿಭಾಗಾಧಿಕಾರಿ ಮತ್ತು ಕೃಷಿ ಇಲಾಖೆ ಜಾಗೃತ ದಳದ ಅಧಿಕಾರಿಗಳ ತಂಡ 216 ಚೀಲ ಯೂರಿಯಾ ಗೊಬ್ಬರವನ್ನು ಜಪ್ತಿ ಮಾಡಿದ್ದಾರೆ. ಎಸ್ಐಆರ್ ಸಂಬಂಧ ಜನರು ಮತದಾನದ ಹಕ್ಕು ಕಳೆದುಕೊಳ್ಳಲು ಅವಕಾಶ ನೀಡದಂತೆ ಒತ್ತಾಯಿಸಿ ಕೋಲಾರ ಜಿಲ್ಲಾಧಿಕಾರಿ ಎಂಆರ್ ರವಿ ಅವರಿಗೆ ರೈತರ ಸಂಘ, ದಲಿತ ಸಂಘ, ಕಾರ್ಮಿಕ ಸಂಘಟನೆಗಳು ಸೇರಿದಂತೆ ವಿವಿಧ ಜನಪರ ಸಂಘಟನೆಗಳು ಮನವಿ ಮಾಡಿ ಒತ್ತಾಯ ಸಲ್ಲಿಸಿವೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ವಿಧಾನ ಪರಿಷತ್ ಚುನಾವಣೆ 8 ಅಭ್ಯರ್ಥಿಗಳ ನಾಮಪತ್ರ ಮಾನ್ಯ, ನಾಡಿದ್ದು ನಾಮಪತ್ರ ಹಿಂಪಡೆಯಲು ಕೊನೆಯ ದಿನ. ಮುಜರಾಯಿ ಇಲಾಖೆ ದೇಗುಲಗಳ ನಿರ್ವಹಣೆಯನ್ನು ಮತ್ತಷ್ಟು ಸುಧಾರಿಸುವಂತೆ ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಸೂಚನೆ. ಬಿಜೆಪಿ ಜೆಡಿಎಸ್ ಮೈತ್ರಿಗೆ ಬಿರುಕು ತರಲು ಕಾಂಗ್ರೆಸ್ ಯತ್ನ, ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಆರೋಪ. ಬೆಂಗಳೂರು ತುಮಕೂರು ರೈಲ್ವೆ ಯೋಜನೆಗಳ ಪ್ರಗತಿ ಪರಿಶೀಲನೆ ನಡೆಸಿದ ಕೇಂದ್ರ ಸಚಿವ ವಿ ಸೋಮಣ್ಣ. ಕಾರವಾರ ಮಡ್ಗಾಂವ್ ರೈಲು ಸೇವೆ ಇನ್ನು ಮುಂದೆ ಖಾಯಂ, ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿ ಸ್ಪಷ್ಟನೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35.
1: ಕೇಳ್ತಾ ಇದ್ದೀರಿ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ಸೇಫ್ ಡ್ರೈವ್ ಗಾನ ಬಜಾನಾ.

0: ಕೇಳ್ತಾ ಇದ್ದೀರಿ ಸೇಫ್ ಡ್ರೈವ್ ಗಾನ ಭಜಾನ. ವಿ ಹರಿಕೃಷ್ಣ ಅವರ ಸಂಗೀತ ನಿರ್ದೇಶನದಲ್ಲಿ ಯೋಗರಾಜ ಭಟ್ ಅವರು ಬರೆದ ಗೀತೆ ಕೇಳಿದಿರಿ. ಹುಡುಗರು ಚಿತ್ರದ ಗೀತೆ ಇದು. ಮಮತಾ ಶರ್ಮಾ, ವಿ ಹರಿಕೃಷ್ಣ ಮತ್ತು ಸಂಗಡಿಗರು ಹಾಡಿದ್ದು. ಇವತ್ತಿನ ನಮ್ಮ ವಿಭಾಗ ಸಮೀಕ್ಷೆಯ ವಿಷಯ. ನಾವು ಸಣ್ಣ, ದಪ್ಪ, ಕುಳ್ಳಿ, ಉದ್ದ ಹೀಗೆಲ್ಲ ಶಬ್ದಗಳನ್ನು ಬಳಸಿ ಮಾತಾಡ್ತೀವಲ್ಲ, ಇದು ಬರೀ ದೇಹದ ವರ್ಣನೆ ಅಥವಾ ಅವರು ಹಾಗಿದ್ದಾರೆ ಅಂತ ಹೇಳಕ್ಕೆ ಉಪಯೋಗಿಸುವ ಪದಗಳು, ಅಥವಾ ಅವರಿಗೆ ನಾವು ನೋವು ಮಾಡ್ತೀವೋ, ನಮಗೆ ತಿಳಿದೋ ತಿಳಿಯದೆಯೋ ಇಂತಹ ಪದಗಳನ್ನು ಬಳಸ್ತಾ ನಾವು ಕೆಲವರನ್ನು ನೋವಿಗೆ ದೂಡೋದಿಲ್ವೇ. ಇತ್ತೀಚೆಗೆ ನಾವು ಬಾಡಿ ಶೇಮಿಂಗ್ ಅನ್ನುವ ಪದವನ್ನು ತುಂಬ ಕೇಳ್ತಾ ಇದ್ದೀವಿ, ಹಾಗೆ ಇದು ತಪ್ಪು ಅನ್ನುವ ಮಾತುಗಳನ್ನು ಕೂಡ ಕೇಳ್ತಾ ಇದ್ದೀವಿ. ಬಾಡಿ ಶೇಮಿಂಗ್ ಅನ್ನೋದು ಇದೆಯಾ ಇಲ್ಲವಾ ಅನ್ನೋದು ನಮ್ಮ ಇವತ್ತಿನ ಸಮೀಕ್ಷೆ. ಸಮಯ ಆಗಿದೆ 6:55. ಈಗ ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದ ಮರುಪ್ರಸಾರ.
1: ಆಕಾಶವಾಣಿ ಆರಿಸು ಕನ್ನಡ ಡಿಂ ಡಿಮ್ಮವ ಓ ಕರ್ನಾಟಕ ಹೃದಯ ಶಿವ.
0: ಕನ್ನಡ ರತ್ನ ಭಂಡಾರ. ಪ್ರೀತಿಯ ಕನ್ನಡ ಬಂಧುಗಳೇ, ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ಸಂಗೀತ ಪ್ರಪಂಚದ ದೊಡ್ಡ ಹೆಸರು ವೀಣಾ ಚೊಕ್ಕಮ್ಮ ಅವರು. ಆಗ ಅನೇಕರಿಗೆ ಕಲಿಸಿಕೊಟ್ಟು ಬಹಳಷ್ಟು ಶಿಷ್ಯರನ್ನ ತಯಾರು ಮಾಡಿದರು. ಕಲೆಗಳಲ್ಲಿ ಸ್ತ್ರೀಯರಿಗೆ ಪ್ರವೇಶ ಕಡಿಮೆ ಇದ್ದಾಗ ವೀಣೆಯೇ ನನ್ನ ಜೀವನ ಅಂದವರು ಚೊಕ್ಕಮ್ಮ. ಹಾಡುಗಾರಿಕೆಯಲ್ಲೂ ಪ್ರವೀಣರು ಪರಿಣತರು. ವೀಣಾ ಚೊಕ್ಕಮ್ಮ ಅವರ ಕಲಾ ಪ್ರೀತಿ ಹೀಗಿತ್ತು.
2: ಒಂದ್ ದಿವಸ ಆಟ ಆಡ್ತಾ ಇದ್ದೆ, ಆಗ ಯಾರೋ ಒಬ್ರು ಬೀದಿಲಿ ಹೋಗ್ತಾ ಇದ್ರು, ನಮ್ಮ ಮನೆಗೆ ಬಂದರು. ಅವರು ನಾನು ಮಾತಾಡಿ ಕುಣಿತಾ ಇದ್ದಾಗ ಆಟ ಆಡೋ ಸ್ವಭಾವನೆಲ್ಲ ಕೇಳಿಕೊಂಡು, ಈ ಮಗುಗೆ ಶರೀರ ಚೆನ್ನಾಗಿದೆ, ಸಂಗೀತ ಹೇಳಿಸಿ ಅಂತ ಮನೇಲಿ. ಅವ್ರು ಹೇಳತ್ಲು, ಆಗಲೇ ನೀವು ಯಾರು ಅಂತ ವಿಚಾರಿಸ್ತು. ಅವರು ಸಂಗೀತದ ಮೇಷ್ಟ್ರಿ ಆಗಿದ್ದರು, ವಿರೂಪಾಕ್ಷಸ್ತ್ರಿಗಳು ಅಂತ ಧಾರವಾಡದ ಕಡೆಯವರು. ಅವ್ರ ಹತ್ರ ನೀವೇ ಹೇಳ್ಕೊಡಿ ಅಂತ 6 ವಯಸ್ಸಿಗೇನೆ ನನಗೆ ಹಾರ್ಮೋನಿಯಂ ಮೇಲೆ ಹಾಡುಗಾರಿಕೆ ಒಂದೆರಡು ಕೀರ್ತನೆವರೆಗೂ ಹೇಳ್ಕೊಟ್ರು. ಆಮೇಲೆ ಅದಾದ ನಂತರ ಅವರು ಏನೋ ಕಾರಣಕ್ಕೆ ಅವ್ರ ಊರಿಗೆ ಹೋಗ್ಬಿಟ್ಟು ಬರ್ತೀನಿ ಅಂದರು, ಬರಲೇ ಇಲ್ಲ. ಹಾಗೇನೆ ಸಂಗೀತ ಸ್ವಲ್ಪ ದಿವಸ ನಿಂತೋಯ್ತು. ಆಮೇಲೆ ಯಾರೋ ದೇವಪ್ಪನವರು ಅಂತ ಅವ್ರ ಹತ್ರ ಪಾಠ ಹೇಳಿಸಿ ಅಂದರು. ಆಮೇಲೆ ಅವರು ವೀಣೆ ಹಾಡುಗಾರಿಕೆ ಎರಡೂ ಹೇಳಿಕೊಟ್ರು. ಮೊದಲನೇ ಕಚೇರಿ ಆಕಾಶವಾಣಿ ಗೋಪಾಲಸ್ವಾಮಿಯವರು ನಡೆಸ್ತಾ ಇದ್ರು 1938. ನಾನು ಗಾಯನ ಸಮಾಜದಲ್ಲಿ ಬೆಂಗಳೂರಿನಲ್ಲಿ 1942 ನುಡಿಸ್ದೆ. ಆಮೇಲೆ 1943 ಟ್ರಿಪ್ಲಿಕೇನು ಮದ್ರಾಸ್ನಲ್ಲಿ ಪಾಶ್ಚಾತ್ಯ ಸಭಾನಲ್ಲಿ ಕಚೇರಿ ಮಾಡಿದೆ. ಅಲ್ಲಿ ತುಂಬ ಚೆನ್ನಾಗಿ ಸಂಗೀತ ಕೇಳಿ

ಅನೇಕರು ನನ್ನನ್ನು ಅಭಿನಂದಿಸಿದ್ರು. ನನಗೆ ಆವಾಗ ನಾನು ಎಷ್ಟು ಮಟ್ಟಿಗೆ ಆಡ್ತೀನಿ ಅನ್ನೋದು ನನ್ನ ಮನಸ್ಸಿಗಾಯಿತು. ಒಂದ್ಸಲ ಪ್ರಸನ್ನ ಸೀತಾರಾಮ ಮಂದಿರದಲ್ಲಿ ಚಂಪೆ ಬರೋದು ಲೇಟ್ ಆಗೋಯ್ತು. ಆಗ ನೀನೇ ಕೂತ್ಕೊಂಡು ಒಂದು ಸ್ವಲ್ಪ ಅವ್ರು ಬರೋ ತನಕ ನುಡಿಸುವಂತ ನನ್ನನ್ನು ಬಲವಂತ ಮಾಡಿ ಆವಾಗ ಒಂದು ಪ್ರೋಗ್ರಾಮ್ ಕೊಟ್ಟೆ ಅಲ್ಲಿ. ಆಮೇಲೆ ಮದ್ರಾಸ್ನಲ್ಲಿ ಕಲಾಕ್ಷೇತ್ರದಲ್ಲಿ ಟೈಗರ್ ವರದಾಚಾರ್ಯ ಅಲ್ಲಿ ಅವ್ರನ್ನ ಹೋಗಿ ನೋಡೋಣ ಅಂತ ಹೋಗಿದ್ದೆ. ಅಕಸ್ಮಾತ್ ಆಗಿ ರುಕ್ಮಿಣಿ ದೇವಿಯವರು ಅಲ್ಲಿ ಬಂದಿದ್ರು. ಆವಾಗ ನೀನು ಒಂದು ಎರಡು ಕೀರ್ತನೆ ನುಡಿಸುವಂದ್ರು. ಅಲ್ಲೇನೆ ಅವರೇ ಒಂದು ವೀಣೆ ತರಿಸ್ಕೊಟ್ರು, ನುಡಿಸ್ದೆ. ಆಮೇಲೆ ಅವರು ಬಹಳವಾಗಿ ಸಂತೋಷಪಟ್ಟು ಆಶೀರ್ವಾದ ಮಾಡಿದ್ರು. ಆ ಸನ್ನಿವೇಶನ ಮರೆಯೋಕ್ಕಾಗೋದಿಲ್ಲ. ಅಚ್ಚುಮೆಚ್ಚಿನ ಕೀರ್ತನೆ ಅಂತಂದರೆ ರಾಮಾಯಕನನ್ನು ತಮ್ಮ ಸಂಭುಜೇ ಸೀತೆ ಇಕತಾಳನು ಪರುಲನು ವೇಡನು. ಈ ಅರ್ಥ ಇದ್ರದ್ದು ಪರುಲನು ವೇಡನು ಅನ್ನೋದು ಅರ್ಥ ನನ್ನ ಮೇಲೆ ಬಹಳ ಪರಿಣಾಮ ಮಾಡುತ್ತೆ. ಹಾಗೆಯೇ ತ್ಯಾಗರಾಜರದು ನೀದಯರಾದ, ಆಮೇಲೆ ಶ್ಯಾಮಶಾಸ್ತ್ರಿಗಳದಳು ಓಜಗದಂಬ ಕೀರ್ತನೆಯಲ್ಲಿ ವರಸಿತಗಿರಿ ವರಸಿತಗಿರಿ ನಿಲಯುನಿ ಪ್ರಿಯ ಪ್ರಣಯಿನಿ ಪರಾಶಕ್ತಿ

0: ಮೋಸಗು ಇಲ್ಲಿ ಕೋರಿ ವಿನುತಿಂಪಗ ಪರಮಸಗು ಅನ್ನೋದು ದುಷ್ಪ್ರಬುಲ ಕೋರಿ ಆ ಪದ ನನಗೆ ಬಹಳ ಮನಸ್ಸಿನ ಮೇಲೆ ಪರಿಣಾಮ ಮಾಡಿದೆ. ನನಗೆ ವೀಣೆ ಮೇಲೆ ಅಭ್ಯಾಸ, ಆದ್ರೂ ತಂಬೂರಿ ಮೇಲೆ ಹಾಡಿ ಅಭ್ಯಾಸ ಇದೆ, ಅದು ಕಚೇರಿ ಮಾಡ್ತೀನಿ. ಬರೀ ವೀಣೆ ಏನು ನುಡಿಸಿಯೂ ಅಭ್ಯಾಸ ಇದೆ, ಆದರೆ ವೀಣೆ ತೆಗೆದುಕೊಂಡು ಕೂತ್ಕೊಂಡ್ರೆ ನನ್ನ ಮನಸ್ಸಿಗೆ ಜಾಸ್ತಿಯಾಗಿ ಸ್ಫೂರ್ತಿ ಬರುತ್ತೆ, ಸಂತೋಷ ಉಂಟಾಗುತ್ತೆ.
1: ಕಲಾವಿದೆ ವೀಣಾ ಚೊಕ್ಕಮ್ಮ ಅವರ ಮಾತನ್ನು ಕೇಳಿದಿರಿ ಇವತ್ತಿನ ರತ್ನ ಭಂಡಾರದಲ್ಲಿ. ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದ ಪ್ರಸ್ತುತಿ ಬಿಕೆ ಸುಮತಿ, ಪರಿಕಲ್ಪನೆ ಡಾಕ್ಟರ್ ಎಎಸ್ ಶಂಕರ ನಾರಾಯಣ. ಪ್ರತಿದಿನ ಆಲಿಸಿ ಕನ್ನಡ ರತ್ನ ಭಂಡಾರ.
2: ಸರ್ವೋದಯವಾಗಲಿ ಸರ್ವರಲಿ.
1: ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದ ಮರುಪ್ರಸಾರ ಕೇಳಿದಿರಿ. ಸಮಯ 7 ಗಂಟೆ. ಈಗ ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಪ್ರಧಾನಿ ನರೇಂದ್ರ ಮೋದಿಯವರು ಇಂದು ಕುವೈತ್ನ ಅಮೀರ್ ಶೇಖ್ ಮೆಶಾಲ್ ಅಲ್ ಅಹ್ಮದ್ ಅಲ್ ಜಾಬರ್ ಅಲ್ ಸಬಾ ಅವರೊಂದಿಗೆ ದೂರವಾಣಿ ಮೂಲಕ ಸಂಭಾಷಣೆ ನಡೆಸಿದರು. ಪಶ್ಚಿಮ ಏಷ್ಯಾದಲ್ಲಿ ಬೆಳೆದಿರುವಂತಹ ಭದ್ರತಾ ಪರಿಸ್ಥಿತಿಯ ಕುರಿತು ಉಭಯ ನಾಯಕರು ಅಭಿಪ್ರಾಯಗಳನ್ನು ವಿನಿಮಯ ಮಾಡಿಕೊಂಡರು. ಕೇಂದ್ರ ರಸ್ತೆ ಸಾರಿಗೆ ಮತ್ತು ಹೆದ್ದಾರಿ ಸಚಿವ ನಿತಿನ್ ಗಡ್ಕರಿ ಇಂದು ಜಮ್ಮು ಕಾಶ್ಮೀರದ ಜೋಜಿಲಾ ಸುರಂಗ ಮಾರ್ಗ ನಿರ್ಮಾಣ ಕಾಮಗಾರಿ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಈ ವೇಳೆ ಜಮ್ಮು ಕಾಶ್ಮೀರದ ಲೆಫ್ಟಿನೆಂಟ್ ಗವರ್ನರ್ ಮನೋಜ್ ಸಿನ್ಹಾ ಮತ್ತು ಮುಖ್ಯಮಂತ್ರಿ ಒಮರ್ ಅಬ್ದುಲ್ಲಾ ಉಪಸ್ಥಿತರಿದ್ದರು. ಪ್ರತಿಯೊಂದು ಹೊಸ ಜೀವನವು ತಾಯಿಯ ಗರ್ಭದಲ್ಲಿ ಪ್ರಾರಂಭವಾಗುತ್ತದೆ ಮತ್ತು ಗರ್ಭಧಾರಣೆಯ ಪ್ರತಿಯೊಂದು ಹಂತವು ಸುರಕ್ಷಿತ, ಆರೋಗ್ಯಕರ ಮತ್ತು ಗೌರವಾನ್ವಿತ ಆರೈಕೆಯ ಹಕ್ಕನ್ನು ಹೊಂದಿದೆ ಎಂದು ಕೇಂದ್ರ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವೆ ಅನ್ನಪೂರ್ಣಾದೇವಿ ಹೇಳಿದ್ದಾರೆ. ಶ್ರೀಲಂಕಾದ ಡೆಪ್ಯೂಟಿ ಹೈ ಕಮಿಷನರ್ ಡಾ ಗಣೇಶನಾಥನ್ ಗೀತೀಶ್ವರನ್ ಅವರು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರನ್ನು ಇಂದು ವಿಧಾನಸೌಧದಲ್ಲಿ ಭೇಟಿಯಾದರು. ಕರ್ನಾಟಕ ಮತ್ತು ಶ್ರೀಲಂಕಾ ನಡುವೆ ಬಲವಾದ ಸಹಯೋಗ ಮತ್ತು ಸಂಬಂಧಗಳನ್ನು ಬಲಪಡಿಸುವ ಕುರಿತು ಉತ್ಪಾದಕ ಚರ್ಚೆ ನಡೆಸಲಾಯಿತು. ಶ್ರೀರಂಗಪಟ್ಟಣ ವಿಧಾನಸಭೆ ಕ್ಷೇತ್ರದ ತಗ್ಗಹಳ್ಳಿ ಗ್ರಾಮದ ಪಿಎಂ ಶ್ರೀ ಕರ್ನಾಟಕ ಪಬ್ಲಿಕ್ ಶಾಲೆಯ ನೂತನ ತರಗತಿ ಕೊಠಡಿಗಳನ್ನು ಕೇಂದ್ರ ಸಚಿವ ಎಚ್ಡಿ ಕುಮಾರಸ್ವಾಮಿ ಉದ್ಘಾಟನೆ ಮಾಡಿದರು. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ಕೃಷಿ ಚಟುವಟಿಕೆಗಳು ಬಿರುಸುಗೊಂಡಿದ್ದು ರೈತರು ಡಿಎಪಿ ರಸಗೊಬ್ಬರ ಬದಲಿಗೆ ಸಂಯುಕ್ತ ರಸಗೊಬ್ಬರ ಬಳಕೆ ಮಾಡಲು ಕೃಷಿ ಇಲಾಖೆ ಸಲಹೆ ನೀಡಿದೆ. ಪಾಕ್ ಆಕ್ರಮಿತ ಜಮ್ಮು ಕಾಶ್ಮೀರದ ಪ್ರದೇಶದಲ್ಲಿ ಪ್ರತಿಭಟನಾಕಾರರು ಹಾಗೂ ಭದ್ರತಾ ಪಡೆಗಳ ನಡುವಿನ ಘರ್ಷಣೆಯಲ್ಲಿ 30ಕ್ಕೂ ಹೆಚ್ಚು ಜನರು ಸಾವನ್ನಪ್ಪಿದ್ದು ಸುಮಾರು 200 ಮಂದಿ ಗಾಯಗೊಂಡಿದ್ದಾರೆ. ವಿದೇಶಿ ವಿನಿಮಯ ಮಾರುಕಟ್ಟೆಯಲ್ಲಿಂದು ಅಮೆರಿಕನ್ ಡಾಲರ್ ಎದುರು ಭಾರತೀಯ ರೂಪಾಯಿ ಮೌಲ್ಯ 95.35 ರೂಪಾಯಿ ಅಷ್ಟಾಗಿದೆ. ನಮ್ಮ ಮುಂದಿನ ವಾರ್ತಾ ಪ್ರಸಾರ ರಾತ್ರಿ 7:35 ಸುದ್ದಿ ಮುಖ್ಯಾಂಶಗಳು 8 ಗಂಟೆಗೆ.

0: सपनों को हकीकत में बदलने के लिए सही समय पर सही कदम उठाना जरूरी है। भारतीय वायुसेना में कमीशन्ड ऑफिसर बनने के लिए एफकैट 2 ऑफ 2026 के आवेदन 20 मई से खुले हैं। विवरण के लिए विजिट करें afcat.edcil.co.in पर।
1: ಡೂಡ್, ನಾನು ಬೇಗನೆ ಏನನ್ನು ಕಳುಹಿಸಬೇಕು, ಸೂಪರ್ ಫಾಸ್ಟ್ ಆಯ್ಕೆ ಇದೆಯೇ?
2: ಖಂಡಿತ, ಇಂಡಿಯಾ ಪೋಸ್ಟ್ 24 ಸ್ಪೀಡ್ ಪೋಸ್ಟ್ ಅನ್ನು ಪರಿಚಯಿಸಿದೆ, ಅಂದರೆ ಒಂದೇ ದಿನದಲ್ಲಿ ತ್ವರಿತ ಬಟ್ಟವಾಡೆ.
1: ಹಾಗಾದರೆ ಅದು ಒಂದು ಪ್ರಮುಖ ದಾಖಲೆಯಾಗಿರಲಿ, ಪಾರ್ಸೆಲ್ ಆಗಿರಲಿ, ಅಥವಾ ಇನ್ಯಾವುದೇ ಪ್ರಮುಖ ವಸ್ತುವಾಗಿರಲಿ, ಎಲ್ಲವೂ ತಕ್ಷಣವೇ ಬಟವಾಟೆ ಆಗುತ್ತದೆಯೇ?
2: ಹೌದು ಸಹೋದರ, ನೈಜ ಸಮಯದ ಟ್ರ್ಯಾಕಿಂಗ್, ಕಡಿಮೆ ದರಗಳು ಮತ್ತು ಮುಖ್ಯವಾಗಿ ಸುರಕ್ಷಿತ ಓಟಿಪಿ ಆಧಾರಿತ ವಿತರಣೆ. ಇಂಡಿಯಾ ಪೋಸ್ಟ್ ಅನ್ನು ನಂಬು. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಅಂಚೆ ಕಚೇರಿಯನ್ನು ಸಂಪರ್ಕಿಸಿ ಅಥವಾ ಇಂಡಿಯಾ ಪೋಸ್ಟ್ .gov.in ಗೆ ಭೇಟಿ ನೀಡಿ.
3: ನೀವು ತಯಾರಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೆ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೆ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ, ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com.
4: ಕೇಳ್ತಾ ಇದ್ದೀರಿ ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ. ಸೇಫ್ ಡ್ರೈವ್ ಗಾನಭಜಾನ ಕೇಳ್ತಾ ಇದ್ದೀರಿ. ಗಾನಭಜಾನ ಸಮೀಕ್ಷೆ ಈ ದಿನ, ಇವತ್ತಿನ ಸಮೀಕ್ಷೆಯಲ್ಲಿ ನಾವು ಮಾತಾಡ್ತಾ ಇದ್ದೇವೆ ಬಾಡಿ ಶೇಮಿಂಗ್ ಅಂದರೆ ನಾವು ಎಷ್ಟೆಲ್ಲ ಮಾತಾಡ್ತೀವಲ್ಲ, ಈ ಸಣ್ಣಗಿರೋದು, ದಪ್ಪಗಿರೋದು ಅಥವಾ ಕಪ್ಪಗಿರೋದು, ಬೆಳ್ಳಗಿರೋದು, ಇದರ ಬಗ್ಗೆ ವ್ಯಕ್ತಿಗಳ ರೂಪದ ಬಗ್ಗೆ ನಾವು ಆಗಾಗ ಮಾತಾಡ್ತೀವಲ್ಲ, ಇದು ಸರಿಯಾ ತಪ್ಪ? ಕೆಲವರು ಹೇಳ್ತಾರೆ ಇದು ಹಾಗೆಲ್ಲ ಏನಿಲ್ಲ, ಇದು ಬರೀ ವರ್ಣನೆ ಅಷ್ಟೇ, ಆ ವ್ಯಕ್ತಿಯನ್ನು ಹೇಳಬೇಕಾದ್ರೆ ಏನೋ ಒಂದು ಅವ್ರು ಹೀಗಿದ್ದಾರೆ ಅಂತ ಹೇಳೋಕ್ಕೆ ಬಳಸೋ ಪದಗಳು ಅಷ್ಟೇ, ಅದು ಈಗಿನಿಂದ ಏನೂ ಬಂದಿದ್ದಲ್ಲ, ಅದು ಯಾವಾಗಿಂದನೂ ಇದೆ. ಆದ್ದರಿಂದ ಅದಕ್ಕೆ ನೋವು ಮಾಡಿಕೊಳ್ಳೋದು, ಬೇಜಾರು ಮಾಡಿಕೊಳ್ಳೋದು ಅಥವಾ ಅದು ತಪ್ಪು ಅಂತ ಹೇಳೋದು ಅಷ್ಟಾಗಿ ಸರಿಯಲ್ಲ ಅನ್ನುವಂಥದ್ದು. ಇನ್ನು ಕೆಲವರು ಹಾಗೆ ಮಾತಾಡೋದ್ರಿಂದ ಆ ವ್ಯಕ್ತಿಗೆ ಬೇಜಾರಾಗುತ್ತೆ, ನಾವು ಒಬ್ಬ ವ್ಯಕ್ತಿಯನ್ನು ಆ ರೀತಿ ಗುರುತಿಸಬಾರದು, ಆ ರೀತಿಯಾಗಿ ನಾವು ಒಬ್ಬ ವ್ಯಕ್ತಿನ ಹೇಳಬಾರದು. ಮತ್ತು ವಿಶೇಷವಾಗಿ ಅವರೇನಾದರೂ ಎದುರುಗಡೆ ಬಂದಾಗ ನೀನು ಹೀಗಿದೆಯಾ, ನೀನು ಹಾಗಿದೆಯಾ, ನೀನು ಹೀಗಾಗಬಹುದು, ನೀನು ಸ್ವಲ್ಪ ಮೇಕಪ್ ಮಾಡಿದ್ರೆ ಬೆಳ್ಳಗೆ ಕಾಣಿಸಬಹುದು, ನೀನು ಒಂದು ಸ್ವಲ್ಪ ಜಿಮ್ಗೆ ಹೋದರೆ ಸಣ್ಣ ಆಗಬಹುದು, ನೀನಂತೂ ಹುಟ್ಟದಾಗಿಂದ ಹೀಗೇ ಇದೆಯಾ ಬಿಡು, ಹೀಗೆಲ್ಲ ನಾವು ಅಂತೀವಲ್ಲ. ವ್ಯಕ್ತಿಗಳ ಎದುರು ಆ ಮಾತನ್ನು ಹೇಳಿದಾಗ ಅವರಿಗೆ ನೋವಾಗಬಹುದು ಅಂತ ಏನಾದರೂ ನಾವು ಯೋಚನೆ ಮಾಡ್ತೀವ? ಈ ಬಾಡಿ ಶೇಮಿಂಗ್ ಅನ್ನೋದು ಇದೆಯಾ ಇಲ್ಲವಾ, ಇದನ್ನು ಸೀರಿಯಸ್ ಆಗಿ ತಗೊಳ್ತಾ ಇದ್ದಾರಾ ಇಲ್ಲವಾ, ಈ ಸಂಗತಿ ನಮಗೆ ಗೊತ್ತಿದ್ದು ಆಗತ್ತಾ, ನಮಗೆ ಗೊತ್ತಿಲ್ಲದೆ ಆಗತ್ತಾ, ಈ ಎಲ್ಲ ವಿಚಾರಗಳ ಒಂದು ಚಿಂತನಾ ಲಹರಿಯನ್ನು ಮಾಡ್ತಾ ಇದ್ದೇವೆ ಇವತ್ತಿನ ಸೇಫ್ ಡ್ರೈವ್ ವಿಭಾಗ ಸಮೀಕ್ಷೆಯಲ್ಲಿ. ನೀವು ಕೂಡ ಹೇಳಬಹುದು, ನಮ್ಮ ವಾಟ್ಸಪ್ ಸಂಖ್ಯೆ 9483091019, ಈ ಸಂಖ್ಯೆಗೆ ನಿಮ್ಮ ಅನಿಸಿಕೆ ಏನು, ಇದೆಯಾ ಇಲ್ಲವಾ, ಅಂದರೆ ಬಾಡಿ ಶೇಮಿಂಗ್ ಅಂತ ಇದೆಯಾ ಅಥವಾ ಅದು ಬರೀ ವರ್ಣನೆ ಅಷ್ಟೇನಾ, ಅದಕ್ಕೆ ನೋವು ಪಡ್ತಾರಾ ಏನಿಲ್ಲ ಅಂತ ಹಾಗೆ ಇರ್ತಾರಾ, ಹೌದಾ ಅಲ್ಲವಾ, ಈ ಸಂಗತಿಯನ್ನು ನೀವು ಹೇಳಬಹುದು, ಹಂಚಿಕೊಳ್ಬಹುದು. 7:50 ನೋಡೋಣ ಯಾರೆಲ್ಲ ಏನು ಹೇಳಿದರು, ಎಷ್ಟು ಮತಗಳು ಬಂದವು, ಯಾರ ಅಭಿಪ್ರಾಯ ಏನು.

0: ಆಕಾಶವಾಣಿಗೆ ತೊಂಬತ್ತು ತುಂಬಿದ ಸಂದರ್ಭದಲ್ಲಿ ವಿಶೇಷ ಕಾರ್ಯಕ್ರಮ ಸರಣಿಗಳನ್ನು ನಾವು ಪ್ರಸಾರ ಮಾಡ್ತಾ ಇದ್ವಿ. ಆಕಾಶ ಬುಟ್ಟಿ ಮತ್ತು ಕಗ್ಗದ ಸಿರಿ ಕಾರ್ಯಕ್ರಮಗಳು ಮೂಡಿ ಬರ್ತಾ ಇದ್ವು ಪ್ರತಿದಿನ. ನಿನ್ನೆ ಜೂನ್ 8 ಆಕಾಶವಾಣಿಗೆ 90 ತುಂಬಿದ ಸಂಭ್ರಮದ ಕಾರ್ಯಕ್ರಮಗಳನ್ನು ನಿನ್ನೆಗೆ ನಾವು ಮುಕ್ತಾಯಗೊಳಿಸಿದವು. ಬಾನುಲಿ ಕಲಿಗಳು ಕೊನೆಯ ಕಾರ್ಯಕ್ರಮ ಬಾಕಿ ಇದೆ. ಹಾಗಾಗಿ ಈ ಒಂದು ದಿನ ಆಕಾಶಬುಟ್ಟಿ ಕಾರ್ಯಕ್ರಮದಲ್ಲಿ ಬಾನುಲಿ ಕಲಿಗಳು ಕಾರ್ಯಕ್ರಮದ ಕೊನೆಯ ಕಂತನ್ನು ನೀವು ಕೇಳಲಿದ್ದೀರಿ. ಕೇಳಿ, ಆಕಾಶಬುಟ್ಟಿ ಬಾನುಲಿ ಕಲಿಗಳು ಕಾರ್ಯಕ್ರಮ ನಮ್ಮ ಧ್ವನಿ ಮುದ್ರಣ ಭಂಡಾರದಿಂದ ಆರಿಸಿದ್ದು.
1: ಆಕಾಶವಾಣಿ
0: ಈ ಸಂಗೀತ ಜನಗಣ ಮನ ರಾಷ್ಟ್ರಗೀತೆಯಷ್ಟೇ ಗೌರವ ಪಡೆದಿದೆ, ಭಾರತೀಯರ ಹೃದಯಗಳನ್ನು ಬೆಸೆದಿದೆ. ಇದು ಆಕಾಶವಾಣಿಯ ಸಿಗ್ನೇಚರ್ ಟ್ಯೂನ್, ಅಂಕಿತ ಸಂಗೀತ. ಕಿವಿಗೆ ಬೀಳುತ್ತಿದ್ದ ಹಾಗೆ, ಭಾಷೆ ಗೊತ್ತಿಲ್ಲದವರು ಮುಗುಳ್ನಗು ಬೀರಿ ಮಾತನಾಡಿದ ಹಾಗೆ ಭಾಸವಾಗುತ್ತದೆ. 40-50 ದಶಕದಲ್ಲಿ ದೇಶದ 6 ಕೋಟಿ ಕುಟುಂಬಗಳಿಗೆ ಕೇವಲ 5 ಲಕ್ಷ ರೇಡಿಯೋ ಸೆಟ್ಗಳಿದ್ದವು. ಒಂದು ರೇಡಿಯೋ ಸೆಟ್ ಬೆಲೆ 300 ರೂಪಾಯಿ ಅಂತ ಹೇಳ್ತಾರೆ ಆಕಾಶವಾಣಿ ಬೆಂಗಳೂರು ಮತ್ತು ದೂರದರ್ಶನಗಳಲ್ಲಿ ಶ್ರೋತೃ ಸಂಶೋಧನಾ ಅಧಿಕಾರಿಯಾಗಿದ್ದ ಬಿಎಸ್ ಚಂದ್ರಶೇಖರ್. 70ರ ನಂತರ ಟ್ರಾನ್ಸಿಸ್ಟರ್ ಕ್ರಾಂತಿಯಾಯಿತು, ರೇಡಿಯೋ ಮನೆ ಮನೆ ತಲುಪಿತು. ಆಗ ರೇಡಿಯೋ ಕೇಳುಗರಿಗೆ ಏನು ಬೇಕು, ಯಾವುದು ಪ್ರಸಾರದ ಮುಖ್ಯ ಅಂಗವಾಗಬೇಕು, ಜನರ ಆಶೋತ್ತರಗಳೇನು, ಸ್ಪಂದನೆ ಪ್ರತಿಕ್ರಿಯೆ ಏನು ಹೇಳುತ್ತವೆ, ಇಂತಹ ಮೂಲಭೂತ ಪ್ರಶ್ನೆಗಳನ್ನು ಹೊತ್ತುಕೊಂಡೇ ಹುಟ್ಟಿದ್ದು ಶ್ರೋತೃ ಸಂಶೋಧನಾ ವಿಭಾಗ. ಬೆಂಗಳೂರಿನಲ್ಲಿ 60ರ ದಶಕದಲ್ಲಿ ಸ್ಥಾಪನೆಯಾದ ಶ್ರೋತೃ ಸಂಶೋಧನಾ ವಿಭಾಗವನ್ನು ಮುನ್ನಡೆಸಿದವರು ವಿಎಸ್ ಚಂದ್ರಶೇಖರ್, ಎಎಸ್ ಚಂದ್ರಮೌಳಿ ಹಾಗೂ ದೀಪ್ ಕುಮಾರ್. ಪ್ರಸಾರಕರ ಪರಿಕಲ್ಪನೆಗಳನ್ನು ಜನರ ಬಳಿಗೆ ಕೊಂಡೊಯ್ದು ಹಾಗೆ ಜನರ ಬೇಕು ಬೇಡಗಳನ್ನು ಪ್ರಸಾರಕರಿಗೆ ತಿಳಿಸಿ ಶ್ರೋತೃ ಪ್ರಸಾರಕನ ನಡುವಿನ ಕಂಪನಗಳನ್ನು ಕೂಡಿಸಿ ವರದಿಗಳು ಮೌಲ್ಯಮಾಪನಗಳನ್ನು ಸಿದ್ಧಪಡಿಸಿ ದೆಹಲಿ ಪ್ರಭುಗಳಿಗೆ ಮುಟ್ಟಿಸಿ ಪ್ರಸಾರದ ಸಾರ್ಥಕ್ಯ ಮತ್ತು ಭಾವೈಕ್ಯ ಸಾಧಿಸಿದ್ದು ಶ್ರೋತೃ ಸಂಶೋಧನಾ ವಿಭಾಗ. ಯಾವುದೇ ಕಾರ್ಯಕ್ರಮದ ಪ್ರಸಾರಕ್ಕೆ ಮುನ್ನ ಪೈಲಟ್ ಟೆಸ್ಟ್ ಮಾಡುವ ಸಂಪ್ರದಾಯ ಆರಂಭಿಸಿದ್ದು ಬೆಂಗಳೂರು ಆಕಾಶವಾಣಿ. ಬೆಂಗಳೂರು ಆಕಾಶವಾಣಿಯ ವಿನೂತನ ಪರಿಕಲ್ಪನೆಗಳು ದೇಶವ್ಯಾಪಿ ಮಾದರಿ ಎನಿಸಿದ್ದು ಶ್ರೋತೃ ಸಂಶೋಧನಾ ವಿಭಾಗದ ವರದಿಗಳಿಂದ. ಬೆಂಗಳೂರು ಆಕಾಶವಾಣಿಯಲ್ಲಿ ಶ್ರೋತೃ ಸಂಶೋಧನಾ ವಿಭಾಗದ ಅಧಿಕಾರಿಯಾಗಿದ್ದ ಎಎಸ್ ಚಂದ್ರಮೌಳಿ.
2: ಆಗ ತಾಯಿ ತೊಟ್ಲು ಅಂತ ಒಂದು ಯುನಿಸೆಫ್ ಪ್ರಾಯೋಜಿತವಾದಂತ ಒಂದು ಯೋಜನೆ ಅದು. ಅದರ ಒಂದು ಮೌಲ್ಯಮಾಪನ ಬೇಕಾಗಿತ್ತು. ನಿರ್ಮಲಾದ್ವಿ ಮತ್ತೆ ಜಯಣ್ಣ ಸೇರಿ ಅದನ್ನ ಮಾಡಿದಂತ ಒಂದು ಸರಣಿ ಅದು. ಯುನಿಸೆಫ್ ಕನ್ಸಲ್ಟೆಂಟ್ ಆದಂತ ಪಿ ವಿ ಕೃಷ್ಣಮೂರ್ತಿ ಅವರು ನಮ್ಮ ದೂರದರ್ಶನದ ಪ್ರಪ್ರಥಮ ಮಹಾನಿರ್ದೇಶಕರಾದವರು. ಚಂದ್ರಮೌಳಿ, ಯು ಹ್ಯಾವ್ ಕಮ್ ವಿತ್ ಸಮ್ ಫಾರಿನ್ ಎಕ್ಸ್ಪೀರಿಯನ್ಸ್, ಯು ಶುಡ್ ಡೂ ಸಮಥಿಂಗ್ ಅಂತಂದ್ರು. 1000 ಲೆಟರ್ಸ್ ಇತ್ತು ಆ ಕಾರ್ಯಕ್ರಮದ ಬಗ್ಗೆ. ಅದರಲ್ಲಿ ಒಂದು 2000 ಏನೋ ನಾನು ಆರಿಸಿಕೊಂಡು ಸಣ್ಣ ರಿಪೋರ್ಟ್ ಮಾಡಿ ನಾನು ಕೊಟ್ಟೆ ಆಡಿಯನ್ಸ್ ರಿಸರ್ಚ್ ಅಲ್ಲಿ. ಇದು ನನ್ನ ಒಂದು ಪ್ರಥಮ ಪ್ರಯತ್ನ. ಯುನಿಸೆಫ್ ಅಲ್ಲಿ ಬಹಳ ಪ್ರಶಂಸೆಗೆ ಒಳಗಾಯ್ತದು. ಅದಾದ್ಮೇಲೆ ಒಂದು ಪುಟ್ಟ ಪುಟ್ಟ ಹೆಜ್ಜೆ ಅಂತ ಹೇಳಿ ಗರ್ಭಿಣಿ ಆದ ಹೊತ್ತಿಂದ ಮಗುವಿಗೆ 1 ವರ್ಷ ಆಗೋವರೆಗೂ ಕವರ್ ಮಾಡುವಂತ ಒಂದು ಕಾರ್ಯಕ್ರಮ ಅದು. ಅದರದ್ದು ಮೌಲ್ಯಮಾಪನ ಮಾಡಿದೆ. ಹೀಗೆ ಶುರು ಆಯಿತು. ಅಷ್ಟರಲ್ಲಿ ಎಚ್ ವಿ ರಾಮಚಂದ್ರ ರಾಯರು ಸ್ಟೇಷನ್ ಡೈರೆಕ್ಟರ್ ಆಗಿ ಬಂದರು. ನಿಸರ್ಗ ಸಂಪದ ಅಂತ ಹೇಳಿ ಒಂದು ಕಾರ್ಯಕ್ರಮನ ಅವರು ಯೋಜನೆ ಮಾಡಿದ್ರು. ಒಂದು ಡಾಕ್ಯುಮೆಂಟ್ ಆಗಬೇಕು, ಇದು ಫಸ್ಟ್ ಟೈಮ್ ಮಾಡ್ತಾ ಇದೀವಿ ಅಂತಂದ್ರು. ಇಟ್ ವಾಸ್ ಎ ಟೂ ವೇ ಕಮ್ಯುನಿಕೇಶನ್ ಪ್ರಾಜೆಕ್ಟ್ ಅದು. ಸೊ ನನಗೊಂದು ದಾಖಲೆ ಸಿಗುತ್ತೆ, ನೋಂದಾಯಿಸ್ಕೊಂಡ್ರೆ ಅದನ್ನ ಬಳಸ್ಕೊಂಡು ನಾನು ಒಂದು ಸ್ಯಾಂಪಲ್ ಒಂದು ಮಾದರಿನ ನಾನು ತಗೋಬಹುದು, ಒಂದು ನಮೂನೆ ತಗೋಬಹುದು ಅಂತ ಹೇಳಿ ಒಂದು ಸಂಶೋಧನಾ ವರದಿನ ನಾನು ಸಿದ್ಧ ಮಾಡಿದೆ. ಇದು ಇಡೀ ರಾಷ್ಟ್ರದ ಗಮನನೇ ಸೆಳೆದು ಬಿಡ್ತು. ನಮ್ಮಲ್ಲಿ ಮಹಾನಿರ್ದೇಶಕರಾಗಿದ್ದಂತ ಚಾವ್ಲಾ ಅವರು ಕೂಡ ಇದನ್ನ ಗಮನಿಸಿ ಅದನ್ನ ಒಂದು ತರಿಸ್ಕೊಂಡು ಓದಿ ಅದ್ರ ಬಗ್ಗೆ ಒಂದು ದೊಡ್ಡ ಲೇಖನನೇ

0: ಟೈಮ್ಸ್ ಆಫ್ ಇಂಡಿಯಾನಲ್ಲಿ ಬರೆದಿದ್ದರು. ಬಿ ಬಿ ಸಿನವರು ಕೂಡ ಬಂದರು, ಇದು ಹೇಗೆ ಸಾಧ್ಯ ಆಯಿತು, ಹೇಗೆ ಮಾಡಿದ್ರಿ ಅಂತ. ನನಗೂ ಬಹಳ ಒಂದು ಹೆಚ್ಚಿನ ಕೀರ್ತಿ ತಂತು. ಅನೇಕ ಕಾರ್ಯಕ್ರಮಗಳನ್ನ ನಾವು ಜೊತೆಯಲ್ಲಿ ಕೂತ್ಕೊಂಡು ಪ್ಲಾನ್ ಮಾಡಿದ್ದೀವಿ. ಆಮೇಲೆ ಇದು ಎಷ್ಟು ಮಟ್ಟಿಗೆ ಪಾಪ್ಯುಲರ್ ಆಯಿತು ಅಂದರೆ, ನಮ್ಮ ಮಹಾನಿರ್ದೇಶನಾಲಯ ಈ ಥರದ ಒಂದು ಕಾರ್ಯಕ್ರಮಗಳಾದಾಗ ಮೌಲ್ಯಮಾಪನ ಮಾಡಲೇಬೇಕು, ನಾನೇ ಫಸ್ಟ್ ಪೈಲಟ್ ಟೆಸ್ಟಿಂಗ್ ಮೆಥಡ್ ಆಫ್ ಸೈನ್ಸ್ ಮಾಡಿದಾಗ ಕಮ್ಯುನಿಕೇಷನ್ ಎಫೆಕ್ಟಿವ್ನೆಸ್ ಎಷ್ಟು ಮಟ್ಟಿಗಿದೆ ಅನ್ನೋದನ್ನು ನಿರೂಪಣೆ ಮಾಡುವಂಥ ಒಂದು ಪೈಲಟ್ ಟೆಸ್ಟ್ ಮಾಡಿದೆ. ಅನೇಕ ಪೈಲಟ್ ಟೆಸ್ಟಿಂಗ್ ಆಮೇಲೆ ಆಯಿತು, ಇದೊಂದು ನಾರ್ಮ್ ಆಗೋಯ್ತು. ಆಮೇಲೆ 300 ವರದಿ ನಾನು ಬರೆದಿದ್ದೀನಿ, ಸ್ಪೆಷಲ್ ಪ್ರಾಜೆಕ್ಟ್ ಒಂದು 50 ಮೇಲೆ ಆಗಿರ್ಬೋದು. ಎಷ್ಟು ವಿಭಾಗಗಳಿಗೆ ಮಾಡಿದ್ವಿ, ಹೆಲ್ತ್ಗೆ ಸಂಬಂಧಪಟ್ಟಂತೆ ಮಾಡಿದ್ವಿ, ಪೊಲೀಸ್ ಟ್ರಾಫಿಕ್ಗೆ ಸಂಬಂಧಪಟ್ಟಂತೆ ಮಾಡಿದ್ವಿ, ಸ್ಟಾಕ್ ಎಕ್ಸ್ಚೇಂಜ್ ಬಗ್ಗೆ ಮಾಡಿದ್ವಿ. ಹೀಗೆ ಬೇಕಾದಷ್ಟು ವಿಭಾಗಗಳ ಜೊತೆ ನಾವು ಈ ಥರ ಕಾರ್ಯಕ್ರಮಗಳು ಮಾಡಿ ಅದರ ಮೌಲ್ಯಮಾಪನ ಮಾಡಿದ್ದೀನಿ. ಬಹಳ ತೃಪ್ತಿದಾಯಕವಾಗಿತ್ತು, ಜೀವನದ ಒಂದು ಭಾಗ ಅಂತ ಹೇಳಬೇಕು.
1: ಪ್ರಸಾರಕ ಶ್ರೋತೃ ಅಧಿಕಾರದ ಭಾವುಕ ಹೃದಯ ಬಡಿತಗಳಿಗೆ ವೈಚಾರಿಕ ವೈಜ್ಞಾನಿಕ ಸ್ಪರ್ಶ ಕೊಟ್ಟು ಪ್ರಸಾರ ಭೂಮಿಯ ಫಲವತ್ತತೆ ಹೆಚ್ಚಿಸಿದ್ದು ಶ್ರೋತೃ ಸಂಶೋಧನಾ ವಿಭಾಗ. ನುಡಿತೇರ ಬಾನ ಹಾದಿಯ ಈ ಸಂಚಾರದಲ್ಲಿ ಹೃದಯ ಹಾಸಿ ಚೈತನ್ಯ ತುಂಬಿ ಜೊತೆ ಜೊತೆಗೆ ನಡೆದು ಬಂದು ಸಂತಸ ತಂದವರು ಹಲವಾರು ಮಂದಿ. ಆಯ್ದ ಕೆಲವರ ಅಭಿಪ್ರಾಯಗಳು,
2: ರೇಡಿಯೋದಿಂದ ವಿವಿಧ ಕಾರ್ಯಕ್ರಮಗಳನ್ನು ಕೇಳಿ ಆನಂದಿಸುತ್ತಿದ್ವೆ ಹೊರತು ಅವುಗಳನ್ನು ಸಿದ್ಧಪಡಿಸಿ ಪ್ರಸ್ತುತಪಡಿಸುವವರು ಯಾರು, ಅವ್ರು ಹೇಗಿರ್ತಾರೆ, ಅವರ ಕಾರ್ಯವೈಖರಿ ಏನು ಅನ್ನೋದ್ರ ಕಲ್ಪನೆ ನಮ್ಗೇನು ಇರಲಿಲ್ಲ.
1: ಲೇಖಕ ಅಂಕಣಕಾರ ಶ್ರೀವತ್ಸ ಜೋಶಿ ವಾಷಿಂಗ್ಟನ್ ಡಿಸಿಯಿಂದ.
2: ಮೈಸೂರಿನಲ್ಲಿ ಮೊತ್ತ ಮೊದಲ ಖಾಸಗಿ ರೇಡಿಯೋ ಸ್ಟೇಷನ್ ಚರಿತ್ರೆಯಿಂದ ಹಿಡಿದು ಇಂದಿನ ನ್ಯೂಸ್ ಆನ್ ಏರ್ ಆಪ್ ವರೆಗೆ ಆಕಾಶವಾಣಿ ನಡೆದು ಬಂದ ದಾರಿಯ ಸ್ಥೂಲ ನೋಟ, ಚರಿತ್ರಾರ್ಹ ದಾಖಲೆಗೆ ಸೇರಬೇಕಾದ ಮೌಲ್ಯಯುತ ಕಾರ್ಯಕ್ರಮ. ಇದುವರೆಗೆ ಇಷ್ಟು ಸವಿಸ್ತಾರವಾಗಿ ಪರಿಚಯಿಸಿದ್ದಿಲ್ಲ. ನೆನಪು ಮಾಡ್ಕೊಳ್ಳೋದಾದ್ರೆ ಗುಲ್ಬರ್ಗಾ ಉದ್ಘೋಷಕಿಯರ ಬಗ್ಗೆ ಒಂದು ಕಾರ್ಯಕ್ರಮ ಬಂದಿತ್ತು. ಒಬ್ರು ಉದ್ಘೋಷಕಿ ತನ್ನ ಅನುಭವ ಹೇಳ್ತಾ ಇದ್ರು, ಕಾರ್ ಬಂದಿರಲಿಲ್ಲ, ಡ್ಯೂಟಿ ರೂಮಿಗೆ ಹೋಗ್ಬೇಕಿದ್ರೆ ಟ್ರ್ಯಾಕ್ಟರ್ ಅಲ್ಲಿ ಹೋಗ್ಬೇಕಾಯ್ತು, ಸಮಯಕ್ಕೆ ಸರಿಯಾಗಿ ತಲುಪಿ ಕಾರ್ಯಕ್ರಮ ನಡೆಸಿಕೊಟ್ಟಿದ್ದೇವೆ. ಇನ್ನೊಂದು ಕಾರ್ಯಕ್ರಮದಲ್ಲಿ ಮಂಗಳೂರು ಆಕಾಶವಾಣಿಯಲ್ಲಿ ನಿರ್ವಾಹಕರಾಗಿದ್ದವರು ಯಾರು, ರೈಲ್ವೆ ಸ್ಟೇಷನ್ ನಲ್ಲಿ ಲಗೇಜ್ ರೂಮ್ ಅಲ್ಲಿ ಟೇಪ್ಗಳು ಬಂದಿದ್ವು, ಹುಡುಕ್ ಕೊಡುವವರಿಲ್ಲ, ನೀವೇ ಬೇಕಿದ್ರೆ ಹುಡುಕಿ ಅಂತ ಹೇಳಿದ್ರು. ಅಥರ ದೊಡ್ಡ ರಾಶಿಯಲ್ಲಿ ಟೇಪ್ ಹುಡುಕಿ ಅದನ್ನ ತಂದು ನಾವು ಪ್ರಸಾರ ಮಾಡಿದ್ವಿ ಅನ್ನೋದನ್ನೆಲ್ಲ ಕೇಳುವಾಗ ನಿಜಕ್ಕೂ ರೋಮಾಂಚನ. ಒಂದು ರೇಡಿಯೋ ಕಾರ್ಯಕ್ರಮ ಮಾಡುವುದರ ಹಿಂದೆ ಎಂಥ ಶ್ರಮ ಇರ್ತದೆ, ಆಕಾಶವಾಣಿಯ ಒಂದು ಘನತೆ ಗಾಂಭೀರ್ಯ ಉಳಿಸಿಕೊಂಡು ಬೆಳೆಸ್ಕೊಂಡು ಬಂದಿರುವ ಎಲ್ಲ ಬಾನುಲಿ ಕಲೆಗಳಿಗೆ ನಾವೆಲ್ಲರೂ ಚಿರಋಣಿಗಳಾಗಿರ್ತೇವೆ. ಅಂತಹ ಕಲೆಗಳನ್ನು ಪರಿಚಯಿಸಿದ ಈ ಕಾರ್ಯಕ್ರಮ ಸದಾ ಸ್ಮರಣೀಯವಾಗಿರ್ತದೆ. ಈ ಕಾರ್ಯಕ್ರಮದ ಹಿಂದಿರುವ ಎಲ್ಲ ಶಕ್ತಿಗಳಿಗೂ ದೊಡ್ಡದೊಂದು ಸಲಾಂ.
1: ಪತ್ರಕರ್ತೆ ಶಮಂತ, ಬೆಂಗಳೂರು.
3: ಬಾನುಲಿ ಕಲಿಗಳು ತುಂಬಾ ತುಂಬಾ ನಂಗೆ ಇಷ್ಟ ಆಗಿರುವಂತ ಪ್ರೋಗ್ರಾಮ್ ಅದು. ಇದರಲ್ಲಿ ಬಂದವರೆಲ್ಲರ ಹತ್ರ ಕೂಡ ನಾನು ಆಸ್ ಎನ್ ಔಟ್ಸೈಡರ್ ರೆಗ್ಯುಲರ್ ಪ್ರೋಗ್ರಾಮರ್ ಈ ತರ ಒಬ್ಬರಲ್ಲ ಒಬ್ಬರ ಜೊತೆಗೆ ಅಷ್ಟೂ ಜನದ ಜೊತೆಗೂ ಇಂಟ್ರಾಕ್ಟ್ ಇಟ್ಕೊಂಡಿದ್ದವಳು. ಆಲ್ ಇಂಡಿಯಾ ರೇಡಿಯೋನ ಬೆಳಗ್ಗೆ ಹೊತ್ತು 8:30 ಡೆಫಿನೆಟ್ಲಿ ಕೇಳ್ತೀನಿ. ಇದು ಒಂಥರ ನಾಸ್ಟ್ರಾಲಜಿಕ್ ಅನ್ನಿಸ್ತಾ ಇತ್ತು. ನಾನು ಯಾವತ್ತೂ ಕೂಡ ಯಾವ ಪ್ರೋಗ್ರಾಮ್ಗೂ ನಾನು ಈ ತರ ಎಲ್ಲ ಹೇಳಿಲ್ಲ, ಬಟ್ ಈ ಪ್ರೋಗ್ರಾಮ್ ನಂಗೆ ಎಮೋಷ್ನಲಿ ತುಂಬಾ ಇಷ್ಟ ಆಯ್ತು. ಬಿಕಾಸ್ ನಮ್ಗೆ ಗೊತ್ತಿರೋರು ಅಷ್ಟು ಜನ ಇದ್ದಾರೆ ಅಂತ. ಆಮೇಲೆ ನಾವುಗಳು ಸಿಕ್ಕೊಂಡಾಗ ಕೂಡ ಆಲ್ ಇಂಡಿಯಾ ರೇಡಿಯೋದಾರಾಗ್ಲಿ, ನಮ್ಮ ರೈಟರ್ಸ್ ಆಗ್ಲಿ, ಜರ್ನಲಿಸ್ಟ್ ಫ್ರೆಂಡ್ಸ್ ಆಗ್ಲಿ, ತುಂಬಾ ಜನ ಇದನ್ನ ಕೇಳ್ತಾ ಇದ್ರು, ಎಷ್ಟು ಚೆನ್ನಾಗಿ ಮಾಡಿದಾರಲ್ವಾ ಅಂತೆಲ್ಲ ನಾವು ಮಾತಾಡ್ಕೊತಾ ಇದ್ದಿದ್ದು ಉಂಟು. ಹಾಗಾಗಿ ದಿಸ್ ಪ್ರೋಗ್ರಾಮ್ ಇಸ್ ರಿಯಲಿ ವೆರಿ ವೆರಿ ಕ್ಲೋಸ್ ಟು ಮೈ ಹಾರ್ಟ್. ಹಾರ್ಟಿ ಕಂಗ್ರಾಚ್ಯುಲೇಷನ್ ಟು ದ ಟೀಮ್.
1: ಕವಯತ್ರಿ ಸರೋಜಿನಿ ಪಡಸಲಗಿ, ಬೆಂಗಳೂರು.
4: ಬಾನುಲಿ ಕಲಿಗಳು ಆಕಾಶವಾಣಿ ಶುರು ಆದ ದಿನದಿಂದ ಒಂದೊಂದೇ ಮುತ್ತು ಹೆಕ್ಕಿ ತೆಗೆದು ಪೋಣಿಸಿದ ಹಾರ ಇದು. ಎಷ್ಟೋ ಗೊತ್ತಿರದ ಅಪರೂಪದ ವ್ಯಕ್ತಿತ್ವಗಳ ಅನಾವರಣ, ಗೊತ್ತಿದ್ದ ವ್ಯಕ್ತಿಗಳ ಗೊತ್ತಿರದ ವಿಶಿಷ್ಟತೆಗಳ ಪರಿಚಯ ನೀಡಿದ ವೈಶಿಷ್ಟ್ಯಪೂರ್ಣ ಕಾರ್ಯಕ್ರಮ ಇದು. ಮುಗಿತದ ಈ ಕಾರ್ಯಕ್ರಮ ಎಂಬುದೇ ಒಂದು ಖಾಲಿತನ ಸೃಷ್ಟಿಸುತ್ತಿದೆ.
1: ಬೆಂಗಳೂರಿನ ಅಶ್ವಥ್ ಕುಲಕರ್ಣಿ.
5: ಬಾನುಲಿ ಕಲಿಗಳು ಕಾರ್ಯಕ್ರಮ ಸಾಧ್ಯವಾದಷ್ಟು ಹೆಚ್ಚು ಹೆಚ್ಚು ಪ್ರಸಾರಕರನ್ನ ಪರಿಚಯಿಸಿದ್ದು ಒಂದು ಖುಷಿ ತಂದಂತಹ ವಿಷಯ. ನಮ್ಗೆ ಗೊತ್ತೇ ಇರಲಿಲ್ಲ

0: ಅವರನ್ನೆಲ್ಲ ಬಳಕೆಗೆ ತಂದು ಪ್ರಸಾರ ಶಕ್ತಿ ಎಂಥದ್ದು, ಅವರ ಪ್ರತಿಭೆ ಎಂಥದ್ದು, ಅದರ ಬಗ್ಗೆ ಎಲ್ಲ ನಮಗೆ ಈ ಕಾರ್ಯಕ್ರಮದ ಮುಖೇನ ತಿಳಿಸಿ ಕನ್ನಡ ಜನತೆಗೆ ಒಂದು ಮಹದುಪಕಾರ ಮಾಡಿದಾರಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ.
1: ಕ್ಯಾಲಿಫೋರ್ನಿಯಾದಿಂದ ಸರಸ್ವತಿ ವಟ್ಟಂ.
2: ಪ್ರತಿ ಸಂಚಿಕೆಯೂ ಕೂಡ ವಿಶಿಷ್ಟವಾದ ವ್ಯಕ್ತಿಗಳೊಂದಿಗೆ, ಅವರು ಸಂಗೀತಗಾರರಾಗಿರ್ಬೋದು, ನಾಟಕಕಾರರಾಗಿರಬಹುದು, ಅಥವಾ ಉದ್ಘೋಷಕರಾಗಿರಬಹುದು, ಅಥವಾ ಕಾರ್ಯಕ್ರಮದ ನಿರ್ವಾಹಕರಾಗಿರ್ಬೋದು, ಎಲ್ಲರನ್ನು ಅದು ಎಷ್ಟು ಚೆನ್ನಾಗೆ ಒಂದು ವರ್ಷಗಳ ಕಾಲ ಏಕಪ್ರಕಾರ ಯಾರ್ಯಾರನ್ನು ಕವರ್ ಮಾಡಿದ್ದಾರೆ ಅಂತ ಹೇಳಿದ್ರೆ ಅದನ್ನ ಅದೇ ಒಂದು ಇಡೀ ದಿನ ಆಗ್ಬೋದು. ಅಷ್ಟು ಇನ್ಫಾರ್ಮೇಶನ್, ಅಷ್ಟು ಮಾಹಿತಿ ಇದರಲ್ಲಿದೆ. ಅದರಲ್ಲೂ ಇವರು ಬಿ ಕೆ ಸುಮತಿಯವರ ನಿರೂಪಣಾ ಶೈಲಿ ಮತ್ತು ಆ ಪದಗಳ ಜೊತೆ ಆಡುವಂತಹ ಆ ಆಟ, ಆ ಲಾಲಿತ್ಯ ತುಂಬ ಇಷ್ಟ ಆಗ್ತಿತ್ತು ನನಗೆ. ನಿಜವಾಗ್ಲೂ ನನಗೆ ಇನ್ನು ಮುಂದಿನ ವಾರದಿಂದ ಯಾಕೋ ಬಿಕೋ ಅಂತ ಅನ್ಸೋದಂತೂ ಖಂಡಿತವಾಗ್ಲೂ ಸತ್ಯ.
1: ಮೈಸೂರಿನ ಎಂಎಸ್ ಭಾರತಿ.
3: ಈ ಬಾನುಲಿ ಕಲಿಗಳಿಗೆ ನಮ್ಮನ್ನ ಈ ಕಾರ್ಯಕ್ರಮದ ಮೂಲಕ ಗುರುತಿಸಿ ಗೌರವ ಸಲ್ಲಿಸಿದ್ರು ಅಂತ ಸಂತೋಷ. ಆದ್ರೆ ಕೇಳುಗರಿಗೆ ನಮ್ಮ ಆಕಾಶವಾಣಿಯಲ್ಲಿ ಒಂದು ಸುಂದರ ಕಾರ್ಯಕ್ರಮ ಪ್ರಸಾರಕ್ಕೆ ಮುನ್ನ ಏನೆಲ್ಲ ಕಥೆಗಳಿವೆ ಅಂತ ತಿಳಿಯಿತು. ಆತ್ಮೀಯ ನಿರೂಪಣೆಯನ್ನ ಸಿದ್ಧಪಡಿಸೋದು ಕೂಡ ಒಂದು ಸವಾಲಿನ ಕೆಲಸನೇ ಅಂತ ನನ್ಗನ್ನಿಸ್ತು. ಅವುಗಳನ್ನೆಲ್ಲ ನೀವು ನಿಭಾಯಿಸಿದ್ದು ಮೆಚ್ಚಬೇಕಾದ ವಿಷಯನೇ.
1: ಧಾರವಾಡದ ಚೇತನ.
4: ನಾವು ಕಾಣದ ಕೇಳದ ಆಕಾಶವಾಣಿ ಪ್ರಸಾರ ಬುತ್ತಿಯನ್ನ ಬಿಚ್ಚಿದಿರಿ. ನುಡಿದೀಪವನ್ನು ಬೆಳಗಿದ ಬಾನುಲಿ ಕಲಿಗಳಿಗೆ ನಮಿಸಬೇಕು ನಾವು ಅನುವರತ.
1: ಯುನೈಟೆಡ್ ಕಿಂಗ್ಡಮ್ನಿಂದ ಶ್ರೀವತ್ಸ ದೇಸಾಯಿ.
5: ನುಡಿತೇರಿನ ರಥಯಾತ್ರೆಯನ್ನು ಪ್ರಾರಂಭದಿಂದಲೂ ಕೇಳುತ್ತಾ ನೋಡುತ್ತಾ ಬಂದಿನಿ. ಎಷ್ಟೊಂದು ಚಿರಪರಿಚಿತ ಹೆಸರುಗಳು, ಅವರ ವೈಯಕ್ತಿಕ ಅನುಭವಗಳು ಕೇಳ್ತಾ ಕೇಳ್ತಾ ರೋಮಾಂಚನ ಆಗ್ತಿತ್ತು. ಅತ್ಯಂತ ರೋಚಕವಾಗಿ ಮತ್ತು ಇನ್ಫಾರ್ಮೇಟಿವ್ ಆಗಿ ಪ್ರಸ್ತುತಪಡಿಸಿದ ನುಡಿತೇರಿನ ಎಲ್ಲ ಸಿಬ್ಬಂದಿಗಳಿಗೂ ನನ್ನ ಅಭಿನಂದನೆಗಳು.
1: ಯುನೈಟೆಡ್ ಅರಬ್ ಎಮಿರೇಟ್ಸ್ನಿಂದ ತಿರು ಶ್ರೀಧರ್.
6: ನಮಗೆ ಆಕಾಶವಾಣಿ ಸಾಂಸ್ಕೃತಿಕ ಮತ್ತು ಸುದ್ದಿ ಜಗತ್ತಿನ ಅಮೂಲ್ಯ ಭಾಗ ಆಗಿತ್ತು. ಇಂತಹ ಬದುಕಿನ ಅಮೂಲ್ಯ ಜಗತ್ತಿಗೆ ಮತ್ತೊಮ್ಮೆ ಅವಕಾಶ ಸಿಕ್ಕರೆ ಎಷ್ಟು ಚಂದ ಅಂತ ಅನಿಸಿದ್ದುಂಟು. ಈ ಕನಸನ್ನ ನುಡಿತೇರನು ಎಳೆದವರು ಬಾನುಲಿ ಕಲಿಗಳು ಕಾರ್ಯಕ್ರಮ ಭವ್ಯ ನನಸಾಗಿ ಮಾಡಿದೆ. ಬೆಂಗಳೂರು ಆಕಾಶವಾಣಿ ತಂಡಕ್ಕೆ ಹೃತ್ಪೂರ್ವಕ ವಂದನೆ ಮತ್ತು ಅಭಿನಂದನೆಗಳು.
1: ಈ ನುಡಿ ಸಂಚಾರದಲ್ಲಿ ಭಾಗವಹಿಸಿದ ಶ್ರೋತೃ ಬಾಂಧವರು, ಎಲ್ಲ ಪ್ರಸಾರಕರು, ಸಿಬ್ಬಂದಿ ಮತ್ತು ವಿವಿಧ ಕೇಂದ್ರಗಳ ಸಹೋದ್ಯೋಗಿ ಮಿತ್ರರಿಗೆ ಕಾರ್ಯಕ್ರಮದ ಯಶಸ್ಸು ಸಲ್ಲುತ್ತದೆ. ಬೆಂಗಳೂರು ಆಕಾಶವಾಣಿಯ ಕಾರ್ಯಕ್ರಮ ವಿಭಾಗದ ಮುಖ್ಯಸ್ಥರಾದ ಡಾಕ್ಟರ್ ನಿರ್ಮಲಾ ಸಿ ಯಲಿಗಾರ್.
7: ಬಾನುಲಿ ಕಲಿಗಳು ಭಾರತದ ಪ್ರಸಾರ ಸೇವೆಯ ವ್ಯವಸ್ಥೆಯಲ್ಲಿಯೇ ಒಂದು ಐತಿಹಾಸಿಕವಾದ ಕಾರ್ಯಕ್ರಮ ಸರಣಿ. ಕನ್ನಡದ ನುಡಿಯ ಅಭಿವೃದ್ಧಿಯೊಂದಿಗೆ ಬದುಕಿನ ಹತ್ತು ಹಲವು ಆಯಾಮಗಳನ್ನು ಬಾಚುತ್ತಾ ಚಾಚುತ್ತಾ ಮುಂದೆ ಸಾಗಿ ಬಂದ ಪ್ರಸಾರ ಕಲೆಗಳನ್ನು ದಾಖಲಿಸುವ ಈ ಸರಣಿ ನಿಮ್ಮ ಕಿವಿಯನ್ನು ತಲುಪಿ ಮನವನ್ನು ಅರಳಿಸಿದೆ ಎಂಬ ಸಂತಸ ನಮಗೆ, ಅಷ್ಟೇ ಹೆಮ್ಮೆಯೂ ಕೂಡ. ಮಾಧ್ಯಮದಲ್ಲಿ ಅಧ್ಯಯನ ಮಾಡುವ ವಿದ್ಯಾರ್ಥಿಗಳಿಗೆ ಸವಾಲುಗಳು, ಪರಿಣಾಮಗಳು, ಈ ವಿದ್ಯುನ್ಮಾನ ಮಾಧ್ಯಮದ ಧ್ಯೇಯೋದ್ದೇಶಗಳ ಬಗ್ಗೆ ಈ ಸರಣಿ ಉಪಯುಕ್ತ ಅನುಭವವನ್ನು ನೀಡಿದೆ ಅಂತ ನಾವು ಭಾವಿಸ್ತಾ ಇದ್ದೀವಿ. ಈ ಕಾರ್ಯಕ್ರಮಕ್ಕೆ ಸಹಕಾರ ನೀಡಿದಂಥ ಸರ್ವರಿಗೂ ಮತ್ತು ಪ್ರಾಯೋಜಿಸಿದಂಥ ಇಲಾಖೆಗೂ ಮತ್ತು ಈ ಕಾರ್ಯಕ್ರಮವನ್ನು ಮೆಚ್ಚಿದಂಥ ಎಲ್ಲ ಬಾನುಲಿ ಬಾಂಧವರಿಗೂ ಕೂಡ ನನ್ನ ಹೃತ್ಪೂರ್ವಕ ವಂದನೆಗಳು.
1: ಹಿರಿಯ ಪ್ರಸಾರಕರಾದ ಎನ್ಎಸ್ ಕೃಷ್ಣಮೂರ್ತಿ, ಜ್ಯೋತ್ಸ್ನಾ ಕಾಮತ್, ಯಮುನಾಮೂರ್ತಿ, ಜಯಶ್ರೀ ಶಾನ್ಭಾಗ್, ಎನ್ಜಿ ಶ್ರೀನಿವಾಸ್ ಹಾಗೂ ಚೇತನ್ ಎಸ್ ನಾಯಕ್ ಅವರಿಗೆ ವಿಶೇಷ ಧನ್ಯವಾದಗಳು. ಸಂಗೀತ ವಿದ್ವಾಂಸರಾದ ಎಸ್ ಶಂಕರ್, ಗೀತಾರಾಮಾನಂದ್, ಆರ್ ಚಂದ್ರಿಕಾ ಹಾಗೂ ಡಿ ಬಾಲಕೃಷ್ಣ ಅವರಿಗೆ ಕೃತಜ್ಞತೆಗಳು. ಕನ್ನಡದ ಪ್ರಸಾರಕರ ಕೀರ್ತಿ ಎಲ್ಲೆಡೆ ತಲುಪಲಿ. ಧ್ವನಿ ಪರಂಪರೆಗೆ, ಭಾಷೆಗೆ ಮಾತ್ರವಲ್ಲ, ಇಡೀ ಸಾಂಸ್ಕೃತಿಕ ಕ್ಷೇತ್ರಕ್ಕೆ, ಮಾಧ್ಯಮಗಳಿಗೆ, ಸೃಜನಶೀಲ ಕಲ್ಪನೆಗಳಿಗೆ ಬೇರು, ನೀರು, ಉಸಿರು ಆಕಾಶವಾಣಿ.

0: ಡಿಜಿಟಲ್ ಯುಗದಲ್ಲಿ ಹೊಸ ಬದಲಾವಣೆಗೆ ತೆರೆದುಕೊಳ್ಳುತ್ತಾ ಪ್ರಸಾರಕರು ಕೈಂಕರ್ಯ ಮುಂದುವರೆಸಿದ್ದಾರೆ. ನುಡಿ ತೇರು ಸಾಗುತ್ತಲೇ ಇದೆ. ಆಕಾಶವಾಣಿಯ ಆನಂದದ ಪರಿಪರಿ ಕಲ್ಪನೆ ಕುಶಲೋಪರಿ ಮಾತಿನಂಗಳದ ಮನವರಿಕೆಯಾಗಿ ಹೃದಯದ ಲವಲವಿಕೆಯಾಗಿ ದೈನಂದಿನ ಚಟುವಟಿಕೆಯಾಗಿ ನಡೆದಿದೆ ಎಂಬಲ್ಲಿಗೆ ಈ ನುಡಿತೇರ ನೆನಪಿನ ಸಂಚಾರ ಒಂದು ಪ್ರಾಕಾರ ಪ್ರದಕ್ಷಿಣೆಯನ್ನು ಮುಗಿಸಿದೆ.
1: ಜಗಮಂಗಲ ಜಯ ಮಂಗಲ ಗಾನ.
0: ಆತ್ಮೀಯ ಶ್ರೋತೃ ಬಾಂಧವರೇ, ನಿಮ್ಮೆಲ್ಲರಿಗೂ ಹೃತ್ಪೂರ್ವಕ ನಮಸ್ಕಾರಗಳು.
2: ಬಾನುಲಿ ಕಲಿಗಳು
3: ನುಡಿಚಿತ್ರಾವಳಿ ಕೇಳಿದಿರಿ. ಕಾರ್ಯಕ್ರಮ ಪರಿಕಲ್ಪನೆ ನಿರೂಪಣಾ ಸಾಹಿತ್ಯ ನಿರ್ಮಾಣ ಬಿಕೆ ಸುಮತಿ, ನಿರ್ವಹಣೆ ಡಾಕ್ಟರ್ ಎಎಸ್ ಶಂಕರನಾರಾಯಣ, ಶೀರ್ಷಕ ಗೀತೆ ಸಂಗೀತ ಸಮನ್ವಯ ಡಾಕ್ಟರ್ ಎನ್ ರಘು, ಸಂಗೀತ ಇಂದು ವಿಶ್ವನಾಥ್, ಹಾಡಿದವರು ಶ್ರುತಿ ಜೈರಾವ್ ಪೂಜಾ ರಾವ್, ಸಮಗ್ರ ನಿರ್ವಹಣೆ ಡಾಕ್ಟರ್ ನಿರ್ಮಲಾ ಸಿ ಎಲಿಗಾರ್. ಈ ಕಾರ್ಯಕ್ರಮ ಬೆಂಗಳೂರು ಆಕಾಶವಾಣಿ ಕೇಂದ್ರದ ಕೊಡುಗೆ.
0: ಆಕಾಶ ಬುಟ್ಟಿ ಕಾರ್ಯಕ್ರಮದಲ್ಲಿ ಬಾನುಲಿ ಕಲಿಗಳು ಕಾರ್ಯಕ್ರಮದ ಕೊನೆಯ ಕಂತನ್ನು ಕೇಳಿದಿರಿ.

ಕೇಳ್ತಾ ಇದ್ದೀರಿ ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ. ಸಮಯ 7:25. ಸೇಫ್ ಡ್ರೈವ್ ಗಾನ ಬಜಾನಾ.

ಕಾಂಟ್ರಾಸ್ಟ್ ಇನ್ ದ ಕ್ಲೈಮ್ಯಾಕ್ಸ್ ಮೈ ಸಿಂಗಾರ ಶೀಲ ಟರ್ನ್ಡ್ ಇನ್ ಟು ಕರುಣಾಬಲ ಅಂಡ್ ಗೇವ್ ಬ್ಯಾಕ್ ದ ಕಾಸ್ಟ್ಯೂಮ್ಸ್ ಅಂಡ್ ಹೆನ್ಸ್ ಹಿ ಗಾಟ್ ದ ನೇಮ್ ತ್ರಿಲೋಲಾ.

0: ವಿ ನಾಗೇಂದ್ರ ಪ್ರಸಾದ್ ಅವರು ಸಾರಥಿ ಚಿತ್ರಕ್ಕೆಂದು ಬರೆದ ಗೀತೆ ಕೇಳಿದಿರಿ. ಶಂಕರ್ ಮಹದೇವನ್ ಹಾಗೂ ಶಮಿತಾ ಮಲ್ನಾಡ್ ಅವರ ಯುಗಳ ಧ್ವನಿಗಳಲ್ಲಿತ್ತು. ಗೀತೆಗೆ ಸಂಗೀತ ನೀಡಿದವರು ವಿ ಹರಿಕೃಷ್ಣ. ಸೇಫ್ ಡ್ರೈವ್ ಗಾನ ಭಜನಾ ವಿಭಾಗ ಸಮೀಕ್ಷೆ ಕೇಳ್ತಾ ಇದ್ದೀರಿ. ಈಗ ಸಮಯ 7:35 ಇನ್ನು ಕೆಲವೇ ಕ್ಷಣಗಳಲ್ಲಿ ಕನ್ನಡದಲ್ಲಿ ವಾರ್ತೆಗಳು. 7:45 ವಿಭಾಗ ಸಮೀಕ್ಷೆ ಮುಂದುವರಿಯಲಿದೆ. ಇವತ್ತಿನ ಸಮೀಕ್ಷೆಯ ವಿಷಯ ಈ ಸೂಪರ್ ಬಾಡಿ, ಸೌಂದರ್ಯದ ಖನಿ, ಪರ್ಫೆಕ್ಟ್ ಶೇಪ್, ಹೀರೋಯಿಕ್ ಲುಕ್, ಇವೆಲ್ಲ ಹೇಗೆ ಹುಟ್ಟಿದೆ. ಇದಿಲ್ಲದೆ ಇರೋರು ಕುಳ್ಳ, ದಪ್ಪ, ಸಣ್ಣ ಹೀಗೆಲ್ಲ ಅನ್ನಿಸಿಕೊಂಡು ನೋವು ಪಡ್ತಾರಾ ಅನ್ನೋದು ಇವತ್ತಿನ ನಮ್ಮ ವಿಷಯ. ಅನೇಕರು ಸ್ಪಂದಿಸ್ತಾ ಇದ್ದೀರಿ, ನಿಮ್ಮ ಸಂದೇಶಗಳು ಬರಲಿ. 7:50 ನೋಡೋಣ ಯಾರೆಲ್ಲ ಏನು ಹೇಳಿದ್ರು ಅಂತ. ಈಗ ವಾರ್ತೆಗಳು.
1: ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಚೇತನ್ ಸಿವಿ. ಮುಖ್ಯಾಂಶಗಳು. ಕುವೈತ್ನ ಅಮೀರ್ ಅವರೊಂದಿಗೆ ಪ್ರಧಾನಿ ನರೇಂದ್ರ ಮೋದಿ ಮಾತುಕತೆ. ಪಶ್ಚಿಮ ಏಷ್ಯಾ ಪರಿಸ್ಥಿತಿ ಕುರಿತು ಚರ್ಚೆ. ಪಾಕ್ ಆಕ್ರಮಿತ ಕಾಶ್ಮೀರದಲ್ಲಿ ಘರ್ಷಣೆ, ಕನಿಷ್ಠ 30 ಸಾವು, 200 ಹೆಚ್ಚು ಜನರಿಗೆ ಗಾಯ. ವಿನಿಮಯ, ಭೂ, ಬಂದರು ನಿರ್ವಹಣಾ ವ್ಯವಸ್ಥೆ ಉದ್ಘಾಟಿಸಿದ ಕೇಂದ್ರ ಗೃಹ ಸಚಿವ ಅಮಿತ್ ಶಾ. 250 MW ಸಾಮರ್ಥ್ಯದ ಸೌರಶಕ್ತಿ ಯೋಜನೆಗೆ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅನುಮೋದನೆ. ವಾರ್ತೆಗಳ ವಿವರ. ಪ್ರಧಾನಿ ನರೇಂದ್ರ ಮೋದಿ ಅವರು ಇಂದು ಕುವೈತ್ನ ಅಮೀರ್ ಶೇಖ್ ಮೆಶಾಲ್ ಅಲ್ ಅಹ್ಮದ್ ಅಲ್ ಜಾಬರ್ ಅಲ್ ಸಬಾ ಅವರೊಂದಿಗೆ ದೂರವಾಣಿ ಸಂಭಾಷಣೆ ನಡೆಸಿದರು. ಪಶ್ಚಿಮ ಏಷ್ಯಾದಲ್ಲಿ ಬೆಳೆಯುತ್ತಿರುವಂತಹ ಭದ್ರತಾ ಪರಿಸ್ಥಿತಿಯ ಕುರಿತು ಉಭಯ ನಾಯಕರು ಅಭಿಪ್ರಾಯಗಳನ್ನು ವಿನಿಮಯ ಮಾಡಿಕೊಂಡರು. ಉದ್ವಿಗ್ನತೆ ಹೆಚ್ಚುತ್ತಿರುವಂತಹ ಬಗ್ಗೆ ಪ್ರಧಾನಿ ನರೇಂದ್ರ ಮೋದಿ ತೀವ್ರ ಕಳವಳ ವ್ಯಕ್ತಪಡಿಸಿದರು. ಅಲ್ಲದೆ ಕುವೈತ್ನ ಸಾರ್ವಭೌಮತ್ವ ಮತ್ತು ಪ್ರಾದೇಶಿಕ ಸಮಗ್ರತೆಯ ಮೇಲಿನ ದಾಳಿಗಳನ್ನು ಭಾರತ ಬಲವಾಗಿ ಖಂಡಿಸುತ್ತದೆ ಎಂದು ಹೇಳಿದರು. ಶಾಂತಿ ಮತ್ತು ಸ್ಥಿರತೆಯನ್ನು ಶೀಘ್ರವಾಗಿ ಪುನಃಸ್ಥಾಪಿಸಲು, ಉದ್ವಿಗ್ನತೆಯನ್ನು ಕಡಿಮೆ ಮಾಡುವುದು, ಸಂವಾದ ಮತ್ತು ರಾಜತಾಂತ್ರಿಕತೆ ಮೂಲಕ ಶಾಂತಿ ಸ್ಥಾಪನೆಗೆ ಮುಂದಾಗಬೇಕು ಎಂದು ಪ್ರಧಾನಿ ನರೇಂದ್ರ ಮೋದಿ ಪುನರುಚ್ಚರಿಸಿದರು. ಕುವೈತ್ನಲ್ಲಿರುವಂತಹ ಭಾರತೀಯ ಸಮುದಾಯದ ನಿರಂತರ ಯೋಗಕ್ಷೇಮ ಮತ್ತು ಸುರಕ್ಷತೆಯ ಬಗ್ಗೆ ವೈಯಕ್ತಿಕವಾಗಿ ಗಮನ ಹರಿಸಿದ್ದಕ್ಕಾಗಿ ಅವರು ಕುವೈತ್ನ ಅಮೀರ್ಗೆ ಧನ್ಯವಾದ ಸಲ್ಲಿಸಿದರು. ಪಶ್ಚಿಮ ಏಷ್ಯಾದಲ್ಲಿ ಮತ್ತೆ ಉದ್ವಿಗ್ನತೆ ಉಂಟಾಗುತ್ತಿರುವ ಬಗ್ಗೆ ವಿಶ್ವಸಂಸ್ಥೆಯ ಪ್ರಧಾನ ಕಾರ್ಯದರ್ಶಿ ಆಂಟೋನಿಯೋ ಗುಟೆರೆಸ್ ತೀವ್ರ ಕಳವಳ ವ್ಯಕ್ತಪಡಿಸಿದ್ದಾರೆ. ದಾಳಿಗಳನ್ನು ತಕ್ಷಣವೇ ನಿಲ್ಲಿಸಲು, ಗರಿಷ್ಠ ಸಮಯವನ್ನು ನಿರ್ವಹಿಸಲು ಮತ್ತು ಪರಿಸ್ಥಿತಿ ಮತ್ತಷ್ಟು ಉಲ್ಬಣಗೊಳಿಸಬಹುದಾದಂಥ ಯಾವುದೇ ಕ್ರಮದಿಂದ ದೂರವಿರುವಂತೆ ದಾಳಿಯಲ್ಲಿ ಭಾಗಿಯಾಗಿರುವ ದೇಶಗಳನ್ನು ಅವರು ಒತ್ತಾಯಿಸಿದ್ದಾರೆ. ಲೆಬನಾನ್, ಇರಾನ್ ಮತ್ತು ಗಾಜಾದಲ್ಲಿ ಕದನ ವಿರಾಮಗಳನ್ನು ಸಂಪೂರ್ಣವಾಗಿ ಪಾಲಿಸುವಂತೆ ಆಂಟೋನಿಯೋ ಗುಟೆರೆಸ್ ಕರೆ ನೀಡಿದ್ದಾರೆ. ಅಂತಾರಾಷ್ಟ್ರೀಯ ಕಾನೂನಿಗೆ ಅನುಸಾರವಾಗಿ ಸಂಚಾರ ಹಕ್ಕುಗಳು ಮತ್ತು ಸ್ವಾತಂತ್ರ್ಯವನ್ನು ಗೌರವಿಸಬೇಕು ಎಂದು ಅವರು ಒತ್ತಿ ಹೇಳಿದ್ದಾರೆ. ಪಶ್ಚಿಮ ಏಷ್ಯಾದಲ್ಲಿನ ಸಂಘರ್ಷಗಳಿಗೆ ಯಾವುದೇ ಮಿಲಿಟರಿ ಪರಿಹಾರವಿಲ್ಲ ಎಂದು ಪುನರುಚ್ಚರಿಸಿದ ಅವರು, ಸಂವಾದ ಮತ್ತು ಮಾತುಕತೆಗಳ ಮೂಲಕ ಮಾತ್ರ ಶಾಂತಿ ಸ್ಥಾಪನೆ ಸಾಧ್ಯ ಎಂದು ವಿಶ್ವಸಂಸ್ಥೆ ಪ್ರಧಾನ ಕಾರ್ಯದರ್ಶಿ ಅಭಿಪ್ರಾಯಪಟ್ಟಿದ್ದಾರೆ. ಪಾಕ್ ಆಕ್ರಮಿತ ಜಮ್ಮು ಮತ್ತು ಕಾಶ್ಮೀರದಲ್ಲಿ ಪ್ರತಿಭಟನಾಕಾರರು ಮತ್ತು ಭದ್ರತಾ ಪಡೆಗಳ ನಡುವಿನ ಘರ್ಷಣೆಯಲ್ಲಿ 30 ಹೆಚ್ಚು ಜನರು ಸಾವನ್ನಪ್ಪಿದ್ದು ಸುಮಾರು 200 ಗಾಯಗೊಂಡಿದ್ದಾರೆ. ಪಾಕ್ ಆಕ್ರಮಿತ ಜಮ್ಮು ಮತ್ತು ಕಾಶ್ಮೀರದಲ್ಲಿ ಆರ್ಥಿಕ ಮತ್ತು ರಾಜಕೀಯ ಕುಂದುಕೊರತೆಗಳ ಕುರಿತು ಪ್ರತಿಭಟನೆಗಳನ್ನು ಮುನ್ನಡೆಸುತ್ತಿರುವಂತಹ ಪ್ರಮುಖ ನಾಗರಿಕ ಒಕ್ಕೂಟವಾದಂತಹ ಜಂಟಿ ಅವಾಮಿ ಕ್ರಿಯಾ ಸಮಿತಿಯನ್ನು ಅಧಿಕಾರಿಗಳು ನಿಷೇಧಿಸಿದ ನಂತರ ಈ ಪ್ರದೇಶದಲ್ಲಿ ಉದ್ವಿಗ್ನತೆ ಹೆಚ್ಚಾಗಿದೆ. ರಾವಲ್ಕೋಟ್ ಮತ್ತು ಮುಜಾಫರಾಬಾದ್ನಲ್ಲಿ ಪ್ರತಿಭಟನಾಕಾರರು ಹಾಗೂ ಭದ್ರತಾ ಪಡೆಗಳ ನಡುವಿನ ಘರ್ಷಣೆಗಳ ನಂತರ ಸಂವಹನ ಕಡಿತಗೊಂಡ ನಡುವೆಯೂ ಮುಷ್ಕರ ಮುಂದುವರೆದಿದೆ. ಪಾಕಿಸ್ತಾನ ವಿರೋಧಿ ಪ್ರತಿಭಟನೆಗಳು ಮುಂದುವರೆದಿದ್ದು 100 ಪ್ರತಿಭಟನಾಕಾರರು ಬೀದಿಗೆ ಇಳಿದಿದ್ದಾರೆ. ಭಿಂಬರ್ ಮತ್ತು ಕೋಟ್ಲಿ ನಗರಗಳಲ್ಲಿ ಬಂದ್ ಮುಂದುವರೆದಿದ್ದರಿಂದ ಈ ಪ್ರದೇಶದಲ್ಲಿ ಪರಿಸ್ಥಿತಿ ಹದಗೆಟ್ಟಿದೆ. ಭಾನುವಾರ ರಾತ್ರಿ ನಡೆದ ಘರ್ಷಣೆಗಳು 7 ನಾಗರಿಕರನ್ನ ಬಲಿ ತೆಗೆದುಕೊಂಡ ನಂತರ ಇತ್ತೀಚಿನ ಬೆಳವಣಿಗೆ ಇದಾಗಿದೆ. ನಾಗರಿಕರ ಮೇಲೆ ಪಾಕಿಸ್ತಾನಿ ಅಧಿಕಾರಿಗಳು ನಡೆಸಿದ ಕಠಿಣ ಕ್ರಮಕ್ಕೆ ಜಾಗತಿಕ ಖಂಡನೆ ವ್ಯಕ್ತವಾಗಿದೆ. ಪಾಕಿಸ್ತಾನ ಆಕ್ರಮಿತ ಜಮ್ಮು ಮತ್ತು ಕಾಶ್ಮೀರದಲ್ಲಿ ಇಂಟರ್ನೆಟ್ ಮತ್ತು ಮೊಬೈಲ್ ಸೇವೆ ಸ್ಥಗಿತ, ಪ್ರತಿಭಟನಾಕಾರರ ಬಂಧನ ಮತ್ತು ಹೆಚ್ಚುತ್ತಿರುವ ಉದ್ವಿಗ್ನತೆಯ ವರದಿಗಳ ಬಗ್ಗೆ ಕಳವಳ ವ್ಯಕ್ತಪಡಿಸಿ ಬ್ರಿಟನ್ ಸಂಸತ್ತಿನ 50 ಹೆಚ್ಚು ಸದಸ್ಯರು ಬ್ರಿಟನ್ ವಿದೇಶಾಂಗ ಕಾರ್ಯದರ್ಶಿ ಎವೆಟ್ ಕೂಪರ್ ಅವರಿಗೆ ಪತ್ರ ಬರೆದಿದ್ದಾರೆ. ದೇಶಾದ್ಯಂತ ಜಲ ಸಂರಕ್ಷಣೆ ಮತ್ತು ಜಲ ಸಂಪನ್ಮೂಲ ನಿರ್ವಹಣೆಯನ್ನು ಬಲಪಡಿಸುವ ಜಲಶಕ್ತಿ ಸಚಿವಾಲಯ ಕೈಗೊಂಡಿರುವಂತಹ ವಿವಿಧ ಉಪಕ್ರಮಗಳು ಮತ್ತು ಯೋಜನೆಗಳನ್ನು ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಇಂದು ಪರಿಶೀಲಿಸಿದರು. ಸಭೆಯಲ್ಲಿ ನದಿ ಜೋಡಣೆ ಯೋಜನೆಗಳಿಗೆ ತೆಗೆದುಕೊಳ್ಳುತ್ತಿರುವಂತಹ ಕ್ರಮಗಳು ಮತ್ತು ನಮಾಮಿ ಗಂಗೆ ಹಾಗೂ ಇತರ ಪ್ರಮುಖ ಕಾರ್ಯಕ್ರಮಗಳ ಕುರಿತು ಉಪರಾಷ್ಟಪತಿಯವರು ಮಾಹಿತಿಯನ್ನು ಪಡೆದುಕೊಂಡರು. ಸಮಗ್ರ ವಿಧಾನದ ಮೂಲಕ ನೀರಿನ ಸಂರಕ್ಷಣೆ ಮತ್ತು ಅಂತರ್ಜಲ ಮರುಪೂರಣವನ್ನು ಬಲಪಡಿಸಲು ಪ್ರಾರಂಭಿಸಲಾದ ಇಲಾಖೆಯ ಪ್ರಮುಖ ಉಪಕ್ರಮವಾದಂತಹ ಜಲ ಸಂಚಾಯ್ ಜನ್ ಭಾಗಿದಾರಿ ಯೋಜನೆಯನ್ನು ಉಪರಾಷ್ಟ್ರಪತಿ ಸಿಪಿ ರಾಧಾಕೃಷ್ಣನ್ ಶ್ಲಾಘಿಸಿದರು. ಸಭೆಯಲ್ಲಿ ಕೇಂದ್ರ ಜಲಶಕ್ತಿ ಸಚಿವ ಸಿಆರ್ ಪಾಟೀಲ್, ಕೇಂದ್ರ ಜಲಶಕ್ತಿ ಖಾತೆ ರಾಜ್ಯ ಸಚಿವ ಡಾಕ್ಟರ್ ರಾಜ್ಭೂಷಣ್ ಚೌಧರಿ ಮತ್ತು ಸಚಿವಾಲಯದ ಹಿರಿಯ ಅಧಿಕಾರಿಗಳು ಭಾಗಿಯಾಗಿದ್ದರು. ಭಾರತದ ಭೂಗಡಿಗಳಲ್ಲಿ ಸರಕು ಸಾಗಾಣ ಪ್ರಕ್ರಿಯೆ ಮತ್ತು ಪ್ರಯಾಣಿಕರ ಸಂಚಾರವನ್ನು ಡಿಜಿಟಲೀಕರಣಗೊಳಿಸಲು ಮತ್ತು ಸುಗಮಗೊಳಿಸಲು ವಿನಿಮಯ ಎಂಬ ಭೂ ಬಂದರು ನಿರ್ವಹಣಾ ವ್ಯವಸ್ಥೆಯನ್ನು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ನವದೆಹಲಿಯಲ್ಲಿ ಇಂದು ಉದ್ಘಾಟನೆ ಮಾಡಿದರು. ಸಭೆಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಈ ಉಪಕ್ರಮವು ಆಧುನಿಕ ಮತ್ತು ತಂತ್ರಜ್ಞಾನ ಆಧಾರಿತ ಗಡಿ ನಿರ್ವಹಣಾ ವ್ಯವಸ್ಥೆಯನ್ನು ನಿರ್ಮಿಸುವ ನಿಟ್ಟಿನಲ್ಲಿ ಒಂದು ಮಹತ್ವದ ಹೆಜ್ಜೆಯಾಗಿದೆ. ಇದು ವಿಕಸಿತ ಭಾರತ 2047 ದೃಷ್ಟಿಕೋನಕ್ಕೆ ಅನುಗುಣವಾಗಿದೆ ಮತ್ತು ವ್ಯಾಪಾರವನ್ನು ಸುಲಲಿತಗೊಳಿಸಿ ಸಂಪರ್ಕ ಮತ್ತು ರಾಷ್ಟೀಯ ಭದ್ರತೆಯನ್ನು ಬಲಪಡಿಸುತ್ತದೆ ಎಂದು ತಿಳಿಸಿದ್ದಾರೆ. ಭೂಬಂದರುಗಳು ಗಡಿ ಭದ್ರತೆಯನ್ನು ಹೆಚ್ಚಿಸಿ ವ್ಯಾಪಾರವನ್ನು ವೃದ್ಧಿಸುವುದು ಮಾತ್ರವಲ್ಲದೆ ಕಾನೂನುಬಾಹಿರ ಅತಿಕ್ರಮಣ ಮತ್ತು ಅನಧಿಕೃತ ಚಟುವಟಿಕೆಗಳನ್ನು ತಡೆಗಟ್ಟಲು ಸಹಾಯ ಮಾಡಿವೆ ಎಂದು ಹೇಳಿದ್ದಾರೆ. ಡಿಜಿಟಲ್ ತಂತ್ರಜ್ಞಾನಗಳ ಅಳವಡಿಕೆ ಮತ್ತು ದಕ್ಷ ನಿರ್ವಹಣಾ ವ್ಯವಸ್ಥೆಗಳ ಮೂಲಕ ಗಡಿ ಭದ್ರತೆಯನ್ನು ಬಲಪಡಿಸಲು ಸರ್ಕಾರ ಬದ್ಧವಾಗಿದೆ. ವಿನಿಮಯ ವೇದಿಕೆಯು ದೇಶದ ಗಡಿ ಭದ್ರತೆಯನ್ನು ಮತ್ತಷ್ಟು ಬಲಪಡಿಸುವ ಮತ್ತು ಭೂ ಬಂದರುಗಳ ಒಟ್ಟಾರೆ ಕಾರ್ಯನಿರ್ವಹಣೆಯನ್ನು ಸುಧಾರಿಸುವ ಪ್ರಯತ್ನಗಳಲ್ಲಿ ಒಂದು ಪ್ರಮುಖ ಮೈಲಿಗಲ್ಲಾಗಿದೆ ಎಂದು ಸಚಿವ ಅಮಿತ್ ಶಾ ಹೇಳಿದ್ದಾರೆ. ಈ ವಾರ್ತೆಯನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
2: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
1: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
1: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15. ಉತ್ತರ ಪ್ರದೇಶದ ಸೀತಾಪುರದಲ್ಲಿ ರಕ್ಷಣಾ ಇಲಾಖೆಯ ಮೊದಲ ಬೃಹತ್ ಪ್ರಮಾಣದ ಸೌರಶಕ್ತಿ ಯೋಜನೆಗೆ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅನುಮೋದನೆ ನೀಡಿದ್ದಾರೆ. 250 MW ಸಾಮರ್ಥ್ಯದ ಸೌರಶಕ್ತಿ ಯೋಜನೆಯು ಉತ್ತರ ಪ್ರದೇಶದಾದ್ಯಂತ ಇರುವ ರಕ್ಷಣಾ ಸಂಸ್ಥೆಗಳ ಇಂಧನ ಭದ್ರತೆಯನ್ನು ಬಲಪಡಿಸುತ್ತದೆ ಮತ್ತು ವಿದ್ಯುತ್ ವೆಚ್ಚದಲ್ಲಿ ಗಣನೀಯ ಉಳಿತಾಯ ಮಾಡುತ್ತದೆ ಎಂದು ರಕ್ಷಣಾ ಸಚಿವಾಲಯ ತಿಳಿಸಿದೆ. ಈ ಉಪಕ್ರಮವು ಶುದ್ದ ಇಂಧನ, ಸುಸ್ಥಿರತೆ ಮತ್ತು ಸಾಂಪ್ರದಾಯಿಕ ಇಂಧನ ಮೂಲಗಳ ಮೇಲಿನ ಅವಲಂಬನೆಯನ್ನು ಕಡಿಮೆ ಮಾಡುವ ಸರ್ಕಾರದ ಬದ್ಧತೆಯನ್ನು ಪ್ರತಿಬಿಂಬಿಸುತ್ತದೆ ಎಂದು ಸಚಿವಾಲಯ ಹೇಳಿದೆ. ಕೇಂದ್ರ ರಸ್ತೆ ಸಾರಿಗೆ ಮತ್ತು ಹೆದ್ದಾರಿ ಸಚಿವ ನಿತಿನ್ ಗಡ್ಕರಿ ಇಂದು ಜಮ್ಮು ಕಾಶ್ಮೀರದ ಜೋಜಿಲಾ ಸುರಂಗ ಮಾರ್ಗ ನಿರ್ಮಾಣ ಕಾಮಗಾರಿ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಈ ವೇಳೆ ಜಮ್ಮು ಕಾಶ್ಮೀರದ ಲೆಫ್ಟಿನೆಂಟ್ ಗವರ್ನರ್ ಮನೋಜ್ ಸಿನ್ಹಾ ಮತ್ತು ಮುಖ್ಯಮಂತ್ರಿ ಒಮರ್ ಅಬ್ದುಲ್ಲಾ ಉಪಸ್ಥಿತರಿದ್ದರು. ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಸಚಿವ ನಿತಿನ್ ಗಡ್ಕರಿ, 14 km ಉದ್ದದ ಈ ಸುರಂಗವು ಏಷ್ಯಾ ಮಾತ್ರವಲ್ಲದೆ ಭಾರತದ ಅತಿ ಉದ್ದದ ಸುರಂಗ ಮಾರ್ಗ ಎನ್ನುವ ಹೆಗ್ಗಳಿಕೆಗೆ ಪಾತ್ರವಾಗಿದೆ ಎಂದು ಹೇಳಿದ್ದಾರೆ. -4 ಕೊರೆಯುವ ಚಳಿಯಲ್ಲಿಯೇ ಕಾರ್ಮಿಕರು ಮತ್ತು ಎಂಜಿನಿಯರ್ಗಳು ಕೆಲಸ ಮಾಡಿರುವ ಪರಿಣಾಮವಾಗಿ ಇಂದು ಜಮ್ಮು ಕಾಶ್ಮೀರ ಐತಿಹಾಸಿಕ ದಾಖಲೆಯನ್ನು ಬರೆದಿದೆ. ಇದು ಕೇವಲ ಸುರಂಗ ಮಾರ್ಗ ಅಲ್ಲ, ಬದಲಿಗೆ ಭಾರತದ ಎಂಜಿನಿಯರಿಂಗ್ ಕೌಶಲ ಮತ್ತು ತಂತ್ರಜ್ಞಾನ ಕುಶಲತೆಗೆ ಸಾಕ್ಷಿಯಾಗಿದೆ ಎಂದು ಹೇಳಿದ್ದಾರೆ. ಕಾರ್ಗಿಲ್ ಮತ್ತು ಲೇಹ್ ನಡುವಿನ 18,000 crore ಮೌಲ್ಯದ ಸುರಂಗ ಯೋಜನೆಗಳ ಕಾಮಗಾರಿ ಪ್ರಗತಿಯಲ್ಲಿದೆ. ಹೆಚ್ಚುವರಿಯಾಗಿ 230 km ಕಾರ್ಗಿಲ್ ಜನ್ಸ್ಕರ್ ರಸ್ತೆ ಯೋಜನೆಯ ಕಾಮಗಾರಿ ನಡೆಯುತ್ತಿದ್ದು 85% ಕೆಲಸ ಪೂರ್ಣಗೊಂಡಿದೆ. ಈ ಮಾರ್ಗವು 62 ಸೇತುಗಳ ನಿರ್ಮಾಣವನ್ನು ಒಳಗೊಂಡಿದೆ ಎಂದು ಸಚಿವ ನಿತಿನ್ ಗಡ್ಕರಿ ಮಾಹಿತಿಯನ್ನು ನೀಡಿದ್ದಾರೆ. ಪ್ರತಿಯೊಂದು ಹೊಸ ಜೀವವು ತಾಯಿಯ ಗರ್ಭದಲ್ಲಿ ಪ್ರಾರಂಭವಾಗುತ್ತದೆ ಮತ್ತು ಗರ್ಭಧಾರಣೆಯ ಪ್ರತಿಯೊಂದು ಹಂತವು ಸುರಕ್ಷಿತ, ಆರೋಗ್ಯಕರ ಹಾಗೂ ಗೌರವಾನ್ವಿತ ಆರೈಕೆ ಹಕ್ಕನ್ನು ಹೊಂದಿದೆ ಎಂದು ಕೇಂದ್ರ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವೆ ಅನ್ನಪೂರ್ಣಾದೇವಿ ಹೇಳಿದ್ದಾರೆ. ಪ್ರಧಾನಮಂತ್ರಿ ಸುರಕ್ಷಿತ ಮಾತೃತ್ವ ಅಭಿಯಾನಕ್ಕೆ 10 ಸಂದ ಹಿನ್ನೆಲೆಯಲ್ಲಿ ಮಾತನಾಡಿದ ಅವರು, ಕಳೆದ ದಶಕದಲ್ಲಿ ಈ ಉಪಕ್ರಮವು ಲಕ್ಷಾಂತರ ಗರ್ಭಿಣಿಯರಿಗೆ ಸಕಾಲಿಕ ಆರೋಗ್ಯ ತಪಾಸಣೆ, ತಜ್ಞರ ಸಮಾಲೋಚನೆ ಮತ್ತು ಸುಧಾರಿತ ತಾಯಿಯ ಆರೋಗ್ಯ ಸೇವೆಗಳನ್ನು ಒದಗಿಸುವ ಮೂಲಕ ಸುರಕ್ಷಿತ ತಾಯ್ತನವನ್ನು ಒಂದು ಸಾಮೂಹಿಕ ಚಳವಳಿಯನ್ನಾಗಿ ಮಾಡಿದೆ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಇದು ಕೇವಲ ಒಂದು ಯೋಜನೆಯಲ್ಲ, ಬದಲಾಗಿ ಪ್ರತಿಯೊಬ್ಬ ತಾಯಿ ಮತ್ತು ಹುಟ್ಟಲಿರುವ ಮಗುವಿಗೆ ಆರೋಗ್ಯಕರ ಭವಿಷ್ಯಕ್ಕಾಗಿ ಸರ್ಕಾರದ ಬದ್ಧತೆಯಾಗಿದೆ. ಈ ದೂರದೃಷ್ಟಿಯ ಉಪಕ್ರಮವು ಕಳೆದ 10 ಭಾರತದ ಲಕ್ಷಾಂತರ ತಾಯಿಂದಿರ ಜೀವನದಲ್ಲಿ ಸಕಾರಾತ್ಮಕ ಬದಲಾವಣೆಯ ಮಾಧ್ಯಮವಾಗಿದೆ ಎಂದು ಸಚಿವೆ ಅನ್ನಪೂರ್ಣಾದೇವಿ ಹೇಳಿದ್ದಾರೆ. ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ಇಂದು ನವದೆಹಲಿಯಲ್ಲಿರುವಂತಹ ರಾಷ್ಟೀಯ ಪರೀಕ್ಷಾ ಸಂಸ್ಥೆಯ ಎನ್ಟಿಎ ಪ್ರಧಾನ ಕಚೇರಿಗೆ ಭೇಟಿ ನೀಡಿ ಇದೇ 21ರಂದು ನಡೆಯಲಿರುವಂತಹ ನೀಟ್ ಮರುಪರೀಕ್ಷಾ ಸಿದ್ಧತೆಗಳನ್ನು ಪರಿಶೀಲನೆ ನಡೆಸಿದರು. ನಂತರ ಸುದ್ದಿಗಾರರೊಂದಿಗೆ ಮಾತನಾಡಿದ ಸಚಿವರು, ಪ್ರಶ್ನೆ ಪತ್ರಿಕೆಗಳ ತಯಾರಿಕೆಯಿಂದ ಹಿಡಿದು ಮುಂದಿನ ಎಲ್ಲ ಪ್ರಕ್ರಿಯೆಗಳವರೆಗಿನ ಸಂಪೂರ್ಣ ಗೌಪ್ಯತೆಯನ್ನು ಕಾಯ್ದುಕೊಳ್ಳುವ ಜೊತೆಗೆ ಅಗತ್ಯವಿರುವಂತಹ ಎಲ್ಲಾ ಕ್ರಮಗಳನ್ನು ತೆಗೆದುಕೊಳ್ಳಲಾಗುತ್ತಿರುವುದನ್ನು ಕೇಂದ್ರ ಸರ್ಕಾರ ಖಚಿತಪಡಿಸಿದೆ ಎಂದು ಹೇಳಿದ್ದಾರೆ. ಪರೀಕ್ಷಾ ಪ್ರಕ್ರಿಯೆಯಲ್ಲಿ ಲೋಪದೋಷಗಳು ಮತ್ತು ನ್ಯೂನತೆಗಳನ್ನು ತಡೆಗಟ್ಟಲು ಕೇಂದ್ರ ಸರ್ಕಾರ ರಾಜ್ಯಗಳೊಂದಿಗೆ ಸಕ್ರಿಯವಾಗಿ ಸಮನ್ವಯ ಸಾಧಿಸುತ್ತಿದೆ ಎಂದು ಅವರು ಹೇಳಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಕುವೈತ್ನ ಅಮೀರ್ ಅವರೊಂದಿಗೆ ಪ್ರಧಾನಿ ನರೇಂದ್ರ ಮೋದಿ ಮಾತುಕತೆ, ಪಶ್ಚಿಮ ಏಷ್ಯಾ ಪರಿಸ್ಥಿತಿ ಕುರಿತು ಚರ್ಚೆ. ಪಾಕ್ ಆಕ್ರಮಿತ ಕಾಶ್ಮೀರದಲ್ಲಿ ಘರ್ಷಣೆ, ಕನಿಷ್ಠ 30 ಮಂದಿ ಸಾವು, 200ಕ್ಕೂ ಹೆಚ್ಚು ಜನರಿಗೆ ಗಾಯ. ವಿನಿಮಯ ಭೂ ಬಂದರು ನಿರ್ವಹಣಾ ವ್ಯವಸ್ಥೆ ಉದ್ಘಾಟಿಸಿದ ಕೇಂದ್ರ ಗೃಹ ಸಚಿವ ಅಮಿತ್ ಶಾ. 250 ಮೆಗಾವ್ಯಾಟ್ ಸಾಮರ್ಥ್ಯದ ಸೌರಶಕ್ತಿ ಯೋಜನೆಗೆ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅನುಮೋದನೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಗ್ಗೆ 7:05.
0: ಸೇಫ್ ಡ್ರೈವ್ ಗಾನ ಬಜಾನ ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ.

ಮಲ್ಲಿಕಾರ್ಜುನ ಚಿತ್ರದ ಗೀತೆ ಕೇಳಿದಿರಿ. ರಾಜೇಶ್ ಕೃಷ್ಣನ್ ಹಾಗೂ ಅನುರಾಧ ಶ್ರೀರಾಮ್ ಅವರ ಧ್ವನಿಗಳಲ್ಲಿ ಸೇಫ್ ಡ್ರೈವ್ ಗಾನ ಭಜನ ವಿಭಾಗ ಸಮೀಕ್ಷೆಯಲ್ಲಿ ಇವತ್ತು ಒಂದು ವಿಶೇಷವಾದ ಪ್ರಶ್ನೆ ಕೇಳಿದ್ದು, ಏನಂದರೆ ಈ ಬಾಡಿ ಶೇಮಿಂಗ್ ಅನ್ನುವಂಥದ್ದು ಇದೆಯಾ, ಇದು ಮಾಧ್ಯಮಗಳು ಮತ್ತು ಬೇರೆ ಬೇರೆ ಪ್ರಭಾವಗಳಿಂದ ಇತ್ತೀಚೆಗೆ ಹೆಚ್ಚಾಗಿದೆಯಾ, ಹೀಗೆ ನಾವು ಏನೋ ಹೇಳ್ತೀವಿ, ವರ್ಣನೆ ಮಾಡೋಕ್ಕೆ ಹೇಳ್ತೀವೋ, ವ್ಯಕ್ತಿಯನ್ನು ಅವರು ಅಂತ ಗುರುತಿಸೋದಕ್ಕೆ ಹೇಳ್ತೀವೋ, ಗೊತ್ತಿದ್ದು ಹೇಳ್ತೀವೋ, ಗೊತ್ತಿಲ್ಲದೆ ಹೇಳ್ತೀವೋ, ಒಟ್ಟಿನಲ್ಲಿ ಅವರು ಸಣ್ಣಗಿದ್ದಾರೆ, ಸಣಕ್ಲಿ, ಡುಮ್ಮಿ, ಲಂಬು, ಕುಳ್ಳಿ, ಹೀಗೆಲ್ಲ ದೇಹವನ್ನು ನಾವು ವರ್ಣಿಸ್ತೀವಿ. ಹಾಗೆ ಕರ್ಪಿ, ಬಿಳಿ ಜಿರಳೆ ಥರ ಇದ್ದಾಳೆ, ಹೀಗೂ ನಾವು ಹೇಳೋದನ್ನು ಕೇಳಬಹುದು. ಉಫ್ ಅಂದರೆ ಹಾರೋಗ್ತಾರೆ, ಈ ಥರ ಎಲ್ಲ ಮಾತಾಡೋದನ್ನು ನಾವು ಕೇಳ್ತೀವಿ. ಹೀಗೆ ಮಾತಾಡೋದು ಎಷ್ಟು ಸರಿ ಅನ್ನುವಂತಹ ವಿಚಾರ, ಪದ ಬಳಕೆ ತಪ್ಪು ಅಂತ ಕೆಲವರು ಹೇಳಿದ್ರೆ ಅದು ವ್ಯಕ್ತಿಯ ವರ್ಣನೆ ಅಷ್ಟೇ ಅಂತ ಇನ್ನು ಕೆಲವರು ಹೇಳಬಹುದು. ಇದು ಎಷ್ಟರ ಮಟ್ಟಿಗೆ ಸರಿ ಅಥವಾ ತಪ್ಪು? ಈ ಸೂಪರ್ ಬಾಡಿ, ಸೌಂದರ್ಯದ ಖನಿ, ಪರ್ಫೆಕ್ಟ್ ಶೇಪ್, ಹೀರೋಯಿಕ್ ಲುಕ್, ಇದೆಲ್ಲ ಹೇಗೆ ಹುಟ್ಟಿತು? ಇದೆಲ್ಲ ಇತ್ತೀಚಿನ ಸಿನಿಮಾಗಳಲ್ಲಿ ಹೀರೋಗಳು ಹೀರೋಯಿನ್ಗಳು ಮಾಡುವ ಕೆಲವೊಂದು ಅಬ್ಬರದ ಪ್ರಚಾರಗಳಿಂದ, ಆಮೇಲೆ ಸಂಭಾಷಣೆಗಳಿಂದ ಹುಟ್ಟಿದೆಯಾ ಅಥವಾ ಹಿಂದೆಯಿಂದ ಇತ್ತ? ಹೀಗೆಲ್ಲ ಒಂದು ಚಿಂತನಾ ಲಹರಿಯನ್ನು ಇವತ್ತಿನ ಗಾನಭಜನದಲ್ಲಿ ನಾವು ಕೇಳ್ತಾ ಹೋದ್ವಿ. ನಮ್ಮ ಸ್ನೇಹಿತರಿಗೆ ನಾವು ಕೇಳಿದ ಪ್ರಶ್ನೆ, ಬಾಡಿ ಶೇಮಿಂಗ್ ಇದೆಯಾ ಅಥವಾ ಇಲ್ಲವಾ, ನಿಮಗೇನು ಅನಿಸತ್ತೆ ಒಂದೇ ಒಂದು ಸಾಲಲ್ಲಿ ಹೇಳಿ ಅಂತ 9483091098ಕ್ಕೆ ವಾಟ್ಸಪ್ ಮೂಲಕ ಹೇಳಿ ಅಂತ ಹೇಳಿದ್ದು. ಇಲ್ಲಿಂದ ಮುಂದೆ ಬರುವ ಯಾವ ಮೆಸೇಜ್ಗಳನ್ನು ನಾವು ತೆಗೊಳ್ಳೋದಿಲ್ಲ. ಇಲ್ಲಿಯವರೆಗೆ ಬಂದಿರೋ ಎಲ್ಲ ಮೆಸೇಜ್ಗಳನ್ನು ಲೆಕ್ಕ ಹಾಕಿ ಯಾರು ಏನಂದ್ರು ಅಂತ ಹೇಳೋಣಂತೆ. ಭಾರತಿ ಅರವಿಂದ್ ಅವರು ಉತ್ತರಹಳ್ಳಿಯಿಂದ, ಬಾಡಿ ಶೇಮಿಂಗ್ ಅನ್ನೋದು ಇದೆ, ಅದನ್ನು ಮಾಡೋದು ದೊಡ್ಡ ತಪ್ಪು. ಯಾವುದೇ ವ್ಯಕ್ತಿಯನ್ನು ವ್ಯಕ್ತಿತ್ವದ ಮೇಲೆ ಅಳಿಬೇಕೇ ಹೊರತು ಅವರ ದೈಹಿಕ ರಚನೆ ಮೇಲೆ ಅಳಿಬಾರದು, ಮತ್ತು ಅವಹೇಳನಕಾರಿಯಾಗಿ ಮಾತಾಡಬಾರ್ದು ಅಂತಾರೆ. ವಾಸುಕಿ ಸಾಗರದಿಂದ ಹೌದು ಅಂತ ಹೇಳಿದಿರಿ. ಚಿತ್ರಗಳಲ್ಲಿ ನಾಯಕ ನಟರು ತಮ್ಮ ಒಂದು ಆಕರ್ಷಣೀಯವಾಗಿ ಕಾಣಬೇಕು ಅನ್ನೋದಕ್ಕೆ ಹೆಚ್ಚು ಒತ್ತು ಕೊಡ್ತಾ ಇದ್ರು, ಸುಂದರವಾಗಿ ಕಾಣ್ತಾ ಇದ್ರು, ಅದು ಇರಬೇಕು, ಸುಂದರವಾಗಿ ಕಾಣಬೇಕು ಅಂತಾರೆ ಹೆಬ್ಬಾಳದ ರಮೇಶ್ ಅವರು. ಹೌದು ರಮೇಶ್, ಸುಂದರವಾಗಿ ಕಾಣಬೇಕು ಅಂತ ಯಾರಿಗಿರೋಲ್ಲ, ಎಲ್ರಿಗೂ ಇರುತ್ತೆ. ಆದರೆ ಹಾಗಿಲ್ಲದಿದ್ದಾಗ ಏನೋ ಒಂದು ಮಾತುಗಳನ್ನು ಕೇಳ್ತೀವಲ್ಲ, ಅದು ಸರಿಯೋ ತಪ್ಪೋ ಅಂತ ಇವತ್ತಿನ ನಮ್ಮ ಸಮೀಕ್ಷೆ ಇದ್ದದ್ದು. ಅಪಿಯರೆನ್ಸ್ ಅನ್ನೋದು ಒಂದು ತೋರಿಕೆ, ಒಂದು ನೋಟ, ಆ ಕ್ಷಣ ತಕ್ಷಣ ಮನಸ್ಸಿಗೆ ಬರೋದು ಅಷ್ಟೇ. ಆದರೆ ನೋವಾಗದ ಹಾಗೆ ನಾವು ಮಾತನಾಡಬೇಕು, ಇನ್ನೊಬ್ಬರಿಗೆ ನೋವಾಗುವ ಹಾಗೆ ನಾವು ವರ್ಣಿಸಬಾರ್ದು ಅಂತಾರೆ ಸುಮಿತ್ರಾ ಅವರು ಸಂಡೂರಿನಿಂದ. ವಿಠಲ ಗಾಣಿಗೇರ ಮೂಡಲಗಿಯವರು, ಬಾಡಿ ಶೇಮಿಂಗ್ ಖಂಡಿತ ಇದೆ, ಬೇಜಾರಾಗತ್ತೆ ಹಾಗೆಲ್ಲ ಮಾತಾಡಿದಾಗ. ಸಮಾಧಾನದ ಸಂಗತಿ ಏನಪ್ಪ ಅಂದರೆ, ಸಮಾಜದಲ್ಲಿ ಏನೇ ಅನ್ನಿಸ್ಕೊಂಡ್ರು ಹೇಗೆ ಇದ್ದರೂ ನಾವು ತಲೆ ಎತ್ತಿ ಜೀವನ ಮಾಡ್ತೀವಲ್ಲ, ನನಗೆ ಯಾರೇನೇ ಅಂದರೂ ನೋವೇನೂ ಇಲ್ಲ, ಅವರು ಹಾಗೆ ಅಂತ ಬಿಡ್ಬೋದು, ನನ್ನಷ್ಟಕ್ಕೆ ನಾನು ವಿಚಲಿತನಾಗದೇ ಇರ್ತೀನಿ ಅಂತ ಹೇಳ್ತಾರೆ. ವೆಂಕಟೇಶ್ ಸುಂಕದಕಟ್ಟೆ ಅವರು ಬಹಳ ಒಳ್ಳೆಯ ಸಂದೇಶವನ್ನು ಕಳಿಸಿದ್ದೀರಿ, ನಿಮ್ಮ ಅನಿಸಿಕೆ. ಅವರು ಹೇಳ್ತಾರೆ,

ಇದು ಯಾವುದೇ ಮಾಧ್ಯಮದಿಂದನೋ ಎಲ್ಲಿಂದನೋ ಬಂದಿದ್ದಲ್ಲ. ಸಾಮಾನ್ಯವಾಗಿ ಏನಾಗುತ್ತೆ ಅಂದರೆ ಕುಟುಂಬದಿಂದನೇ ಇದು ಬಂದಿರುತ್ತೆ, ಕುಟುಂಬದಿಂದನೇ ಶುರು ಆಗಿರುತ್ತೆ, ಮನೆಯಲ್ಲಿ ಅವರನ್ನು ಆ ರೀತಿ ಕರೀತಾ ಇರ್ತಾರೆ, ಆಮೇಲೆ ಅದು ಸಮಾಜಕ್ಕೆ ಪ್ರಚಾರಕ್ಕೆ ಬರುತ್ತೆ, ಆಗ ಎಲ್ಲರೂ ಹಾಗೆ ಕರೆಯೋ ಹಾಗೆ ಆಗುತ್ತೆ. ಮಗು ಇದ್ದಾಗ ಹಾಗೆ ಅಂದಿರ್ತೀವಿ, ಆಮೇಲೆ ದೊಡ್ಡವರಾದ ಮೇಲೆ ಹಾಗೆ ಕರೆಯೋಕ್ಕೆ ಶುರು ಮಾಡಿದಾಗ, ಸಮಾಜವೂ ಅವರನ್ನು ಹಾಗೆ ಗುರುತಿಸೋದಕ್ಕೆ ಶುರು ಮಾಡಿದಾಗ ಅವರಿಗೆ ದೊಡ್ಡವರಾಗ್ತಾ ಆಗ್ತಾ ಬೇಜಾರಾಗೋದು ಸಹಜ. ಆದರೂ ಇದರ ಬಗ್ಗೆ ತಲೆ ಕೆಡಿಸ್ಕೊಳ್ಬಾರ್ದು ಅನ್ನೋದು ನನ್ನ ವಾದ. ಬಾಡಿ ಶೇಮಿಂಗ್ ಇದೆ ಅನ್ನೋದು ನನ್ನ ಉತ್ತರ ಅಂತ ಹೇಳಿದಿರಿ ಮಂಡಿಕಲ್ ಕೃಪಾ ಅವರು. ಈ ಸಮೀಕ್ಷೆ ಬಗ್ಗೆ ಏನು ಹೇಳಬೇಕು ಅಂತ ನಂಗೆ ತಿಳಿತಾ ಇಲ್ಲ ಅಂತಾರೆ ಶಾಂತಾಚಾರ್ ಕೊಕ್ಕನೂರು. ಹೌದು ಅಂತ ಹೇಳಿದಿರಿ. ಕವಿತಾ ಶ್ರೀನಿವಾಸ್ ಹೌದು ಅಂತ ಹೇಳಿದಿರಿ. ತುಂಬ ಚೆನ್ನಾಗಿದೆ ಈ ವಿಷಯ, ನಿಜ ಅಂತ ಹೇಳಿದಿರಿ. ಮೈಸೂರು ವಿದ್ಯಾರಣ್ಯಪುರದ ರಾಮ್ ಪ್ರಸಾದ್, ಯಾವುದೇ ಉತ್ಪ್ರೇಕ್ಷೆ ಇಲ್ಲದಿದ್ದರೆ ನೋವಾಗೋದಿಲ್ಲ, ನನ್ನ ಉತ್ತರ ಇಲ್ಲ ಅಂತ ಹೇಳಿದಿರಿ. ಬಾಡಿ ಶೇಮಿಂಗ್ ಇದೆ. ಸಣ್ಣ ಇರೋದಕ್ಕೆ ನನ್ನನ್ನು ಎಷ್ಟು ಒಣಕಿಸಿ ಮಾತಾಡ್ತಾ ಇದ್ರು ನನ್ನ ಸುತ್ತಮುತ್ತಲಿನ ಜನ, ನನಗೆ ನನ್ನ ಮಗನಿಗೂ ಕೂಡ ಹಾಗೆ ಮಾತಾಡ್ತಾರೆ, ಇದರಿಂದ ನನಗೆ ತುಂಬ ನೋವಾಗುತ್ತೆ ಅಂತಾರೆ ಲೀಲಾ ಬೇಗೂರು. ಅವರವರ ಭಾವಕ್ಕೆ ಭಕುತಿಗೆ ಇವತ್ತು ಏನು ಕನ್ಫ್ಯೂಷನ್ ಇದೆ ಅಂತಾರೆ ನಮ್ಮ ಸಾವಿತ್ರಿ ಉಮೇಶ್ ಅವರು. ಕನ್ಫ್ಯೂಷನ್ ಏನಿಲ್ಲ, ಇದೆಯಾ ಇಲ್ಲವಾ ಅಂತ ಕೇಳಿರೋದು, ನಿಮಗೇನು ಅನಿಸುತ್ತೆ ನೀವು ಹೇಳಬಹುದು. ನಿಮಗೆ ಕನ್ಫ್ಯೂಷನ್ ಆದರೆ ಕನ್ಫ್ಯೂಷನ್ ಆಗ್ತಿದೆ ಅಂತಲೇ ಹೇಳಬಹುದು. ಜಗದೀಶ್ವರಾಚಾರ್ ಅವರು ನಾವಂತೂ ಹಾಗೆ ಮಾಡಲ್ಲ, ಇದೆ ಇಲ್ಲ ನಮಗೆ ಗೊತ್ತಿಲ್ಲ ಅಂತಾರೆ. ಅಂಬುಜ ಮಳಕೇಡ್ಕರ್ ಅವರು ಜನರ ಸ್ವಭಾವನೇ ಹೀಗೆ, ಏನು ಮಾಡೋದು, ಏನೋ ಹೀಗೆಲ್ಲ ಮಾತಾಡಿಬಿಟ್ರೆ ಆಡಿಬಿಟ್ರೆ ಕೆಲವರಿಗೆ ತುಂಬ ಖುಷಿ, ಮಾನ ಅವಮಾನ ಇದೆಲ್ಲವೂ ಅವರು ಹೇಳೋ ಶೈಲಿ ಮೇಲೆ ಡಿಪೆಂಡ್ ಆಗುತ್ತೆ. ನನ್ನ ಉತ್ತರ ಇದೆ ಅಂತಾರೆ. ಹೌಳೆ ಲಕ್ಷ್ಮೀ ಚಂದ್ರಶೇಖರ್ ಅವರು ದೊಡ್ಡದೊಂದು ಸ್ಮೈಲಿಯನ್ನು ಹಾಕಿ ಇದೆ ಅಂತ ಹೇಳಿ ಗಟ್ಟಿ ಧ್ವನಿಯಲ್ಲಿ ಇನ್ನೊಬ್ಬರನ್ನು ನೋಡಿ ಹೀಯಾಳಿಸೋದು ನಮ್ಮ ಜನಕ್ಕೆ ಬಂದುಬಿಟ್ಟಿದೆ ಅಂತಾರೆ. ಬಾಡಿ ಶೇಮಿಂಗ್ ಇವತ್ತಿಗೂ ಕೂಡ ಇದೆ. ಇದಕ್ಕೆ ಚಿತ್ರರಂಗ ಮತ್ತು ಮಾಧ್ಯಮ ತೋರಿಸುವಂತಹ ನಿರ್ದಿಷ್ಟ ಸೌಂದರ್ಯಗಳ ಮಾನದಂಡವೇ ಕಾರಣ. ವ್ಯಕ್ತಿಯನ್ನು ಅವರ ದೇಹದಿಂದ ಅಳಿಬಾರದು, ಗುಣ ಮತ್ತು ಪ್ರತಿಭೆಯಿಂದ ಅಳಿಬೇಕು ಅಂತಾರೆ ಮನೋಜ್ ತುಮಕೂರಿನಿಂದ. ಹಲಸೂರಿನ ರಾಜೇಶ್, ಎಷ್ಟು ಅರ್ಥಗರ್ಭಿತವಾದ ವಿಷಯ ಇವತ್ತಿಂದು. ಹೌದು, ಕಪ್ಪಗಿರೋದು, ಬೆಳ್ಳಗಿರೋದು, ಕುಳ್ಳಗಿರೋದು, ಉದ್ದ ಇರೋದು ಇದೆಲ್ಲ ನಮ್ಮ ಕೈಲಿಲ್ವಲ್ಲ, ಆದರೂ ಹಾಗೆಲ್ಲ ಅಂತಾರಲ್ಲ, ಬೇಜಾರಾಗತ್ತೆ ಅಂತಾರೆ ಹಲಸೂರಿನ ರಾಜೇಶ್. ಆನಂದ್ ಕುಲಕರ್ಣಿ ಅವರು, ಬಾಡಿ ಶೇಮಿಂಗ್ ಇದೆ, ಉನ್ನತ ಸ್ಥಾನಕ್ಕೆ ಒಬ್ಬ ವ್ಯಕ್ತಿ ಹೋದಾಗ ಅದನ್ನು ಪರಿಗಣಿಸೋದಿಲ್ಲ, ಆದರೆ ಹೋಗಲಿಲ್ಲ ಅಂದರೆ ಅದನ್ನು ಅದೇ ರೀತಿ ಮಾತಾಡ್ತಾರೆ, ನೋವಾಗುತ್ತೆ ಅಂತಾರೆ. ಹಾಗೆ ರಾಜು ಚಿಕ್ಕ ಅಂಕನಹಳ್ಳಿ ಅವರು ಕೂಡ ಹೌದು ಅಂತಾರೆ, ಇಲ್ಲ ಅಂತಾರೆ ವಸಂತ ಅವರು. ಸಮೀಕ್ಷೆ ಚೆನ್ನಾಗಿದೆ ಅಂತಾರೆ ಶ್ರೀಹರಿ ಅವರು ಬೆಂಗಳೂರಿನಿಂದ. ಮಯೂರ್ ಕೋಟಿ ಜನ್ನಾಪುರದಿಂದ ಭದ್ರಾವತಿಯಿಂದ ಸಂದೇಶ ಕಳಿಸಿದಿರಿ. ಮಾಧವನ್ ಜಯಲಕ್ಷ್ಮಿ ಅವರು ಎಸ್ ಅಂದಿದ್ದೀರಿ. ನಾಗರತ್ನ ರಾಜಾಜಿನಗರದಿಂದ. ಅಥಣಿ ತಾಲೂಕು ಶಿವನೂರಿನಿಂದ ಶಾಂತಗಿರಿ ಮಲ್ಲಯ್ಯ ಮಠ. ಬೆಳಗಾವಿಯ ಮುನವಳ್ಳಿಯ ಮಾಣೇಶ ತಾಂದಳೆ ಮತ್ತು ಮನೆಯವರು. 641 ಹೆಸರನ್ನು ಹಾಕಲಿಲ್ಲ ಮಹೇಶ್ ಅವರು. ಮುಸಂಜೆ ಹಾಡುಗಳು ಚೆನ್ನಾಗಿತ್ತು, ಹಾಗೆ ಇವತ್ತಿನ ವಿಷಯ ಕೂಡ ಚೆನ್ನಾಗಿದೆ ಅಂತಾರೆ ಜೆಸಿ ನಗರ ಪೋಸ್ಟ್ ಆಫೀಸ್ ರಸ್ತೆಯ ಅರುಣ ಮೈತ್ರಿ ಮತ್ತು ಮನೆಯವರು. ಹಳೆಯ ಗೀತೆಗಳನ್ನು ಕೇಳಿ ತುಂಬ ಖುಷಿಯಾಯಿತು ಅಂತಾರೆ ಕಲಬುರಗಿಯ ಸರ್ವೇಶ ಮಠ್ ಅವರು. ಹನುಮಂತಪ್ಪ ಹುಲ್ಗಮ್ಮನವರು ಅಕ್ಷಯ ಪಾರ್ಕ್ನಿಂದ. ರಾಘವೇಂದ್ರ ಅವರು ಗೋಕರ್ಣದಿಂದ. ವಾಸುಕಿ ಸಾಗರದಿಂದ. ಪುಷ್ಪ ಶಾನ್ಭಾಗರ್ ಗದಗ್ನಿಂದ. ಸುರೇಶ್ ವಿ ಶ್ರೀನಿಧಿ ಮಡಿವಾಳದಿಂದ. ಇನ್ನು ಸಾಕಷ್ಟು ಸಂದೇಶಗಳು ಇವೆ. ನಿಮ್ಮ ಎಲ್ಲ ಸಂದೇಶಗಳನ್ನು ನಾವು ಲೆಕ್ಕ ಹಾಕಿದ್ದೇವೆ, ತಗೊಂಡಿದ್ದೇವೆ. ಒಟ್ಟಾರೆಯಾಗಿ ನಮಗೆ ಬಂದ ಸಂದೇಶಗಳು ಟೋಟಲ್ ಒಟ್ಟು 90 ಸಂದೇಶಗಳು ಬಂದಿವೆ. ಅದರಲ್ಲಿ 8 ಸಂದೇಶಗಳು ನಮಗೆ ಗೊತ್ತಿಲ್ಲ, ಉತ್ತರ ಹೇಳೋಕೆ ಆಗಲ್ಲ, ಇದೆಯಾ ಇಲ್ಲವಾ ನಮಗೆ ಗೊತ್ತಿಲ್ಲ ಅಂತ, ಆಮೇಲೆ ಕನ್ಫ್ಯೂಷನ್ ಆಗಿದೆ ಅಂತ, ಅಡ್ಡಗೋಡೆ ಮೇಲೆ ದೀಪ ಇಟ್ಟ ಹಾಗೆ ಇದೆ ಅಂತ, ಹೀಗೆಲ್ಲ ಬರೆದಿದ್ದೀರಿ. 8 ಜನ ಈ ರೀತಿಯಾದ ಸಂದೇಶಗಳನ್ನು ಕಳಿಸಿದ್ದೀರಿ. ಎಸ್, ಹೌದು ಇದೆ, ನೋವಾಗತ್ತೆ, ಇದು ಬೇರೆ ಬೇರೆ ಪ್ರಭಾವಗಳಿಂದ ಹೀಗೆ ಆಗಿರೋದು ನಿಜ ಅಂತ ಹೇಳಿರುವವರ ಸಂಖ್ಯೆ 66. ಇಲ್ಲ, ಇದು ಸುಮ್ಮನೆ ಹಾಗೆ ಬಳಸುವಂಥದ್ದು, ಅಕಸ್ಮಾತ್ತಾಗಿ ಬರುವಂಥದ್ದು, ಅದರಲ್ಲಿ ನೋವು ಮಾಡಬೇಕು ಅನ್ನುವಂತಹ ಅಂಶ ಏನೂ ಇರೋದಿಲ್ಲ ಅಂತ ಹೇಳಿರುವವರ ಸಂಖ್ಯೆ 20.

66 ಮಂದಿ ಹೌದು ಇದೆ ಅಂತ ಹೇಳಿದಿರಿ, 20 ಜನ ಇಲ್ಲ ಅಂತ ಹೇಳಿದಿರಿ, ಒಂದು 8 ಜನ ಹಾಗೂ ಹೀಗೂ ಗೊತ್ತಿಲ್ಲ ಅಂತ ಉತ್ತರವನ್ನು ಕೊಟ್ಟಿದ್ದೀರಿ. ಆತ್ಮೀಯ ಶ್ರೋತೃಗಳೇ, ಈ ಸಮೀಕ್ಷೆಯಲ್ಲಿ ಪಾಲ್ಗೊಂಡು ನಿಮ್ಮ ಅನಿಸಿಕೆಗಳನ್ನು ತುಂಬ ಸ್ಪಷ್ಟವಾಗಿ ಚೆನ್ನಾಗಿ ಹೇಳಿದಿರಿ. ಮತ್ತು ಹಾಗೆ ಮಾಡೋದು ತಪ್ಪು, ಇದು ಕಳಕಳಿಯ ವಿಚಾರ ಅಂತ ಕೂಡ ತುಂಬ ಜನ ಹೇಳಿದಿರಿ. ನೋವಾಗುತ್ತೆ ಅಂತ ಕೂಡ ತುಂಬ ಜನ ಹೇಳಿದಿರಿ. ಮೊನ್ನೆ ಒಂದು ಕನ್ನಡ ಚಿತ್ರರಂಗದ ಖ್ಯಾತ ನಟಿ ದಿವ್ಯ ಸ್ಪಂದನ, ನಮ್ಮ ರಮ್ಯಾ ಅವರು ಇತ್ತೀಚೆಗೆ ಒಂದು ಇನ್ಸ್ಟಾದಲ್ಲಿ ಪೋಸ್ಟ್ ಮಾಡಿದರು, ನೀವು ತುಂಬ ದಪ್ಪಗಾಗಿದ್ದೀರಾ, ಮುದುಕಿ ಥರ ಕಾಣ್ತಾ ಇದ್ದೀರಾ ಅಂತ ಯಾರೋ ಅವರಿಗೆ ಕಾಮೆಂಟ್ ಮಾಡಿದ್ರಂತೆ. ಅದಕ್ಕೆ ಅವರು ಉತ್ತರ ಕೊಟ್ಟರು, ಹೌದು ವಯಸ್ಸಾಗೋದು, ದೇಹದ ತೂಕ ಬದಲಾಗೋದು ಪ್ರಕೃತಿ ಸಹಜ, ನಾನೇನು ಅಮರಳಲ್ಲ, ಎಲ್ಲರ ಹಾಗೆ ನಾನು ಅಂತ ಅವರು ಖಡಕ್ಕಾಗಿ ಉತ್ತರ ಕೊಟ್ಟರು. ರಮ್ಯಾ ಅಂಥವರಿಗೇನೆ ಹೀಗೆ ಬರೀತಾರೆ ಅಂದರೆ ಇನ್ನು ನಮ್ಮ ನಿಮ್ಮ ಗತಿ ಏನು? ಇದು ನಿಜವಾಗಿ ಯೋಚನೆ ಮಾಡಬೇಕಾದ ಸಂಗತಿ, ಇದೊಂದು ಚಿಂತನೆ, ಇದೊಂದು ಲಹರಿ. ಆತ್ಮೀಯರೇ, ಯಾರಿಗೂ ನೋವಾಗುವ ಹಾಗೆ ನಾವು ಮಾತಾಡೋದು ಬೇಡ. ನಮ್ಮ ಪದ ಬಳಕೆ ಬಗ್ಗೆ ಸ್ವಲ್ಪ ಎಚ್ಚರ ಇರಲಿ. ಪ್ರತಿಯೊಂದು ದೇಹವೂ ಭಿನ್ನ, ವ್ಯಕ್ತಿತ್ವಗಳು ಭಿನ್ನ, ಬೆರಳಚ್ಚು ಹೇಗೋ ಹಾಗೆ ಕಣ್ಣು ಮೂಗು ಹಣೆ ಬಾಯಿ ಎಲ್ಲವೂ ಭಿನ್ನ, ಕೈ ಕಾಲು ಬೆರಳು ಇವೆಲ್ಲವೂ ಪ್ರತಿಯೊಂದು ಭಿನ್ನ. ಸಿನಿಮಾದಲ್ಲಿ ಮೇಕಪ್ ಉಂಟು, ಆದರೆ ನಿಜ ಜೀವನದಲ್ಲಿ ನಾವು ನಾವೇ. ಸೌಂದರ್ಯಕ್ಕೆ ಚೌಕಟ್ಟಿಲ್ಲ ಅಲ್ಲ. ಏನೇ ಪದಗಳನ್ನು ನಾವು ಬಳಸುವಾಗ ಒಂದು ಎಚ್ಚರ ಇರಲಿ ಅಂತ ಹೇಳ್ತಾ ಇವತ್ತಿನ ಸೇಫ್ ಡ್ರೈವ್ ಗಾನ ಭಜನಾ ವಿಭಾಗ ಸಮೀಕ್ಷೆಯನ್ನು ಮುಗಿಸೋಣ. ಪ್ರೀತಿಯ ಕೇಳುಗರೆ, ನಿಮ್ಮೆಲ್ಲರಿಗೂ ವಂದನೆಗಳು. ಥ್ಯಾಂಕ್ ಯು, ನಮಸ್ಕಾರ.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಕಳೆದ 10 ವರ್ಷಗಳಲ್ಲಿ ಪ್ರಧಾನಮಂತ್ರಿ ಸುರಕ್ಷಿತ ಮಾತೃತ್ವ ಅಭಿಯಾನದ ಮೂಲಕ ಗರ್ಭಿಣಿಯರಿಗೆ ಆರೋಗ್ಯ ಸೌಲಭ್ಯಗಳನ್ನು ಸರ್ಕಾರ ನಿರಂತರವಾಗಿ ಬಲಪಡಿಸುತ್ತಿದೆ ಎಂದು ಕೇಂದ್ರ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವ ಜೆಪಿ ನಡ್ಡಾ ಹೇಳಿದ್ದಾರೆ. ನವದೆಹಲಿಯಲ್ಲಿಂದು ಪ್ರಧಾನಮಂತ್ರಿ ಸುರಕ್ಷಿತ ಮಾತೃತ್ವ ಅಭಿಯಾನದ 10 ವರ್ಷಗಳ ನೆನಪಿಗಾಗಿ ದೇಶದಾದ್ಯಂತ ಹಮ್ಮಿಕೊಳ್ಳಲಾಗಿರುವಂತಹ ಸಂಭ್ರಮಾಚರಣೆಗೆ ಚಾಲನೆ ನೀಡಿ ಅವರು ಮಾತನಾಡಿದರು. ಭಾರತದಲ್ಲಿ ಡಿಜಿಟಲ್ ಸೇರ್ಪಡೆ ಮತ್ತು ಭವಿಷ್ಯಕ್ಕೆ ಸಿದ್ದವಾಗಿರುವ ಕೌಶಲ್ಯವನ್ನು ಉತ್ತೇಜಿಸಲು 5 ನೂತನ ಕೌಶಲ್ಯ ವಾಹನಗಳಿಗೆ ಇಂದು ಕೌಶಲ್ಯಾಭಿವೃದ್ಧಿ ಮತ್ತು ಉದ್ಯಮಶೀಲತೆ ರಾಜ್ಯ ಸಚಿವ ಜೈನ್ ಚೌಧರಿ ಚಾಲನೆ ನೀಡಿದರು. ಮಧ್ಯಪ್ರದೇಶದ ಇಂದೋರ್ನಲ್ಲಿ ಇಂದು ಬ್ರಿಕ್ಸ್ ಕೃಷಿ ಸಮ್ಮೇಳನ ಪ್ರಾರಂಭವಾಗಿದ್ದು, ವಿಶ್ವಾದ್ಯಂತ ಕೃಷಿ ಕ್ಷೇತ್ರ ಎದುರಿಸುತ್ತಿರುವಂತಹ ಅತ್ಯಂತ ಗಂಭೀರ ಸವಾಲುಗಳ ಕುರಿತು ಚರ್ಚಿಸಲು 21 ದೇಶಗಳ ಪ್ರತಿನಿಧಿಗಳು ಒಂದೆಡೆ ಸೇರಿದ್ದಾರೆ. ಈ ವರ್ಷ ಬ್ರಿಕ್ಸ್ ಅಧ್ಯಕ್ಷತೆ ವಹಿಸಿರುವ ಭಾರತ ಈ ಸಮ್ಮೇಳನವನ್ನು ಆಯೋಜನೆ ಮಾಡಿದೆ. ಮನ್ರೇಗಾ ಯೋಜನೆಯಿಂದ ವಿಕಸಿತ ಭಾರತ ಜಿ ರಾಮ್ಜಿ ಯೋಜನೆಗೆ ಸುಗಮವಾಗಿ ಬದಲಾಗುವುದನ್ನು ಖಚಿತಪಡಿಸಿಕೊಳ್ಳಲು ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳಿಗೆ 95,692 ಕೋಟಿ ರೂಪಾಯಿಗಳ ಮಧ್ಯಂತರ ಬಜೆಟ್ ಹಂಚಿಕೆಯನ್ನು ಕೇಂದ್ರ ಸರ್ಕಾರ ಪ್ರಸ್ತಾಪಿಸಿದೆ. ಈ ಕಾಯ್ದೆಯು ಮುಂದಿನ ತಿಂಗಳ 1ರಂದು ದೇಶದಾದ್ಯಂತ ಜಾರಿಗೆ ಬರಲಿದೆ ಎಂದು ಕೇಂದ್ರ ಗ್ರಾಮೀಣಾಭಿವೃದ್ಧಿ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ತಿಳಿಸಿದ್ದಾರೆ. ವಿಧಾನಪರಿಷತ್ಗೆ ನಡೆಯುವ 7 ಸ್ಥಾನಗಳ ಚುನಾವಣೆಗೆ ಸಲ್ಲಿಕೆಯಾಗಿರುವಂತಹ 8 ಅಭ್ಯರ್ಥಿಗಳ ನಾಮಪತ್ರ ಪುರಸ್ಕೃತಗೊಂಡಿವೆ. ಜೆಡಿಎಸ್ನ ಗೋವಿಂದರಾಜು, ಬಿಜೆಪಿಯ ರಘು ಆರ್, ಲಿಂಗರಾಜ್ ಪಾಟೀಲ್, ಕಾಂಗ್ರೆಸ್ನ ಬಿಕೆ ಹರಿಪ್ರಸಾದ್, ಶಿವಣ್ಣ ಬಿಎಸ್, ವಿನಯ್ ಕಾರ್ತಿಕ್, ಪಿವಿ ಮೋಹನ್, ತಿಪ್ಪಣ್ಣಪ್ಪ ಕಮಕನೂರ ಅವರ ನಾಮಪತ್ರಗಳು ಮಾನ್ಯಗೊಂಡಿವೆ ಎಂದು ಚುನಾವಣಾಧಿಕಾರಿ ಎಂಕೆ ವಿಶಾಲಾಕ್ಷಿ ತಿಳಿಸಿದ್ದಾರೆ. ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ವಿಧಾನಸೌಧದಲ್ಲಿ ಇಂದು ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ಹಾಗೂ ಮುಜರಾಯಿ ಇಲಾಖೆಯ ಪ್ರಗತಿ ಪರಿಶೀಲನಾ ಸಭೆ ನಡೆಸಿದರು. ಸಭೆಯಲ್ಲಿ ಸರ್ಕಾರದ ಯೋಜನೆಗಳನ್ನು ಪರಿಣಾಮಕಾರಿಯಾಗಿ ಅನುಷ್ಠಾನಗೊಳಿಸುವಂತೆ ಅಧಿಕಾರಿಗಳಿಗೆ ಅವರು ಸೂಚನೆ ನೀಡಿದರು. ಕರ್ನಾಟಕದ ಕರಾವಳಿ ಮತ್ತು ಮಲೆನಾಡಿನ ಶಿವಮೊಗ್ಗ ಜಿಲ್ಲೆ ಸೇರಿದಂತೆ ಹಲವು ಜಿಲ್ಲೆಗಳಲ್ಲಿ ನಾಳೆಯಿಂದ 2 ದಿನಗಳ ಕಾಲ ಭಾರೀ ಮಳೆಯಾಗಲಿದೆ ಎಂದು ಭಾರತೀಯ ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ. ಶಿವಮೊಗ್ಗ ಜಿಲ್ಲೆಯಲ್ಲಿ ನಾಳೆ ಸಾಮಾನ್ಯವಾದ ಭಾರೀ ಪ್ರಮಾಣದ ಮಳೆಯಾಗುವ ಸಾಧ್ಯತೆ ಇದೆ ಎಂದು ಹವಾಮಾನ ಇಲಾಖೆ ತಿಳಿಸಿದೆ. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು ರಾತ್ರಿ 10 ಗಂಟೆಗೆ.

0: ಡೂಡ್, ನಾನು ಬೇಗನೆ ಏನನ್ನೋ ಕಳುಹಿಸಬೇಕು. ಸೂಪರ್ ಫಾಸ್ಟ್ ಆಯ್ಕೆ ಇದೆಯೇ?
1: ಖಂಡಿತ, ಇಂಡಿಯಾ ಪೋಸ್ಟ್ 24 ಸ್ಪೀಡ್ ಪೋಸ್ಟ್ ಅನ್ನು ಪರಿಚಯಿಸಿದೆ, ಅಂದರೆ ಒಂದೇ ದಿನದಲ್ಲಿ ತ್ವರಿತ ಬಟ್ಟವಡೆ.
0: ಹಾಗಾದರೆ ಅದು ಒಂದು ಪ್ರಮುಖ ದಾಖಲೆಯಾಗಿರಲಿ, ಪಾರ್ಸೆಲ್ ಆಗಿರಲಿ, ಅಥವಾ ಇನ್ಯಾವುದೇ ಪ್ರಮುಖ ವಸ್ತುವಾಗಿರಲಿ, ಎಲ್ಲವೂ ತಕ್ಷಣವೇ ಬಟವಾಟೆ ಆಗುತ್ತದೆಯೇ?
1: ಹೌದು ಸಹೋದರ, ನೈಜ ಸಮಯದ ಟ್ರ್ಯಾಕಿಂಗ್, ಕಡಿಮೆ ದರಗಳು ಮತ್ತು ಮುಖ್ಯವಾಗಿ ಸುರಕ್ಷಿತ ಓಟಿಪಿ ಆಧಾರಿತ ವಿತರಣೆ. ಇಂಡಿಯಾ ಪೋಸ್ಟ್ ಅನ್ನು ನಂಬು. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಅಂಚೆ ಕಚೇರಿಯನ್ನು ಸಂಪರ್ಕಿಸಿ ಅಥವಾ indiapost.gov.in ಗೆ ಭೇಟಿ ನೀಡಿ.
2: ಹಿಂಗ್ಯಾಕ ಯವ್ವ, ನಿನ್ ಕೂಸು ಅಳ್ಳಿಕತ್ತದ, ಎದಿ ಹಾಲ್ ಕುಡಿಸಿ ಸಮಾಧಾನ ಮಾಡು.
3: ಆಶಕ್ಕ, ಈ ಕೂಸಿಗೆ ಈಗ 3 ತಿಂಗಳಾಗ್ಯದ. ಆಕಳ ಹಾಲ್ ಕೊಟ್ರ ಒಲ್ಲಂದ ಹಠ ಮಾಡ್ಲಿಕತ್ತದ?
2: ಎಂಥ ತಪ್ಪ ಮಾಡ್ಲಿಕತ್ತಿದಿ? ಕೂಸಿಗೆ 6 ತಿಂಗಳ ತನಕ ಎದಿ ಹಾಲ್ ಮಾತ್ರ ಕೊಡ್ಬೇಕು, ಆಮೇಲ ಅದ್ರ ಜೊತೆ ಬ್ಯಾರೆ ಆಹಾರನು ಕೊಡು. 2 ವರ್ಷದ ತನಕ ಎದಿ ಹಾಲೇ ಕೊಡು, ಅಂದ್ರನೆ ನಿನ್ ಕೂಸು ಗಟ್ಟಿ ಮುಟ್ಟಿರ್ತದ.
4: ತಾಯಿ ಎದೆ ಹಾಲು ಅಮೃತಕ್ಕೆ ಸಮಾನ. 6 ತಿಂಗಳಿನವರೆಗೆ ತಾಯಿ ಹಾಲು ಮಾತ್ರ ಉಣಿಸಿ, ಮಕ್ಕಳನ್ನು ಅಪೌಷ್ಟಿಕತೆಯಿಂದ ರಕ್ಷಿಸಿ. ಸಮತೋಲನ ಆಹಾರ, ಸಮತೋಲನ ಆರೋಗ್ಯ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.
5: ಕೇಳ್ತಾ ಇದ್ದೀರಿ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ಸಮಯ 8:04. ನಿಮ್ಮ ಆಯ್ಕೆ, ಕರೆ ಮಾಡಿ ಹಾಡು ಕೇಳಿ. ನಿಮ್ಮ ಮೆಚ್ಚಿನ ಚಿತ್ರಗೀತೆಗಳ ಕಾರ್ಯಕ್ರಮ. ನಮ್ಮ ಸಂಖ್ಯೆ 0802-7788-0802-7283-7799. ಈ ಸಂಖ್ಯೆಗಳಿಗೆ ನೀವು ಕರೆ ಮಾಡಬಹುದು, ನಮ್ಮೊಂದಿಗೆ ಮಾತಾಡಬಹುದು. ನಿಮ್ಮ ಇಷ್ಟದ ಗೀತೆಗಳು ಯಾವುದು ಅಂತ ಹೇಳಬಹುದು, ನಿಮ್ಮಿಷ್ಟದ ಗೀತೆಗಳನ್ನು ಕೇಳಬಹುದು. ಸಂಖ್ಯೆ ಇನ್ನೊಮ್ಮೆ 0802-7788-0808-0802-7789.

0: ಕೇಳ್ತಾ ಇದ್ದೀರಿ ನಿಮ್ಮ ಆಯ್ಕೆ. ನಮಗೆ ಕರೆ ಮಾಡಿ ನಿಮ್ಮ ಮೆಚ್ಚಿನ ಚಿತ್ರಗೀತೆಗಳನ್ನು ನೀವು ಆಲಿಸಬಹುದು. ಯಾರಿದ್ದಾರೆ ಲೈನ್ನಲ್ಲಿ ನೋಡೋಣ. ಹಲೋ, ನಮಸ್ತೆ.
1: ನಮಸ್ತೆ ಮೇಡಮ್, ನನ್ನ ಹೆಸರು ವಿಜಯ್ ಕುಮಾರ್, ಗಿರಿನಗರದಿಂದ ಮಾತಾಡ್ತಾ ಇದ್ದೀನಿ.
0: ಹೇಳಿ ವಿಜಯ್ ಕುಮಾರ್, ಯಾವ ಹಾಡಬೇಕು?
1: ತವರಿನ ಸಿರಿಯಿಂದ ಬಾನಿನ ತೇರು ಏರು ಪೇರು ಅಂತ. ಇದು ಸಾಹಿತ್ಯ ಸಂಗೀತ ತುಂಬಾ ಚೆನ್ನಾಗಿದೆ, ಅದಕ್ಕೋಸ್ಕರ ಈ ಹಾಡು ಕೇಳಬೇಕಂತ ತುಂಬಾ ಒಂದು ತುಂಬಾ ದಿನದಿಂದ ಕಾಯ್ತಾ ಇದ್ದೆ. ಇವತ್ತು ಲೈನ್ ಸಿಕ್ ನನಗೆ, ಅದಕ್ಕೋಸ್ಕರ ಕರೆ ಮಾಡಿದ್ದೀನಿ.
0: ಆಗ್ಲಿ, ನಿಮ್ಮ ಮೆಚ್ಚಿನ ಗೀತೆಯನ್ನ ಕೇಳೋಣ. ಕರೆ ಮಾಡಿದಕ್ಕೆ ಧನ್ಯವಾದಗಳು. ನಮಸ್ಕಾರ.
1: ನಮಸ್ಕಾರ ಮೇಡಮ್. ಥ್ಯಾಂಕ್ ಯು.

0: ನಿಮ್ಮ ಆಯ್ಕೆ ಕರೆ ಮಾಡಿ ಹಾಡು ಕೇಳಿ. ನಿಮ್ಮ ಮೆಚ್ಚಿನ ಚಿತ್ರಗೀತೆಗಳ ಕಾರ್ಯಕ್ರಮ ಪ್ರಸಾರ ಆಗ್ತಾ ಇದೆ. ನಮ್ಮ ಜೊತೆ ಯಾರಿದ್ದಾರೆ? ಲೈನ್ ಕಟ್ ಆಗಿದೆ. ನಮ್ಮ ದೂರವಾಣಿ ಸಂಖ್ಯೆ ನಿಮಗೆ ಗೊತ್ತಿದೆ, 0802-223-7078, 0802-7799. ಹಲೋ, ನಮಸ್ಕಾರ.
1: ನಮಸ್ಕಾರ ಮ್ಯಾಮ್.
0: ಹೇಳಿ, ಯಾರು ಮಾತಾಡೋದು?
1: ರೋಹಿತ್ ದಾಸನಪುರದಿಂದ.
0: ನಮಸ್ಕಾರ ರೋಹಿತ್.

0: ಮಿತ್ರರೇ ಹೇಳಿ, ಹೇಗಿದ್ದೀರಿ? ಆರಾಮ್?
1: ನಾನು ಆರಾಮಾಗಿದ್ದೀನಿ, ನೀವು ಹೇಗಿದ್ದೀರಾ?
0: ಹೇಳಿ ರೋಹಿತ್, ಎಂದಿನಂತೆ
1: ಕಾರ್ಯಕ್ರಮ ಸಂಜೆಯಿಂದ ಕೇಳ್ತೀನಿ, ತುಂಬಾ ಚೆನ್ನಾಗಿ ಬರ್ತಾ ಇದೆ. ಬೆಳಗ್ಗೆಯಿಂದ ಕಾರ್ಯಕ್ರಮ ಕೇಳ್ತಾ ಇದ್ದೆ. ಇವತ್ತು ಕೆಲಸ ಮಾಡ್ತಾ ಮಾಡ್ತಾ ಒಳ್ಳೊಳ್ಳೆ ಹರಗಳು ಪ್ರಸಾರ ಆಯ್ತು ಇವತ್ತಿನ ದಿನ. ಕೆಲಸ ಮುಗಿಸ್ಕೊಂಡು ಮನೆಗೆ ಬಂದು ಮಲ್ಕೊಂಡು ಕಾರ್ಯಕ್ರಮ ಕೇಳ್ತಾ ಇದ್ದೆ, ಟ್ರೈ ಮಾಡ್ತಾ ಇದ್ದೆ. ಒಂದಷ್ಟು ಸಲ ರಿಂಗ್ ಇಟ್ಕೊಂಡು ಕನೆಕ್ಟ್ ಆಯ್ತು.
0: ಇಲ್ಲ, ಹಿಂದೆ ಯಾರೋ ಒಬ್ರು ಇದ್ರು ಲೈನ್ ಅಲ್ಲಿ, ಆದ್ರೆ ಅದೇನೋ ಕಟ್ ಆಯ್ತು ಅವ್ರದ್ದು ಅಂತ ಕಾಣತ್ತೆ. ಆಮೇಲೆ ನಿಮಗೆ ಸಿಕ್ಕಿದೆ ಅನ್ಸುತ್ತೆ. ಹೇಳಿ, ಯಾವ ಹಾಡ್ಬೇಕು ರೋಹಿತ್?
1: ಚಿತ್ರದ ಹೆಸರು ಪ್ರೇಮೋತ್ಸವ. ಅದರಲ್ಲಿ ಚಿತ್ರಮ್ಮ ಹಾಡಿರೋದು ಹೃದಯ ಈ ಹೃದಯ ಸದಾ ನಿನ್ನದು ಹಾಡ್ಬೇಕಿತ್ತು.
0: ಆಗ್ಲಿ, ನಿಮ್ಮ ಪ್ರೀತಿಯ ಗೀತೆ ಪ್ರಸಾರ ಮಾಡೋಣ, ಕೇಳ್ತಾ ಇರಿ ಅಂತ ನಿಮ್ಗೆ ಹೇಳೋದೇ ಬೇಡ, ಯಾಕೆಂದ್ರೆ ನೀವು ಯಾವಾಗ್ಲೂ ಕೇಳ್ತಾ ಇರ್ತೀರಿ, ಮತ್ತೆ ಎಷ್ಟೊಂದು ಸಲಹೆ ಸೂಚನೆಗಳನ್ನ ಕೊಡ್ತೀರಿ, ನಮ್ಮ ಸ್ಪಂದನ ಕಾರ್ಯಕ್ರಮಕ್ಕೆ ಬರೀತೀರಿ, ಮೇಲ್ ಮಾಡ್ತೀರಿ.
1: ಹೌದಮ್ಮ, ಕಾರ್ಯಕ್ರಮ ಕೇಳ್ತಾ ಸರಿ ಅನ್ಸಿದ್ನ ಸರಿ ಅಂತ ಹೇಳ್ತೀನಿ, ತಪ್ಪು ಅನ್ಸಿದ್ನ ತಪ್ಪು ಅಂತ ಹೇಳ್ತೀನಿ, ಅದೊಂದೇ ನನ್ಗೆ ಅನ್ಸಿದ್ದ ನೇರವಾಗಿ ಹೇಳ್ತೀನಿ ಅಷ್ಟೇ ಅಮ್ಮ.
0: ಆಗ್ಲಿ, ಧನ್ಯವಾದಗಳು ರೋಹಿತ್, ನಿಮಗೆ ನಮಸ್ಕಾರ, ನಿಮ್ಮ ಗೀತೆ ಕೇಳೋಣ.
1: ಧನ್ಯವಾದ.
0: ಧನ್ಯವಾದ.

0: ಕೇಳ್ತಾ ಇದ್ದೀರಿ ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ, ನಿಮ್ಮ ಆಯ್ಕೆ. ನೀವು ನಮಗೆ ಕರೆ ಮಾಡಿ ನಿಮ್ಮ ಮೆಚ್ಚಿನ ಗೀತೆಗಳನ್ನ ಕೇಳ್ತಾ ಇದ್ದೀರಿ. ಈಗ ಯಾರಿದ್ದಾರೆ ನೋಡೋಣ. ಹಲೋ, ನಮಸ್ತೆ. ಹಲೋ, ನಮಸ್ಕಾರ. ಹಲೋ, ನಮಸ್ಕಾರ, ಹೇಳಿ.
1: ಸುಮತಿ ಅವರೇ. ನಮಸ್ತೆ ಸುಮತಿ ಅವರೇ, ನಾನು ಬೆಂಗಳೂರಿಂದ ಮಾತಾಡ್ತಾ ಇದ್ದೀನಿ, ರೇಖಾ ಅಂತ ಹೇಳ್ಬಿಟ್ಟು.
0: ಹೇಳಿ ರೇಖಾ, ಯಾವ ಹಾಡು?
1: ಊಟ ಮಾಡಿದ್ರ ಸುಮತಿ ಅವರೇ?
0: ನೀವು ಮಾಡಿದ್ರ?
1: ಓ, ನಮ್ದಾಯ್ತು ಊಟ. ನಾನು ಶುಗರ್ ಪೇಷಂಟ್, ಊಟ ಮಾಡ್ಬಿಟ್ಟೆ.
0: ಮತ್ತೆ ಮಾತ್ರೆ ಎಲ್ಲ ತಗೋತೀರಿ?
1: ನನ್ಗೆ ಮನೆಗೆ ಬಂದ ಮಹಾಲಕ್ಷ್ಮಿ ಮೂವಿಯಿಂದ ಒಂದ್ ಸಾಂಗ್ ಬೇಕಿತ್ತು ಸುಮತಿ ಅವರೇ.
0: ಹೇಳಿ, ಯಾವ ಹಾಡು?
1: ಒಂದು ಮರ್ತೆ ಹೋಯ್ತು, ಒಂದು ಒಂದ್ ಸಾಂಗ್ ಇದೆ ನೋಡಿ, ಒಂದು ಇದ್ರದ್ದು ಸಂಗಡಿಗರು ಆಡಿದ್ದಾರೆ. ಸಾಂಗ್ ಸ್ವಲ್ಪ ಹೇಳ್ತೀರಾ?
0: ಯುಗ ಯುಗ ಆಡಿದರು.
1: ಇನ್ನೊಂದ್ ಸಾಂಗ್ ಇದೆ ನೋಡಿ, ಸಂಗಡಿಗರು ಆಡಿದ್ದಾರೆ.
0: ಪಿ ಸುಶೀಲಾ, ಮಲ್ಲಿಗೆ ಮೊಗ್ಗೆನಾ?
1: ಓ, ಅದೇ ಸಾಂಗ್ ಪ್ರಸಾರ ಮಾಡ್ಬಿಡಿ.
0: ನೀವು ನಿಮ್ಗೆ ಯಾವ ಹಾಡು ಇಷ್ಟ ಅನ್ನೋದನ್ನೇ ಮರ್ತೋಗ್ಬಿಟ್ರೆ ರೇಖಾ ಅವರೇ.
1: ಮತ್ತೆ ಮರ್ತೇ ಹೋಯ್ತು ಸುಮತಿ ಅವರೇ.
0: ಆಗ್ಲಿ ರೇಖಾ ಅವರೇ, ಮನೆಗೆ ಬಂದ ಮಹಾಲಕ್ಷ್ಮಿ ಚಿತ್ರದ ಹಾಡನ್ನ ಕೇಳೋಣ. ನಮಸ್ಕಾರ.
1: ಖುಷಿಲಿ ಮರ್ತೇ ಹೋಯ್ತು.
0: ನಮಸ್ಕಾರ, ನಮಸ್ಕಾರ, ಧನ್ಯವಾದ.
1: ನಮಸ್ಕಾರ, ಧನ್ಯವಾದಗಳು.

0: ನಿಮ್ಮ ಮೆಚ್ಚಿನ ಚಿತ್ರಗೀತೆಗಳನ್ನ ಕೇಳ್ತಾ ಇದ್ದೀರಿ. ಹಲೋ, ನಮಸ್ಕಾರ.
1: ನಮಸ್ತೆ ಮೇಡಮ್.
0: ಯಾರು ಮಾತಾಡೋದು?
1: ಮಂಜಪ್ಪ ಅಂತ, ಅಲಂಕಾರ ನ್ಯೂಟನ್ನಿಂದ.
0: ನಮಸ್ಕಾರ ಮಂಜಪ್ಪ ಅವರೇ, ಏನ್ ಸಮಾಚಾರ, ಹೇಗಿದ್ದೀರಿ? ಎಲ್ಲ ಕೇಳ್ತಾ ಇರ್ತೀರಲ್ಲ ನೀವೆಲ್ಲ ಅಲ್ವಾ? ಮತ್ತೆ ಹೇಳಿ ಮಂಜಪ್ಪ ಅವ್ರ, ಏನ್ ಮಾಡೋದು?
1: ಏನಿಲ್ಲ, ಮನೇಲೇ ಇರ್ತೀನಿ. 6 ವರ್ಷದಿಂದ ಕೊರೋನಾ ಬಂದಾಗಿಂದ ಕೆಲಸ ಇಲ್ಲ, ಮನೇಲೇ ಇದ್ದೀನಿ.
0: ಮತ್ತೆ ಹೇಗೆ ನಡೆಯೋದು, ಹೊಟ್ಟೆ ಪಾಡ್ ನಡೆಯೋದು ಹೆಂಗೆ? ಮತ್ತೆ ಮನೇಲಿ
1: ಮಗ ದುಡಿತಾರೆ ಮನೆಯವರು, ಮಗ.
0: ಓಹೋ, ಸರಿ ಸರಿ ಸರಿ. ಈ ಕೊರೋನಾ ಎಷ್ಟೆಲ್ಲ ಬದಲಾವಣೆ ಮಾಡ್ಬಿಡ್ತಲ್ಲ ಮನುಷ್ಯ ಜೀವನದಲ್ಲಿ.
1: ಏಜ್ ಆಯ್ತು ಅಂದ್ಬಿಟ್ಟು ಕಳ್ಸ್ಬಿಟ್ರು ನಮ್ಗೆ.
0: ಓಹೋ, ಸರಿ ಸರಿ. ಏನ್ ಕೆಲಸ ಮಾಡ್ತಿದ್ದೀದ್ ನೀವು? ಸಂಪೂರ್ಣ ಬ್ಲೈಂಡ್ ಅಥವಾ ಸ್ವಲ್ಪ ಹಾಫ್ ಬ್ಲೈಂಡ್? ಹೇಗೆ? ಓಹೋ, ಸರಿ ಸರಿ. ಆ ಕೊರೋನಾ ಸಂದರ್ಭದಲ್ಲಿ ನಿಮ್ಗೆ ಬೇಡ ಅಂತ. ಮತ್ತೇನು ಬೇರೆ ಏನು ಮಾಡಕ್ಕೆ ಪ್ರಯತ್ನ ಪಡ್ಲಿಲ್ವಾ ನೀವು? ಆಗಲ್ಲ ಅನ್ಕೊಂಡ್ಬಿಟ್ರ?
1: ಏನ್ ಮಾಡಕ್ ಆಗಿಲ್ಲ. ನಮ್ಮ ಮನೆಯವರು ಮಗನು ಬೇಡ ಅಂತ ಹಾಕ್ಬಿಡಿ, ಇನ್ನೇನು ಇಷ್ಟು ವರ್ಷ ಮಾಡಿದ್ವಿ ಸಾಕಿಲ್ಲ, ನಾನು ನೋಡ್ಕೊಳ್ತೀವಿ.
0: ಎಷ್ಟಾಯ್ತು ವಯಸ್ಸು, ಎಷ್ಟಾಯ್ತು ನಿಮ್ಗೆ?
1: 62 ಮೇಡಮ್.
0: ಓಹೋ, ಸರಿ ಸರಿ ಸರಿ. ಹಿರಿಯ ನಾಗರಿಕರಾಗಿದ್ದೀರಿ.
1: ಹೌದು
0: ಸರಿ. ಆಗ್ಲಿ, ಯಾವ ಗೀತೆಗೆ ಕರೆ ಮಾಡಿದ್ದು ಮಂಜಪ್ಪ ಅವರು?
1: ನಾಗಾರ್ಜುನ ಚಿತ್ರದ.
0: ನಾಗಾರ್ಜುನ? ಓಹೋ, ಬಹಳ ಹಳೆಯ ಚಿತ್ರ.
1: ಹ್ಮ್ ಮೇಡಮ್,
0: ಅಲ್ವಾ? ನೋಡಿದಿರಾ ನಾಗಾರ್ಜುನ ಚಿತ್ರ?
1: ಇಲ್ಲ, ಕೇಳಿದ್ವಿ ಸಿಡಿ ಇದ್ದಾಗ ಕೇಳ್ತಿದ್ವಿ.
0: ಓಹೋ, ವೈ ವಿ ರಾವ್ ಅವರೆಲ್ಲ ಆಗ ಅವರು ನಿರ್ದೇಶನ ಮಾಡಿದ್ದು ಈ ಚಿತ್ರನ ಅಲ್ವಾ?
1: ನೀವು ಅದೇ ಜಾಸ್ತಿ ಶಾಂತಿ ಸಮಾಧಾನ ಜಾಸ್ತಿ ಆಗ್ತೀರಿ.
0: ಹಾ ಹಾ ಹಾ, ಸರಿ ಸರಿ.
1: ಇನ್ನೊಂದಿದೆ ಆನಂದ ತಂದ ರಾಜಶೇಖರ್ ಅಂತ, ಅದ್ ಪ್ರಚಾರ ಬೇಕಿತ್ತು ಮೇಡಮ್.
0: ಅದು ಈ ನಾಗಾರ್ಜುನ ಇಲ್ವಲ್ಲ, ಆನಂದ ತಂದ ಅಲ್ವಾ ನೀವ್ ಹೇಳೋದು? ಅದು ನಾಗಾರ್ಜುನದಲ್ಲ ಅನ್ಸುತ್ತೆ, ಅದು ಬೇರೆ ಹಾಡು. ಇರ್ಲಿ, ಈಗ ಯಾವ ಹಾಡ್ಬೇಕು ನಾಗಾರ್ಜುನದು?
1: ಅದೇ ಓ ಲೋಕಮಾತೆ ಅಂತ.
0: ಓ ಲೋಕಮಾತೆ, ಪಿ ಲೀಲಾ ಅವ್ರು ಹಾಡಿದ್ದಲ್ಲ. ಆಗ್ಲಿ, ನಿಮ್ಮ ಹಾಡು ಕೇಳೋಣ. ಕರೆ ಮಾಡಿದಕ್ಕೆ ಧನ್ಯವಾದ ಮಂಜಪ್ಪ ಅವರೇ. ನಮಸ್ಕಾರ.
1: ನಮಸ್ಕಾರ.

0: ನಾಗಾರ್ಜುನ ಚಿತ್ರದ ಒಂದು ಹಳೆಯ ಗೀತೆಯನ್ನ ಕೇಳಬೇಕು ಅಂದ್ರು ಮಂಜಪ್ಪ ಅವರು ಯಲಹಂಕದಿಂದ ಕರೆ ಮಾಡಿದ್ರು. ನಿಮ್ಮ ಮೆಚ್ಚಿನ ಚಿತ್ರಗೀತೆಗಳ ಕಾರ್ಯಕ್ರಮ ಇದು. ಸಮಯ 8:36. ನಮಗೆ ಕರೆ ಮಾಡಬಹುದು. ನಮ್ಮ ದೂರವಾಣಿ ಸಂಖ್ಯೆ 2237870888. ನೋಡೋಣ ಯಾರಿದ್ದಾರೆ. ಹಲೋ ನಮಸ್ಕಾರ
1: ಮೇಡಮ್. ನಮಸ್ತೆ ಮೇಡಮ್.
0: ನಮಸ್ತೆ, ಹೇಳಿ ನಿಮ್ಮ ಹೆಸರು?
1: ಮೇಡಮ್, ಚಿತ್ರದುರ್ಗದಿಂದ ನೇತ್ರಾ ನಟರಾಜ್ ಮೇಡಮ್.
0: ನಮಸ್ಕಾರ ನೇತ್ರಾ ಅವರೇ, ಹೇಗಿದ್ದೀರಿ? ಎಷ್ಟೊಂದು ಸಂದೇಶಗಳನ್ನು ಕಳಿಸ್ತಾ ಇರ್ತೀರಿ, ನಮ್ಮೊಟ್ಟಿಗೆ ಮಾತಾಡ್ತಿರ್ತೀರಿ.
1: ಹೌದು ಮೇಡಮ್,
0: ಕೇಳ್ತಾ ಇರ್ತೀರಿ ನಮ್ಮ ಕೇಂದ್ರ. ಚಿತ್ರದುರ್ಗನು ಕೇಳ್ತೀರಿ ಅನ್ಸತ್ತಲ್ಲ?
1: ಹೌದು ಮೇಡಮ್, ನಮ್ಮ ಚಿತ್ರದುರ್ಗ ಆಕಾಶವಾಣಿನು ಕೇಳ್ತಾ ಇರ್ತೀವಿ, ಹಾಗೂ ವಿವಿಧ ಭಾರತಿನೂ ಕೇಳ್ತಾ ಇರ್ತೀವಿ ಮೇಡಮ್.
0: ಹೇಗನ್ಸುತ್ತೆ ನಿಮ್ಗೆ ಕಾರ್ಯಕ್ರಮಗಳು?
1: ಅನ್ಸುತ್ತೆ ಮೇಡಮ್, ಕಾರ್ಯಕ್ರಮಗಳು ಎಲ್ಲ, ಆರೋಗ್ಯ ಕಾರ್ಯಕ್ರಮ, ಮಧ್ಯಾಹ್ನ ವನಿತ ವಿಹಾರ, ಸಂಜೆ ಹೊತ್ತು ಅದೆಲ್ಲ ಕೇಳ್ತಾ ಇರ್ತೀವಿ ಮೇಡಮ್. ನಮ್ಮ ಚಿತ್ರದುರ್ಗದ್ದು ಕೇಳ್ತಾ ಇರ್ತೀವಿ ಮೇಡಮ್.
0: ಚಿತ್ರದುರ್ಗ ಅಂದ ತಕ್ಷಣ ನಮ್ಗೆಲ್ಲ ಕೋಟೆ, ನಾಗರಹಾವು ಎಲ್ಲ ಜ್ಞಾಪಕ ಬರುತ್ತೆ ಅಲ್ವಾ?
1: ಹೌದು ಮೇಡಮ್.
0: ಏನು ಕೋಟೆ ಹೋಗ್ತಿರ್ತೀರಾ? ಅಲ್ಲಂದ್ರೆ ಈಗ
1: ಕೋಟೆಗೆ ಹೋಗ್ತಾ ಇರ್ತೀವಿ ಅಂದ್ರೆ, ವಾಕ್ ಹೋಗ್ತಾ ಇರ್ತೀವಿ ಮೇಡಮ್, ಸಂಜೆ ಹೊತ್ತು ಬೆಳಗ್ಗೆ ಟೈಮ್. ಇಲ್ಲೇ ಕೆಳಗೆ ಹೋಗ್ತಾ ಇರ್ತೀವಿ ಮೇಡಮ್, ಏನಿಲ್ಲ, ಟೂರಿಸಂ ಬರ್ತಿರ್ತಾರೆ ಎಲ್ಲ ತುಂಬಾ ಜನ. ಈಗ ಈಗ ಕ್ಲಾಸ್ ಎಲ್ಲ ಓಪನ್ ಆಗಿದಾವೆ, ಎಲ್ಲ ಬಸ್ಗಳೆಲ್ಲ ಬರ್ತಾ ಇರ್ತಾವ ಮೇಡಮ್.
0: ಹೌದು, ಈಗ ಟೂರಿಸಂ ತುಂಬಾ ಸುಧಾರಿಸಿದೆಯಲ್ಲ ಅಲ್ವಾ?
1: ಹೌದು ಮೇಡಮ್, ಹೌದು.
0: ಹೇಳಿ, ಯಾವ ಹಾಡಿಗೆ ಕರೆ ಮಾಡಿದ್ರಿ ನಮ್ಮ
1: ಮೇಡಮ್? ಸ್ವಾತಿ ಮುತ್ತು ಚಿತ್ರದಿಂದ, ಅದ್ರಲ್ಲಿ ಸುವಿ ಸುವಿ ನೀನೇ ನಮ್ಮ ಅಂತಿದೆ ಮೇಡಮ್ ಹಾಡು, ಆ ಹಾಡು ಬೇಕಿತ್ತು ಮೇಡಮ್.
0: ಬರುತ್ತೆ ಒಳ್ಳೆ ಕಾಲ ಒಳ್ಳೆ ದಿನ ಬಂದೇ ಬರುತ್ತೆ ಅಂತ ಹೇಳೋ ಹಾಡು ಅಲ್ವಾ
1: ಮೇಡಮ್? ಸಾಹಿತ್ಯ ತುಂಬಾ ಚೆನ್ನಾಗಿದೆ ಮೇಡಮ್, ಅದು ಅದಕ್ಕೋಸ್ಕರ ಕೇಳ್ತಾ ಇದೀನಿ ಮೇಡಮ್.
0: ಆಗ್ಲಿ ನೇತ್ರಾ ಅವರೇ, ನಿಮ್ ಇಷ್ಟದ ಹಾಡನ್ನ ಕೇಳೋಣ, ಎಲ್ಲರಿಗೂ ಕೇಳಿಸೋಣ. ಒಳ್ಳೆ ಕಾಲ ಬರುತ್ತೆ, ಕಾಯ್ತಾ ಇರಿ ಅಂತ ಹೇಳೋಣ ಅಲ್ವಾ?

0: ಸಮಯಾಗಿದೆ 8:43. ನಿಮ್ಮ ಆಯ್ಕೆ, ನಿಮ್ಮ ಮೆಚ್ಚಿನ ಚಿತ್ರಗೀತೆಗಳನ್ನ ಕೇಳ್ತಾ ಇದ್ದೀರಿ. ಹಲೋ, ನಮಸ್ಕಾರ. ನಮಸ್ಕಾರ, ಯಾರು ಮಾತಾಡೋದು?
1: ಮೇಡಮ್, ನಾವು ವೆಂಕಟೇಶ್ ಅಂತ.
0: ನಮಸ್ಕಾರ ವೆಂಕಟೇಶ್.
1: ನಾವು ಕನಕಪುರ ತಾಲೂಕು ಸಿಗೇಕೋಟೆ ನಮ್ಮೂರು. ನಾವಿರೋದು ಬೆಂಗಳೂರು ಸುಂಕದಕಟ್ಟೆನಲ್ಲಿ.
0: ಓಹೋ, ಸರಿ ಸರಿ. ಓ ವೆಂಕಟೇಶ್, ಸಾಯಂಕಾಲ ನೀವೊಂದು ಸಂದೇಶ ಕಳಿಸಿದ್ರಿ, ಬಹಳ ಚೆನ್ನಾಗಿ ಕಳಿಸಿದ್ರಿ ನೀವು.
1: ಹೌದು ಮೇಡಮ್, ಅದು ಸೂಕ್ತವಾಗಿತ್ತು ಅನ್ಕೋತೀನಿ ನಾನು.
0: ಹಾ, ಮನೆಯಿಂದಾನೇ ಈ
1: ಹೌದು
0: ಬಾಡಿ ಶೇಮಿಂಗ್ ಅನ್ನೋದ್ರ ಬಗ್ಗೆ ಮಾತಾಡ್ತಾ.
1: ಯಾಕಂದ್ರೆ ಮಕ್ಕಳು ಒಂದು 5-6 ತಿಂಗಳು ತುಂಬಿದಂಗೆ ಅವ್ರಿಗೆ ಒಂದು ಅಡ್ಡ ಹೆಸರು ಅನ್ನೋದು ಶುರು ಆಗ್ಬಿಡುತ್ತೆ. ಹೌದು, ಮಕ್ಕಳು ಇಟ್ಟಿದ್ರೆ ಕೆಂಚ ಅನ್ನೋದು, ಸ್ವಲ್ಪ ಕಪ್ಪಗಿದ್ರೆ ಕರಿಯ ಅನ್ನೋದು, ಸಣಕ್ಲ ಅನ್ನೋದು, ಇಲ್ಲ ಒಂದ್ ಸ್ವಲ್ಪ ಗುಂಡ್ ಗುಂಡಿದ್ರೆ ಗುಂಡ ಅಂತ ಹೇಳೋದು,
0: ದಡಿಯ ಅನ್ನೋದು.
1: ಹೌದು, ಆ ತರ ಎಲ್ಲ ಪ್ರೀತಿಯಿಂದ ಶುರುವಾಗದದು. ಅದು ಸಣ್ಣ ಮಕ್ಕಳಲ್ಲಿ ಪ್ರೀತಿಯಿಂದ ಕರೀತಾರೆ. ಅದು ಬೆಳೀತಾ ಬೆಳೀತಾ ಅದು ಹಂಗೆ ಅಭ್ಯಾಸ ಆಗಿ ಹೊರಗಡೆ ಪ್ರಪಂಚ ಅಂದ್ರೆ ಸಮಾಜಕ್ಕೆ ಬಂದಾಗ ಅದೇ ಅಭ್ಯಾಸ ಆಗ್ಬಿಡುತ್ತೆ.
0: ಬಹಳ ಅರ್ಥಗರ್ಭಿತವಾದ ಸಂದೇಶ ಕಳಿಸಿದ್ರಿ.
1: ಹೌದು, ಹಾಗೇನೆ ಅದು ಹಂಗೆ ಆಗಿ ಅದು ಅವ್ರ ಪ್ರೀತಿಯಿಂದ ಕರೆಯೋದು, ಮುಂದೆ ಹೋಗ್ತಾ ಅವರು ಕರೆದಾಗ ಹೊರಗಡೆನು ಅದೇ ರೀತಿ ಕರೆದಾಗ ಅವ್ರ ಮನ್ಸಿಗೆ ನೋವಾಗುತ್ತೆ. ಆ ರೀತಿ ಮಾಡಬಾರ್ದು, ತುಂಬಾ ಬೇಜಾರಾಗುತ್ತೆ. ಯಾಕಂದ್ರೆ ಬೇಜಾರು ಮಾಡ್ಕೋತಾರೆ, ಅದು ಏನು ಮಾಡಕ್ಕಾಗಲ್ಲ. ಅವ್ರವ್ರ ಒಂದು ಕೆಲವೊಂದು ಜೀನ್ಸ್ ಆಗಿರುತ್ತೆ ಅವ್ರ ಬಾಡಿ, ಪ್ರತಿಯೊಬ್ಬರು ಬಾಡಿಲನ್ನು.
0: ಅಂದ್ರೆ ನಾವು ಮಕ್ಕಳ ಅಂದ್ರೆ ಮಗು ಹುಟ್ಟಿದಾಗ ನಾವು ಅದನ್ನ ಏನ್ ಕರಿತೀವಿ ಅನ್ನೋದು ಕೂಡ ಎಷ್ಟು ಮುಖ್ಯ ಆಗುತ್ತೆ ಅನ್ನೋದನ್ನ ನಾವು ದೊಡ್ಡವರು ಯೋಚನೆ ಮಾಡ್ಬೇಕಲ್ವಾ? ಧನ್ಯವಾದ ವೆಂಕಟೇಶ್. ಯಾವಾಗ್ಲೂ ನಮ್ಮ ಗೀತೆಗಳ ಕಾರ್ಯಕ್ರಮಗಳನ್ನ ಕೇಳ್ತಾ ಗೀತೆಗಳಿಗೆ ಮೆಚ್ಚುಗೆ ಹೇಳ್ತಿರ್ತೀರಿ. ಮತ್ತೆ
1: ಮೊನ್ನೆ ಇದು 90ರ ದಶಕದ್ದು ಕಾರ್ಯಕ್ರಮ ಎಲ್ಲ ಆಯ್ತು ನೋಡಿ. ಅಂದ್ರೆ ಸ್ಟ್ರೀಮ್ ಅಂತ ಹೇಳ್ತೀವಲ್ಲ, ಆ ರೀತಿ ನಮ್ಮ ಆಕಾಶವಾಣಿ ಇನ್ನು ಬೆಳಿಬೇಕು, ಇನ್ನು ಎಲ್ಲರೂ ಕೇಳೋದಾಗ್ಬೇಕು.
0: ಹೌದು ಹೌದು.
1: ಮೊನ್ನೆ ಇದು ಗಾಯನ ಸಮಾಜದಲ್ಲಿ ಫಂಕ್ಷನ್ ಇತ್ತಲ್ಲ, ಸ್ಯಾಟರ್ಡೆ ಬಿದ್ಬಿಟ್ಟಿತ್ತು, ಸಂಡೇ ಆಗಿದ್ರೆ ಬರೋಣ ಅನ್ಕೊಂಡಿದ್ದೆ.
0: ಓಹೋ, ಸರಿ ಸರಿ.
1: ಸ್ಯಾಟರ್ಡೆ ಆದ್ರಿಂದ ಟೈಮ್ ಅಡ್ಜಸ್ಟ್ ಆಗ್ಲಿಲ್ಲ.
0: ಎಲ್ಲಿ ಕೆಲಸ ಮಾಡ್ತೀರಿ ವೆಂಕಟೇಶ್?
1: ನಾವ್ ಇಲ್ಲೇ ಮೇಡಮ್, ಸುಂಕದಕಟ್ಟೆನಲ್ಲೇನೆ ಒಂದು ಫ್ಯಾಕ್ಟ್ರಿನಲ್ಲಿ ವರ್ಕ್ ಮಾಡೋದು.
0: ಓ ಸರಿ ಸರಿ.
1: ಯಾಕಂದ್ರೆ ನಮ್ದು ಕಿವಿಗೆ ಅಂದ್ರೆ ನ್ಯೂಸ್ ಆನ್ ಏರ್ ಅಲ್ಲಿ ಕೇಳೋದು, ಹಾಗಾಗಿ ಬೆಳಿಗ್ಗೆ ಡ್ಯೂಟಿಗೆ ಹೋದಾಗ ಡ್ಯೂಟಿ ಟೈಮ್ ಅಲ್ಲೇನೆ ಹಾಕೊಂಡೆ ಕೇಳ್ತಾ ಇರ್ತೀವಿ. ಯಾಕಂದ್ರೆ ನಮ್ಗೆ ಸ್ವಲ್ಪ ಹೆವಿ ವರ್ಕ್ ಇರೋದ್ರಿಂದ ಬಾಡಿ ಸ್ಟ್ರೈನ್ ಬರಲ್ಲ, ಮತ್ತೆ ತಲೆಗೆ ಬೇರೆ ಯೋಚನೆಗಳು ಬರಲ್ಲ. ಕಣ್ಣು ಕೆಲ್ಸದ ಕಡೆ ಗಮನ ಇದ್ರೆ ಕಿವಿ ಹಾಡಿನ ಕಡೆ ಗಮನ ಇರುತ್ತೆ. ಹಾಗಾಗಿ ಏನು ಕೆಲ್ಸದಲ್ಲೂ ಏನು ತೊಂದರೆ ಆಗಲ್ಲ, ಕೇಳ್ತಾ ಇರ್ತೀವಿ, ಎಂಜಾಯ್ ಮಾಡ್ತಾ ಇರ್ತೀವಿ.
0: ಸಂತೋಷ.
1: ಹೌದು, ಎಲ್ರು ಅವರವರ ಅನುಭವಗಳನ್ನ ಹೇಳ್ಕೊತಾ ಇರ್ತಾರೆ. ವಿಭಿನ್ನವಾದ ಕಾರ್ಯಕ್ರಮಗಳಿರುತ್ತೆ, ಮಾಹಿತಿ ಮನರಂಜನೆ ಎಲ್ಲ ಇರುತ್ತೆ. ಹಾಗಾಗಿ ವಿವೋದ್ ಭಾರತಿ ಮತ್ತೆ ಆಕಾಶವಾಣಿ ರೈನ್ಬೋ ಎರಡು ಇಷ್ಟ ಆಗುತ್ತೆ, ಎರಡೂ ಕೇಳ್ತಾ ಇರ್ತೀವಿ.
0: ಈಗ ಯಾವ ಹಾಡಿಗೆ ಕರೆ ಮಾಡಿದ್ರಿ ವೆಂಕಟೇಶ್?
1: ನನಗೆ ಶ್ರೀನಿವಾಸ ಕಲ್ಯಾಣದಿಂದ ಪವಡಿಸು ಪರಮಾತ್ಮ ಹಾಡ್ಬೇಕಿತ್ತು, ಸಿಗುತ್ತಾ?
0: ಹಾ, ಖಂಡಿತ ಖಂಡಿತ ಸಿಗುತ್ತೆ. ನಿಮ್ಮ ಮೆಚ್ಚಿನ ಗೀತೆ ಕೇಳೋಣ, ಬೇರೆಯವ್ರಿಗೂ ಕೇಳಿಸೋಣ. ಯಾಕೆಂದ್ರೆ ಬಹಳ ಜನಪ್ರಿಯ ಗೀತೆ ಅಲ್ವೇ ಇದು, ಎಲ್ಲರೂ ಈ ಗೀತೆಗಾಗಿ ಈ ಗೀತೆ ಪ್ರಸಾರ. ಹಾ,
1: ಭಗವಂತ ಮತ್ತೆ ಭಕ್ತನ ನಡುವೆ
0: ಅಲ್ವಾ
1: ಆತರ ಎಲ್ರ ಜೀವನದಲ್ಲೂ ದೇವ್ರ ಪ್ರತ್ಯಕ್ಷ ಆಗ್ಬಿಟ್ರೆ.
0: ನಿಜ, ಎಸ್ ಪಿ ವಿ ಅವರು ಕೂಡ ಇದನ್ನ ಅಷ್ಟೇ ಭಾವುಕರಾಗಿ ಹಾಡಿದ್ದಾರೆ.
1: ಕೇಳ್ತಾ ಇದ್ರೆ ಕಣ್ಣಲ್ಲಿ ನೀರು ಬಂದ್ಬಿಡುತ್ತೆ, ಮತ್ತೆ ಎದೆ ತುಂಬಿ ಬರುತ್ತೆ.
0: ಬಹಳ ಜನಪ್ರಿಯ ಗೀತೆ ಕೇಳಿದಿರಿ, ಎಲ್ಲರಿಗೂ ಇಷ್ಟ ಆಗೋ ಗೀತೆ. ನಿಮ್ಮ ಗೀತೆನ ಕೇಳೋಣ. ನಮಸ್ಕಾರ ವೆಂಕಟೇಶ್.
1: ಮೇಡಮ್ ನಮಸ್ತೆ, ಶುಭ.

0: ಕೇಳ್ತಾ ಇದ್ದೀರಿ, ನಿಮ್ಮ ಆಯ್ಕೆ. ಹಲೋ ನಮಸ್ಕಾರ.
1: ಹಲೋ
0: ನಮಸ್ಕಾರ, ಹೇಳಿ.
1: ನಾನು ಭವ್ಯ ಅಂತ. ಮೇಡಮ್
0: ಹೇಳಿ. ಭವ್ಯ, ಎಲ್ಲಿಂದ ಮಾತಾಡ್ತಿದ್ದೀರಿ?
1: ಹೆಸರುಘಟ್ಟದಿಂದ.
0: ಹೆಸರುಘಟ್ಟ ಮೊದಲ ಸಲ ಮಾತಾಡ್ತಿದ್ದೀರಾ?
1: ಇಲ್ಲ, ಎರಡನೇ ಸಲ ಇದು.
0: ಯಾವ ಗೀತೆಗೆ ಕರೆ ಮಾಡಿದ್ರಿ ಭವ್ಯ ಅವರು?
1: ಇದು ಡಾಕ್ಟರ್ ರಾಜ್ಕುಮಾರ್ ಶ್ರಾವಣಬಂದ ಚಿತ್ರದಿಂದ. ಮೇರಿ ಮೇರಿ ಲವ್ ಯು.
0: ಮೇರಿ ಮೇರಿ ಮೇರಿ ಐ ಲವ್ ಯು. ಬಹಳ ಅಪರೂಪದ ಗೀತೆ ಇದು. ಶ್ರಾವಣ ಬಂತುಲಿ ಸಾಮಾನ್ಯವಾಗಿ ಶ್ರಾವಣ ಮಾಸ ಬಂದಾಗ ಕೇಳ್ತಾರೆ ಅಲ್ವಾ? ಆಮೇಲೆ ಹೊಸ ಇನ್ನೊಂದು ಯಾವುದು, ಹೊಸ ಬಾಳಿನ ಹೊಸಿಲಲಿ ಅಲ್ವಾ? ಈ ಎರಡು ಗೀತೆಗಳು ಬಹಳ ಪ್ರಸಾರ ಆಗುತ್ತೆ ಸಾಮಾನ್ಯವಾಗಿ. ಹೌದು ಹೌದು, ಅದೇ ಹೊಸ ಬಾಳಿನ ಹೊಸಿಲಲಿ ಅಲ್ವಾ? ಸರಿ ಸರಿ. ಏನ್ ಮಾಡ್ತಿದ್ದೀರಿ ಭವ್ಯ ಅವರು? ಏನ್ ಮಾಡ್ತಿದ್ದೀರಿ ಭವ್ಯ ಅವರು? ಹೌಸ್ ವೈಫ್ ಗೆ ಇರೋಷ್ಟು ಕೆಲಸ ಯಾರಿಗೂ ಇಲ್ಲ ಅಲ್ವಾ ಭವ್ಯ? ಹೊರಗಡೆ ಹೋಗಿ ಬರೋರು ಒಂದ್ ಕಡೆ ಏನೋ ಒಂದ್ ಕೆಲಸ ಮಾಡ್ಕೊಂಡು ಬರ್ಬೋದು, ಮನೇಲಿ ಇರೋರಿಗೆ ನೂರೆಂಟು ಕೆಲಸ. ಯಾವ ಕೆಲಸ ತುಂಬಾ ಇಷ್ಟ ನಿಮ್ಗೆ? ನಾನು ಹೊರಗೋ ಕೆಲಸ ಮಾಡ್ಬೇಕು ಅಂತ ಅನ್ಸುತ್ತಾ? ಓಹೋ ಸರಿ ಸರಿ. ಹೋಮ್ವರ್ಕ್ ಮಾಡಿಸೋದು, ಡಬ್ಬಿ ಕಳ್ಸು, ರೆಡಿ ಮಾಡಿಸು, ಮನೆಯ ಎಲ್ಲ ಜವಾಬ್ದಾರಿ. ಹಿರಿಯರು ಇದಾರೆ ಅನ್ಸತ್ತಲ್ಲ ಮನೆಯಲ್ಲಿ? ಹಿರಿಯರನ್ನ ಮಕ್ಕಳನ್ನ ಸಂಭಾಳಿಸೋದ್ರಲ್ಲಿ ಅರ್ಧ ಸಮಯ ಹೊರಟು ಹೋಗುತ್ತೆ. ಬೆಳಗ್ಗೆನು ಕೇಳ್ತೀರಾ ರೇಡಿಯೋ? ಆಗ್ಲಿ ಭವ್ಯ. ಹಾ ಹೇಳಿ, ಏನು ಹೇಳ್ತಾ ಇದ್ರಿ?
1: ಊಟ ಮೇಡಮ್ ನಿಮ್ದು?
0: ಊಟ ಆಮೇಲೆ ಇನ್ನು ಎಲ್ಲಿ, ಇಲ್ಲಿ ಹಾಡು ಹಾಕ್ತಾ ಊಟ ಮಾಡೋದ್ ಕಷ್ಟ ಅಲ್ಲ. ಸರಿ ಸರಿ ಭವ್ಯ ಅವ್ರೆ, ನಿಮ್ಮ ಮೆಚ್ಚಿನ ಗೀತೆ ಕೇಳೋಣ. ನಮಸ್ಕಾರ.
1: ಸರಿ ಮೇಡಮ್.
0: ಥ್ಯಾಂಕ್ ಯು, ಥ್ಯಾಂಕ್ ಯು ವೆರಿ ಮಚ್. ಗುಡ್ ನೈಟ್.

ಅಬ್ಬಾಸ್ ಕಾಟ್ಕ ಅವರ ರಚನೆಗೆ ಸಂಗೀತ ನೀಡಿದವರು ಸಂಜೀವ್ ದರ್ಶನ್. ಹಿಂದಿ ಚಿತ್ರಗೀತೆಗಳ ಈ ಕಾರ್ಯಕ್ರಮದಲ್ಲಿ ಉದಿತ್ ನಾರಾಯಣ್ ಅವರು ಹಾಡಿರುವ ಗೀತೆಗಳನ್ನು ಕೇಳುತ್ತಿದ್ದೀರಿ.

ಉದಿತ್ ನಾರಾಯಣ್ ಅವರು ಹಾಡಿರುವ ಗೀತೆಗಳನ್ನು ಕೇಳುತ್ತಿದ್ದೀರಿ. ರಿಷ್ಟೆ ಚಿತ್ರದಿಂದ ಈ ಗೀತೆಯನ್ನು ಆರಿಸಿದ್ದು ಉದಿತ್ ನಾರಾಯಣ್ ಅವರ ಜೊತೆ ಹಾಡಿದವರು ಅನುರಾಧ ಪದ್ವಾಲ್.

ಯೇ ರಾಸ್ತೆ ಹೇ ಪ್ಯಾರ್ ಕಾ ಚಿತ್ರದ ಗೀತೆ ಕೇಳಿದಿರಿ. ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಉದಿತ್ ನಾರಾಯಣ್ ಅವರು ಹಾಡಿರುವ ಕೆಲವು ಆಯ್ದ ಗೀತೆಗಳನ್ನು ಕೇಳುತ್ತಿದ್ದೀರಿ.

ಕೌನ್ ಹೇ ಜೋ ಸಪನೋ ಮೇ ಆಯಾ ಚಿತ್ರದ ಗೀತೆ ಕೇಳಿದಿರಿ. ಇಂದಿನ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಉದಿತ್ ನಾರಾಯಣ್ ಅವರು ಹಾಡಿದ ಕೆಲವು ಗೀತೆಗಳನ್ನು ಕೇಳಿದಿರಿ. ಪ್ರತಿದಿನ 9:15 ರಾತ್ರಿ 10:00 ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ. ಸಮಯ 10:00. ಈಗ ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಪಾಕಿಸ್ತಾನ ಆಕ್ರಮಿತ ಕಾಶ್ಮೀರದಲ್ಲಿ ಪ್ರತಿಭಟನಾಕಾರರು ಮತ್ತು ಭದ್ರತಾ ಪಡೆಗಳ ನಡುವೆ ಘರ್ಷಣೆ ನಡೆಯುತ್ತಿದ್ದು, ಈ ಸಂದರ್ಭದಲ್ಲಿ ಪಾಕಿಸ್ತಾನದಿಂದ ನಕಲಿ ಸುದ್ದಿ ಮತ್ತು ವಿಡಿಯೋಗಳು ಹರಿದಾಡುತ್ತಿದೆ. ಇವುಗಳನ್ನು ನಾಗರಿಕರು ನಂಬಬಾರದು ಎಂದು ವಿದೇಶಾಂಗ ವ್ಯವಹಾರಗಳ ವಕ್ತಾರ ರಣಧೀರ್ ಜೈಸ್ವಾಲ್ ಮನವಿ ಮಾಡಿದ್ದಾರೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಇದೇ ಶನಿವಾರದಿಂದ ಫ್ರಾನ್ಸ್ ಮತ್ತು ಸ್ಲೊವಾಕಿಯಾ ದೇಶಗಳಿಗೆ 6 ದಿನಗಳ ಅಧಿಕೃತ ಪ್ರವಾಸ ಕೈಗೊಳ್ಳಲಿದ್ದಾರೆ. ಪ್ರವಾಸದ ಮೊದಲ ಹಂತದಲ್ಲಿ ಅವರು ಭಾನುವಾರ ನೀಸ್ ನಗರಕ್ಕೆ ಭೇಟಿ ನೀಡಲಿದ್ದು, ಫ್ರಾನ್ಸ್ ಅಧ್ಯಕ್ಷ ಎಮ್ಯಾನ್ಯುಯಲ್ ಮ್ಯಾಕ್ರೋನ್ ಅವರೊಂದಿಗೆ ದ್ವಿಪಕ್ಷೀಯ ಮಾತುಕತೆಯನ್ನು ನಡೆಸಲಿದ್ದಾರೆ. ಕೇಂದ್ರ ವಿದೇಶಾಂಗ ವ್ಯವಹಾರಗಳ ಸಚಿವ ಡಾ ಎಸ್ ಜೈಶಂಕರ್ ನಾಳೆಯಿಂದ ಬಲ್ಗೇರಿಯಾ ಮತ್ತು ಫಿನ್ಲ್ಯಾಂಡ್ಗೆ 2 ದಿನಗಳ ಅಧಿಕೃತ ಪ್ರವಾಸ ಕೈಗೊಳ್ಳಲಿದ್ದಾರೆ. ಬಲ್ಗೇರಿಯಾ ಭೇಟಿಯ ಸಮಯದಲ್ಲಿ ಡಾ ಎಸ್ ಜೈಶಂಕರ್ ಅವರು ಬಲ್ಗೇರಿಯಾದ ಉನ್ನತ ನಾಯಕರು ಸೇರಿದಂತೆ ಅಲ್ಲಿನ ವಿದೇಶಾಂಗ ಸಚಿವರನ್ನು ಭೇಟಿಯಾಗಿ ಚರ್ಚೆ ನಡೆಸಲಿದ್ದಾರೆ ಎಂದು ವಿದೇಶಾಂಗ ಸಚಿವಾಲಯ ತಿಳಿಸಿದೆ. ಕೆನಡಾ ದೇಶದೊಂದಿಗಿನ ಮುಕ್ತ ವ್ಯಾಪಾರ ಒಪ್ಪಂದ ಎಫ್ಟಿಎ ಮಾತುಕತೆಯ ಹಂತದಲ್ಲಿದ್ದು, ಈ ವರ್ಷವೇ ಅದು ಸಾಕಾರಗೊಳ್ಳುವ ಸಾಧ್ಯತೆ ಇದೆ ಎಂದು ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವಾಲಯದ ವಾಣಿಜ್ಯ ಇಲಾಖೆಯ ಹೆಚ್ಚುವರಿ ಕಾರ್ಯದರ್ಶಿ ದರ್ಪಣ್ ಜೈನ್ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ನಾಸ್ಕಾಂ ಜೊತೆಗಿನ ಸಭೆಯ ಸಂದರ್ಭದಲ್ಲಿ ಅವರು ಈ ವಿಷಯ ತಿಳಿಸಿದ್ದಾರೆ. ಕೇಂದ್ರೀಯ ತನಿಖಾ ದಳ ನಡೆಸುತ್ತಿರುವಂತಹ ನೀಟ್ ಯುಜಿ 2026 ಪ್ರಶ್ನೆ ಪತ್ರಿಕೆ ಸೋರಿಕೆ ಪ್ರಕರಣದ ಆರೋಪಿ ಮನೀಷಾ ವಾಘ್ಮೋರೆ ಜಾಮೀನು ಅರ್ಜಿಯನ್ನು ದೆಹಲಿ ನ್ಯಾಯಾಲಯ ಇಂದು ವಜಾಗೊಳಿಸಿದೆ. ಕೇಂದ್ರ ರೈಲ್ವೆ ಮತ್ತು ಜಲಶಕ್ತಿ ರಾಜ್ಯ ಸಚಿವ ವಿ ಸೋಮಣ್ಣ ಇಂದು ಬೆಂಗಳೂರು ಮತ್ತು ತುಮಕೂರು ಸುತ್ತಮುತ್ತ ರೈಲ್ವೆ ಯೋಜನೆಗಳ ಪ್ರಗತಿ ಪರಿಶೀಲನೆ ನಡೆಸಿದರು. ಬಿಜೆಪಿ ಜೆಡಿಎಸ್ ಮೈತ್ರಿಗೆ ಬಿರುಕು ತರಲು ಕಾಂಗ್ರೆಸ್ ಯತ್ನ ಮಾಡುತ್ತಿದೆ ಎಂದು ಕೇಂದ್ರದ ಉಕ್ಕು ಮತ್ತು ಬೃಹತ್ ಕೈಗಾರಿಕಾ ಸಚಿವ ಎಚ್ ಡಿ ಕುಮಾರಸ್ವಾಮಿ ಆರೋಪ ಮಾಡಿದ್ದಾರೆ. ಬಿಟ್ಕಾಯಿನ್ ಪ್ರಕರಣದಲ್ಲಿ ಶಾಸಕ ಎನ್ಎ ಹ್ಯಾರಿಸ್ ಪುತ್ರ ಮೊಹಮ್ಮದ್ ನಲಪಾಡ್ಗೆ ಜಾರಿ ನಿರ್ದೇಶನಾಲಯ 3ನೇ ನೋಟಿಸ್ ನೀಡಲು ಸಿದ್ದತೆ ನಡೆಸಿದೆ. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು ರಾತ್ರಿ 11 ಗಂಟೆಗೆ.

ಕೇಳ್ತಾ ಇದ್ದೀರಿ ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ. ಪ್ರೇಮ ನಿನಾದ ಪ್ರಣಯ ಗೀತೆಗಳ ಕಾರ್ಯಕ್ರಮ.

ಒಲವಿನ ಕಾವ್ಯದ ಪುಟ ಪುಟವೂ ನವ್ಯ ನಾಗ ಕಾಳ ಭೈರವ ಚಿತ್ರದ ಗೀತೆ ಕೇಳಿದಿರಿ. ಕೆಜೆ ಸುದಾಸ್ ಮತ್ತು ಬೆಂಗಳೂರು ಲತಾ ಅವರ ಧ್ವನಿಗಳಲ್ಲಿತ್ತು.

ಪ್ರೇಮ ನಿನಾದ ಕಣ್ಣಿನ ಕಾಗುಣಿತ. ಶ್ರೀಮಾನ್ ಚಿತ್ರದ ಗೀತೆ ಕೇಳಿದಿರಿ. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಮತ್ತು ಎಸ್ ಜಾನಕಿ ಅವರ ಯುಗಳ ಧ್ವನಿಗಳಲ್ಲಿ. ಸಮಯ 10:16. ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ ಕೇಳ್ತಾ ಇದ್ದೀರಿ. ಪ್ರೇಮ ನಿನಾದ ಪ್ರಣಯ ಗೀತೆಗಳು.

ಆಡುವ ತೇಲಾಡುವ ಜೋಡಿ ಹಕ್ಕಿಗಳಾಗಿ ಯಾವ ಹೂವು ಯಾರ ಮುಡಿಗೂ ಚಿತ್ರದ ಗೀತೆ ಕೇಳಿದಿರಿ. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಮತ್ತು ಎಸ್ ಜಾನಕಿ ಅವರ ಯುಗಳ ಧ್ವನಿಗಳಲ್ಲಿ

ಗುರು ಶಿಷ್ಯರು ಚಿತ್ರಕ್ಕೆಂದು ಎಸ್ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಿ ಅವರು ಹಾಡಿದ ಗೀತೆ ಕೇಳಿದಿರಿ. ನಿನಗಾಗಿ ಎಲ್ಲ ನಿನಗಾಗಿ, ಇದೇ ಪ್ರೇಮ ನಿನಾದ, ಹೌದಲ್ಲ?

ನಿನ್ನ ಜೊತೆ ಒಲವಿನ ಕಾವ್ಯ, ಕಣ್ಣಿನ ಕಾಗುಣಿತ, ನೀನಿರುವುದಾದರೆ ಸ್ವರ್ಗ ಈ ಧರೆ, ನಮ್ಮಿ ಬಾಳು ರಸಮಯ ಕಾವ್ಯ, ಒಲವಿನ ಕವನ ಬರೆದವಳು, ನಿನಗೆ ಒಲವಿನ ಕಥೆ ಹೇಳುವೆ, ಮುದ್ದು ಮುದ್ದು ಮಾತಾಡುವೆ, ನನ್ನ ಆಸೆ ಹಣ್ಣಾಗಿ ನನ್ನ ಬಾಳ ಕಣ್ಣಾದೆ. ಇದು ಸಂತೋಷ, ಇದು ಪ್ರೇಮ ನಿನಾದ, ಇದು ಪ್ರೇಮದ ಕಾಣಿಕೆ, ಇದು ನಿಮಗಾಗಿ ಬಂದ ಪ್ರೇಮಗಾನ.

ದೇವರು ಕೊಟ್ಟವರ ಚಿತ್ರಕ್ಕೆಂದು ಎಸ್ಪಿ ಬಾಲಸುಬ್ರಹ್ಮಣ್ಯಂ ಮತ್ತು ವಾಣಿ ಜಯರಾಮ್ ಅವರು ಹಾಡಿದ ಈ ಗೀತೆ ಪ್ರೇಮ ನಿನಾದದ ಕೊನೆಯ ಗೀತೆ. ಪ್ರೇಮ ನಿನಾದ ನಿಮ್ಮ ಮನಗಳಲ್ಲಿ ಮುಂದುವರಿಯಲಿ. ಈಗ ಸಮಯ 11 ಗಂಟೆ. ಕೇಳೋಣ ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಪ್ರಧಾನಿ ನರೇಂದ್ರ ಮೋದಿಯವರು ಇಂದು ಕುವೈತ್ನ ಅಮೀರ್ ಶೇಖ್ ಮೆಶಾಲ್ ಅಲ್ಹಮದ್ ಅಲ್ ಜಾಬರ್ ಅಲ್ ಸಬಾ ಅವರೊಂದಿಗೆ ದೂರವಾಣಿ ಮೂಲಕ ಸಂಭಾಷಣೆ ನಡೆಸಿದರು. ಪಶ್ಚಿಮ ಏಷ್ಯಾದಲ್ಲಿ ಬೆಳೆಯುತ್ತಿರುವಂತಹ ಭದ್ರತಾ ಪರಿಸ್ಥಿತಿಯ ಕುರಿತು ಉಭಯ ನಾಯಕರು ಅಭಿಪ್ರಾಯಗಳನ್ನು ವಿನಿಮಯ ಮಾಡಿಕೊಂಡರು. ಪಾಕ್ ಆಕ್ರಮಿತ ಜಮ್ಮು ಮತ್ತು ಕಾಶ್ಮೀರದಲ್ಲಿ ಪ್ರತಿಭಟನಾಕಾರರು ಹಾಗೂ ಭದ್ರತಾ ಪಡೆಗಳ ನಡುವಿನ ಘರ್ಷಣೆಯಲ್ಲಿ 30ಕ್ಕೂ ಹೆಚ್ಚು ಜನರು ಸಾವನ್ನಪ್ಪಿದ್ದು ಸುಮಾರು 200 ಮಂದಿ ಗಾಯಗೊಂಡಿದ್ದಾರೆ. ಭಾರತದ ಭೂಗಡಿಗಳಲ್ಲಿ ಸರಕು ಸಾಗಣಾ ಪ್ರಕ್ರಿಯೆ ಮತ್ತು ಪ್ರಯಾಣಿಕರ ಸಂಚಾರವನ್ನು ಡಿಜಿಟಲೀಕರಣಗೊಳಿಸಲು ಮತ್ತು ಸುಗಮಗೊಳಿಸಲು ವಿನಿಮಯ ಎಂಬ ಭೂ ಬಂದರು ನಿರ್ವಹಣಾ ವ್ಯವಸ್ಥೆಯನ್ನು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ನವದೆಹಲಿಯಲ್ಲಿ ಇಂದು ಉದ್ಘಾಟಿಸಿದರು. ಉತ್ತರ ಪ್ರದೇಶದ ಸೀತಾಪುರದಲ್ಲಿ ರಕ್ಷಣಾ ಇಲಾಖೆಯ ಮೊದಲ ಬೃಹತ್ ಪ್ರಮಾಣದ ಸೌರಶಕ್ತಿ ಯೋಜನೆಗೆ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅನುಮೋದನೆ ನೀಡಿದ್ದಾರೆ. ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ಇಂದು ನವದೆಹಲಿಯಲ್ಲಿರುವಂತಹ ರಾಷ್ಟೀಯ ಪರೀಕ್ಷಾ ಸಂಸ್ಥೆಯ ಎನ್ಟಿಎ ಪ್ರಧಾನ ಕಚೇರಿಗೆ ಭೇಟಿ ನೀಡಿ ಇದೇ 21ರಂದು ಜರುಗಲಿರುವಂತಹ ನೀಟ್ ಮರುಪರೀಕ್ಷಾ ಸಿದ್ದತೆಗಳನ್ನು ಪರಿಶೀಲಿಸಿದರು. ಕಾರವಾರ ಮತ್ತು ಮಡ್ಗಾಂವ್ ನಡುವೆ ಸಂಚರಿಸುತ್ತಿದ್ದಂತಹ ವಿಶೇಷ ರೈಲನ್ನು ಇನ್ನು ಮುಂದೆ ಖಾಯಂ ಸೇವೆಯನ್ನಾಗಿ ಪರಿವರ್ತಿಸಲು ರೈಲ್ವೆ ಮಂಡಳಿ ಆದೇಶ ಹೊರಡಿಸಿದೆ ಎಂದು ಉತ್ತರ ಕನ್ನಡ ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿ ತಿಳಿಸಿದ್ದಾರೆ. ರೈತರ ಕೃಷಿ ಭೂಮಿಯ ಸಂರಕ್ಷಣೆ, ಮಣ್ಣಿನ ಫಲವತ್ತತೆ ಕಾಪಾಡುವಿಕೆ ಹಾಗೂ ಸುಸ್ಥಿರ ಕೃಷಿ ಪದ್ದತಿಗಳ ಕುರಿತು ಜಾಗೃತಿ ಮೂಡಿಸುವ ಉದ್ದೇಶದಿಂದ ಹಮ್ಮಿಕೊಂಡಿರುವ ಖೇತ್ ಬಚಾವೋ ಅಭಿಯಾನಕ್ಕೆ ಗದಗದಲ್ಲಿ ಸಂಸದ ಬಸವರಾಜ ಬೊಮ್ಮಾಯಿ ಚಾಲನೆಯನ್ನು ನೀಡಿದರು. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ಕೃಷಿ ಚಟುವಟಿಕೆಗಳು ಬಿರುಸುಗೊಂಡಿದ್ದು ರೈತರು ಡಿಎಪಿ ರಸಗೊಬ್ಬರ ಬದಲಿಗೆ ಸಂಯುಕ್ತ ರಸಗೊಬ್ಬರ ಬಳಕೆ ಮಾಡಲು ಕೃಷಿ ಇಲಾಖೆ ಸಲಹೆ ನೀಡಿದೆ. ಶ್ರೀಲಂಕಾದ ರಂಗಿರಿ ದಂಬುಲಾ ಅಂತಾರಾಷ್ಟೀಯ ಕ್ರೀಡಾಂಗಣದಲ್ಲಿ ನಡೆದಂತಹ ಕ್ರಿಕೆಟ್ ಪಂದ್ಯದಲ್ಲಿ ಭಾರತ ಎ ತಂಡ ಆತಿಥೇಯ ಶ್ರೀಲಂಕಾ ಎ ತಂಡವನ್ನು 8 ರನ್ಗಳಿಂದ ಸೋಲಿಸಿದೆ. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು ನಾಳೆ ಬೆಳಗ್ಗೆ 6 ಗಂಟೆಗೆ.

ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ನಮ್ಮ ನಿಲಯದಿಂದ ನಾಳೆ ಪ್ರಸಾರವಾಗುವ ಕಾರ್ಯಕ್ರಮಗಳು: ನಾಳೆ ಬೆಳಗ್ಗೆ ಎಂದಿನಂತೆ 6:05 ನಾದೋಪಾಸನೆ, 7:15 ಶುಭೋದಯ ಕರ್ನಾಟಕ, ಭಾವಗೀತೆಗಳು, ಚಿತ್ರಗೀತೆಗಳು, ದಿನವಿಶೇಷ ಮುಂತಾದ ಮಾಹಿತಿ. ಇಂದಿನ ವಿಶೇಷ 9:00. 10:02 ಓಲ್ಡ್ ಇಸ್ ಗೋಲ್ಡ್, ಕನ್ನಡ ಹಳೆಯ ಚಿತ್ರಗೀತೆಗಳು. 11:02 ಬ್ಯಾಕ್ ಟು ಬ್ಯಾಕ್ ಸೂಪರ್ ಹಿಟ್ ಹೊಸ ಹಾಡು. 11:30 ಕಲಾಭಾರತಿ. 12:05 ನಿಮ್ಮ ಮೆಚ್ಚಿನ ಚಿತ್ರಗೀತೆಗಳು, ಫೋನ್ ಇನ್ ಮೂಲಕ ಕರೆಗೊಂದು ಹಾಡು. 1:20 ಪದಬಂಧ, ಬುಧವಾರದ ವಿಶೇಷ. 2:15 ನಮ್ಮ ನಿಮ್ಮ ಮಾತು ಸ್ಪಂದನದಲ್ಲಿ. 2:40 ಚಿತ್ರತಾನ, ಒಂದೇ ಚಿತ್ರದ ಗೀತೆಗಳು. ಪರಿಮಳ 4:00-5:00. ಮುಕ್ತ ಮಾತು, ಮಧುರ ಗಾನ. 5:05 ಸೇಫ್ ಡ್ರೈವ್, ಓಲ್ಡ್ ಇಸ್ ಗೋಲ್ಡ್, ಕನ್ನಡ ಹಳೆಯ ಚಿತ್ರಗೀತೆಗಳು. 6:02 ಸೇಫ್ ಡ್ರೈವ್ ಗಾನ ಭಜನ. 8:02 ಮಧುರ ಆಲಾಪ, ಮಿಶ್ರ ಮಾಧುರ್ಯ. ಪ್ರೇಮ ನಿನಾದ 10:02. ನಮ್ಮ ನಿಲಯದಿಂದ ನಾಳೆ ಪ್ರಸಾರವಾಗುವ ಕಾರ್ಯಕ್ರಮಗಳನ್ನು ಪರಿಚಯ ಮಾಡಿಕೊಂಡಿರಿ.

ಈ ದಿನಾಂತ ಸಮಯದಲ್ಲಿ ಉಪವನದೇಕಾಂತದಲ್ಲಿ ಗೋಧೂಳಿ ಹೊನ್ನಿನಲ್ಲಿ ಬರದೆ ಹೋದೆ ನೀನು, ಮರೆತು ಹೋದೆ ನೀನು. ತನು ಮನದಲ್ಲಿ ನೀನೇ ನೆಲೆಸಿ ಕಣಕಣವು ನಿನ್ನ ಕನಸಿ ಕಣ್ಣು ಹನಿದು ಕರೆವೆ ನಿನ್ನ, ಬರದೆ ಹೋದೆ ನೀನು. ಈ ಯಾಚನೆ ಪ್ರಣಯ ಭಿಕ್ಷೆ, ಮೊರೆಯಾಲಿಸಿ ಕಳೆಯೇ ಶಿಕ್ಷೆ, ಬರದೆ ಹೋದೆ ನೀನು, ಮರೆತು ಹೋದೆ ನೀನು. ಈ ದಿನಾಂತ ಸಮಯದಲ್ಲಿ ಕೆ ಎಸ್ ನಿಸಾರ್ ಅಹಮದ್ ಅವರ ಕವನದ ಸಾಲುಗಳು ಇವು.

ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ಇಲ್ಲಿಗೆ ನಮ್ಮ ನಿಲಯದ ಈ ದಿನದ ಪ್ರಸಾರ ಕಾರ್ಯ ಮುಕ್ತಾಯವಾಯಿತು. ಈಗ ಸಮಯ 11:05:30. ಮತ್ತೆ ನಾಳೆ ಬೆಳಿಗ್ಗೆ 5:55 ನಮ್ಮ ಕಾರ್ಯಕ್ರಮಗಳನ್ನು ಕೇಳಬಹುದು. ಆತ್ಮೀಯ ಶ್ರೋತೃ ಬಾಂಧವರೇ, ನೆಮ್ಮದಿಯ ನಿದ್ರೆ ನಿಮ್ಮದಾಗಲಿ. ಶುಭರಾತ್ರಿ. ನಿಮಗೆಲ್ಲ ನಿಮ್ಮದೇ ಧ್ವನಿ ಬಿಕೆ ಸುಮತಿಯ ನಮಸ್ಕಾರಗಳು. ಜೈ ಹಿಂದ್.